0: ವಂದೇ ಮಾತರಂ.
1: ವಂದೇ ಮಾತರಂ ಸುಜಲ ಸುಫಲ ಮಲಯಜ ಶೀತಲ

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಂದು 1948 ಶಕವರ್ಷ, ಆಷಾಢ ಮಾಸದ 25ನೇ ದಿನ, ಅಂದರೆ 2026ನೇ ಇಸ್ವಿ, ಜುಲೈ ತಿಂಗಳ 16ನೇ ತಾರೀಕು, ಗುರುವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈಗ ಸಮಯ 5:58:35. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ವಿವಿಧ ಭಾರತಿ ಗೆಳತಿ ರಶ್ಮಿ ಮಾಡುವ ನಮಸ್ಕಾರಗಳು, ಹಾಗೂ ನಮ್ಮ ನಿಲಯದ ಇಂದಿನ ಕಾರ್ಯಕ್ರಮಗಳಿಗೆ ತಮಗೆಲ್ಲ ಹೃತ್ಪೂರ್ವಕ ಸ್ವಾಗತ.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಹರಿಯಾಣ, ಚಂಡೀಗಢ ಮತ್ತು ಪಂಜಾಬ್ಗೆ ಭೇಟಿ ನೀಡಲಿದ್ದಾರೆ. ಅವರು ಹರಿಯಾಣದ ಜಿಂದ್ ರೈಲ್ವೆ ನಿಲ್ದಾಣದಲ್ಲಿ ಜಿಂದ್ ಮತ್ತು ಸೋನಿಪತ್ ನಡುವಿನ ಭಾರತದ ಮೊದಲ ಹೈಡ್ರೋಜನ್ ರೈಲ್

ಗೆ ಹಸಿರು ನಿಶಾನೆ ತೋರಲಿದ್ದಾರೆ. ವಿಧಾನಸೌಧದಲ್ಲಿ ಇಂದು ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೆಯಬೇಕಾಗಿದ್ದ ಸಚಿವ ಸಂಪುಟ ಸಭೆಯನ್ನು ಮುಂದೂಡಲಾಗಿದೆ ಎಂದು ಸರ್ಕಾರದ ಅಪರ ಕಾರ್ಯದರ್ಶಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಒಡಿಶಾ ಮತ್ತು ಜಾರ್ಖಂಡ್ನಾದ್ಯಂತ 4 ಜಿಲ್ಲೆಗಳನ್ನು ಒಳಗೊಂಡ 2 ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಯೋಜನೆಯು ಒಡಿಶಾದಲ್ಲಿ ಪಾರಾದೀಪ್ ಹರಿದಾಸ್ಪುರ್ ಡಬಲ್ ಟ್ರ್ಯಾಕ್ ಮತ್ತು ಜಾರ್ಖಂಡ್ನಲ್ಲಿ ರಾಜ್ ಕರ್ಸ್ವಾನ್ ದಂಗೋಪೋಸಿ 4 ಮಾರ್ಗವನ್ನು ಒಳಗೊಂಡಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಳೆದ ಜೂನ್ 30 ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಆರಂಭಗೊಂಡಿದ್ದು, ಇಲ್ಲಿಯವರೆಗೆ 98.16% ಮತದಾರರಿಗೆ ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಭಂವರ್ ಸಿಂಗ್ ಮೀನಾ ತಿಳಿಸಿದ್ದಾರೆ. ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ರೈತರು ಮಳೆಯ ಲಭ್ಯತೆಗೆ ಅನುಗುಣವಾಗಿ ಬೆಳೆ ಹಾಗೂ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ವೈಜ್ಞಾನಿಕ ಕೃಷಿ ಪದ್ಧತಿಗಳನ್ನು ಅನುಸರಿಸುವಂತೆ ಕೃಷಿ ಇಲಾಖೆ ಸಲಹೆ ನೀಡಿದೆ. ಹಳಿಯಾಳದ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸೆಟ್ ಸಂಸ್ಥೆಯಲ್ಲಿ 18-50 ವಯಸ್ಸಿನ ಗ್ರಾಮೀಣ ಭಾಗದ ನಿರುದ್ಯೋಗ ಯುವಕ ಮತ್ತು ಯುವತಿಯರಿಗೆ ಆಗಸ್ಟ್ ತಿಂಗಳ ಮೊದಲ ವಾರದಿಂದ 30 ಎಲೆಕ್ಟ್ರಿಕಲ್ ವಾಹನಗಳ ಸರ್ವಿಸಿಂಗ್ ಕುರಿತ ಉಚಿತ ತರಬೇತಿ ಹಮ್ಮಿಕೊಳ್ಳಲಾಗಿದೆ. ಜಕಾರ್ತದಲ್ಲಿ ನಡೆದ 19 ಮತ್ತು 23 ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ 3 ಮಹಿಳಾ ಬಾಕ್ಸರ್ಗಳು ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ. ಇತರ 10 ಬಾಕ್ಸರ್ಗಳು ಬೆಳ್ಳಿ ಪದಕಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಫಿಫಾ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಇಂಗ್ಲೆಂಡ್ ವಿರುದ್ಧ 2-1 ಗೋಲುಗಳ ಭರ್ಜರಿ ಜಯ ಗಳಿಸಿ ಫೈನಲ್ ತಲುಪಿದೆ. ಇದೇ 19 ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಪ್ರಶಸ್ತಿಗಾಗಿ ಅದು ಸ್ಪೇನ್ ವಿರುದ್ಧ ಸೆಣಸಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ. ಸ್ನೇಹಿತರೆ, ಈಗ ನಮ್ಮ ನಿಲಯದಿಂದ ಇಂದು ಮೂಡಿಬರಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಕಾರ್ಯಕ್ರಮದ ವಿವರಣೆ ನಂತರ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ 7 ಗಂಟೆ ತನಕ ಕೇಳಬಹುದು. ಇನ್ನು 7:15ಕ್ಕೆ ಶುಭೋದಯ ಕರ್ನಾಟಕ, ಮೊದಲಿಗೆ ಕನ್ನಡ ರತ್ನ ಭಂಡಾರ, ಇದಾದ ನಂತರ ಭಾವಗೀತೆಗಳನ್ನು ಕೇಳಬಹುದು. 8:02ಕ್ಕೆ ಹಾಗೂ 8:30ಕ್ಕೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿಯುತ್ತೆ. 9:00-10:00 ಇಂದಿನ ವಿಶೇಷ. ಇದರಲ್ಲಿ ಇಂದು ಸರ್ಪಗಳ ಬಗ್ಗೆ, ಹಾವಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೇಳಬಹುದು. ವರ್ಲ್ಡ್ ಸ್ನೇಕ್ ಡೇ ದಿನದ ಅಂಗವಾಗಿ 10:02ಕ್ಕೆ ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಪ್ರಸಾರವಾಗಲಿದೆ. 11:02ಕ್ಕೆ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಹಾಡುಗಳನ್ನು ಪ್ರಸಾರ ಮಾಡಲಿದ್ದೇವೆ. 11:30ಕ್ಕೆ ಕಲಾಭಾರತಿ, 12:05ಕ್ಕೆ ಕರೆಗೊಂದು ಹಾಡು, ನಮ್ಮ ಕೇಳುಗರ ಕೋರಿಕೆ ಗೀತೆಗಳನ್ನು ಪ್ರಸಾರ ಮಾಡಲಾಗುವುದು. 1:20ಕ್ಕೆ ಗುರುವಾರದ ವಿಶೇಷ ಗೇಮ್ ಶೋನಲ್ಲಿ ನಮ್ಮ ನಾಡು, ಭಾಷೆ ಮತ್ತು ಸ್ಥಳಗಳ ಬಗ್ಗೆ ಒಂದಷ್ಟು ಮಾತನಾಡೋದಿರುತ್ತೆ, ನೀವು ಕೂಡ ಭಾಗವಹಿಸ್ಬೋದು ಇದರಲ್ಲಿ. 2:15ಕ್ಕೆ ನಮ್ಮ ಕೇಳುಗರ ಇಮೇಲ್ ಆಧಾರಿತ ಕಾರ್ಯಕ್ರಮ ಸ್ಪಂದನ. 2:40ಕ್ಕೆ ಒಂದೇ ಚಿತ್ರದ ಹಾಡುಗಳ ಕಾರ್ಯಕ್ರಮ ಚಿತ್ರತಾನ. 3:00-4:00 ಸಖಿ ಸಹೇಲಿ ಹಾಗೂ ಇನ್ನಿತರ ಹಿಂದಿ ಕಾರ್ಯಕ್ರಮಗಳು. 4:00-5:00 ಪರಿಮಳ. 5:05ಕ್ಕೆ ಸೇಫ್ ಟೈಮ್ನಲ್ಲಿ ಓಲ್ಡ್ ಈಸ್ ಗೋಲ್ಡ್ ಪ್ರಸಾರವಾಗಲಿದೆ. 5:40ಕ್ಕೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎ ಎಸ್ ಶಂಕರ ನಾರಾಯಣ. ಇದಾದ ನಂತರ ಓಲ್ಡ್ ಈಸ್ ಗೋಲ್ಡ್ ಮುಂದುವರಿಯಲಿದೆ. 6:02ಕ್ಕೆ ಸೇಫ್ ಡ್ರೈವ್ನಲ್ಲಿ ಗಾನ ಭಜನ, 6:55ಕ್ಕೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ ಇರುತ್ತೆ. 7:22ಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ, ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02ಕ್ಕೆ ನಮ್ಮ ಆಯ್ಕೆ ಅಂದರೆ ಆರ್ಜೆಗಳ ಆಯ್ಕೆಯ ಹಾಡುಗಳು ಪ್ರಸಾರವಾಗಲಿವೆ. 9:15ಕ್ಕೆ ಹಿಂದಿ ಮೆಲೋಡೀಸ್, 10:02ಕ್ಕೆ ಎಂದಿನಂತೆ ಪ್ರೇಮ ನಿನಾದ. ಸ್ನೇಹಿತರೆ, ಇದುವರೆಗೆ ನಮ್ಮ ನಿಲಯದಿಂದ ಇಂದು ಮೂಡಿ ಬರಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆಗೆ ತಮಗೆಲ್ಲ ಆದರದ ಸ್ವಾಗತ. ಆರಂಭದಲ್ಲಿ ವಿಜಯ ನರಸಿಂಹ ಅವರ ರಚನೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲೊಂದು ಭಕ್ತಿಗೀತೆ.

ಎಸ್ ಜಾನಕಿ ಅವರು ಹಾಡಿದ ಆರ್ ಎನ್ ಜಯಗೋಪಾಲ್ ವಿರಚಿತ ಭಕ್ತಿಗೀತೆಯೊಂದನ್ನು ಕೇಳಿದ್ರಿ. ಈಗ ಬಸವಣ್ಣನವರ ವಚನ ಶಿವಾನಂದ ಪಾಟೀಲ್ ಅವರ ಧ್ವನಿಯಲ್ಲಿ ಕೇಳೋಣ.

0: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ ಪ್ರಸಾರವಾಗ್ತಾ ಇದೆ. ಸಮಯ 6:30.
1: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆಗೆ ಮತ್ತೊಮ್ಮೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನಿಂದ ಪುರಿಯಲ್ಲಿ ರಥಯಾತ್ರೆ ಪ್ರಾರಂಭವಾಗ್ತಾ ಇದೆ. ಇಲ್ಲಿ ನಡೆಯುವಂತಹ ಜಗನ್ನಾಥ ರಥಯಾತ್ರೆಯನ್ನು ಕಣ್ತುಂಬಿಕೊಳ್ಳೋದಕ್ಕೆ ಕೋಟ್ಯಂತರ ಭಕ್ತರು ಸೇರ್ತಾರೆ. ಎಲ್ಲೆಲ್ಲೋ ಹರಿಬೋಲ್, ಜೈ ಜಗನ್ನಾಥ್ ಅನ್ನುವಂತಹ ಘೋಷಣೆಗಳು ಕೇಳಿಬರುತ್ತವೆ. ಪುರಿಯ ರಥಯಾತ್ರೆ ಅಂತಂದರೆ ಅಲ್ಲಿನ ಬೃಹತ್ ರಥಗಳು ಎಲ್ಲರ ಗಮನವನ್ನು, ಅಂದರೆ ಇಡೀ ಪ್ರಪಂಚದಾದ್ಯಂತ ಎಲ್ಲರ ಗಮನವನ್ನು ಸೆಳೆಯುವಂತಹ ಒಂದು ಅದ್ಭುತವಾದ ಶಕ್ತಿ ಇದೆ ಪುರಿಯ ರಥಯಾತ್ರೆಗೆ. ಸುಮಾರು 45 ಅಡಿ ಎತ್ತರದ ಬೃಹದಾಕಾರದ ರಥಗಳನ್ನು ನೋಡಿದಾಗ ಎಲ್ರಿಗೂ ಅಚ್ಚರಿಯ ಜೊತೆಗೆ ಭಕ್ತಿಯ ಭಾವ ಕೂಡ ಮೂಡುತ್ತೆ. ಕೇವಲ 58 ದಿನಗಳಲ್ಲಿ ಈ ಒಂದು

ದೈತ್ಯ ರಥಗಳನ್ನು ನಿರ್ಮಿಸಲಾಗುತ್ತೆ. ಪ್ರತಿ ವರ್ಷ ಇದನ್ನು ಮಾಡಲಾಗುತ್ತೆ. ಅಂದರೆ ಪ್ರತಿ ವರ್ಷ 9 ದಿನಗಳ ಮಹಾಯಾತ್ರೆ ಮುಗಿದ ಬಳಿಕ ಈ ಸುಂದರವಾದ ರಥಗಳನ್ನು ಏನು ಮಾಡ್ತಾರೆ, ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ನಡೆಯುವಂತಹ ಒಂದು ಐತಿಹಾಸಿಕ ಮತ್ತು ಪವಿತ್ರ ಹಬ್ಬ ಇದು. ಅಂದರೆ ಜಗನ್ನಾಥ ರಥಯಾತ್ರೆ ಒಡಿಶಾದ ಪುಣ್ಯಕ್ಷೇತ್ರ ಪುರಿಯಲ್ಲಿ ನಡೆಯುವಂಥದ್ದು. ಜಗನ್ನಾಥ ಬಲಭದ್ರ ಮತ್ತು ಸುಭದ್ರೆಯರನ್ನು, ಬಲಭದ್ರ ಅಂದರೆ ಬಲರಾಮ, ಹಾಗೆ ಸುಭದ್ರೆಯರನ್ನು ಭವ್ಯವಾದ ರಥಗಳ ಮೇಲೆ ಕುಳ್ಳಿರಿಸಿ ಸುಮಾರು 3 ಕಿಲೋಮೀಟರ್ ದೂರದಲ್ಲಿರುವ ಗುಂಡಿಚ ದೇವಸ್ಥಾನಕ್ಕೆ ಕರೆದೊಯ್ಯಲಾಗುತ್ತೆ. 9 ದಿನಗಳ ಕಾಲ ಈ ಯಾತ್ರೆ ನಡೆಯುತ್ತೆ. ಈ ಸಮಯದಲ್ಲಿ ಈ 3 ದೇವತೆಗಳು ಗುಂಡಿಚ ದೇವಸ್ಥಾನದಲ್ಲಿಯೇ ನೆಲೆಸಿರ್ತಾರೆ. ಬಳಿಕ ಮುಖ್ಯ ದೇವಾಲಯಕ್ಕೆ ದೇವರನ್ನು ಕರೆದುಕೊಂಡು ಬರಲಾಗುತ್ತೆ. ಇದನ್ನು ಬಹುದಾ ಯಾತ್ರಾ ಅಂತ ಕೂಡ ಕರೀತಾರೆ. ಇನ್ನು ಯಾತ್ರೆಯ ಮೊದಲು ದೇವತೆಗಳಿಗೆ 108 ಮಣ್ಣಿನ ಮಡಕೆಗಳಲ್ಲಿ ತಂದಂತಹ ಪವಿತ್ರ ನೀರಿನಿಂದ ಮಹಾಭಿಷೇಕ ಮಾಡಲಾಗುತ್ತೆ. ಯಾತ್ರೆ ಪ್ರಾರಂಭವಾಗುವ ಮೊದಲು ಪುರಿಯ ಗಜಪತಿ ಮಹಾರಾಜರು ಚಿನ್ನದ ಪೊರಕೆಯಿಂದ ರಥಗಳ ಮಾರ್ಗವನ್ನು ಸ್ವತಃ ಗುಡಿಸುತ್ತಾರೆ. ಇದು ದೇವರ ಮುಂದೆ ಎಲ್ಲರೂ ಸಮಾನರು, ರಾಜನು ಕೂಡ ಒಬ್ಬ ಸೇವಕನೇ ಅನ್ನುವಂತಹ ಶ್ರೇಷ್ಠ ವಿಚಾರದ ಸಂಕೇತ ಇದು. ಇದ್ರ ಬಗ್ಗೆ ಒಂದಷ್ಟು ಮುಂದಿನ ಭಾಗದಲ್ಲಿ ಮಾಹಿತಿ ಕೂಡ ಇರುತ್ತೆ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಪುರಿಯ ಜಗನ್ನಾಥ ದೇವಾಲಯದಲ್ಲಿರುವಂತಹ ಬ್ರಹ್ಮ ಪದಾರ್ಥ ಅನ್ನುವಂತಹ ದೈವಿಕ ಸಾರ ಅಥವಾ ದೈವಿಕ ಜೀವಕೋಶ ಅಂತ ಕೂಡ ಹೇಳ್ತಾರೆ. ಶ್ರೀ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರೆಯರ ಮರದ ವಿಗ್ರಹಗಳ ಒಳಗೆ ಹುದುಗಿರುವ ಅತ್ಯಂತ ಪವಿತ್ರ ಮತ್ತು ನಿಗೂಢವಾದ ಶಕ್ತಿ ಅಂತ ಅನಿಸ್ಕೊಂಡಿದೆ. ಇದು ಭಗವಾನ್ ಶ್ರೀಕೃಷ್ಣನ ಹೃದಯ ಅಥವಾ ದೈವಿಕ ಶಕ್ತಿ ಅಂತ ಕೂಡ ನಂಬಲಾಗಿದೆ. ಪ್ರತಿ 12-19 ವರ್ಷಗಳಿಗೊಮ್ಮೆ ನಡೆಯುವಂತಹ ನಭಕಲೇಬರ ಅನ್ನುವಂತಹ ಉತ್ಸವದಲ್ಲಿ ಹಳೆಯ ವಿಗ್ರಹಗಳಿಂದ ಈ ಬ್ರಹ್ಮ ಪದಾರ್ಥವನ್ನು ಹೊಸ ವಿಗ್ರಹಗಳಿಗೆ ವರ್ಗಾಯಿಸಲಾಗುತ್ತೆ. ಈ ಪ್ರಕ್ರಿಯೆ ಸಂಪೂರ್ಣವಾಗಿ ರಹಸ್ಯಮಯವಾಗಿ ನಡೆಯುತ್ತೆ. ಅಂದು ಮಧ್ಯರಾತ್ರಿ ಇಡೀ ನಗರದಲ್ಲಿ ವಿದ್ಯುತ್ ಸರಬರಾಜನ್ನ ಕಡಿತಗೊಳಿಸಲಾಗುತ್ತೆ. ಕಣ್ಣಿಗೆ ಪಟ್ಟಿ ಮತ್ತು ಕೈಗವಸುಗಳನ್ನು ಹಾಕ್ಕೊಂಡು ಬ್ರಹ್ಮ ಪದಾರ್ಥವನ್ನು ಅರ್ಚಕರು ಬದಲಾಯಿಸ್ತಾರೆ. ಇದನ್ನು ಯಾರೂ ನೋಡಬಾರದು ಅನ್ನುವಂತಹ ಒಂದು ನಂಬಿಕೆ ಇದೆ. ಹಾಗೆಯೇ ಇದು ಸ್ಪರ್ಶಿಸಿದಾಗ ಬಹಳಷ್ಟು ಬಿಸಿಯಾಗಿರುವ ಶಕ್ತಿ ಅಂತ ಕೂಡ ಹೇಳ್ತಾರೆ. ಹಾಗೆಯೇ ಇದು ಸಾಲಿಗ್ರಾಮ ರೂಪದಲ್ಲಿದೆ ಅಂತ ಕೂಡ ನಂಬಲಾಗಿದೆ. ಇದೊಂದು ಅಗೋಚರ ದೈವಿಕ ಕಂಪನ ಅಥವಾ ಅನ್ನುವಂಥ ಒಂದು ಮಾತನ್ನು ವಿವಿಧ ವಿದ್ವಾಂಸರು ಮತ್ತು ಭಕ್ತರು ಕೂಡ ವ್ಯಾಖ್ಯಾನಿಸ್ತಾರೆ. ಈ ಒಂದು ಬ್ರಹ್ಮ ಪದಾರ್ಥವನ್ನು ಬರಿಗಣ್ಣಿನಿಂದ ನೋಡುವಂತಹ ಒಂದು ಪ್ರಯತ್ನ ಕೂಡ ಮಾಡಬಾರ್ದು. ಅತ್ಯಂತ ಶಕ್ತಿಯುತವಾದ ದೈವಿಕವಾದ ಒಂದು ಸ್ವರೂಪ ಇದು. ಹಾಗಾಗಿ ಇದನ್ನು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಮಾಡ್ತಾರೆ ಅಂತ ಕೂಡ ಹೇಳಲಾಗುತ್ತೆ.

ಪುರಿ ಜಗನ್ನಾಥ ರಥೋತ್ಸವದಲ್ಲಿ ಜನರನ್ನು ಆಕರ್ಷಿಸುವುದು ಈ ಮೂರು ರಥಗಳು. ಜಗನ್ನಾಥನ ನಂದಿಘೋಷ, ಬಲಭದ್ರನ ತಾಳಧ್ವಜ ಮತ್ತು ಸುಭದ್ರೆಯ ದರ್ಪದಳ ರಥಗಳ ನಿರ್ಮಾಣ ಕಾರ್ಯ ಒಂದು ಮಹಾಯಜ್ಞದಂತೆ ಬಹಳ ದಿನಗಳ ಕಾಲ ನಡೆಯುತ್ತೆ. ಅಂದರೆ ಸುಮಾರು 58 ದಿನಗಳ ಕಾಲ ಈ ಮಹಾಯಜ್ಞ ನಡೆಯಲಿದ್ದು, ಮಹಾರಾಣ ಅನ್ನುವಂತಹ ಅಂದರೆ ಮಹಾರಾಣ ಅಂತ ಕರೆಯಲ್ಪಡುವ ಬಡಗಿಗಳು, ಭೋಯಿ ಅಂತ ಕರೆಯಲ್ಪಡುವ ಸೇವಕರು, ರೂಪಕಾರ ಅಂತ ಕರೆಯಲ್ಪಡುವ ಶಿಲ್ಪಿಗಳು, ಚಿತ್ರಕಾರ ಎಂಬ ವರ್ಣಚಿತ್ರಕಾರರು ಸೇರಿ 200ಕ್ಕೂ ಹೆಚ್ಚು ನುರಿತ ಕುಶಲಕರ್ಮಿಗಳು ಈ ಕಾರ್ಯದಲ್ಲಿ ಹಗಲಿರುಳು ಶ್ರಮಿಸ್ತಾರೆ. ಅಕ್ಷಯ ತೃತೀಯದ ಪವಿತ್ರ ದಿನದಂದು ರಥ ನಿರ್ಮಾಣಕ್ಕೆ ಚಾಲನೆ ನೀಡಲಾಗುತ್ತೆ. ಅದಾಗಿ 58 ದಿನಗಳಲ್ಲಿ ರಥೋತ್ಸವ ಶುರುವಾಗುತ್ತೆ. ಆ ಕಾಲಮಿತಿಯೊಳಗೆ ಈ ದೈತ್ಯ ರಥಗಳನ್ನು ನಿರ್ಮಿಸಿ ಯಾತ್ರೆಗೆ ಸಿದ್ಧಗೊಳಿಸಲಾಗುತ್ತೆ. ಪ್ರತಿಯೊಂದು ರಥವು ಸುಮಾರು 200 ಟನ್ಗಳಿಗೂ ಹೆಚ್ಚು ತೂಕ, 45 ಅಡಿ ಎತ್ತರ ಮತ್ತು ಅತ್ಯಂತ ಸಂಕೀರ್ಣ ಕೆತ್ತನೆಗಳನ್ನು ಒಳಗೊಂಡಿರುತ್ತವೆ. ಅದಲ್ಲದೆ ಕಣ್ಮನ ಸೆಳೆಯುವ ಬಣ್ಣಗಳಿಂದ ಕೂಡಿರುತ್ತವೆ. ಇನ್ನು ರಥಗಳ ನಿರ್ಮಾಣಕ್ಕೆ ಬಳಸುವಂತಹ ಮರಗಳು ಸಾಮಾನ್ಯವಾದುದಲ್ಲ. ಅದರಲ್ಲಿ ಪವಿತ್ರ ಮತ್ತು ದೈವಿಕ ಶಕ್ತಿ ಇದೆ ಅಂತ ಜನ ನಂಬುತ್ತಾರೆ. ಫಾಸಿ, ಧೌರ, ಅಸನ, ಸಿಮ್ಲಿ ಮತ್ತು ಮಹಾನಿಂಬದಂತಹ ನಿರ್ದಿಷ್ಟ ಜಾತಿಯ ಮರಗಳನ್ನು ಮಾತ್ರ ರಥ ನಿರ್ಮಾಣಕ್ಕೆ ಬಳಸಲಾಗುತ್ತೆ. ಈ ಒಡಿಶಾದ ದಟ್ಟ ಅರಣ್ಯಗಳಾದ ದಸ್ಪಲ್ಲಾ, ಮಯೂರ್ಭಂಜ್ ಹಾಗೂ ಗಂಜಾಂ ಜಿಲ್ಲೆಗಳಿಂದ ಈ ಮರಗಳನ್ನು

ಹೂವುಗಳು ಬರುತ್ತವೆ. ರಾಮನವಮಿಗೆ ಮರಗಳನ್ನು ಕತ್ತರಿಸುವ ಕೆಲಸ ಶುರುವಾಗುತ್ತೆ. ಅಕ್ಷಯ ತೃತೀಯ ದಿನದಂದು ರಥ ನಿರ್ಮಾಣಕ್ಕೆ ಚಾಲನೆ ನೀಡಲಾಗುತ್ತೆ. ನೋಡಿ, ಇಷ್ಟೆಲ್ಲ ಕಾರ್ಯ ಈ ರಥೋತ್ಸವದ ಹಿಂದೆ ನಡೀತಾ ಇರುತ್ತೆ.

ಇನ್ನು ಈ ಮೂರು ರಥಗಳ ವಿಶಿಷ್ಟ ಲಕ್ಷಣಗಳನ್ನು ನೋಡೋದಾದರೆ, ಪ್ರತಿ ರಥವು ತನ್ನದೇ ಆದ ವಿಶಿಷ್ಟ ಲಕ್ಷಣಗಳನ್ನು ಹೊಂದಿರುತ್ತೆ. ಜಗನ್ನಾಥನ ನಂದಿಘೋಷ ಅಥವಾ ಗರುಡಧ್ವಜ 45 ಅಡಿ 6 ಇಂಚು ಎತ್ತರ ಇರುತ್ತೆ, 34 ಅಡಿ 6 ಇಂಚು ಅಗಲ ಇರುತ್ತೆ. 16 ಬೃಹತ್ ಚಕ್ರಗಳನ್ನು ಇದು ಹೊಂದಿದ್ದು 4 ಕುದುರೆಗಳನ್ನು ಹೊಂದಿರುತ್ತೆ. 832 ಕಟ್ಟಿಗೆ ತುಂಡುಗಳನ್ನು ರಥಕ್ಕೆ ಬಳಸಲಾಗಿರುತ್ತೆ. 280-300 ಟನ್ ತೂಕವನ್ನು ಹೊಂದಿರುತ್ತೆ. ಕೆಂಪು ಮತ್ತು ಹಳದಿ ಬಣ್ಣಗಳನ್ನು ಬಳಸಲಾಗಿದ್ದು ಮೇಲೆ ತ್ರಿಲೋಕ್ಯ ಮೋಹಿನಿ ಧ್ವಜ ಇರುತ್ತೆ. ಈ ರಥದ ಹಗ್ಗಕ್ಕೆ ಶಂಖಚೂಡ ಅಂತ ಕರೆಯಲಾಗುತ್ತೆ. ಸಾರಥಿ ದಾರುಕನಾಗಿರ್ತಾನೆ. ಬಲಭದ್ರ ಅಂದರೆ ಬಲರಾಮನ ರಥ ನೋಡೋದಾದರೆ ತಾಳಧ್ವಜ ಅಂತ ಹೇಳ್ತಾರೆ. ಇದು 44 ಅಡಿ ಎತ್ತರ, 33 ಅಡಿ ಅಗಲವನ್ನು ಹೊಂದಿರುತ್ತೆ. ಕೆಂಪು ಮತ್ತು ಹಸಿರು ಬಣ್ಣವನ್ನು ಇದಕ್ಕೆ ಬಳಸಲಾಗುತ್ತೆ. 14 ಚಕ್ರಗಳಿರುತ್ತೆ, 4 ಕುದುರೆಗಳು ಇರುತ್ತೆ. ವಾಸುಕಿ ಅನ್ನುವಂಥ ಹಗ್ಗವನ್ನು ಬಳಸಲಿದ್ದು ಮಾತಾಲಿ ಅನ್ನುವಂಥ ಸಾರಥಿ ಈ ರಥಕ್ಕೆ ಇರ್ತಾನೆ. ಒಟ್ಟು 763 ಕಟ್ಟಿಗೆ ತುಂಡುಗಳನ್ನು ಬಳಸಲಾಗಿರುತ್ತೆ. 250-270 ಟನ್ ತೂಕ ಹೊಂದಿರುತ್ತೆ ಬಲರಾಮನ ರಥ. ಇನ್ನು ಕೊನೆಯದಾಗಿ ಸುಭದ್ರೆಯ ರಥವನ್ನು ನೋಡೋದಾದರೆ ಇದು ದರ್ಪದಳ ಅಂತ ಕರೆಸ್ಕೊಳ್ಳುತ್ತೆ. 44 ಅಡಿ 6 ಇಂಚು ಎತ್ತರ, 31 ಅಡಿ ಅಗಲ 6 ಇಂಚು ಅಗಲ ಇರುತ್ತೆ. ಇದಕ್ಕೆ 12 ಚಕ್ರಗಳಿರುತ್ತವೆ. ಕೆಂಪು ಮತ್ತು ಕಪ್ಪು ಬಣ್ಣಗಳಿಂದ ರಥವನ್ನು ಅಲಂಕರಿಸಲಾಗಿರುತ್ತೆ. ಒಟ್ಟು 593 ಕಟ್ಟಿಗೆ ತುಂಡುಗಳನ್ನು ಬಳಸಲಾಗಿರುತ್ತೆ. 240-260 ಟನ್ ತೂಕವನ್ನು ಹೊಂದಿರುತ್ತೆ. ಇದು ನಂದವಿಕ ಅನ್ನುವಂತಹ ಧ್ವಜವನ್ನು ಇದು ಹೊಂದಿರುತ್ತೆ. 4 ಕುದುರೆಗಳಿರುತ್ತವೆ. ಸ್ವರ್ಣ ಚೂರ್ಣ ಅನ್ನುವಂಥ ಹಗ್ಗವನ್ನು ಇದಕ್ಕಾಗಿ ಬಳಸಲಾಗಿದ್ದು ಇದರ ಸಾರಥಿ ಅರ್ಜುನನಾಗಿರ್ತಾನೆ.

ಇನ್ನು ಇಷ್ಟು ಬಹಳ ಶ್ರಮ, ಭಕ್ತಿ ಮತ್ತು ಕಲಾತ್ಮಕತೆಯಿಂದ ನಿರ್ಮಿಸಿದಂತಹ ಈ ಮೂರು ರಥಗಳಿಗೆ ರಥಯಾತ್ರೆ ಮುಗಿದ ಬಳಿಕ ಏನಾಗುತ್ತೆ? ಅಚ್ಚರಿಯಾದರೂ ಸತ್ಯವಾದ ಮಾತು ಇದು, ಈ ರಥಗಳನ್ನು ಮುಂದಿನ ವರ್ಷಕ್ಕೆ ಬಳಸೋದಿಲ್ಲ. ಯಾತ್ರೆ ಮುಗಿದ ನಂತರ ಈ ಬೃಹತ್ ರಥಗಳನ್ನು ಸಂಪೂರ್ಣವಾಗಿ ಕೆಡವಲಾಗುತ್ತೆ, ಅಂದರೆ ಎಲ್ಲವನ್ನ ಬೇರೆ ಬೇರೆ ಮಾಡಲಾಗುತ್ತೆ. ಈ ಸಂಪ್ರದಾಯದ ಹಿಂದೆ ಒಂದಷ್ಟು ಆಧ್ಯಾತ್ಮಿಕ ಕಾರಣಗಳು ಕೂಡ ಇವೆ. ಪ್ರತಿ ವರ್ಷ ಹೊಸ ರಥಗಳನ್ನು ನಿರ್ಮಿಸೋದು ಶುದ್ಧತೆ, ನವೀಕರಣ ಮತ್ತು ನಿರಂತರತೆಯ ಸಂಕೇತ. ಹಳೆಯದನ್ನು ತ್ಯಜಿಸಿ ಹೊಸದನ್ನು ಸ್ವೀಕರಿಸುವ ಜೀವನ ತತ್ವವನ್ನು ಇದು ಸಾರುತ್ತೆ. ಅದಲ್ಲದೆ ಜೀವನ, ಮರಣ ಮತ್ತು ಪುನರ್ಜನ್ಮದ ಶಾಶ್ವತ ಪ್ರಕ್ರಿಯೆಯನ್ನು ಕೂಡ ಇದು ಪ್ರತಿಬಿಂಬಿಸುತ್ತೆ. ಕೆಡವಿದ ರಥಗಳ ಮರದ ತುಂಡುಗಳನ್ನು ವ್ಯರ್ಥ ಮಾಡೋದಿಲ್ಲ, ಅದನ್ನು ದೇವಾಲಯದ ಅಡುಗೆ ಮನೆಯಲ್ಲಿ ಮಹಾಪ್ರಸಾದ ತಯಾರಿಸೋದಕ್ಕೆ ಬಳಸಲಾಗುತ್ತೆ. ಅದಲ್ಲದೆ ಬೇರೆ ದೇವಾಲಯಗಳಿಗೂ ಮರದ ತುಂಡುಗಳನ್ನು ನೀಡಲಾಗುತ್ತೆ. ಕೆಲವು ಮರದ ತುಂಡುಗಳನ್ನು ಭಕ್ತರು ಕೂಡ ತಮ್ಮ ಮನೆಗೆ ತೆಗೆದುಕೊಂಡು ಹೋಗ್ತಾರೆ. ಇನ್ನು ಒಂದಿಷ್ಟನ್ನು ಹರಾಜಿನ ಮೂಲಕ ಹಂಚಲಾಗುತ್ತೆ, ಅಂದರೆ ರಥಯಾತ್ರೆ ಮುಗಿದು ಕೆಲವೇ ದಿನಗಳಲ್ಲಿ ರಥವನ್ನು ಸಂಪೂರ್ಣವಾಗಿ ತೆಗೆದ ನಂತರ ಮುಂದಿನ ವರ್ಷಕ್ಕೆ ಮತ್ತೊಂದು ರಥವನ್ನು ತಯಾರಿಸಲಾಗುತ್ತೆ. ಶ್ರೀ ಜಗನ್ನಾಥ ದೇವಸ್ಥಾನ ಆಡಳಿತ ಮಂಡಳಿ ರಥಯಾತ್ರೆ ಮುಗಿದ ಬಳಿಕ ರಥದ ಭಾಗಗಳನ್ನು ಹರಾಜು ಹಾಕೋದಕ್ಕೆ ನಿಯಮಗಳನ್ನು ಪ್ರಕಟಿಸಿರುತ್ತೆ. ಅದಲ್ಲದೆ ಹಲವು ಭಾಗಗಳ ದರಗಳನ್ನು ಕೂಡ ಪ್ರಕಟಿಸಿರುತ್ತೆ. ಜಗನ್ನಾಥನ ನಂದಿಘೋಷ ರಥದ ಪ್ರತಿ ಚಕ್ರಕ್ಕೆ 3 ಲಕ್ಷ ರೂಪಾಯಿ ನಿಗದಿಪಡಿಸಲಾಗಿರುತ್ತೆ. ಬಲಭದ್ರನ ರಥದ ಪ್ರತಿ ಚಕ್ರ 2 ಲಕ್ಷ, ಸುಭದ್ರೆಯ ರಥದ ಪ್ರತಿ ಚಕ್ರ 1.5 ಲಕ್ಷ ರೂಪಾಯಿ ಅಂತ ನಿಗದಿಪಡಿಸಲಾಗಿರುತ್ತೆ. ಹಾಗೆಯೇ 3 ರಥದ ಒಂದೊಂದು ಚಕ್ರಕ್ಕೂ ಬೇರೆ ಬೇರೆ ಬೆಲೆಯನ್ನು ಇಡಲಾಗಿರುತ್ತೆ. ಒಟ್ಟಿನಲ್ಲಿ ಜಗತ್ತಿನ ಗಮನ ಸೆಳೆದಿರುವ ಪುರಿ ಜಗನ್ನಾಥನ ರಥಯಾತ್ರೆಯಲ್ಲಿ ಬಹಳಷ್ಟು ನಿಗೂಢ ರಹಸ್ಯಗಳು ಇವೆ. ಇದು ಕೇವಲ ಒಂದು ಹಬ್ಬವಲ್ಲ, ಇದು ಅಚಲ ಶ್ರದ್ಧೆ, ಅದ್ಭುತ ಕುಶಲಕರ್ಮ ಮತ್ತು ಸಾವಿರಾರು ವರ್ಷಗಳ ಸಂಪ್ರದಾಯಗಳ ಜೀವಂತ ರೂಪ ಅಂತಲೇ ಅನಿಸ್ಕೊಂಡಿದೆ. ಇದು 58 ದಿನಗಳ ಮಹಾಯಜ್ಞ. ಈ ಯಾತ್ರೆ ಮುಗಿದೊಡನೆ ಈ ರಥಗಳು ಗೌರವಯುತವಾಗಿ ತಮ್ಮ ಅಸ್ತಿತ್ವವನ್ನು ಮುಗಿಸಿ ಮುಂದಿನ ವರ್ಷದ ಹೊಸ ಸೃಷ್ಟಿಗೆ ದಾರಿ ಮಾಡಿಕೊಡುತ್ತವೆ. ಇದೇ ಅಲ್ವೇ ನವೀಕರಣ ಮತ್ತು ಭಕ್ತಿಯ ಶಾಶ್ವತ ಚಕ್ರದ ಪ್ರತೀಕ ಅಂತಂದರೆ.

0: ಇದಾಗಿತ್ತು ಇಂದಿನ ಭಕ್ತಿ ಗೀತೆಗಳ ಕಾರ್ಯಕ್ರಮ ನಾದ ಉಪಾಸನೆ. ಈಗ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ಪರಿಷ್ಕೃತ ವೇಳಾಪಟ್ಟಿಯನ್ನು ಪ್ರಕಟಿಸಲಾಗಿದೆ. ಗಣತಿ ನಮೂನೆಯನ್ನು ವಿತರಿಸಲು ಆಗಸ್ಟ್ 8ರವರೆಗೆ ಕಾಲಾವಕಾಶ ನೀಡಲಾಗಿದೆ. ಕರಡು ಪಟ್ಟಿಯನ್ನು ಆಗಸ್ಟ್ 5ರ ಬದಲು 15ರಂದು ಪ್ರಕಟಿಸಲಾಗುವುದು. ಅಂತಿಮ ಮತದಾರರ ಪಟ್ಟಿಯನ್ನು ಅಕ್ಟೋಬರ್ 7ರ ಬದಲು 19ರಂದು ಪ್ರಕಟಿಸಲು ನಿರ್ಧರಿಸಲಾಗಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ಬಿಡದಿ ಟೌನ್ಶಿಪ್ ಯೋಜನೆಗೆ ಪ್ರತಿಪಕ್ಷಗಳ ವಿರೋಧಗಳ ನಡುವೆಯೇ ರಾಜ್ಯ ಸರ್ಕಾರ 2ನೇ ಹಂತದ ಭೂಸ್ವಾಧೀನ ಪ್ರಕ್ರಿಯೆಯ ಅಂತಿಮ ಅಧಿಸೂಚನೆ ಹೊರಡಿಸಿದೆ. ಈ ಮೂಲಕ ಬಿಡದಿ ಹೋಬಳಿಯ 2550 ಎಕರೆ ಜಮೀನನ್ನು ಬಿಡದಿ ಟೌನ್ಶಿಪ್ ಯೋಜನೆಗಾಗಿ ಸ್ವಾಧೀನಪಡಿಸಿಕೊಳ್ಳಲು ಅಧಿಕೃತ ಆದೇಶ ಹೊರಡಿಸಿದೆ. 62,500 ಕೋಟಿ ರೂಪಾಯಿಗಳ ವೆಚ್ಚದ ಮೊಬೈಲ್ ಫೋನ್ ಉತ್ಪಾದನಾ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಮುಂದಿನ 5 ವರ್ಷಗಳವರೆಗೆ ಈ ಯೋಜನೆಯನ್ನು ಜಾರಿಗೆ ತರಲಾಗುವುದು ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಪಂಜಾಬ್ನ ಜಲಂಧರ್ಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಜಲಂಧರ್ ಕಂಟೋನ್ಮೆಂಟ್ ರೈಲು ನಿಲ್ದಾಣವನ್ನು ಉದ್ಘಾಟಿಸಲಿದ್ದು, ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ಪುನರಭಿವೃದ್ಧಿಗೊಂಡಿರುವ ರಾಜ್ಯದ ಕೆಲವು ರೈಲು ನಿಲ್ದಾಣ ಸೇರಿದಂತೆ 74 ರೈಲು ನಿಲ್ದಾಣಗಳನ್ನು ವರ್ಚುವಲ್ ಮೂಲಕ ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯ ಜಾರಿಗಾಗಿ ಇಂಧನ ಸಚಿವ ಕೆಜೆ ಜಾರ್ಜ್ ಇಲಾಖೆಯನ್ನು ದುರುಪಯೋಗಪಡಿಸಿಕೊಂಡು ವ್ಯವಸ್ಥಿತ ಷಡ್ಯಂತ್ರ ರೂಪಿಸಿದ್ದಾರೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಆರೋಪಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು, ಶೇಕಡ 50.2% ಮಾಹಿತಿ ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯವು ಮನೆಯಂಗಳದಲ್ಲಿ ಮಾತುಕತೆ ಕಾರ್ಯಕ್ರಮದ 249ನೇ ಸಂಚಿಕೆಯ ಕಾರ್ಯಕ್ರಮ ಇದೇ 18ರಂದು ಬೆಂಗಳೂರಿನ ಕನ್ನಡ ಭವನದ ನಯನ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ. ಅತಿಥಿಗಳಾಗಿ ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದ ಡಾ ಎಂ ಎಸ್ ಮೂರ್ತಿ ಭಾಗವಹಿಸಲಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 7:02:25.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
4: ಮರಕ್ಕೆ ನೀಡುವ ಕೊಡಲಿ ಏಟು, ಮನುಷ್ಯನ ಬಾಳಿಗೆ ಚಾಟಿಯೇಟು. ಪರಿಸರ ರಕ್ಷಣೆ ನಮ್ಮ ಸುಂದರ ಬದುಕಿನ ಆಶಾಕಿರಣ.
5: ಹಾಡಿನ ಹಕ್ಕಿಯೇ ಬಾ, ಮಲೆನಾಡಿನ ಹಕ್ಕಿಯೇ ಬಾ.
6: ಕಾಡಲಿ ತುಂಬಿರಲು ತರುಲತೆ, ನಾಡಲಿ ನಲಿಯುವುದು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಪ್ರಸ್ತಾವಿತ ಬಿಡದಿ ಟೌನ್ಶಿಪ್ ಯೋಜನೆ, ರೈತರ ಜಮೀನುಗಳ ಬಲವಂತ ಸ್ವಾಧೀನ ಇಲ್ಲ, ಮುಖ್ಯಮಂತ್ರಿ ಸ್ಪಷ್ಟನೆ. ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವುದು ಮತ್ತು ರೈತರ ಮೇಲಿನ ಪ್ರಕರಣ ಹಿಂಪಡೆಯುವಂತೆ ಒತ್ತಾಯಿಸಿ ನಾಳೆ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆ. ರಾಜ್ಯದಲ್ಲಿ ಕನ್ನಡ ಶಾಲೆಗಳು ಉಳಿದು ಬೆಳೆದರೆ ಮಾತ್ರ ಕನ್ನಡ ಭಾಷೆ ಉಳಿಯಲು ಸಾಧ್ಯ, ವಿಧಾನ ಪರಿಷತ್ ಸಭಾಪತಿ ಅಭಿಮತ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಚುರುಕುಗೊಂಡಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಗಣಕೀಕರಣ ಕಾರ್ಯ ಪ್ರಗತಿಯಲ್ಲಿ. ಈಗ ವಾರ್ತೆಗಳ ವಿವರ. ಪ್ರಸ್ತಾವಿತ ಬಿಡದಿ ಟೌನ್ಶಿಪ್ ಯೋಜನೆಗಾಗಿ ಯಾವುದೇ ರೈತರ ಜಮೀನನ್ನು ಬಲವಂತವಾಗಿ ಸ್ವಾಧೀನಪಡಿಸಿಕೊಳ್ಳುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಾರಿಗೆ ಭೂಮಿ ನೀಡಲು ಇಷ್ಟವಿಲ್ಲವೋ ಅವರು ಕೃಷಿ ಮಾಡಿಕೊಂಡಿರಬಹುದು, ಯಾರು ಸ್ವಇಚ್ಛೆಯಿಂದ ಭೂಮಿ ನೀಡಲು ಸಿದ್ಧರಿದ್ದಾರೋ ಅವರು ಸರ್ಕಾರಕ್ಕೆ ಒಪ್ಪಿಸಿ ಪರಿಹಾರ ಪಡೆದುಕೊಳ್ಳಬಹುದು ಎಂದರು. ಯೋಜನೆಯ ಅನುಷ್ಠಾನದ ಕುರಿತು ಪರಿಶೀಲಿಸಲು ಮತ್ತು ರೈತರ ಅಭಿಪ್ರಾಯ ಹಾಗೂ ಆತಂಕಗಳನ್ನು ಆಲಿಸಲು ಸಮಿತಿಯೊಂದನ್ನು ರಚಿಸಲಾಗುವುದು. ಸಮಿತಿಯ ವರದಿ ಬಂದ ನಂತರ ಮುಂದಿನ ನಿರ್ಧಾರವನ್ನು ಸಂಪುಟ ಸಭೆಯ ಮುಂದೆ ಮಂಡಿಸಲಾಗುವುದು ಎಂದು ಮುಖ್ಯಮಂತ್ರಿ ಹೇಳಿದರು. ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡಬೇಕು ಹಾಗೂ ಪ್ರತಿಭಟನಾ ರೈತರ ಮೇಲೆ ದಾಖಲಿಸಿರುವ ಪ್ರಕರಣ ಹಿಂಪಡೆಯಬೇಕು ಎಂದು ಒತ್ತಾಯಿಸಿ ಇದೇ 17ರಂದು ಅಂದರೆ ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಶಾಸಕರು ಸಂಸದರು ಧರಣಿ ಸತ್ಯಾಗ್ರಹ ನಡೆಸಲಿದ್ದಾರೆ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ ತಿಳಿಸಿದ್ದಾರೆ. ಬಳ್ಳಾರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಶೇಕಡ 70ರಷ್ಟು ಮಳೆ ಕೊರತೆಯಾಗಿದ್ದು ಬರಗಾಲ ಸ್ಥಿತಿ ತಲೆದೋರಿದೆ. ಸಂಕಷ್ಟಕ್ಕೆ ಒಳಗಾಗಿರುವ ರೈತರಿಗೆ

0: ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡುವಂತೆ ಸರ್ಕಾರವನ್ನು ಒತ್ತಾಯಿಸಿದರು. ಬರಗಾಲ ಅಧ್ಯಯನಕ್ಕೆ ತಂಡ ಕಳಿಸಿ ಎಂದು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಸುಮ್ಮನಾದರೆ ಸಾಲದು, ಬರ ಪರಿಹಾರಕ್ಕೆ ರಾಜ್ಯ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಎನ್ನುವುದನ್ನು ರಾಜ್ಯದ ಜನತೆಗೆ ತಿಳಿಸಬೇಕು ಎಂದು ಮುಖ್ಯಮಂತ್ರಿ ಅವರನ್ನು ಬಿವೈ ವಿಜೇಂದ್ರ ಆಗ್ರಹಿಸಿದರು. ರಾಜ್ಯದಲ್ಲಿ ಮಳೆ ಕೊರತೆಯಿಂದಾಗಿ ಉದ್ಭವಿಸಬಹುದಾದ ಬರ ಪರಿಸ್ಥಿತಿ ನಿರ್ವಹಣೆಗೆ ಪರಿಹಾರ ನೀಡುವುದು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿನ್ನೆ ನವದೆಹಲಿಗೆ ತೆರಳಿದ್ದಾರೆ. ಕೇಂದ್ರ ಸಚಿವರನ್ನು ಭೇಟಿ ಮಾಡಲಿರುವ ಮುಖ್ಯಮಂತ್ರಿ ಅವರು ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ ಎಂದು ಮುಖ್ಯಮಂತ್ರಿ ಅವರ ವಿಶೇಷ ಕರ್ತವ್ಯ ಅಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ ಬಿಎಸ್ ಶ್ರೀಧರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಂಪುಟ ವಿಸ್ತರಣೆ ಕುರಿತಂತೆ ಮುಖ್ಯಮಂತ್ರಿ ಪಕ್ಷದ ವರಿಷ್ಠರೊಂದಿಗೆ ಚರ್ಚಿಸುವ ಸಾಧ್ಯತೆಯೂ ಇದೆ. ಪರಿಶಿಷ್ಟ ಜಾತಿ ವಿಶೇಷ ಘಟಕ ಯೋಜನೆಯಡಿ ರಾಜ್ಯದ ಪರಿಶಿಷ್ಟ ಜಾತಿಯ ಸೈಕಲ್ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಅಂತಾರಾಷ್ಟೀಯ ಗುಣಮಟ್ಟದ ಸ್ಪರ್ಧಾತ್ಮಕ ಸೈಕಲ್ಗಳನ್ನು ಹಾಗೂ ಸೈಕಲ್ ಬಿಡಿಭಾಗಗಳನ್ನು ಸರ್ಕಾರದಿಂದ ಉಚಿತವಾಗಿ ವಿತರಿಸಲಾಗುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಬೆಂಗಳೂರಿನ ಯುವನಿಕ ಸಭಾಂಗಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸಾಂಕೇತಿಕವಾಗಿ ಸೈಕಲ್ಗಳನ್ನು ಹಸ್ತಾಂತರಿಸಿ ಮಾತನಾಡಿದ ಅವರು, ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸೇರಿದ ರಾಜ್ಯದ ಆಯ್ದ 36 ಜನ ಪ್ರತಿಭಾನ್ವಿತ ಸೈಕ್ಲಿಂಗ್ ಕ್ರೀಡಾಪಟುಗಳಿಗೆ ಅತ್ಯಾಧುನಿಕ ಹಾಗೂ ಅಂತಾರಾಷ್ಟೀಯ ಗುಣಮಟ್ಟದ ಸೈಕಲ್ಗಳನ್ನು ಹಾಗೂ ಸೈಕಲ್ ಬಿಡಿಭಾಗಗಳನ್ನು ಇಲಾಖೆ ವತಿಯಿಂದ ಉಚಿತವಾಗಿ ವಿತರಿಸಲಾಗಿದೆ ಎಂದರು. ರಾಜ್ಯದ ಕ್ರೀಡಾಪಟುಗಳನ್ನು ಅಂತಾರಾಷ್ಟೀಯ ಮಟ್ಟಕ್ಕೆ ಸಜ್ಜುಗೊಳಿಸುವ ನಿಟ್ಟಿನಲ್ಲಿ ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆ ಮಹತ್ವದ ಹೆಜ್ಜೆ ಇಟ್ಟಿದ್ದು, ಒಲಿಂಪಿಕ್ಸ್, ಏಷ್ಯನ್ ಗೇಮ್ಸ್ ಹಾಗೂ ಕಾಮನ್ವೆಲ್ತ್ನಂತಹ ಜಾಗತಿಕ ಕ್ರೀಡಾಕೂಟಗಳಲ್ಲಿ ಭಾರತವನ್ನು ಪ್ರತಿನಿಧಿಸುವ ಗುರಿ ಹೊಂದಿರುವ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡಲು ಈ ಸೌಲಭ್ಯ ಕಲ್ಪಿಸಲಾಗಿದೆ ಎಂದು ಸಚಿವರು ಹೇಳಿದರು. ಮಲೆನಾಡು, ಅರೆಮಲೆನಾಡು ಹಾಗೂ ಬಯಲುಸೀಮೆ ಕರಾವಳಿ ಭಾಗಕ್ಕೆ ಸಂಪರ್ಕ ಕಲ್ಪಿಸುವ ಆಗುಂಬೆ ಘಾಟ್ ರಸ್ತೆಯ ಸರ್ವಾಂಗೀಣ ಅಭಿವೃದ್ಧಿ ಕೈಗೊಳ್ಳುವ ನಿಟ್ಟಿನಲ್ಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಅಧಿಕಾರಿಗಳೊಂದಿಗೆ ಅಭಿವೃದ್ಧಿ ಕಾರ್ಯಗಳ ಸಾಧಕ ಬಾಧಕ ಕುರಿತು ಚರ್ಚೆ ನಡೆಸಿದರು. ಮಲೆನಾಡು, ಅರೆಮಲೆನಾಡು ಹಾಗೂ ಬಯಲುಸೀಮೆ ಕರಾವಳಿ ಭಾಗಕ್ಕೆ ಅತಿ ಸಮೀಪದ ಸಂಪರ್ಕ ಕಲ್ಪಿಸುವ ಆಗುಂಬೆ ಘಾಟ್ನಲ್ಲಿ ಹೆಚ್ಚು ಲಘು ವಾಹನಗಳು, ಮಿನಿ ಬಸ್ಸುಗಳು ಸಂಚರಿಸುತ್ತವೆ. ಘಟ್ಟದ ಹೆಚ್ಚು ಹೆಚ್ಚು ಜನರು ಇದೇ ಮಾರ್ಗವಾಗಿ ಸಂಚರಿಸುತ್ತಾರೆ. ಈ ಘಾಟ್ ರಸ್ತೆಯ ಕೆಲವೊಂದು ಸ್ಥಳಗಳಲ್ಲಿ ಅಗಲೀಕರಣ, ರಕ್ಷಣಾ ಗೋಡೆಗಳ ನಿರ್ಮಾಣ ಸೇರಿದಂತೆ ಮತ್ತಿತರ ರಸ್ತೆ ಕಾಮಗಾರಿಗಳನ್ನು ಕೈಗೊಳ್ಳಲು ಪರಿಶೀಲನೆ ನಡೆಸಿ ಕೈಗೊಳ್ಳಬೇಕಾಗಿರುವ ಕಾಮಗಾರಿಗಳ ಬಗ್ಗೆ ಅಧಿಕಾರಿಗಳಿಂದ ಸಚಿವರು ಮಾಹಿತಿ ಪಡೆದರು. ಮೈಸೂರು ಜಿಲ್ಲೆಯಲ್ಲಿ ಕೈಗೊಂಡಿರುವ ಅಭಿವೃದ್ಧಿ ಕಾಮಗಾರಿಗಳನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಬೇಕು ಎಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕಾಮಗಾರಿಗಳಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳಬೇಕು, ಮೈಸೂರು ನಗರದಲ್ಲಿ ವೈಟ್ ಟ್ಯಾಪಿಂಗ್ ಮಾಡುತ್ತಿರುವ ಕಡೆ ಜನರಿಗೆ ಮಾಹಿತಿ ನೀಡಬೇಕು, ಇನ್ನೂ ಪ್ರಾರಂಭವಾಗದೇ ಇರುವ ವೈಟ್ ಟ್ಯಾಪಿಂಗ್ ಕಾಮಗಾರಿಗಳನ್ನು ದಸರಾ ಮುಗಿದ ಮೇಲೆ ಪ್ರಾರಂಭಿಸುವಂತೆ ಸೂಚಿಸಿದ ಅವರು, ದಸರಾದಲ್ಲಿ ಹೆಚ್ಚಿನ ವಾಹನ ದಟ್ಟಣೆ ಉಂಟಾಗುತ್ತದೆ, ವಾಹನ ದಟ್ಟಣೆಯಾಗದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸಚಿವರು ಅಧಿಕಾರಿಗಳಿಗೆ ಸೂಚಿಸಿದರು. ರಾಜ್ಯದಲ್ಲಿ ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸಿದರೆ ಮಾತ್ರ ಕನ್ನಡ ಭಾಷೆ ಉಳಿಯಲು ಸಾಧ್ಯ ಎಂದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿದ್ದಾರೆ. ಸಾರ್ಥಕ ಸೇವೆ ಸಲ್ಲಿಸಿದ ಶಿಕ್ಷಕರಿಗೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗದಗ್ನಲ್ಲಿ ಅವ್ವ ಸೇವಾ ಟ್ರಸ್ಟ್ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಶತಮಾನೋತ್ಸವ ಆಚರಿಸಿಕೊಂಡ ನೂರಾರು ಶಾಲೆಗಳು ಮುಚ್ಚುತ್ತಿರುವುದು ಅತ್ಯಂತ ನೋವಿನ ಸಂಗತಿ. ಆಂಗ್ಲ ಭಾಷೆಯ ವ್ಯಾಮೋಹದಲ್ಲಿ ಇಂದು ಪ್ರತಿಯೊಬ್ಬ ಪಾಲಕರು ಇದ್ದಾರೆ. ಹೀಗಾಗಿ ಕನ್ನಡ ಶಾಲೆಗಳಿಗೆ ಕುತ್ತು ಬಂದಿದೆ. ಎಷ್ಟೇ ಕಷ್ಟವಾದರೂ ಕನ್ನಡ ಶಾಲೆಗಳನ್ನು ಮುಚ್ಚುವ ಪ್ರಯತ್ನವನ್ನು ಸರ್ಕಾರ ಮಾಡಬಾರದು ಎಂದು ಅವರು ಹೇಳಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ

0: ವಾರ 9:15
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಕಾರ್ಯ ಚುರುಕುಗೊಂಡಿದ್ದು ಗಣಕೀಕರಣ ಪ್ರಗತಿಯಲ್ಲಿದೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು ಜಿಲ್ಲೆಯಲ್ಲಿ ಒಟ್ಟು 40,21,039 ಮತದಾರರಿದ್ದು ಇದುವರೆಗೆ ಒಟ್ಟು 30,63,872 ಮತದಾರರ ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. 4,06,282 ಎನ್ಯುಮರೇಷನ್ ಫಾರ್ಮ್ಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕಾಂತರಾಜು ಪಿಎಸ್ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ 15,52,657 ಗಣತಿ ನಮೂನೆಗಳನ್ನು ವಿತರಿಸಲಾಗಿದ್ದು ಒಟ್ಟು 5,69,247 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ. ಗೈರು, ಸ್ಥಳಾಂತರ, ಮರಣ ಹಾಗೂ ದ್ವಿಪ್ರತಿ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಒಟ್ಟು 75,509 ಮತದಾರರನ್ನು ಗುರುತಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಈಗಾಗಲೇ ಆರಂಭಗೊಂಡಿದ್ದು ಇದುವರೆಗೆ 9,02,629 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. 3,95,478 ಎನ್ಯುಮರೇಷನ್ ಫಾರ್ಮ್ ಡಿಜಿಟಲೀಕರಣಗೊಂಡಿವೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಈ ಮಧ್ಯೆ ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ವೇಳಾಪಟ್ಟಿಯನ್ನು 10 ದಿನ ವಿಸ್ತರಿಸಿ ಭಾರತೀಯ ಚುನಾವಣಾ ಆಯೋಗ ಆದೇಶ ಹೊರಡಿಸಿದೆ. ಈ ಮೊದಲು ಪ್ರಕಟಿಸಿದ್ದ ವೇಳಾಪಟ್ಟಿಯ ಪ್ರಕಾರ ಗಣತಿ ನಮೂನೆಗಳ ವಿತರಣೆ, ಸಂಗ್ರಹ ಮತ್ತು ಡಿಜಿಟಲೀಕರಣ ಕಾರ್ಯ ಇದೇ 29ಕ್ಕೆ ಕೊನೆಗೊಳ್ಳಬೇಕಿತ್ತು. ಈಗ ವೇಳಾಪಟ್ಟಿಯನ್ನು 8 ರವರೆಗೆ ವಿಸ್ತರಿಸಲಾಗಿದ್ದು 7 ಅಕ್ಟೋಬರ್ಗೆ ಪ್ರಕಟವಾಗಬೇಕಿದ್ದ ಅಂತಿಮ ಮತದಾರರ ಪಟ್ಟಿ 19 ಅಕ್ಟೋಬರ್ಗೆ ಪ್ರಕಟವಾಗಲಿದೆ. ಇಂದು ವಿಶ್ವ ಹಾವು ದಿನ. ವಿಶ್ವದಾದ್ಯಂತ ಜುಲೈ 16ರಂದು ವಿಶ್ವ ಹಾವುಗಳ ದಿನವನ್ನಾಗಿ ಆಚರಿಸಲಾಗುತ್ತದೆ. ಹಲವು ವಿಧಾಯಕ ಕಾರ್ಯಕ್ರಮಗಳು ಮತ್ತು ಆಚರಣೆಯ ಮೂಲಕ 3,500ಕ್ಕೂ ಹೆಚ್ಚು ಜಾತಿಯ ಹಾವುಗಳ ಸೌಂದರ್ಯ, ವೈವಿಧ್ಯತೆ ಮತ್ತು ಪರಿಸರದಲ್ಲಿ ಅವುಗಳ ಪ್ರಾಮುಖ್ಯತೆಯ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶ ಹೊಂದಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಸ್ತಾವಿತ ಬಿಡದಿ ಟೌನ್ಶಿಪ್ ಯೋಜನೆ, ರೈತರ ಜಮೀನುಗಳ ಬಲವಂತ ಸ್ವಾಧೀನ ಇಲ್ಲ, ಮುಖ್ಯಮಂತ್ರಿ ಸ್ಪಷ್ಟನೆ. ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವುದು ಮತ್ತು ರೈತರ ಮೇಲಿನ ಪ್ರಕರಣ ಹಿಂಪಡೆಯುವಂತೆ ಒತ್ತಾಯಿಸಿ ನಾಳೆ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆ. ರಾಜ್ಯದಲ್ಲಿ ಕನ್ನಡ ಶಾಲೆಗಳು ಉಳಿದು ಬೆಳೆದರೆ ಮಾತ್ರ ಕನ್ನಡ ಭಾಷೆ ಉಳಿಯಲು ಸಾಧ್ಯ, ವಿಧಾನ ಪರಿಷತ್ ಸಭಾಪತಿ ಅಭಿಮತ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಚುರುಕುಗೊಂಡಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಗಣಕೀಕರಣ ಕಾರ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 7:35.

7:15 ಕಾರ್ಯಕ್ರಮ ಶುಭೋದಯ ಕರ್ನಾಟಕ. ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರಿಗೂ ಪ್ರೀತಿಯ ಸ್ವಾಗತ. ಮೊದಲಿಗೆ ಕನ್ನಡ ರತ್ನ ಭಂಡಾರ, ಇದಾದ ನಂತರ ಭಾವಗೀತೆಗಳು ನಿಮಗಾಗಿ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡ ರಂಗಭೂಮಿಯ ದೊಡ್ಡ ಹೆಸರು ಆರ್ ನಾಗೇಂದ್ರ ರಾಯರು, ಟೈಗರ್ ವರದಾಚಾರ್ಯರು. ಇವರ ಜೊತೆ ಜೊತೆಗೆ ಇದ್ದವರು ಎಂಜಿ ಮರಿರಾವ್. ಗಾಯನ ಅಭಿನಯದಲ್ಲಿ ಬಹಳ ಜನಪ್ರಿಯರಾಗಿದ್ದರು. ವರದಾಚಾರ್ಯರ ಕೊನೆಯ ದಿನಗಳವರೆಗೂ ಅವರ ಜೊತೆ ಇದ್ದರು. ಅವರ ಬಗ್ಗೆ ಪುಸ್ತಕವನ್ನು ಬರೆದರು. ಸ್ವತಃ ಕಲಾವಿದರಾದ ಎಂಜಿ ಮರಿರಾವ್ ಅವರು ಟೈಗರ್ ವರದಾಚಾರ್ಯರು ಹೇಗಿದ್ದರು ಅಂತ ಬಣ್ಣಿಸಿದ್ದಾರೆ. ಮರಿರಾವ್ ಅವರ ಧ್ವನಿಯನ್ನ ಕೇಳ್ತಾ ಟೈಗರ್ ವರದಾಚಾರ್ಯರನ್ನ ನಾವು ಚಿತ್ರಿಸಿಕೊಳ್ಳಬೇಕು. ಕೇಳೋಣ ರಂಗಭೂಮಿ ಕಲಾವಿದರು ಎಂಜಿ ಮರಿರಾವ್ ಅವರ ಧ್ವನಿ.
1: ನನಗೆ

0: ಸುಮಾರು 7 ವರ್ಷ 7.5 ವರ್ಷ ಇದ್ದಾಗ ಆ ವರದಾಚಾರ್ ಕಂಪನಿಲೇ ಇದ್ದ ನಮ್ಮ ಅಣ್ಣನ ಜೊತೆಯಲ್ಲಿ ನೋಡೋದಕ್ಕೆ ಹೋಗ್ತಾ ಇದ್ದೆ. ಆಗ ನಾಟಕ ಆ ಚಿಕ್ಕ ವಯಸ್ಸಿನಲ್ಲಿ ಏನೋ ಒಂದು ವಿಶೇಷವಾಗಿ ಕಾಣಿಸ್ತಾ ಇತ್ತು, ನನಗೂ ಏನೋ ಒಂದು ತರಹ ನಾಟಕದಲ್ಲಿ ಸೇರ್ಕೋಬೇಕು ಅಂತನೋ ಅಭಿಪ್ರಾಯವು ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇತ್ತು. ಅದೇ ಸಂದರ್ಭದಲ್ಲಿ 1908 ಅವ್ರ ಕಂಪ್ನಿಯಲ್ಲಿ ಬಾಲಪಾತ್ರಗಳು ವಹಿಸೋದಕ್ಕೆ ಸರಿಯಾದ ಚಿಕ್ಕ ಹುಡುಗರು ಯಾರೂ ಇರಲಿಲ್ಲ. ನಾನು ಅವ್ರ ಕಂಪ್ನಿಗೆ ಸೇರೋ ಸುಯೋಗ ಬಂತು. ನಮ್ಮ ಅಣ್ಣ ಕರ್ಕೊಂಡು ಹೋಗಿ ಆ ಕಂಪ್ನಿಗೆ 1908 ಸೇರಿಸ್ತಾ, ಅವರು ದಿವಂಗತರಾಗೋದು ಆಗೋ ಸಮಯದಲ್ಲೂ ಕೂಡ ನಾನು ಅವಿಚ್ಛಿನ್ನವಾಗಿ ಅವರ ಸೇವೆ ಮಾಡಿ, ಕಲಾ ಸೇವೆ ಮಾಡಿ ಇದುವರೆಗೂ ಅವ್ರ ಹೆಸರು ಹೇಳಿಕೊಂಡೆ ನಾನು ಇವತ್ತಿನ ದಿವಸ ಜೀವನ ಮಾಡ್ತಾ ಇದ್ದೀನಿ. ನಾನು ಕಲಾವಿದನಾದರೂ ಅವರ ವಿಶೇಷ ಗುಣಗಳನ್ನ ವರ್ಣಿಸೋ ಅಷ್ಟು ನನಗೆ ಶಕ್ತಿ ಇಲ್ಲ. ಬೆಲ್ಲಸವಿ ಬಲ್ಲವನೇ ಬಲ್ಲ ಅಂದ ಹಾಗೆ ಅವ್ರ ನಾಟಕಗಳನ್ನ ಅವ್ರನ್ನ ಕಂಡು ಅವರ ಮೆಚ್ಚುಗೆ ಪಡೆದು ಅವ್ರನ್ನ ಹೊಗಳಬಹುದಾದಂಥ ಜನಗಳ ಬಾಯಿಂದ ನಾನು ಎಷ್ಟೋ ವಿಧವಾಗಿ ಕೇಳಿದ್ದೀನಿ. ಜೊತೆಯಲ್ಲಿ ಕೆಲಸ ಮಾಡಿದ್ರಿಂದ ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ ತಕ್ಕ ಮಟ್ಟಿಗೆ. ಮುಖ್ಯವಾಗಿ ಅವರ ರೂಪ, ರೂಪ ಅಂತಂದರೆ ಸಾಧಾರಣವಾಗಿ ಸುಂದರ ಪುರುಷರು ಅಂತಂದಿದ್ದೆ ಹೇಳೋ ಹಾಗಿಲ್ಲ. ಸಾಧಾರಣವಾಗಿದ್ದರೂ ಅವರ ಸ್ಟೇಜ್ ಮೇಲೆ ಬಂದ ಕಾಲದಲ್ಲಿ ಅವರ ರೂಪ ಎಂಥ ಮನುಷ್ಯನಾದರೂ ಆಕರ್ಷಣೆ ಮಾಡಿ ಅವರು ಏನು ಮಾಡಿದ್ರು ಅದು ಸರಿ ಎನ್ನಿಸ್ಕೊಳ್ಳೋ ಹಾಗೆ ಅವರ ಆಕರ್ಷಣೆ ಚೆನ್ನಾಗಿತ್ತು. ಆಮೇಲೆ ಪ್ರತಿಯೊಂದು ಪಾತ್ರ, ಯಾವುದೇ ಪಾತ್ರ ತಗೊಳ್ಳಿ, ಅವರು ಶಕುಂತಲಾ ನಾಟಕದಲ್ಲಿ ದುಷ್ಯಂತ, ಹಿರಣ್ಯಕಶಿಪು ಪಾತ್ರ, ಮತ್ತೆ ರೋಮಿಯೋ ಇಂಗ್ಲಿಷ್ ನಾಟಕ ಶೇಕ್ಸ್ಪಿಯರ್ ಬರೆದಿರೋ ರೋಮಿಯೋ ಜೂಲಿಯಟ್ನಲ್ಲಿ ರೋಮಿಯೋ ಪಾತ್ರ ವಹಿಸ್ತಾ ಇದ್ದರು, ಆ ಪಾತ್ರ ಹರಿಶ್ಚಂದ್ರ, ಇಂತಹ ಪಾತ್ರಗಳು ಪ್ರತಿಯೊಂದು ಪಾತ್ರ ನೋಡಿದವರು
1: ಈ ನಿರುಪಮ ನಾಟಕದಲ್ಲಿ ಸಂತಾಪ್ತಾ
0: ಇದ್ರು. ಈ ಪ್ರತಿಯೊಂದು ನಾಟಕ ಅವ್ರು ಆಡ್ತಾ ಇದ್ದ ಪ್ರತಿಯೊಂದು ನಾಟಕದಲ್ಲೂ ಆ ಪಾತ್ರಕ್ಕೆ ಹೊಂದುವಂಥ ರೂಪ, ಅವರ ಮೈಕಟ್ಟು, ಆಮೇಲೆ ಪಾತ್ರಕ್ಕೆ ಒಪ್ಪುವ ಸಹಜವಾದ ಅಭಿನಯ, ಆ ಪಾತ್ರ ಚೆನ್ನಾಗಿ ತಿಳ್ಕೊಂಡು ಆ ಪಾತ್ರವೇ ನಾನು ಅಂತ ಲೀನವಾಗಿ ಅದನ್ನ ಒಂದೊಂದು ಸಮಯದಲ್ಲಿ ನಮಗೆ ಅನುಮಾನ ಬಂದ್ಬಿಡೋದು, ಇವರೇ ನಿಜವಾಗ್ಲೂ ಕೋಪಿಸ್ಕೊಂಡೇ ಇದ್ದಾರೆಯೋ ಇಲ್ವೋ ಅಂತನೋ ಅಭಿಪ್ರಾಯ ನಮ್ಮ ಮನಸ್ಸಿನಲ್ಲೇ ಬಂದ್ಬಿಟ್ಟು, ಜೊತೆಯಲ್ಲಿ ನಾನು ಇದ್ರೂ ಕೂಡ ಭಯವಾಗ್ತಾ ಇತ್ತು. ಅಷ್ಟು ಸಹಜವಾಗಿ ಅಭಿನಯ ಅವರದಿತ್ತು. ಮತ್ತೆ ವಾಕ್ಚಾತುರ್ಯ, ಸ್ವತಂತ್ರವಾಗಿ ನಾಲ್ಕು ಮಾತುಗಳು ಆಡುವಂತಹ ಶಕ್ತಿ, ವಾಕ್ಚಾತುರ್ಯ ಚೆನ್ನಾಗಿತ್ತು. ಇದಿಷ್ಟು ಒಬ್ಬ ಮನುಷ್ಯನಲ್ಲಿ ಇರೋದು ಬಹಳ ಅಪರೂಪ. ಮತ್ತೆ ಅವರ ಗಾಂಭೀರ್ಯ, ವಿದ್ಯೆ, ಇವು ಬಹಳ ಮುಖ್ಯವಾಗಿ ಜನಗಳನ್ನ ಆಕರ್ಷಣೆ ಮಾಡ್ತಾ ಇತ್ತು. ಆ ಶಾಕುಂತಲಾ ನಾಟಕದಲ್ಲಿ ಅವ್ರ ಮುಖ್ಯವಾದ ನಾಟಕ, ಪ್ರಾರಂಭ ಮಾಡಬೇಕಾದ ಶಾಕುಂತಲಾ ನಾಟಕ, ಮುಕ್ತಾಯ ಮಾಡಬೇಕಾದ ಶಾಕುಂತಲಾ ನಾಟಕ, ಈ ರೀತಿಯಾಗಿ ಯಾವಾಗ್ಲೂ ಅವರ ಪದ್ಧತಿ. ಆ ಶಾಕುಂತಲಾ ನಾಟಕದಲ್ಲಿ ಆ ದುಷ್ಯಂತನ ಪಾತ್ರವನ್ನ ಕವಿಗಳು ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದಾರೆಯೋ, ಎಷ್ಟು ಗಾಂಭೀರ್ಯವಾಗಿರಬೇಕು ಅಂತ ಅವರ ಭಾವನೆ ಇತ್ತೋ ಅದೇ ಪ್ರಕಾರವಾಗಿ ಇವರ ಅಭಿನಯವೂ ಕೂಡ ಅಷ್ಟು ಗಾಂಭೀರ್ಯದಿಂದ ಕೂಡಿತ್ತೆ ಹೊರತು ಚೆಲ್ ಚೆಲ್ಲಾಗಿ ಏನೂ ಇರಲಿಲ್ಲ. ಇದಾಯಿತು. ಇದು ಏನೋ ಶೃಂಗಾರ ಸುಪ್ರಧಾನವಾದ ನಾಟಕ ಆಗೋಯ್ತು. ಅದಾದ ಮೇಲೆ ಹಿರಣ್ಯಕಶಿಪು ಪಾತ್ರ, ಅವರ ಆ ಅಟ್ಟಹಾಸ, ಏನು ಮುಖಕ್ಕೇನು ಹಸಿರು ಕೆಂಪು ಬಣ್ಣಗಳು ಬರೀದೇನು, ಸಾಧಾರಣವಾದ ಒಂದು ಮೀಸೆ ತಿರುವಿ ಒಂದು ರೀತಿಯಾಗಿ ಬಂದರೂ ಸಾಧಾರಣವಾಗಿ ಮಾಡಿಕೊಂಡ್ರು ಕೂಡ ಅವರ ಅಭಿನಯದಲ್ಲಿ ಆ ರೌದ್ರ, ಆ ಟಿವಿ, ಆ ಗರ್ವ ಇವುಗಳೆಲ್ಲ ಬಹಳ ಚೆನ್ನಾಗಿ ವ್ಯಕ್ತಪಡಿಸ್ತಾ ಇದ್ರು.
2: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ರಂಗಭೂಮಿ ಕಲಾವಿದರಾದ ಎಂಜಿ ಮರಿರಾವ್ ಅವರ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ.

ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕನ್ನಡ ರತ್ನ ಭಂಡಾರ ಆಯಿತು. ಈಗ ಭಾವಗೀತೆಗಳನ್ನು ಕೇಳೋಣ. ವರ್ಷಾ ಸುರೇಶ್ ಅವರು ಹಾಡಿರುವಂತಹ ಒಂದು ಭಾವಗೀತೆ.

0: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಭಾವಗೀತೆಗಳು ಪ್ರಸಾರವಾಗ್ತಾ ಇವೆ.
1: ಅರೆ ಮೋಹನ್ ಭಾಯ್, ಕಾಫಿ ಬಿಜಿ ಲಗ್ ರಹೆ ಹೋ.
2: ಮೈ ಸೋಚ್ ರಹಾ ಹೂ ಕಿ ಬಿಸ್ನೆಸ್ ಶುರು ಕರೂ. ಏಕ್ ಏಜೆಂಟ್ ನೆ ಕಹಾ ಕಿ ಮುದ್ರಾ ಲೋನ್ ಜಲ್ದಿ ಸ್ಯಾಂಕ್ಷನ್ ಕರ್ವಾ ದೇಗಾ, ಬಸ್ ಪ್ರೋಸೆಸಿಂಗ್ ಫೀಸ್ ಔರ್ ಲೀಗಲ್ ಫೀಸ್ ದೇನಿ ಹೋಗಿ. ಪೇಮೆಂಟ್ ಲಿಂಕ್ ಭಿ ಭೇಜಾ ಹೈ.
1: ಅರೆ ಮೋಹನ್ ಭಾಯ್, ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಮೇ ಕೋಯಿ ಏಜೆಂಟ್ ನಹೀ ಹೋತಾ ಹೈ. ಧೋಖೆಬಾಜ್ ನಕಲಿ ವೆಬ್ಸೈಟ್, ಸ್ಯಾಂಕ್ಷನ್ ಲೆಟರ್ಸ್ ಔರ್ ದಸ್ತಖತ್ ಸೇ ಲೋಗೋ ಕೋ ಫಸಾತೆ ಹೈ.
2: ಸಚ್?
1: ಸೀಧಾ ಬ್ಯಾಂಕ್ ಯಾ ವಿತ್ ಸಂಸ್ಥಾ ಮೇ ಜಾಓ ಯಾ ಸರ್ಕಾರಿ ವೆಬ್ಸೈಟ್ ಸೇ ಲೋನ್ ಅಪ್ಲೈ ಕರೋ. ಸತರ್ಕ ರಹೇ ಔರ್ ಆನ್ಲೈನ್ ಠಗೋ ಸೇ ಬಚೇ.
2: ಸಮಜ್ ಗಯಾ.
3: ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಹರಿಯಾಣ ಭೇಟಿ, ದೇಶದ ಮೊದಲ ಹೈಡ್ರೋಜನ್ ರೈಲಿಗೆ ಚಾಲನೆ. ಹಲವು ವಲಯಗಳಲ್ಲಿ ಸಹಕಾರ ಸಂಬಂಧ ವಿಸ್ತರಣೆಗೆ ಭಾರತ ಬೆಲ್ಜಿಯಂ ಒಪ್ಪಿಗೆ. ಭಾರತ ಯುಕೆ ವ್ಯಾಪಾರ ಒಪ್ಪಂದ ಜಾರಿ, ಮೊದಲ ದಿನವೇ 140 ಮಿಲಿಯನ್ ಮೌಲ್ಯದ ವಸ್ತುಗಳ ರಫ್ತು. ರೈಲ್ವೆ ಬುಕಿಂಗ್ ಇನ್ನು ಸರಳ ಸುಲಭ, ಐಆರ್ಸಿಟಿಸಿಯಿಂದ ಹೊಸ ಬೀಟಾ ಆವೃತ್ತಿ ಆರಂಭ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಇಂಗ್ಲೆಂಡ್ ವಿರುದ್ಧ ಗೆದ್ದು ಫೈನಲ್ ಪ್ರವೇಶಿಸಿದ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಹರಿಯಾಣ, ಚಂಡೀಗಢ ಮತ್ತು ಪಂಜಾಬ್ಗೆ ಭೇಟಿ ನೀಡಲಿದ್ದಾರೆ. ಹರಿಯಾಣದ ಜಿಂದ್ ರೈಲು ನಿಲ್ದಾಣದಲ್ಲಿ ಜಿಂದ್ ಮತ್ತು ಸೋನಿಪತ್ ನಡುವಿನ ಭಾರತದ ಮೊದಲ ಹೈಡ್ರೋಜನ್ ರೈಲಿಗೆ ಪ್ರಧಾನಿ ಚಾಲನೆ ನೀಡಲಿದ್ದಾರೆ. ಜಿಂದ್ನ ಏಕಲವ್ಯ ಕ್ರೀಡಾಂಗಣದಲ್ಲಿ ಸುಮಾರು 14,700 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಪ್ರಧಾನಿಯವರು ಮಧ್ಯಾಹ್ನ ಚಂಡೀಗಢಕ್ಕೆ ಭೇಟಿ ನೀಡಲಿದ್ದು ಅಲ್ಲಿ ಆರೋಗ್ಯ ರಕ್ಷಣೆ, ಶಿಕ್ಷಣ ಮತ್ತು ರಸ್ತೆ ಮೂಲಸೌಕರ್ಯ ಸೇರಿದಂತೆ 6,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ಚಂಡೀಗಢದ ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ಆಧುನಿಕ ಮಾತೃ ಮತ್ತು ಮಕ್ಕಳ ಕೇಂದ್ರ ಹಾಗೂ ಅತ್ಯಾಧುನಿಕ ನರವಿಜ್ಞಾನ ಕೇಂದ್ರವನ್ನು ಪ್ರಧಾನಿ ಉದ್ಘಾಟಿಸುವರು. ನಂತರ ಪ್ರಧಾನಿ ಅವರು ಜಲಂಧರ್ಗೆ ಭೇಟಿ ನೀಡಲಿದ್ದು ಸಂಪರ್ಕ ಬಲವರ್ಧನೆ ಮತ್ತು ಆರ್ಥಿಕ ಅಭಿವೃದ್ಧಿ ವೇಗಗೊಳಿಸುವ ಗುರಿ ಹೊಂದಿರುವ 5,470 ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ಬಹು ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟಿಸಲಿದ್ದಾರೆ. ಇದೇ ವೇಳೆ ಅವರು ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ ಜಲಂಧರ್ ಕಂಟೋನ್ಮೆಂಟ್ ಸೇರಿ 75 ಪುನರಾಭಿವೃದ್ಧಿಗೊಂಡ ರೈಲು ನಿಲ್ದಾಣಗಳನ್ನು ಲೋಕಾರ್ಪಣೆ ಮಾಡುವರು. ವ್ಯಾಪಾರ ಮತ್ತು ಹೂಡಿಕೆ, ಹಸಿರು ಇಂಧನ ಪರಿವರ್ತನೆ, ನಾವೀನ್ಯತೆ ಮತ್ತು ತಂತ್ರಜ್ಞಾನ, ಸಂಪರ್ಕ, ರಕ್ಷಣೆ, ಭದ್ರತೆ, ಪ್ರಾದೇಶಿಕ ಮತ್ತು ಜಾಗತಿಕ ಸಮಸ್ಯೆಗಳು ಹಾಗೂ ಜನರ ವಿನಿಮಯ ಸೇರಿ ಹಲವು ಕ್ಷೇತ್ರಗಳಲ್ಲಿ ಸಹಕಾರ ಸಂಬಂಧವನ್ನು ಮತ್ತಷ್ಟು ವೃದ್ಧಿಸಲು ಭಾರತ ಮತ್ತು ಬೆಲ್ಜಿಯಂ ಒಪ್ಪಿಕೊಂಡಿವೆ. ಹೆಚ್ಚು ರಚನಾತ್ಮಕ ಮತ್ತು ಸಮಗ್ರ ಪಾಲುದಾರಿಕೆಯ ಮೂಲಕ ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸುವತ್ತ ಮಹತ್ವದ ಹೆಜ್ಜೆಯನ್ನಿಡುವ ಭಾರತ ಬೆಲ್ಜಿಯಂ ಕಾರ್ಯತಂತ್ರದ ಸಂವಾದದ ಮೊದಲ ಸಭೆ ನಿನ್ನೆ ಬ್ರಸೆಲ್ಸ್ನಲ್ಲಿ ನಡೆಯಿತು. ಕಾರ್ಯತಂತ್ರದ ಸಂವಾದದ ಉದ್ಘಾಟನಾ ಗೋಷ್ಠಿಯಲ್ಲಿ ಸಹ ಅಧ್ಯಕ್ಷತೆಯನ್ನು ವಿದೇಶಾಂಗ ಸಚಿವ ಡಾ.ಎಸ್.ಜೈಶಂಕರ್ ಮತ್ತು ಬೆಲ್ಜಿಯಂನ ಉಪಪ್ರಧಾನಿ ಮತ್ತು ವಿದೇಶಾಂಗ ವ್ಯವಹಾರ ಹಾಗೂ ಅಭಿವೃದ್ಧಿ ಸಹಕಾರ ಸಚಿವ ಮ್ಯಾಕ್ಸಿಮ್ ಪ್ರೆವೋಟ್ ಅವರು ವಹಿಸಿದ್ದರು. ಡಾ.ಜೈಶಂಕರ್ ಅವರು ಯುರೋಪ್ ಜೊತೆಗಿನ ಭಾರತದ ಒಳಗೊಳ್ಳುವಿಕೆಯಲ್ಲಿ ಬೆಲ್ಜಿಯಂ ವಿಶೇಷ ಸ್ಥಾನವನ್ನು ಹೊಂದಿದೆ, ದ್ವಿಪಕ್ಷೀಯ ಪಾಲುದಾರಿಕೆ ಆಳವಾಗಿ ಬೆಳೆಯುತ್ತಿರುವಂತೆಯೇ ಭಾರತ ಐರೋಪ್ಯ ಒಕ್ಕೂಟದ ಸಂಬಂಧವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಎಂದರು.
1: As open societies and as market economies, India and the EU have a natural affinity. The rule of law and the sanctity of contracts are central to our thinking. When it comes to sensitive technologies, this is all the more important. The fact is that emerging technologies literally hold the potential to shape our lifestyle and future. India and the European Union have developed this trust with each other and now strive to take that into the business and technology domains.
0: ವ್ಯಾಪಾರ, ಹೂಡಿಕೆ ಮತ್ತು ನಾವೀನ್ಯತೆ ಎರಡೂ ದೇಶಗಳನ್ನು ಹತ್ತಿರಕ್ಕೆ ತರುತ್ತದೆ ಮತ್ತು ಭವಿಷ್ಯದ ಸಹಕಾರಕ್ಕೆ ಭದ್ರ ಬುನಾದಿಯನ್ನು ಒದಗಿಸುತ್ತದೆ ಎಂದು ಪ್ರೆವೋಟ್ ಹೇಳಿದರು. ಭಾರತ ಮತ್ತು ಯುಕೆ ನಡುವಿನ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಜಾರಿಯಾದ ಮೊದಲ ದಿನವಾದ ನಿನ್ನೆ ಸುಮಾರು 140 ಮಿಲಿಯನ್ ಮೌಲ್ಯದ ವಸ್ತುಗಳನ್ನು ರಫ್ತು ಮಾಡಲಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ಹೇಳಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿಇಟಿಎ ಒಪ್ಪಂದ ಉಭಯ ದೇಶಗಳಿಗೂ ಅಗಾಧ ಮಾರುಕಟ್ಟೆ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ. ಇದು ಮುಂಬರುವ ದಿನಗಳಲ್ಲಿ ಕೇವಲ ವ್ಯಾಪಾರ ವಲಯಕ್ಕೆ ಮಾತ್ರವಲ್ಲ ಸೇವಾ ವಲಯಕ್ಕೂ ಕೂಡ ದೊಡ್ಡ ಪ್ರಮಾಣದ ಉತ್ತೇಜನವನ್ನು ನೀಡಲಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರೈಲ್ವೆ ಸಚಿವಾಲಯವು ಭಾರತೀಯ ರೈಲ್ವೆ ಅಡುಗೆ ಮತ್ತು ಪ್ರವಾಸೋದ್ಯಮ ನಿಗಮದ ಐಆರ್ಸಿಟಿಸಿ ವೆಬ್ಸೈಟ್ನ ಹೊಸ ಬೀಟಾ ಆವೃತ್ತಿಯನ್ನು ಆರಂಭಿಸಿದೆ. ಇದು ರೈಲು ಟಿಕೆಟ್ ಬುಕ್ಕಿಂಗ್ ಅನ್ನು ಹೆಚ್ಚು ಸರಳ ಮತ್ತು ಬಳಕೆದಾರ ಸ್ನೇಹಿಯನ್ನಾಗಿ ಮಾಡುತ್ತದೆ. ಹೊಸ ಆವೃತ್ತಿಯಲ್ಲಿ 4 ಪ್ರಮುಖ ಸುಧಾರಣೆ ಮಾಡಲಾಗಿದೆ. ಮೊದಲನೆಯದಾಗಿ ಇದು ಅನಗತ್ಯ ಕ್ಯಾಪ್ಚಾಗಳು, ಪಾಪ್ಅಪ್ಗಳು, ಗ್ರಾಫಿಕ್ಸ್ ಅಥವಾ ಗಮನ ಬೇರೆಡೆ ಸೆಳೆಯುವ ಅಂಶಗಳನ್ನು ಹೊಂದಿಲ್ಲ. ಎರಡನೆಯದಾಗಿ ಪ್ರಯಾಣಿಕರು ಎಲ್ಲ ವರ್ಗಗಳಲ್ಲಿ ಸೀಟುಗಳ ಲಭ್ಯತೆ ವೀಕ್ಷಿಸಬಹುದು. ಮೂರನೆಯದಾಗಿ ಇದು ವೇಗವಾದ ಚೆಕ್ಔಟ್ ಪ್ರಕ್ರಿಯೆ ಒದಗಿಸುತ್ತದೆ. ಟಿಕೆಟ್ಗಳನ್ನು ಬುಕ್ ಮಾಡಲು ಅಗತ್ಯವಿರುವ ಹಂತಗಳ ಸಂಖ್ಯೆಯನ್ನು ಗಮನಾರ್ಹವಾಗಿ ತಗ್ಗಿಸುತ್ತದೆ. ಮತ್ತು ಕೊನೆಯದಾಗಿ ವೆಬ್ಸೈಟ್ ಈಗ ಪ್ರಯಾಣಿಕರ ವಿವರಗಳನ್ನು ಉಳಿಸುತ್ತದೆ, ಪುನರಾವರ್ತಿತ ಬುಕ್ಕಿಂಗ್ಗಳನ್ನು ಸುಲಭಗೊಳಿಸುತ್ತದೆ. ವೆಬ್ಸೈಟ್ ವಿಳಾಸ www.irctc.co.in/e-ticket. ಬೀಟಾ ಆವೃತ್ತಿಯ ಲಿಂಕ್ ಅನ್ನು ಹಾಲಿ ಇರುವ ವೆಬ್ಸೈಟ್ನ ಮುಖಪುಟದಲ್ಲಿಯೂ ಒದಗಿಸಲಾಗಿದೆ. ಭಾರತದ ಸೆಮಿಕಂಡಕ್ಟರ್ ವಿನ್ಯಾಸ ಮತ್ತು ಉತ್ಪಾದನಾ ಪರಿಸರ ವ್ಯವಸ್ಥೆಯ ಅಭಿವೃದ್ಧಿಗಾಗಿ 127,500 ಕೋಟಿ ರೂಪಾಯಿಗಳ ಬಜೆಟ್ ವೆಚ್ಚದೊಂದಿಗೆ ಸೆಮಿಕಾನ್ 2.0 ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಅವರು ಸೆಮಿಕಾನ್ 1.0 ವೇಗವನ್ನು ಆಧರಿಸಿ ಭಾರತವನ್ನು ಜಾಗತಿಕ ಸೆಮಿಕಂಡಕ್ಟರ್ ವಲಯದಲ್ಲಿ ಮುಂಚೂಣಿಯಲ್ಲಿರುವ ಸರ್ಕಾರದ ಬದ್ಧತೆಯ ಗುರಿಯನ್ನು ಈ ಯೋಜನೆ ಹೊಂದಿದೆ ಎಂದು ಹೇಳಿದರು. ಈ ಯೋಜನೆಯು ಆರ್ಥಿಕ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ, ಪೂರೈಕೆ ಸರಣಿ ಸ್ಥಿತಿಸ್ಥಾಪಕತ್ವ ಬಲಪಡಿಸುತ್ತದೆ ಮತ್ತು ನಿರ್ಣಾಯಕ ವಲಯಗಳಲ್ಲಿ ತಾಂತ್ರಿಕ ನಾಯಕತ್ವವನ್ನು ಸ್ಥಾಪಿಸುತ್ತದೆ. ಸೆಮಿಕಾನ್ 2.0 6 ಸ್ತಂಭಗಳ ಮೂಲಕ ಸೆಮಿಕಂಡಕ್ಟರ್ ಪೂರಕ ವ್ಯವಸ್ಥೆಯನ್ನು ಸಮಗ್ರವಾಗಿ ನಿರ್ಮಿಸಲು ಪ್ರಯತ್ನಿಸುತ್ತದೆ. ಅವುಗಳೆಂದರೆ ವಿನ್ಯಾಸ, ಯಂತ್ರಗಳು ಮತ್ತು ಸಾಮಗ್ರಿಗಳು, ಹೆಚ್ಚಿನ ಫ್ಯಾಬ್ಗಳನ್ನು ಸ್ಥಾಪಿಸುವುದು, ಎಟಿಎಂಪಿ ಓಸ್ಯಾಟ್ ಉದ್ಯಮ ಮತ್ತು ಸಂಶೋಧನೆ ಮತ್ತು ಅಭಿವೃದ್ಧಿ ಎಂದು ಸಚಿವರು ಹೇಳಿದರು.

0: सेमिकॉन 2.0 1,27,500 करोड़ रुपए का सेमिकॉन 2.0 माने प्रधानमंत्री जी ने अप्रूव किया। सेमिकॉन 2.0 में 6 पिलर्स हैं। पिलर 1 है डिजाइन ऑफ चिप्स, सेकंड बड़ा फोकस रहेगा मशीन्स एंड मटेरियल्स, तीसरा बहुत सारी नई फैब्स बनेंगी, सिलिकॉन फैब्स, डिस्प्ले, कंपाउंड, और ATMP ओसेट इंडस्ट्री जो भारत में डेवलप हो गई है, अभी 10 यूनिट लग चुके हैं, उस इंडस्ट्री को और आगे बढ़ाने के लिए भी इसमें प्रावधान है।
1: ಸ್ಟಾರ್ಟ್ಅಪ್, ಕೌಶಲ್ಯಾಭಿವೃದ್ಧಿ ಮತ್ತು ಅಗ್ರಿಟೆಕ್ಗಳ ಮೂಲಕ ಕೃಷಿ ವಲಯವನ್ನು ಬಲವರ್ಧನೆಗೊಳಿಸಲು ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ CSR ನೆರವು ಪಡೆದುಕೊಳ್ಳುವ ಅಗತ್ಯವಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಅವರು ದೆಹಲಿಯಲ್ಲಿ ನಿನ್ನೆ ICR ಆಯೋಜಿಸಿದ CSR ಕುರಿತ ಸಮಾವೇಶ ಉದ್ದೇಶಿಸಿ ಮಾತನಾಡಿ, ಕಾರ್ಪೊರೇಟ್ ವಲಯವೂ ಕೂಡ ರೈತ ಕಲ್ಯಾಣ, ಕೃಷಿ ಸಂಶೋಧನೆ ಮತ್ತು ಗ್ರಾಮೀಣ ಸಮುದಾಯಗಳ ಅಭಿವೃದ್ಧಿಗೆ ತಮ್ಮ ಗಳಿಕೆಯ ಅಲ್ಪ ಭಾಗವನ್ನು ವಿನಿಯೋಗಿಸುವ ಮೂಲಕ ಸಾಮಾಜಿಕ ಹೊಣೆಗಾರಿಕೆಯನ್ನು ಪ್ರದರ್ಶಿಸಬೇಕು ಎಂದು ಕರೆ ನೀಡಿದರು. ಜನರು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸುವ ಮೂಲಕ ಪ್ರಜಾಪ್ರಭುತ್ವದ ಮೇಲಿನ ನಂಬಿಕೆಯನ್ನು ಪುನರುಚ್ಚರಿಸುತ್ತಿದ್ದು, ಪ್ರಾಮಾಣಿಕತೆ ಮತ್ತು ಬದ್ಧತೆಯ ಸೇವೆ ಸಲ್ಲಿಸುವ ಮೂಲಕ ಆ ನಂಬಿಕೆ ಎತ್ತಿ ಹಿಡಿಯಬೇಕಾಗಿದೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಚುನಾಯಿತ ಪ್ರತಿನಿಧಿಗಳಿಗೆ ಕರೆ ನೀಡಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಹಾಲಿ ಚಾಂಪಿಯನ್ಸ್ ಅರ್ಜೆಂಟೀನಾ ಇಂಗ್ಲೆಂಡ್ ಅನ್ನು 2-1 ಗೋಲುಗಳಿಂದ ಮಣಿಸಿ ಫೈನಲ್ ಪ್ರವೇಶಿಸಿದೆ. ಕಳೆದ ಮಧ್ಯರಾತ್ರಿ ಅಟ್ಲಾಂಟಾ ಕ್ರೀಡಾಂಗಣದಲ್ಲಿ ನಡೆದ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಮೊದಲಾರ್ಧವು ಗೋಲುರಹಿತವಾಗಿ ಕೊನೆಗೊಂಡಿತು. ಆದರೆ ದ್ವಿತೀಯಾರ್ಧದಲ್ಲಿ ಆಂಥೋನಿ ಗಾರ್ಡನ್ 55ನೇ ನಿಮಿಷದಲ್ಲಿ ಇಂಗ್ಲೆಂಡ್ ಪರ ಮೊದಲ ಗೋಲು ಗಳಿಸಿದರು. ಅರ್ಜೆಂಟೀನಾದ ಎಂಜೋ ಫೆರ್ನಾಂಡಿಸ್ 85ನೇ ನಿಮಿಷದಲ್ಲಿ ಮತ್ತು ಲೌಟಾರೋ ಮಾರ್ಟಿನೇಸ್ 90ನೇ ನಿಮಿಷದಲ್ಲಿ ಗೋಲು ಗಳಿಸಿ ಅರ್ಜೆಂಟೀನಾಗೆ 2-1 ಅಂತರದ ರೋಚಕ ಗೆಲುವು ತಂದುಕೊಟ್ಟರು. ಇದೀಗ ಅರ್ಜೆಂಟೀನಾ ಇದೇ ಭಾನುವಾರ ನಡೆಯುವ ಫೈನಲ್ನಲ್ಲಿ ಸ್ಪೇನ್ ವಿರುದ್ಧ ಪ್ರಶಸ್ತಿಗಾಗಿ ಸೆಣಸಲಿದೆ. ಅರ್ಜೆಂಟೀನಾ 2022ರಲ್ಲಿ ಕತಾರ್ನಲ್ಲಿ ನಡೆದ ವಿಶ್ವಕಪ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಹರಿಯಾಣ ಭೇಟಿ, ದೇಶದ ಮೊದಲ ಹೈಡ್ರೋಜನ್ ರೈಲಿಗೆ ಚಾಲನೆ. ಹಲವು ವಲಯಗಳಲ್ಲಿ ಸಹಕಾರ ಸಂಬಂಧ ವಿಸ್ತರಣೆಗೆ ಭಾರತ ಬೆಲ್ಜಿಯಂ ಒಪ್ಪಿಗೆ. ಭಾರತ ಯುಕೆ ವ್ಯಾಪಾರ ಒಪ್ಪಂದ ಜಾರಿ, ಮೊದಲ ದಿನವೇ 140 ಮಿಲಿಯನ್ ಮೌಲ್ಯದ ವಸ್ತುಗಳ ರಫ್ತು. ರೈಲ್ವೆ ಬುಕಿಂಗ್ ಇನ್ನು ಸರಳ ಸುಲಭ, IRCTCಯಿಂದ ಹೊಸ ಬೀಟಾ ಆವೃತ್ತಿ ಆರಂಭ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಇಂಗ್ಲೆಂಡ್ ವಿರುದ್ಧ ಗೆದ್ದು ಫೈನಲ್ ಪ್ರವೇಶಿಸಿದ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

ಸ್ನೇಹಿತರೆ, ನಾವು ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನ ಮುಂದುವರಿಸೋಣ. ವರ್ಷಾ ಬಿ ಸುರೇಶ್ ಹಾಗೂ ಅಮೂಲ್ಯ ಶಾಸ್ತ್ರಿ ಅವರ ಧ್ವನಿಗಳಲ್ಲಿ ರಂಜನಿ ಪ್ರಭು ಅವರ ಒಂದು ಭಾವಗೀತೆ.

0: ಚಿನ್ಮಯಾತ್ರಿ ಹಾಗೂ ಡಾಕ್ಟರ್ ಶಮಿತಾ ಮಲ್ನಾಡ್ ಅವರ ಧ್ವನಿಗಳಲ್ಲಿ ಡಾಕ್ಟರ್ ಕೆವಿ ಶ್ರೀನಿವಾಸ್ ಮೂರ್ತಿ ವಿರಚಿತ ಭಾವಗೀತೆಯೊಂದನ್ನು ಕೇಳಿದ್ರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.
1: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಇಂದಿನ ಕಾರ್ಯಕ್ರಮಗಳನ್ನು ಮೆಚ್ಚಿಕೊಂಡು ನಮ್ಮ ಕೇಳುಗರು ಸಂದೇಶಗಳನ್ನು ಕಳಿಸಿದ್ದಾರೆ. ನಾದೋಪಾಸನೆಯ ಮಾಹಿತಿ ಹಾಗೂ ಕನ್ನಡ ರತ್ನ ಭಂಡಾರ ಕೂಡ ಬಹಳ ಸೊಗಸಾಗಿ ಪ್ರಸಾರವಾಯಿತು ಅಂತ ಹೇಳಿ ಮೆಸೇಜಸ್ಗಳು ಬಂದಿವೆ. ಬನಶಂಕರಿಂದ ಕೌಸಲ್ಯ ಅವರು, ಹೊನ್ನೂರು ಅಲಿ, ಹಾಗೆಯೇ ಬೋಪಾ ವೆಂಕಟೇಶ್ ಅವರು, ಎಸ್ ರಾಜು ಚಿಕ್ಕ ಅಂಕನಹಳ್ಳಿಯಿಂದ, ಶಿವಗಂಗಾ ಹೆಬ್ಬಾಳದಿಂದ ಡಾಕ್ಟರ್ ಅನಂತಕುಮಾರ್ ಅರಸು ತುಮಕೂರಿನಿಂದ, ಚಾಮರಾಜಪೇಟೆಯಿಂದ ಗಣೇಶನ್ ಅವರ ಮೆಸೇಜ್ ಬಂದಿದೆ, ಸಂಗೊಳ್ಳಿಯಿಂದ ದೇವೇಂದ್ರ ಹಡಪದ ಅವರ ಮೆಸೇಜ್ ಇದೆ, ಗೋಕಾಕ್ನಿಂದ ದೇವರಾಜ್ ಖಿಲಾರಿ, ಹಾಗೆಯೇ ವೈಎಸ್ ಕಾಲೋನಿ ಧಾರವಾಡ ಇಲ್ಲಿಂದ ಕವಿತಾ ಶ್ರೀನಿವಾಸ್ ಅವರ ಮೆಸೇಜ್ ಕೂಡ ಬಂದಿದೆ. ಇನ್ನು ಬಾಗಲಕೋಟೆ ಇಲ್ಲಿಂದ ಅಂಕುಶ್ ದೀಪ ಮಹದೇವ್ ಇವರ ಸಂದೇಶ ಬಂದಿದೆ, ಚಂದುಲಾಲ್ ಕಲಬುರಗಿಯಿಂದ, ಬಿಎಲ್ನಿಂದ ರೂಪ, ಹಾಗೆಯೇ ಕಲಬುರಗಿಯಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರು, ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ, ಹೊಸಕೆರೆ ಇಲ್ಲಿಂದ ವೀರಪ್ಪಾಜಿ ಗೌಡ ದೊಡ್ಡಮನೆಯಿಂದ ಮೆಸೇಜ್ ಮಾಡಿದ್ದಾರೆ, ಇಂಡಿ ತಾಲೂಕಿನಿಂದ ಚಿದಾನಂದ ಕಲ್ಯಾಣಿ ಪತ್ತಾರ್ ಅವರ ಮೆಸೇಜ್ ಇದೆ, ಹಾಗೆಯೇ ಅರುಣಾ ಮೈತ್ರಿ ಜೆ ಸಿ ನಗರದಿಂದ, ರೇಣುಕಾ ಸ್ಥಳವನ್ನು ಹಾಕಿಲ್ಲ ಇವರು, ಇನ್ನು ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಸೌಭಾಗ್ಯ ರಾಜನಕುಂಟೆಯಿಂದ, ನಳಿನಾ ಲಂಕೇಶ್ ವಿಜಯನಗರದಿಂದ, ಮೈಸೂರಿನಿಂದ ವೀರೇಶ್ ಬಿ ಕೊಣ್ಣೂರ್, ಕಲಬುರಗಿಯಿಂದ ಧರ್ಮಣ್ಣ ಧನ್ನಿ, ಸಂಧ್ಯಾ ಮೋಹನ್ ರಾಮಮೂರ್ತಿ ನಗರದಿಂದ, ನಾಗರಾಜ್ ಕೊಡೆಕಲ್ ಗಂಗಾವತಿಯಿಂದ, ಡಾಕ್ಟರ್ ಅಂಬುಜ ಮಳಕೇಡ್ಕರ ಇವರ ಮೆಸೇಜ್ ಕೂಡ ಬಂದಿದೆ, ಹಾಗೆಯೇ ನೆಲ ರಾಮಮೂರ್ತಿಯವರ ಸಂದೇಶ ಕೂಡ ನಮ್ಮನ್ನು ತಲುಪಿದೆ, ಬೀದರ್ನಿಂದ ಗಣೇಶ್ ಅವರ ಮೆಸೇಜ್ ಇದೆ, ಸುರೇಶ್ ಬಿ ಶ್ರೀನಿಧಿ ಬಿ ಟಿಎಂ ಲೇಔಟ್ನಿಂದ, ನಿರ್ಮಲಾ ಅವರ ಮೆಸೇಜ್ ಕೂಡ ಇದೆ, ಬಸಯ್ಯಸ್ವಾಮಿ ಬೀದರ್ನಿಂದ, ಇಚಲಕರಂಜಿಯಿಂದ ಅಶೋಕ್ ಗೋಕಾವಿ ಇವರ ಮೆಸೇಜ್ ಬಂದಿದೆ, ಹಾಗೆಯೇ ಎನ್ ರಾಘವನ್ ಅವರು ಮೆಸೇಜ್ ಮಾಡಿದ್ದಾರೆ, ವಿರೂಪಾಕ್ಷ ಗುಳೇದಗುಡ್ಡದಿಂದ, ಹಾಗೆಯೇ ಮಮತಾ ಭಟ್ನಿ ಕೇಶವಪುರ ಹುಬ್ಬಳ್ಳಿಯಿಂದ ಮೆಸೇಜ್ ಮಾಡಿದ್ದಾರೆ, ವಾಣಿಶ್ರೀ ಧಾರವಾಡದಿಂದ ಸಂದೇಶ ಕಳಿಸಿದ್ದಾರೆ, ಹಾಗೆಯೇ ಹರಿಪ್ರಕಾಶ್ ಮಲ್ಲೇಶ್ವರಂನಿಂದ ಮೆಸೇಜ್ ಮಾಡಿದ್ದಾರೆ, ಪುಷ್ಪ ಶಾನ್ಭೋಗರ್ ಗದಗ್ನಿಂದ, ಹಾಗೆಯೇ ಪ್ರೇಮಲತಾ ವಜ್ರದಿತಿ ಬಿದ್ರಹಳ್ಳಿಯಿಂದ, ಹೇಮಾ ಶಶಿಕುಮಾರ್ ಚಿತ್ರದುರ್ಗದಿಂದ, ಗೀತಾ ಜೋಶಿ ಇವರ ಮೆಸೇಜ್ ಕೂಡ ಬಂದಿದೆ, ಧನ್ಯವಾದಗಳು ತಮಗೆಲ್ಲ. ಮೆಸೇಜಸ್ಗಳು ಬರ್ತಾನೆ ಇವೆ ನಮ್ಮ ಸ್ನೇಹಿತರಿಂದ, ಹಾಗೆಯೇ ರಮೇಶ್ ಚೌಗ್ಲಾ ರಾಯಭಾಗ ಬೆಳಗಾವಿ ಇಲ್ಲಿಂದ ಮೆಸೇಜ್ ಮಾಡಿದ್ದಾರೆ,

0: ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳಿವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.
1: ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಜಾರಿಗೆ ಬಂದಿರುವುದರಿಂದ ರಾಜ್ಯದ ಜೈವಿಕ ತಂತ್ರಜ್ಞಾನ, ಫಾರ್ಮಾಸ್ಯೂಟಿಕಲ್ಸ್, ಜವಳಿ ಮತ್ತು ಗಾರ್ಮೆಂಟ್ಸ್, ಸಮುದ್ರ ಉತ್ಪನ್ನಗಳು, ಎಂಜಿನಿಯರಿಂಗ್ ಉತ್ಪನ್ನಗಳು ಮತ್ತು ಮೆಷಿನರೀಸ್, ಚಿಕ್ಕಮಗಳೂರು ಮತ್ತು ಕೊಡಗಿನ ಉತ್ಕೃಷ್ಟ ಕಾಫಿ ಹಾಗೂ ಸಾಂಬಾರು ಪದಾರ್ಥಗಳ ವಲಯಕ್ಕೆ ಭಾರೀ ಲಾಭವಾಗಲಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರಿ ನೌಕರರ ವರ್ಗಾವಣೆ ಅವಧಿಯನ್ನು ಮತ್ತೊಮ್ಮೆ ಜುಲೈ 31ರವರೆಗೆ ವಿಸ್ತರಣೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಪ್ರಸಕ್ತ ಸಾಲಿನ ಸಾರ್ವತ್ರಿಕ ವರ್ಗಾವಣೆಗೆ ಮೇ 30ರಿಂದ ಮೇ 31ರವರೆಗೆ ಕಾಲಮಿತಿ ನಿಗದಿಪಡಿಸಲಾಗಿತ್ತು. ಆದರೆ ಆಡಳಿತಾತ್ಮಕ ಅಗತ್ಯತೆಗಳನ್ನು ಪರಿಗಣಿಸಿ ಇದೀಗ ಮತ್ತೊಮ್ಮೆ ಅವಧಿ ವಿಸ್ತರಣೆ ಮಾಡಲಾಗಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಗಡುವನ್ನು ಆಗಸ್ಟ್ 8ರವರೆಗೆ ವಿಸ್ತರಣೆ ಮಾಡಿ ಕೇಂದ್ರ ಚುನಾವಣಾ ಆಯೋಗವು ಆದೇಶ ಹೊರಡಿಸಿದೆ. ಮಳೆಯ ಅಭಾವ, ಬರದ ಛಾಯೆಯ ನಡುವೆ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಚಾರದಲ್ಲಿ ಸದ್ಯಕ್ಕೆ ಕರ್ನಾಟಕ ನಿರಾಳವಾಗಿದೆ. ಇದೇ 28ರವರೆಗೆ ಕಾದು ನೋಡಿದ ಬಳಿಕ ನೀರು ಹರಿಸುವ ಕುರಿತು ತೀರ್ಮಾನ ಪ್ರಕಟಿಸಲು ಕಾವೇರಿ ನೀರು ನಿಯಂತ್ರಣ ಮಂಡಳಿ ನಿರ್ಧರಿಸಿದೆ. ವಿಶ್ವಪ್ರಸಿದ್ಧ ಪುರಿ ಜಗನ್ನಾಥ ರಥಯಾತ್ರೆ ಇಂದಿನಿಂದ ಒಡಿಶಾದ ಪುರಿಯಲ್ಲಿ ಆರಂಭವಾಗಲಿದೆ. ಜಗನ್ನಾಥ ಮತ್ತು ಅವರ ಹಿರಿಯ ಸಹೋದರ ಬಲಭದ್ರ ಹಾಗೂ ಕಿರಿಯ ಸಹೋದರಿ ದೇವಿ ಸುಭದ್ರ ಅವರ ಮೂರ್ತಿಗಳನ್ನು ಮರದ ರಥದಲ್ಲಿಟ್ಟು ಮೆರವಣಿಗೆಯಲ್ಲಿ ಒಯ್ಯಲಾಗುವುದು. ವ್ಯಾಪಾರ ಮತ್ತು ಹೂಡಿಕೆ, ಹಸಿರು ಇಂಧನ ಪರಿವರ್ತನೆ, ನಾವೀನ್ಯತೆ ಮತ್ತು ತಂತ್ರಜ್ಞಾನ, ಸಂಪರ್ಕ, ರಕ್ಷಣೆ, ಭದ್ರತೆ, ಪ್ರಾದೇಶಿಕ ಮತ್ತು ಜಾಗತಿಕ ಸಮಸ್ಯೆಗಳು ಹಾಗೂ ಜನರ ವಿನಿಮಯ ಸೇರಿ ಹಲವು ಕ್ಷೇತ್ರಗಳಲ್ಲಿ ಸಹಕಾರ ಸಂಬಂಧವನ್ನು ಮತ್ತಷ್ಟು ವೃದ್ಧಿಸಲು ಭಾರತ ಮತ್ತು ಬೆಲ್ಜಿಯಂ ಒಪ್ಪಿಕೊಂಡಿವೆ. ಪುರುಷರ 3 ಏಕದಿನ ಪಂದ್ಯಗಳ ಸರಣಿಯ 2ನೇ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ಇಂದು ಕಾರ್ಡಿಫ್ನ ಸೋಫಿಯಾ ಗಾರ್ಡನ್ನಲ್ಲಿ ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 5:30ಕ್ಕೆ ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಈಗ ಚಿತ್ರಗೀತೆಗಳನ್ನು ಕೇಳೋಣ. ಪಿ ಜಯಚಂದ್ರನ್ ಅವರ ಧ್ವನಿಯಲ್ಲಿ ಒಂದು ಗೀತೆ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಅಮೃತ ವರ್ಷಿಣಿ ಚಿತ್ರದ ಹಾಡನ್ನ ಕೇಳಿದ್ರಿ. ಕೆ ಕಲ್ಯಾಣ ಅವರು ಬರೆದಂತಹ ಗೀತೆಗೆ ದೇವ ಅವರ ಸಂಗೀತ ಇತ್ತು.
2: ಜನ್ಮನೇ

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಕಲಾವಿದ ರಾಮಕೃಷ್ಣ. ನಾನು ಚಿಕ್ಕ ವಯಸ್ಸಿನಿಂದಲೂ ಕೂಡ ರೇಡಿಯೋದಿಂದಲೇ ಪ್ರಭಾವಿತನಾದವನು. ಕದ್ದು ಕದ್ದು ರೇಡಿಯೋನ ಪಕ್ಕದ ಮನೆಗೆ ಹೋಗಿ ಗೋಡೆಗೆ ಕಿವಿ ಕೊಟ್ಟು ಕೇಳುವಂತ ಅಭ್ಯಾಸ ಉಳ್ಳವನು. ಭೀಮಸೇನ್ ಜೋಶಿ, ಪಿ ಬಿ ಶ್ರೀನಿವಾಸ್, ಘಂಟಸಾಲ ಅಂತ ಮುಂತಾದ ಅನೇಕ ವಿಶೇಷ ಧ್ವನಿಗಳನ್ನು ರೇಡಿಯೋ ಮೂಲಕ ಕೇಳಿ ಆನಂದಪಟ್ಟು ನನ್ನ ರಕ್ತಗತಗೊಳಿಸ್ಕೊಂಡವನು. ಹಾಗಾಗಿ ಗೌರವ ನನಗೆ ರೇಡಿಯೋದ ಮೇಲೆ ತುಂಬ ಇದೆ. ವಿವಿಧ ಭಾರತಿ ಅಂದರೆ ಎಲ್ಲ ಕನ್ನಡ ಚಲನಚಿತ್ರದ ಹಾಡುಗಳು ಬಹಳ ಮನಮುಟ್ಟು ಆಗಿರ್ತದೆ. ನೀವು ಕೇಳಿ, ನಾನು ಸದಾ ಕೇಳ್ತೀನಿ. ಧನ್ಯವಾದ, ನಮಸ್ಕಾರ.
1: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ, ಏನು ಇಂಚರ, ಏನು ಸುಂದರ ನಾದ ಮಕರಂದ.
2: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 8:30
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
4: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಸ್ನೇಹಿತರೆ, ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿತಾ ಇದೆ. ಚಿತ್ರಗೀತೆಗಳು ಕೂಡ ಮುಂದುವರಿತಾ ಇವೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಪ್ರೇಮಲೋಕ ಚಿತ್ರದ ಒಂದು ಹಾಡು, ಜೊತೆಗೆ ಧ್ವನಿಯಾಗಿದ್ದಾರೆ ಎಸ್ ಜಾನಕಿ ಅವರು ಕೂಡ, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರಿಂದ.

ಒಲವಿನ ಉಡುಗೊರೆ ಚಿತ್ರದ ಟೈಟಲ್ ಸಾಂಗ್ ಹೇಳ್ತಾ ಇದ್ದೀರಾ. ಪಿ ಜಯಚಂದ್ರನ್ ಹಾಗೂ ಪಿ ಸುಶೀಲ್ ಅವರ ಧ್ವನಿಗಳಲ್ಲಿ, ಶ್ಯಾಮ್ ಸುಂದರ್ ಕುಲಕರ್ಣಿ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಇದೆ.

0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಮಸಣದ ಹೂವು ಚಿತ್ರದ ಹಾಡಿದು ಸೂರಂ ಎಕ್ಕುಂಡಿ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ ಇತ್ತು. ಈಗ ಗೀತಾ ಚಿತ್ರದ ಒಂದು ಹಾಡನ್ನು ಕೇಳೋಣ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಜೊತೆಗೆ ಎಸ್ ಜಾನಕಿ ಅವರ ಧ್ವನಿ ಕೂಡ ಇದೆ, ಜಿ ಉದಯಶಂಕರ್ ಅವರ ರಚನೆ, ಇಳೆಯರಾಜ ಅವರ ಸಂಗೀತ ಇದೆ.
1: Yes.
2: Hi, Sanju.
3: Hi, Geeta.
2: Sanju, ನಾವು ಓಟಿಗೆ ಹೋಗ್ತಿದ್ದೀನಿ.
3: ಕಂಗ್ರಾಚ್ಯುಲೇಷನ್ಸ್. ಯಾವಾಗ?
2: ನಾಳೆ ಬರ್ತಿದ್ದಾನೆ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

ಹೂಮಳೆ ಚಿತ್ರದ ಟೈಟಲ್ ಸಾಂಗ್ ಅನ್ನು ಕೇಳಿದ್ರಿ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ರಚನೆ ಇಳಿಯರಾಜ ಅವರ ಸಂಗೀತ ಇತ್ತು. ಇದಾಗಿತ್ತು ಇಂದಿನ ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಾನು ನಿಮ್ಮ ಆರ್ ಜೆ ರಶ್ಮಿ.

0: ಎಸ್, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ಇಂದು ವರ್ಲ್ಡ್ ಸ್ನೇಕ್ ಡೇ. ಎಸ್, ಸ್ನೇಕು, ಹಾವು, ಸರ್ಪ ಅಂತೆಲ್ಲ ಕೇಳಿದ ಕೂಡಲೇ ಎಷ್ಟು ಭಯಭೀತರಾಗ್ತೀವಿ ಅಲ್ವಾ? ಎಷ್ಟೋ ಸಲ ಮನೆಗೆ ಬಂದಾಗ ಹೆದರ್ಕೊಂಡು ನಮಗೆ ಪ್ಯಾನಿಕ್ ಆಗಿ ಏನು ಮಾಡಬೇಕು ತೋಚೋದಿಲ್ಲ. ಆದರೆ ಹಾವುಗಳು ನೋಡೋದಕ್ಕಷ್ಟೇ ಅಷ್ಟು ಸ್ವಲ್ಪ ಭಯ ಅನ್ನಿಸ್ಬಹುದು, ಆದರೆ ನಾವು ತೊಂದರೆ ಕೊಡದೆ ಅವು ಉಪದ್ರವ ಕೊಡೋದಿಲ್ಲ ನಮಗೆ ಅನ್ನುವಂಥದ್ದು ನಮಗೆಲ್ರಿಗೂ ಈಗಾಗಲೇ ತಿಳಿದಿದೆ. ಆದರೂ ಕೂಡ ಸ್ವಲ್ಪ ಭಯ ಇದ್ದೇ ಇರುತ್ತೆ. ಈ ಭಯವನ್ನು ಹೋಗಲಾಡಿಸೋದಕ್ಕೆ ಜೊತೆಗೆ ಈ ಹಾವುಗಳ ಬಗ್ಗೆ ಎಷ್ಟು ಸ್ನೇಹ ಜೀವಿಗಳು ನಮ್ಮ ಸುತ್ತಮುತ್ತಲಿನ ಈ ವಾತಾವರಣದಲ್ಲಿ ಒಗ್ಗಿಕೊಂಡು ಹೇಗೆ ಅವು ಕೂಡ ಇಷ್ಟು ಸುಂದರವಾಗಿ ಬದುಕುತ್ತವೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಇವತ್ತು ನಮ್ಮ ಜೊತೆ ಸ್ನೇಕ್ ಶ್ಯಾಮ್ ಅವರು ಇದ್ದಾರೆ, ಅವರು ಇನ್ನೂ ಹೆಚ್ಚು ಮಾಹಿತಿಯನ್ನು ನಮಗೆ ನೀಡ್ತಾರೆ. ಹಲೋ,
1: ನಮಸ್ತೆ.
0: ನಮಸ್ಕಾರ ಸ್ನೇಕ್ ಶ್ಯಾಮ್ ಅವರಿಗೆ.
1: ನಮಸ್ತೆ, ನಮಸ್ತೆ ಅಮ್ಮ.
0: ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ವರ್ಲ್ಡ್ ಸ್ನೇಕ್ ಡೇ ನಿಮಗೂ ತಿಳಿದೇ ಇದೆ ಶ್ಯಾಮ್ ಅವರೇ. ಶ್ಯಾಮ್ ಅಂತಂದ್ರೆ ಎಷ್ಟೋ ಸಲ ನಮ್ಗೆ ತಿಳಿಯೋದೇ ಇಲ್ಲ, ಆದ್ರೆ ಸ್ನೇಕ್ ಶ್ಯಾಮ್ ಅಂದ ಕೂಡಲೇ ಎಲ್ಲರಿಗೂ ತಿಳಿದಿರುವಂತದ್ದು.
1: ಏನಂದ್ರೆ, ಇವತ್ತು ವಿಶ್ವ ಹಾವುಗಳ ದಿನಾಚರಣೆ. ವಿಶ್ವ ಹಾವುಗಳ ದಿನಾಚರಣೆ ಶುಭಾಶಯಗಳು ಎಲ್ರಿಗೂ. ಮೊದಲಾಗೆ
0: ಧನ್ಯವಾದಗಳು.
1: ಒಂದು ಹಾವುಗಳು ಭೂಮಿಗೆ ಮನುಷ್ಯ ಬರಕ್ಕೆ ಎಷ್ಟೋ ಮಿಲಿಯನ್ ವರ್ಷಗಳ ಹಿಂದೆ ಈ ಭೂಮಿ ಮೇಲೆ ಬಂದಿದೆ.

0: ತದನಂತರ ಎಲ್ಲಾ ಪ್ರಾಣಿಗಳು ಜಲಚರಗಳಲ್ಲೇ ಎಲ್ಲ ಇತ್ತು. ಆಮೇಲೆ ಮನುಷ್ಯ ಬಂದ.
1: ಹೌದು
0: ನೋಡಿ ಎಷ್ಟು ಸೃಷ್ಟಿ ವಿಚಿತ್ರ ಅಂದ್ರೆ, ಈ ಹಾವುಗಳಿಗೆ ಕಾಲಿಲ್ಲ, ಕೈ ಇಲ್ಲ, ಕೇಳಿಸ್ಕೊಳಕ್ಕೆ ಕಿವಿ ಇಲ್ಲ, ಮಿಟಿಸಕ್ಕೆ ಕಣ್ಣಿನ ರೆಪ್ಪೆಗಳಿಲ್ಲ, ವಾಸನೆಯನ್ನ ಇದು ಮೂಗಿನಿಂದ ಗ್ರಹಿಸುತ್ತೆ, ಸಾರಿ ವಾಸನೆಯನ್ನ ನಾಲಿಗೆಯಿಂದ ಗ್ರಹಿಸುತ್ತೆ. ನಾವು ಮೂಗಿನಿಂದ ಗ್ರಹಿಸಿದ್ರೆ ಇದು ವಾಸನೆಯನ್ನ ನಾಲಿಗೆಯಿಂದ ಗ್ರಹಿಸುತ್ತೆ. ಎಂತ ಸುಂದರವಾದ ಪ್ರಾಣಿ ಅಂದ್ರೆ, ವಿಧ ವಿಧ ಗಾತ್ರದಲ್ಲಿದೆ ಹಾಗೂ ವಿಧ ವಿಧ ಬಣ್ಣಗಳಲ್ಲಿದೆ. ನಮ್ಮ ಭಾರತ ದೇಶದಲ್ಲಿ 275 ಹೆಚ್ಚು ಜಾತಿ ಹಾವಿದೆ. ಇಡೀ ಪ್ರಪಂಚದಾದ್ಯಂತ 3,500 ಹೆಚ್ಚು ಜಾತಿ ಹಾವುಗಳಿದೆ. ಅದ್ರಲ್ಲಿ ವಿಷ ಇರ್ತಕ್ಕಂತ ಹಾವುಗಳು ಕೆಲವೇ ಕೆಲವು. ಎಲ್ಲಾ ಜಾತಿ ಹಾವುಗಳು ವಿಷ ಇದ್ಬಿಟ್ಟಿದ್ರೆ ಇವತ್ತು ಎಂತ ತೊಂದರೆ ಆಗ್ಬಿಡುದು. ಆದ್ರೆ ಇರೋದೇ 3 ಜಾತಿ 4 ಜಾತಿ ಹಾವಲು ವಿಷ. ಅದಕ್ಕೆ ಬಿಗ್ 4 ವೆನಮ ಸ್ನೇಕ್ ಅಂತ ಕರಿತೀವಿ. ನಾಗರ ಹಾವು, ಮಂಡಲದ ಹಾವು, ರಕ್ತ ಮಂಡಲ, ಕಟ್ ಹಾವು, ಕೋಬ್ರಾ, ವೈಪರ್, ಸಾಸ್ಕೆಲ್ ವೈಪರ್, ಕ್ರೇಟ್. 12 ಜಾತಿ ಹಾವು. ಒಂದು ಕಾಳಿಂಗ ಸರ್ಪ, ಇದು ಪಶ್ಚಿಮ ಘಟ್ಟಗಳಲ್ಲಿ ವಾಸ ಮಾಡಿದ್ರೆ. ಮತ್ತೊಂದು ಕಡಲ ಹಾವು. ಇದಾರು ಜಾತಿ ಹಾವುಗಳಲ್ಲಿ ವಿಷಯಗಳನ್ನ ಸಾಮಾನ್ಯವಾಗಿ ಕಾಣ್ತೀವಿ. ಸಾಮಾನ್ಯವಾಗಿ ಹಾವುಗಳ ಕಚ್ಚಿಸ್ಕೊಳ್ಳೋದು ಮಂಡಲದಾವು, ಕಟ್ಟಾವು, ನಾಗರಾವು. ಅಮ್ಮ ಕೇಳಿಸ್ತಾ ಇದೆಯಾ?
1: ಕೇಳಿಸ್ತಾ ಇದೆ, ಹೇಳಿ ಹೇಳಿ.
0: ಅಮ್ಮ ಸ್ವಲ್ಪ ನಿಮ್ಮ ಧ್ವನಿ ಸ್ವಲ್ಪ ಲೋ ವಾಲ್ಯೂಮ್ ಅಲ್ಲಿ ಇದೆ.
1: ಹೌದಾ? ಆದ್ರೆ ನಿಮ್ಮ ಧ್ವನಿ ನಮ್ಗೆಲ್ಲರಿಗೂ ತುಂಬಾ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ಸ್ನೇಹ ಶ್ಯಾಮ್ ಅವರೇ. ಹೇಳ್ತಾ ಇದ್ರಿ, ನೀವು ಮಾಹಿತಿಯನ್ನ ಕೊಡ್ತಾ ಇದ್ರಿ, ಮುಂದುವರಿಸಿ.
0: ಈಗ ಹಾವು ಕಚ್ಚಿದ್ರೆ ಹಾವಲ್ಲಿ 2 ತರ ವಿಷ ಇದೆ. ಒಂದು ನ್ಯೂರೋಟಾಕ್ಸಿನ್ ಅಂತ, ಇನ್ನೊಂದು ಹಿಮೋಟಾಕ್ಸಿನ್ ಅಂತ. ನ್ಯೂರೋಟಾಕ್ಸಿನ್ ಅಂದ್ರೆ ನಾಗರ ಹಾವು ಮತ್ತೆ ಕಟ್ ಹಾವು ಕಚ್ಚಿದ್ರೆ ಮನುಷ್ಯನ ನರಮಂಡಲದ ಮೇಲೆ ಪ್ರಭಾವ ಬೀರುತ್ತೆ. ಈ ಕಚ್ಚಿದ ತಕ್ಷಣ ಮನುಷ್ಯನ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಹಾಳಾಗುತ್ತೆ, ನಡಿಗೆ ವ್ಯತ್ಯಾಸ ಆಗುತ್ತೆ, ರೆಸ್ಪಿರೇಟರಿ ಪ್ರಾಬ್ಲಮ್ ಆಗುತ್ತೆ, ಕಣ್ಣು ಮಂಜಾಗುತ್ತೆ, ನಾಲಿಗೆ ತೊದಲುತ್ತೆ. ಸುಮಾರು 2-3 ಗಂಟೆ ಅವಧಿಯಲ್ಲಿ ಮನುಷ್ಯ ಕೋಮಕ್ಕೆ ಹೋಗ್ಬೋದು. ಮಂಡಲದ ಹಾವು, ಈ ಹಾವು ಕಚ್ಚಿದ ಹಿಮೋಟಾಕ್ಸಿನ್ ಅಂತ, ಇದು ರಕ್ತದ ಮೇಲೆ ಪ್ರಭಾವ ಬೀರುತ್ತೆ. ಇದು ಕಚ್ಚಿದ ತಕ್ಷಣ ಕಚ್ಚಿರೋ ಜಾಗ ಗ್ಯಾಂಗ್ರಿಂಗ್ ಆಗುತ್ತೆ, ಕೆಲವಾರು ಗಂಟೆ ಬಿಟ್ಟರೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಇನ್ನು ಕೆಲವಾರು ಗಂಟೆ ಬಿಟ್ಟರೆ ಪಿಟ್ಟುತ್ತದೆ, ಹ್ಯಾಮರೇಜ್ ಆಗುತ್ತೆ. ಯಾವುದೇ ವಿಷಯ ಇರ್ತಕ್ಕಂತ ಹಾವು ಕಚ್ಚಿದ್ರೆ ಕಚ್ಚಿರ್ತಕ್ಕಂತ ಭಾಗದಲ್ಲಿ 2 ಸೂಜಿ ಚುಚ್ಚಿರೋ ಗುರುತು ಬೀಳುತ್ತೆ. ಆದ್ರೆ ಈ ಕಟ್ ಹಾವು ಕ್ರೇಟ್ ಇದೆಯಲ್ಲ, ಈ ಕಟ್ ಹಾವು ಕಚ್ಚಿದ್ರೆ ಮನುಷ್ಯನ 4 ಸಿಸ್ಟಮ್ ಮೇಲೆ ಕೆಲಸ ಮಾಡುತ್ತೆ. ನ್ಯೂರೋಟಾಕ್ಸಿನ್, ಹಿಮೋಟಾಕ್ಸಿನ್, ಸೈಟೋಟಾಕ್ಸಿನ್ ಮತ್ತೆ ಕಾರ್ಡಿಯೋಟಾಕ್ಸಿನ್, ಈ 4 ಮೇಲೆ ಪ್ರಭಾವ ಬೀಳುತ್ತೆ. ಸೊ ಈ ಕ್ರೇಟ್ ಇದೆಯಲ್ಲ, ಇಟ್ ಈಸ್ 12 ಟಾಕ್ಸಿಕ್ ದೆನ್ ಕೋಬ್ರಾ. ನಾಗರ ಹಾವಿನ ವಿಷಯಕ್ಕಿಂತ 12-14 ಪಟ್ಟು ವಿಷದ ತೀಕ್ಷ್ಣತೆಯನ್ನ ಹೊಂದಿರುತ್ತೆ. ವ್ಯಾನಮ್ ಇದೆಯಲ್ಲ, ಹೈಲಿ ಟಾಕ್ಸಿಕ್ ಇದು.
1: ಆದ್ರೆ ಪಾಪ ನಾಗರ ಹಾವಿಗೆ ಕೆಟ್ಟ ಹೆಸರು ಸ್ವಲ್ಪ ಜಾಸ್ತಿ ಇದೆ. ಆದ್ರೆ ಪಾಪ
0: ಮೇಡಮ್ ಮೇಡಮ್
1: ಏನಿಲ್ಲ, ಶ್ಯಾಮ್ ಅವರೇ, ಇಷ್ಟು ವಿಷಕಾರಿ ಹಾವುಗಳ ಬಗ್ಗೆ ನಾವು ಮಾತಾಡ್ತಾ ಇದೀವಿ, ನಮ್ಮ ಕೇಳುಗರಿಗೂ ಸ್ವಲ್ಪ ಭಯ ಆಗಬಾರ್ದು ಅನ್ನೋ ಕಾರಣಕ್ಕೆ. ಈ ಹಾವುಗಳು ಸ್ವಲ್ಪ ಸ್ನೇಹ ಜೀವಿ ಅಲ್ವಾ? ಅಂದ್ರೆ ನಾವಾಗಿದ್ದು ನಾವು ತೊಂದರೆ ಕೊಡೋ ತನಕ ಅವು ನಮಗೆ ಉಪದ್ರವ ನೀಡೋದಿಲ್ಲ. ಕರೆಕ್ಟ್, ಹೌದು.
0: ಕೆಣಕದೆ ಹಾವು ಕಚ್ಚೋದು ಅಂತ ಬಸವಣ್ಣವರು ಹೇಳಿದ್ದಾರೆ
1: ಅಲ್ವಾ?
0: ಎಲ್ಲಾ ಪ್ರಾಣಿಗಳು ಅಷ್ಟೇ, ನಾವಾಗ ನಾವೇ ಕೆಣಕದ್ರೆ ಮಾತ್ರ ನಮ್ ತಂದೆ ಬರ್ತದೆ. ವೈಲ್ಡ್ ಲೈಫ್ ಇದೆಯಲ್ಲ, ವೈಲ್ಡ್ ಲೈಫ್ ಹಾಗೆ. ಅದಕ್ಕೆ ನಾವು ಡಿಸ್ಟರ್ಬ್ ಮಾಡಿದ್ರೆ ಅದ್ರೂ ರಕ್ಷಣೆ ವಸ್ತು ಅದೇನ್ ಮಾಡುತ್ತೆ, ನಮ್ಮ ಮೇಲೆ ಎರಗುತ್ತೆ ಹೊರತು ಸುಮ್ಮನೆ ಯಾವ ಪ್ರಾಣಿಗಳು ಕೂಡ ಯಾರ ಮೇಲೂ ಎಗರೋದಿಲ್ಲ.
1: ಸೊ ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದ್ರೆ, ಈ ನಮ್ಮ ಹಾವುಗಳ ಬಗ್ಗೆ, ನಮ್ಮ ಸುತ್ತಮುತ್ತಲಿರುವ ಹಾವುಗಳು ನಮ್ ಕೆಣಕದೆ ಕಚ್ಚೋದು ಅಂತ ನೀವು ಹೇಳಿದ್ರಿ, ಅದ್ರ ಬಗ್ಗೆ ಇನ್ನೂ ಹೆಚ್ಚು ಅವೇರ್ನೆಸ್ ಹೋಗ್ಬೇಕು ಜನಗಳಿಗೆ, ಆ ಭಯ ಹೋಗ್ಬೇಕು. ಹಾವು ಅಂತಂದ್ರೆ ಎಲ್ಲ ಪ್ರಾಣಿಗಳ ಹಾಗೆ ಅದು ಕೂಡ ಒಂದು, ಅದಕ್ಕೆ ವಿಶೇಷವಾಗಿ ತುಂಬಾ ಭಯ ಇಟ್ಕೊಂಡು ಅದನ್ನ ಹೊಡಿಬೇಕು ಅಥವಾ ಅದಕ್ಕೆ ತೊಂದರೆ ಕೊಡಬೇಕು, ಅದಿದ್ರೆ ನಮಗೆ ತೊಂದರೆ ಆಗುತ್ತೆ ಅನ್ನುವಂತಹ ಒಂದು ಭಯ ಏನಿದೆಯಲ್ಲ, ಅದನ್ನ ಹೋಗ್ಲಾಡ್ಸೋದು ಇಂದಿನ ಈ ಉದ್ದೇಶ. ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ, ನಿಮಗೆ ಸ್ನೇಕ್ ಶ್ಯಾಮ್ ಅಂತ ಹೆಸರು ಹೇಗೆ ಬಂತು, ಯಾವಾಗ ಬಂತು, ಯಾವ ಕಾರಣಕ್ಕಾಗಿ ಬಂತು, ಮೊದಲನೇ ಸಲ ನೀವು ಹಾವು ಹಿಡಿದಿದ್ದು ಯಾವಾಗ, ಕೆಲವೊಂದು ಅನುಭವಗಳನ್ನ ಹಂಚಿಕೊಳ್ಳಿ ಶ್ಯಾಮ್ ಅವರೇ.
0: ಖಂಡಿತ ಮೇಡಮ್, ನಾನು 1976-77 ಇಸ್ತಿ ಶಾಲೆಯಿಂದ ಮನೆಗೆ ಬರುವಾಗ ಎದುರುಗಡೆ ಮನೆ ಹುಡುಗಿ ಜೋರಾಗಿ ಆಟ ಆಡುವಾಗ ಕಿರಿಸ್ತಾ ಇದ್ಲು, ಏನಂದ್ರೆ ಒಂದು ಕಲ್ ಕೆಳಗಡೆ ಹಾವು ಹೋಯ್ತು ಒಂದು. ಆ ಕಲ್ಲನ್ನ ಎತ್ತಿ ನೋಡಿದಾಗ ಅದಕ್ಕೆ ಕೆಳಗಡೆ ಒಂದು

0: ಯಾರೋ ಕುತ್ಕೊಂಡ್ ಮಾಡಿಬಿಟ್ರು. ಅವ್ರಿಗೆ ಹೇಳಿದೆ ಇದನ್ನ ಹೊಡಿಯಬೇಡಿ, ಯಾರು ಏನು ಮಾಡಬೇಡಿ, ನಾನು ತೆಗೆದು ದೂರ ಬಿಡ್ತೀನಿ ಅಂತ. ಯಾಕೆಂದ್ರೆ ಅವಾಗ ನಮ್ಮ ಬಡಾವಣೆಯಲ್ಲಿ ಗಾರ್ಡನ್ ಅಂತ ಒಬ್ರು ಇದ್ರು, ಅವ್ರ ಹಾವುಗಳನ್ನ ರಕ್ಷಣೆ ಮಾಡ್ತಾನೆ, ಹಿಡಿತಿದ್ದ ಅವ್ನು ಹಾವುಗಳು ಹಿಡಿತಿದ್ದ. ಆಗ್ನೋ ಇಂಡಿಯನ್ ಅವ್ರು 76-77 ಇಯರ್ ಜಾಗ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಹೊರಟದ್ರು. ಅದನ್ನ ನಾವು ನೋಡ್ಕೊಂಡಿದ್ವಿ, ಹಾಗೆ ಸುಮಾರು ಫಿಲಂಗಳಲ್ಲಿ ನೋಡಿದ್ದೆ. ಅದೇ ತರ ನಾನು ಯಾಕೆ ಹಿಡಿಬಾರ್ದು ಅಂತ ಬಾಲ ಹಿಡ್ಕೊಂಡು ಎದುರುಗಡೆ ತೋಟಕ್ಕೆ ಬಿಟ್ಟು ಬಂದೆ. ಅದ್ರ ಪಾಡಿಗೆ ಅದು ಹೋಯ್ತು. ಈ ಹುಡುಗಿ ಎಲ್ರಿಗೂ ಹೇಳ್ಕೊಂಡ್ ಬಂದೆ, ಶಾಮ ನಮ್ಮನ್ನ ಹಾವಿಡಿದ, ಶಾಮ ನಮ್ಮ ಹಾವಿಡಿದ. ಬೃಂದಾವನ ಬಡಾವಣೆ ತುಂಬಾ ಬರೀ ಹಾವುಗಳಿದ್ದು, ಕಾಲಿನ ಜಾಗದಲ್ಲೆಲ್ಲ ಹಾವುಗಳು, ಅಂದ್ರೆ ಅದಿರೋ ಜಾಗದಲ್ಲಿ ನಾವು ಮನೆ ಕಟ್ತಾ ಇದ್ವಿ, ವಿ ಆರ್ ಎನ್ಕ್ಲೋಸಿಂಗ್ ಇಟ್ ಪ್ಲೇಸ್. ಸೊ ಅವಾಗ ಎಲ್ಲ ಶಾಮು ಬಂದ್ಬಿಡಪ್ಪ, ಅಡುಗೆ ಮನೆಯಲ್ಲಿ ಸೇರ್ಕೊಂಡಿದೆ, ರೂಮ್ ಅಲ್ಲಿ ಸೇರ್ಕೊಂಡಿದೆ, ಹಾಲ್ ಅಲ್ಲಿ ಸೇರ್ಕೊಂಡಿದೆ, ಬಂದ್ಬಿಡಪ್ಪ ಬಂದ್ಬಿಡಪ್ಪ ಅಂತ ಇದು. ಅದೇ ತರ ನಾನು ತಗೊಂಡೋಗ್ಬಿಟ್ಟು ದೂರ ಬಿಡ್ತಾ ಇದ್ದೆ. ಸೊ ಅವಾಗ ಒಂದು ಏರಿಯಾ ಪ್ರಚಾರ ಆಯ್ತು, ಅದರಿಂದ ಪಕ್ಕದ ಏರಿಯಾ ಗೋಕುಲಮಕ್ ಪ್ರಚಾರ ಆಯ್ತು, ಅದೇ ತರ ಒಂಟಿಕೊಪ್ಪಲ ಪ್ರಚಾರ ಆಯ್ತು. ಅವಾಗ ಅವರೆಲ್ಲ ಕರ್ಕೊಂಡು ಹೋಗಕ್ ಶುರು ಮಾಡಿ. ಈಗಿನ ಕಾಲದ ಮಕ್ಳು ತುಂಬಾ ಈಸಿ ಲೈಫ್, ಸುಮ್ನೆ ಫೋನ್ ಅಲ್ಲಿ ಹಾಕೊಂಡು ಗೂಗಲ್ ಹಾಕೊಂಡು ಹೊರಟೋಗ್ಬಿಡ್ತಾರೆ. ಅವಾಗ ಎಷ್ಟು ಕಷ್ಟ ಇತ್ತು ಅಂದ್ರೆ ಮೇಡಮ್, ಲ್ಯಾಂಡ್ ಲೈನ್ ಇದ್ದೋರೆ ಸಾವುಕಾರರಾಗ, ಕಾಯಿನ್ ಬಾಕ್ಸ್ ಗಳಿರ್ಲಿಲ್ಲ. ಆಮೇಲೆ ಕಾಯಿನ್ ಬಾಕ್ಸ್ ಇಂಟ್ರೊಡ್ಯೂಸ್ ಆಯ್ತು. ಆ ಕಾಯಿನ್ ಬಾಕ್ಸ್ ಕಾಯಿನ್ ಹಾಕಿದ ತಕ್ಷಣ ಸ್ಟಕ್ ಆಗ್ಬಿಡುದು, ಆ ಒಂದ್ ರೂಪಾಯಿ ಜಗಳ ಆಡ್ತಿದ್ವಿ, ಅವಾಗ ಒಂದ್ ರೂಪಾಯಿ ವ್ಯಾಲ್ಯೂ ಇತ್ತು. ಸೊ ಆಮೇಲೆ ಏನಾಯ್ತು, ನಾನು ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡು ಎಲ್ಲ ಆದ್ಮೇಲೆ 1989 ಆಟೋಗ್ ಬಂದೆ. ಈ ಆಟೋದಲ್ಲಿ ಸುಮಾರು ಜನಕ್ಕೆ ಗೊತ್ತಾಯ್ತು ಆಟೋ ಡ್ರೈವರ್ ಹಾವಿಡಿತಾನೆ ಅಂತ. ಅವಾಗ ಕರ್ಕೊಂಡು ಹೋಗ್ತಾ ಇದ್ರು, ಆಟೋಲ್ಲಿ ಫೋನ್ ಮಾಡೋರು, ಫೋನ್ ನಾನು ಇರೋ ಜಾಗ ಒಂಟಿಕೊಪ್ಪಲ್ ಮತ್ತೆ ರೈಲ್ವೆ ಸ್ಟೇಷನ್, ಅಲ್ಲಿಗೆ ಬಂದು ಅವ್ರ ಫೋನ್ ನಂಬರ್ ಕೊಟ್ಬಿಟ್ಟು ಹೋಗೋರು. ನಾನು ಕಾಯಿನ್ ಬಾಕ್ಸ್ ಹುಡ್ಕೊಂಡೋಗಿ ಫೋನ್ ಮಾಡಿ ಇಂಥ ಜಾಗದಲ್ಲಿ ಇರಿ ಬರ್ತೀನಿ ಅಂತ ಹೇಳ್ತಿದ್ದೆ, ಅಲ್ಲಿ ಕಾಯ್ತಾ ಇರೋರು. ಆಮೇಲೆ ನೀವೇ ಸ್ನೇಕ್ ಶಾಮ್ ಅಂತ ಯಾವ ತರ ಗುರುತಿಸೋದು ಅಂದ್ರು, ನನ್ಗೆ ಗುರ್ತಾಗ್ಬೇಕಲ್ಲ ಅಂತ ಕೈಗೆ ಬಳೆಗಳು ಉಂಗುರಗಳು ಹೇಳಿ ತಲೆಗೊಂದು ಹ್ಯಾಟ್ ಒಂದು ಕೂಲಿಂಗ್ ಗ್ಲಾಸ್ ಹಾಕೊಳ್ಳಿ ಹಾಕು ಶುರು ಮಾಡಿದೆ. ನಿಮ್ದೆ ಆಟೋ ಅಂತ ಯಾವ ತರ ಗೊತ್ತಾಗುತ್ತೆ ಅಂದ್ರು, ಅದಕ್ಕೊಂದು ಸ್ನೇಕ್ಸ್ ಎಲ್ಲ ಡಿಸೈನ್ ಮಾಡಿದೆ, ಜನಕ್ಕೆ ಈಸಿಯಾಗಿ ಐಡೆಂಟಿಫಿಕೇಶನ್ ಶುರು ಆಯ್ತು. 91-92 ನಲ್ಲಿ ಶಾಮ್ ಇದ್ದಿದ್ದು ಸ್ನೇಕ್ ಶಾಮ್ ಆಯ್ತು ಮೇಡಮ್, ಅವ್ರಿಗೆ ಜನನೇ ಸ್ನೇಕ್ ಶಾಮ್ ಅಂತ ಒಂದು ಟೈಟಲ್ ಕೊಟ್ಟರು ಮೇಡಮ್.
1: ಅಂದ್ರೆ ನಿಮ್ಮ ಈ ಸ್ಪೆಷಲ್ ಆಗಿರುವಂತಹ ಈ ಉಡುಗೆ ತೊಡುಗೆಯಿಂದಾನೇ ಎಷ್ಟು ಗಮನ ಸೆಳಿತೀರಾ, ಹಾಗೇನೆ ಇದು ಒಂದು ಐಡೆಂಟಿಟಿ ಆಗಿದೆ ಈಗ ನಿಮ್ಗೆ ಅಲ್ವಾ?
0: ಹೌದು ಮೇಡಮ್, ಸುಮಾರು ಸ್ಕೂಲಲ್ಲಿ ಮಕ್ಕಳು ನಂದೇ ಫ್ಯಾನ್ಸಿ ಡ್ರೆಸ್ ಹಾಕಿ ಪ್ರೈಸ್ ತಗೊಂಡಿದ್ದಾರೆ.
1: ಏನ್ ಹೇಳಿ?
0: ಸುಮಾರು ಸ್ಕೂಲ್ಗಳಲ್ಲಿ ಮಕ್ಕಳುಗಳು ನಂದೇ ಫ್ಯಾನ್ಸಿ ಡ್ರೆಸ್ ಹಾಕಿ ಫಸ್ಟ್ ಪ್ರೈಸ್ ತಗೊಂಡಿದ್ದಾರೆ.
1: ವಾವ್, ಇದೊಂದು ಹೆಗ್ಗಳಿಕೆ ಅಲ್ವಾ.
0: ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ ಮೇಡಮ್, ಮೈಸೂರಲ್ಲಿ ವಿಜಯನಗರ ಎರಡನೇ ಹಂತದಲ್ಲಿ ಒಂದು ರಸ್ತೆಗೆ ಸ್ನೇಕ್ ಶಾಮ್ ರಸ್ತೆ ಅಂತ 1995-96 ಒಂದು ನಾಮಕರಣ ಮಾಡಿದ್ದಾರೆ.
1: ಓ, ತುಂಬಾ ಸಂತೋಷ ಆಯ್ತು ಸ್ನೇಕ್ ಶ್ಯಾಮ್ ಅವರೇ, ಅಂದ್ರೆ ಇದೊಂಥರ ಹೆಮ್ಮೆಯ ವಿಚಾರ. ನೀವು ನಮ್ಮ ಜೊತೆ ಇವತ್ತು ಶೋನಲ್ಲಿ ಭಾಗವಹಿಸ್ತಾ ಇರೋದು ನಮಗೆ ತುಂಬಾ ಖುಷಿ ತಂದಿದೆ. ನಮ್ಮ ಸ್ನೇಹಿತರು ಕೇಳಗರು ಕೂಡ ಬಹಳಷ್ಟು ಮೆಸೇಜ್ಗಳನ್ನು ಕಳಿಸ್ತಾ ಇದ್ದಾರೆ, ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ, ಇಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸ್ನೇಹ ಶ್ಯಾಮ್ ಅವರು ಅನ್ನುವಂಥ ಮೆಸೇಜ್ಗಳನ್ನು ಕಳಿಸ್ತಾ ಇದ್ದಾರೆ.
0: ನಿಮ್ಮ ಏನು ಗೊತ್ತಾ ಮೇಡಮ್, ಎಲ್ಲರಿಗೂ ಎಲ್ಲ ಕಡೆ ಚಾನ್ಸ್ ಸಿಗುತ್ತೆ ಮೇಡಮ್, ಆಕಾಶವಾಣಿಯಲ್ಲಿ ಚಾನ್ಸ್ ಸಿಗಕ್ಕೂ ಒಂದು ಅದೃಷ್ಟ ಮಾಡಿದೆ.
1: ಆಕಾಶವಾಣಿ ಒಂದು ವಿಶಾಲವಾದ ಆಲದ ಮರ ಅಲ್ವಾ?
0: ನಿಜ ಮೇಡಮ್, ಅದು ಬೆಳಿಲ್ ಬಿಟ್ಕೊಂಡು ಬಿಟ್ಕೊಂಡು ಅಷ್ಟೇ ಬೆಳಿಲ್ ಬಿಟ್ಟು ದೊಡ್ಡ ಮರವಾಗಿ ಬೆಳೀತಾ ಇರ್ತದೆ.
1: ಖಂಡಿತ ಖಂಡಿತ, ಬ್ಯಾಕ್ಗ್ರೌಂಡ್ ಅಲ್ಲಿ ಕೆಲವು ಪಕ್ಷಿಗಳ ಸದ್ದು ಕಲರವ ಕೂಡ ಕೇಳಿಸ್ತಾ ಇದೆ, ಇದ್ರ ಬಗ್ಗೆ ಕೂಡ ಮುಂದಿನ ಭಾಗದಲ್ಲಿ ಮಾತನಾಡೋಣ. ಹಾಗೆ ನೀವು ಹೇಳಿದ್ರಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿ ನೀವು ಅಂತ.
0: ಖಂಡಿತ.
1: ಸೊ ಯಾವ ಹಾಡು ಪ್ರಸಾರ ಮಾಡ್ಲಿ ಅಂತ ಕೇಳಿದಾಗ ನೀವು ಮೊದಲು ಹೇಳಿದ್ದು ನಾಗರ ಹಾವು ಚಿತ್ರದ ಹಾವಿನ ದ್ವೇಷ ಅನ್ನುವಂತ ಹಾಡು, ಅದನ್ನೇ ಕೇಳ್ಬಿಡೋಣ ಅಲ್ವಾ ಈಗ? ನೀವು ಕೂಡ ಎಂಜಾಯ್ ಮಾಡಿ, ನಮ್ಮ ಸ್ನೇಹಿತರು ಕೂಡ ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಹಾಡನ್ನ ಎಂಜಾಯ್ ಮಾಡ್ತಾ ಇದ್ದಾರೆ.

ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ ಹನ್ನೆರಡು

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ.

0: ಕಾಂಚನ ಛಲದವನು ಈ ದುರ್ಗದ ಹುಲಿ ಇವನು ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನಂದ ರೋಷ ನೂರು ವರುಷ ನಂದ ರೋಷ ನೂರು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ.
1: ಸ್ನೇಹಿತರೆ, ವರ್ಲ್ಡ್ ಸ್ನೇಕ್ ಡೇ ಇಂದು, ಹಾಗಾಗಿ ನಮ್ಮ ಜೊತೆ ಸ್ನೇಕ್ ಶ್ಯಾಮ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ಯಾಮ್ ಅವರೇ, ಹಲೋ ಹಲೋ, ಸ್ನೇಕ್ ಶ್ಯಾಮ್ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆಯೇ ಹಾವುಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಯಾವ ಹಾವು ವಿಷಕಾರಿ, ಯಾವುದು ಸುರಕ್ಷಿತ, ಹೇಗೆ ಹಾವುಗಳ ಒಂದು ಜೊತೆಗೆ ನಾವು ಕೂಡ ಕೋ ಲಿವಿಂಗ್ ಹೇಗೆ ಮಾಡಬಹುದು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಕಾರ್ಯಕ್ರಮವನ್ನು ಕೇಳ್ತಾ ಇರಿ, ಜೊತೆಗೆ ಸಂದೇಶಗಳು ಕೂಡ ಬರ್ತಾ ಇವೆ. ಸ್ನೇಕ್ ಶ್ಯಾಮ್ ಅವರ ಬಗ್ಗೆ ತಪ್ಪು ಕಲ್ಪನೆಯನ್ನು ಅವರು ತೆಗಿತಾ ಇದ್ದಾರೆ. ನಾವು ಹಾವುಗಳನ್ನು ರಕ್ಷಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಇದು ಒಳ್ಳೆಯ ಮಾತು ಅಂತ ಮೇಘ ಹುಬ್ಬಳ್ಳಿಯಿಂದ ಮೆಸೇಜ್ ಮಾಡಿದ್ದಾರೆ. ಸಂಧ್ಯಾ ಮೋಹನ್ ಆರ್ ಎಂ ನಗರದಿಂದ ಮೆಸೇಜ್ ಕಳಿಸಿದ್ದಾರೆ. ಎಸ್, ಕಾರ್ಯಕ್ರಮ ಕೇಳ್ತಾ ಇರಿ ಸ್ನೇಹಿತರೆ. ವರ್ಲ್ಡ್ ಸ್ನೇಕ್ ಡೇ ಇವತ್ತು. ಹಾವು ಕಚ್ಚಿದರೆ ಏನು ಮಾಡಬೇಕು, ಹಾಗೆಯೇ ಯಾವ ಹಾವು ವಿಷಕಾರಿ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇರುತ್ತೆ. ಜೊತೆಗೆ ಮಳೆಗಾಲದಲ್ಲಿ ಹಾವುಗಳು ಬಹಳಷ್ಟು ಹೆಚ್ಚಿರುತ್ತೆ, ಇದಕ್ಕಾಗಿ ಏನು ಮಾಡಬಹುದು, ರೆಸ್ಕ್ಯೂ ಹೇಗೆ ಮಾಡಲಾಗುತ್ತೆ ಹಾವುಗಳನ್ನು, ಜೊತೆಗೆ ನಾವು ಹೇಗೆ ಸುರಕ್ಷಿತವಾಗಿರಬಹುದು, ಹಾವು ಕಚ್ಚಿದ ಕೂಡಲೇ ಏನು ಮಾಡಬೇಕು, ಫಸ್ಟ್ ಏಡ್ ಆಗಿ ಏನು ಮಾಡಬೇಕು, ಇದೆಲ್ಲದರ ಬಗ್ಗೆ ಖಂಡಿತವಾಗ್ಲೂ ಮುಂದಿನ ಭಾಗದಲ್ಲಿ ಮಾಹಿತಿ ಇರುತ್ತೆ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ ಇಂದಿನ ವಿಶೇಷ ವರ್ಲ್ಡ್ ಸ್ನೇಕ್ ಡೇ.

0: ಶ್ಯಾಮವ್ರೇ,
1: ಇದು ಹಾವುಗಳ ಬಗ್ಗೆ ಒಂದಷ್ಟು ತಪ್ಪು ಮಾಹಿತಿ ಎಲ್ಲ ಇದೆ. ಈಗ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಹಾವಿಗೆ ಹಾಲು ಎರಿಬೇಕು ಅನ್ನೋದು, ಹಾಗೇನೆ ಸಂಗೀತಕ್ಕೆ ಹಾವು ಕುಣಿಯುತ್ತೆ ಅಂತ ಕೂಡ ಹೇಳ್ತಾರೆ. ಜೊತೆಗೆ ಹಾವು ದ್ವೇಷ ಇಟ್ಕೊಳ್ಳುತ್ತೆ 12 ವರ್ಷ ಅಂತ ಹೇಳ್ತಾರೆ. ಇವೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಬಿಕಾಸ್ ನೀವು ವೈಲ್ಡ್ ಲೈಫ್ ಎಕ್ಸ್ಪರ್ಟ್ ಆಗಿರೋದ್ರಿಂದ ಈ ನಿಮ್ಮ ಒಂದು ಮಾಹಿತಿ ಬಹಳಷ್ಟು ಮುಖ್ಯ ಅಂತ ಅನ್ಸ್ಕೊಳುತ್ತೆ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಶ್ಯಾಮ್ ಅವರೇ?
2: ಖಂಡಿತಮ್ಮ, ಹಾವು ಮಾಂಸಾಹಾರಿ ಪ್ರಾಣಿ. ಇದು ತನ್ನ ಗಾತ್ರಕ್ಕೆ ತಕ್ಕಂತೆ ಹಲ್ಲಿ, ಇಲಿ, ಕಪ್ಪೆ, ಹೆಂಟೆಗೊಂದ ಹಾವರಾಣಿ, ಪುಟ್ಟ ಪುಟ್ಟ ಪ್ರಾಣಿಗಳು ಹಾಗೂ ಪುಟ್ಟ ಪುಟ್ಟ ಪಕ್ಷಿಗಳನ್ನ ನುಂಗಿ ತನ್ನ ಜೀವನ ಸಾಗಿಸುತ್ತೆ. ಯಾವುದೇ ಕಾರಣಕ್ಕೂ ಹಾವು ಹಾಲನ್ನ ಕುಡಿಯೋದಿಲ್ಲ. ಹಾವಿನ ಆಹಾರ ಹಾಲಲ್ಲ ಹಾವು. ನಾವೇನ್ ಮಾಡ್ತೀವಿ, ಷಷ್ಠಿ ಪಂಚಮಿ ಬಂದಾಗ ಹುತ್ತಿಗೆ ಹಾಲು, ನೀರು, ಎಳ್ನೀರು, ಜೇನುತುಪ್ಪ, ಅರಿಶಿನ, ಕುಂಕುಮ, ಕೋಳಿ ಮೊಟ್ಟೆ, ಬಾಳೆಹಣ್ಣು ಎಲ್ಲ ಹಾಕ್ತೀವಿ. ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು, ಹುತ್ತ ಬೆಳಿ ಅಂತ ಟರ್ಮೈಟ್ಸ್ ಗೆ ಫುಡ್ ಆಗ್ಲಿ ಅಂತ ಅದಕ್ಕೆ ಸ್ವಲ್ಪ ಸ್ವಲ್ಪ ಫುಡ್ ಕೊಡ್ತಾ ಇದ್ರು. ಯಾವ್ಯಾವ ತರದ್ದು ಹೂ ಹಾಕ್ತಿದ್ರು, ಆಮೇಲೆ ಸಗಣಿ ನೀರ್ ಹಾಕ್ತಿದ್ರು, ಸ್ವಲ್ಪ ಹಾಲು ಹಾಕ್ತಾ ಇದ್ರು, ಸ್ವಲ್ಪ ಮೊಸರು. ಅದೇನಾಗೋದು ಅಂದ್ರೆ ಟರ್ಮೈಟ್ಸ್ ಗೆ ಫುಡ್ ಆಗೋದು. ಆ ಹುತ್ತ ಬೆಳಿಲಿ ಅಂತ ಟರ್ಮೈಟ್ಸ್ ಗೆ ಫುಡ್ ಆಗ್ಲಿ ಅಂತ ಅವ್ರು ಮಾಡಿದ್ದನ್ನ ನಮ್ಮ ಜನ ತಪ್ಪು ತಿಳ್ಕೊಂಡು ಇದಕ್ಕೆ ಏನ್ ಮಾಡ್ಬಿಟ್ರು, ಹಾವು ಹಾಲು ಕುಡಿಯುತ್ತೆ ಅಂತ ಹಾಲಕ್ಕೆ ಶುರು ಮಾಡುದು. ಯಾಕೆ ಹುತ್ತ ಬೆಳೆಸಕ್ಕೆ ಹಿಂದಿನ ಕಾಲದವರು ಇದು ಮಾಡಿದ್ರು ಅಂದ್ರೆ, ಆಂಟಿಲ್ ಇಸ್ ಎ ನ್ಯಾಚುರಲ್ ವೆಲ್ ಅಂಡ್ ನ್ಯಾಚುರಲ್ ಸಂಪ್. ಅದು ನೀವು ಆಂಟಿಲ್ ಇರೋ ಜಾಗದಲ್ಲಿ ನೋಡಿ, ತೇವಾಂಶ ಚೆನ್ನಾಗಿರುತ್ತೆ, ಹುತ್ತದ ಮಣ್ಣು ಇಡಿಸೆ ವೆರಿ ಮೆಡಿಸಿನಲ್ ವ್ಯಾಲ್ಯೂ ಇರುತ್ತೆ ಅದಕ್ಕೆ. ಜೊತೆಗೆ ಈ ಹುತ್ತ ಇರತಕ್ಕಂತ ಜಾಗದಲ್ಲಿ ನೀರು ಬೇಗ ಸಿಗುತ್ತೆ. ಸೊ ಆದ್ರಿಂದ ಅವರು ಬುದ್ಧಿವಂತರು, ದೇ ಆರ್ ವೆರಿ ಗುಡ್ ರಿಯಲ್ ಸೈಂಟಿಸ್ಟ್ ಗಳು. ಅವ್ರೇನ್ ಮಾಡೋರು ಅಂದ್ರೆ, ಆ ಹುತ್ತದಲ್ಲಿ ಆ ಹುತ್ತ ಬೆಳವಣಿಗೆ ಆಗ್ಲಿ ಅನ್ನೋದಕ್ಕೋಸ್ಕರ ಆ ಟರ್ಮೈಟ್ಸ್ ಗೆ, ಆ ಗೆದ್ದುಳುಗಳಿಗೆ ಫುಡ್ ಆಗ್ಲಿ ಅಂತ ಇದೆಲ್ಲ ಕೊಡ್ತಿದ್ರು. ನಮ್ ಜನ ಅದನ್ನ ತಪ್ಪು ತಿಳ್ಕೊಂಡು ಹಾವು ಹಾಲು ಕುಡಿಯುತ್ತೆ ಅಂತ ಹೇಳಿ ಹಾವು ಹಾಲಾಕಿ ಹಾಲಾಕಿ ಶುರು ಮಾಡಿದ್ರು, ಹಾಲಾಕಕ್ ಶುರು ಮಾಡಿದ್ರು. ಈಗೇನಾಗುತ್ತೆ ಅಂದ್ರೆ, ಹಾವಿಗೆ ಶೀತ ರಕ್ತ ಪ್ರಾಣಿ ಇದು, ತುಂಬಾ ಬಿಸಿಲಿದ್ದಾಗ ತಣ್ಣಗಿರೋ ಜಾಗಕ್ಕೆ ಬರುತ್ತೆ, ತುಂಬಾ ತಣ್ಣಗಿದ್ದಾಗ ಬೆಚ್ಚಗಿರೋ ಜಾಗಕ್ಕೆ ಹೋಗುತ್ತೆ. ಈ ತರ ಏನಾಗ್ತಿದೆ ಅಂದ್ರೆ, ತುಂಬಾ ಬೇಸಿಗೆ ಇದ್ದಾಗ ತಣ್ಣಗಿರೋ ಜಾಗ ಬರುತ್ತೆ, ತುಂಬಾ ಚಳಿಗಾಲ ಮಳೆಗಾಲ ಇದ್ದಾಗ ಅದು ಬೆಚ್ಚಗಿರೋ ಜಾಗ ಬರುತ್ತೆ. ಆಂಟಿಲ್ ಇಸ್ ಎ ನ್ಯಾಚುರಲ್ ವೆಲ್ ಅಂದಲ್ಲ, ಇದ್ರ ಟೆಂಪರೇಚರ್ ತುಂಬಾ ತಣ್ಣಗಿರೋದ್ರಿಂದ ಹಾವುಗಳೇನ್ ಮಾಡುತ್ತೆ, ಹುತ್ತದೊಳಗಡೆ ಹೋಗಿ ಸೇರ್ಕೊಳ್ತೆ ಬೇಸಿಗೆ ಕಾಲದಲ್ಲಿ. ಅಲ್ಲೋಗಿ ಸೇರ್ಕೊಂಡಾಗ ಏನಾಗುತ್ತೆ, ಟೆಂಪರೇಚರ್ ಅಡ್ಜಸ್ಟ್ ಆಗುತ್ತೆ ಅದಕ್ಕೆ, ತದನಂತರ ಈಚೆ ಬರುತ್ತೆ. ನಾವು ಹಾವು ಹುತ್ತಕ್ಕೆ ಹೋಗಿದ ತಕ್ಷಣ ಹುತ್ತದಲ್ಲೇ ವಾಸ ಮಾಡುತ್ತೆ ಅಂತ ತಪ್ಪು ತಿಳ್ಕೊಂಡ್ಬಿಡ್ತೀವಿ. ಖಂಡಿತ ಅದು ಹುತ್ತದಲ್ಲಿ ವಾಸ ಮಾಡೋದಿಲ್ಲ. ಸೊ ನಮ್ ಜನಕ್ಕೆ ತಪ್ಪು ತಿಳುವಳಿಕೆ ಏನಂದ್ರೆ, ಹಾವು ಹಾಲು ಕುಡಿಯುತ್ತೆ ಅಂತ ಖಂಡಿತ ಯಾವ ಹಾವು ಹಾಲನ್ನ ಕುಡಿಯೋದಿಲ್ಲ ಮೇಡಮ್. ಏನದು, ಹಾವು ದ್ವೇಷ ಇಟ್ಕೋತಾರೆ ಅಂತಾರೆ. ಹಾವಿಗೆ ಮೆಮೊರಿ ತುಂಬಾ ಕಮ್ಮಿ, ಮೆಮೊರಿನೇ ಇಲ್ಲ, ಅದು ಗೊತ್ತಾಗೋದಿಷ್ಟೇ. ಅದು ಫುಡ್, ಪ್ಲೇಸ್, ಮೇಲು, ಫಿಮೇಲು, ಎನಿಮಿ, ಅದ್ರ ಜಾಗ ಇಷ್ಟ ಗೊತ್ತಾಗುತ್ತೆ. ಹೇಗೆ ಅಂದ್ರೆ, ಅದು ಗೊತ್ತಾಗೋದು ಅದ್ರ ನಾಲ್ಗೆಯಿಂದ ಗೊತ್ತಾಗುತ್ತೆ. ನಾವೆಲ್ಲ ವಾಸನ ಮೂಗಲ್ಲಿ ಗ್ರಹಿಸಿದ್ರೆ, ಹಾವುಗಳು ವಾಸನೆಯಿಂದ ನಾಲ್ಗೆಯಿಂದ ಗ್ರಹಿಸುತ್ತೆ. ಇಲಿ, ಕಪ್ಪೆ ಮುಂತಾದ ಪ್ರಾಣಿಗಳು ಓಡಾಡ್ಬೇಕಾದ್ರೆ ಅದ್ರ ಮೈಮೇಲಿಂದ ಒಂದು ರಾಸಾಯನಿಕ ವಾಸನೆ ಬಿಡುಗಡೆ ಮಾಡುತ್ತೆ. ಅದಕ್ಕೆ ಫೆರಮೋನ್ಸ್ ಅಂತ ಕರಿತೀವಿ. ಆ ಫೆರಮೋನ್ ಹಾವು ಏನ್ ಮಾಡುತ್ತೆ, ನಾಲ್ಗೆಯಿಂದ ಹುಡ್ಕೊಂಡು ಹೋಗುತ್ತೆ. ಆ ವಾಸನೆ ಕಣಗಳು ನಾಲ್ಗೆ ಮೇಲೆ ಕೂತ್ಕೊಂಡಾಗ ಅದು ಬಾಯಿನ ಒಳಗಡೆ ಹೇಳ್ಕೊಳ್ಳುತ್ತೆ. ಬಾಯಿನ ಒಳಗಡೆ ಹೇಳ್ಕೊಂಡಾಗ ಮೇಲ್ಗಡೆ ಒಂದು ಜಾಕಬ್ಸನ್ ಆರ್ಗನ್ ಅಂತ ಇದೆ ಮೇಡಮ್, ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಬ್ರೈನ್ ಗೆ ರೀಚ್ ಆಗುತ್ತೆ. ಈ ರೀತಿ ಹಾವು ತನ್ನ ಜಾಗವನ್ನ ಹೆಣ್ಣು ಗಂಡು, ಗಂಡು ಹೆಣ್ಣನ್ನ, ಉಷ್ಣತೆಯನ್ನ ಹಾಗೂ ಶತ್ರುಗಳನ್ನ ತನ್ನ ನಾಲ್ಗೆ ಮುಖಾಂತರ ಗುರುತಿಸೋದಕ್ಕೆ ನಾವು ಕೆಮಿಕಲ್ ಕಮ್ಯುನಿಕೇಶನ್ ಅಥವಾ ವಾಸನಾ ಗ್ರಹಣ ಶಕ್ತಿ ಅಂತ ಕರಿತೀವಿ. ಇದು ಜನರು

0: ತುಂಬಾ ತಪ್ಪು ಕಲ್ಪನೆ ಅಂದ್ರೆ ಹಾವಲ್ಲಿ ಮಣಿ ಬರುತ್ತೆ ಅಂತ. ಯಾವ ಹಾವಲ್ಲೂ ಮಣಿ ಬರಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಜನ ಏನಂತಾರೆ, ಹಾವುಗಳು ಸುಮಾರು ವರ್ಷ ತನ್ನ ವಿಷವನ್ನು ಬಿಡುಗಡೆ ಮಾಡದೆ ಹೋದ್ರೆ ಆ ಒಂದು ವಿಷ ಮಣಿಯಾಗಿ ಪರಿವರ್ತನೆ, ಕ್ರಿಸ್ಟಲ್ ಆಗಿ ಪರಿವರ್ತನೆ, ಇದು ನಾಗ್ಮಣಿ ಆಗುತ್ತೆ ಅಂತಾರೆ. ಇದು ತಪ್ಪು ಕಲ್ಪನೆ. ಯಾವ ಹಾವಲ್ಲೂ ಮಣಿ ಬರಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ವೆನಮ್ ಇಟ್ಸ್ ಅ ಪ್ರೋಟೀನ್, 99% ಪ್ರೋಟೀನ್ ಇರುತ್ತೆ, 1% ಐರನ್ ಅಯಾನ್ಸ್ ಇರುತ್ತೆ. ನಮ್ಮಲ್ಲಿ ಹಾಗೆ ಲಾಲಾರಸ ಜೀರ್ಣಶಕ್ತಿಗೆ ಸಹಾಯವನ್ನ ಮಾಡುತ್ತೆ, ಅದೇ ತರ ಹಾವಿನ ವಿಷ ಹಾವಿಗೆ ಜೀರ್ಣಶಕ್ತಿಗೆ ಸಹಾಯ ಮಾಡುತ್ತೆ. ಹಾವು ತಾನು ತಿಂತಕ್ಕಂತ ಆಹಾರವಾದ ಇಲಿ ಕಪ್ಪೆ ಮುಂತಾದ ಪ್ರಾಣಿಗಳಿಗೆ ಕಚ್ಚಿ ಸ್ವಲ್ಪ ಪ್ರಮಾಣದಲ್ಲಿ ವಿಷವನ್ನ ಬಿಡುಗಡೆ ಮಾಡುತ್ತೆ. ಆ ಪ್ರಾಣಿ ಸ್ವಲ್ಪ ದೂರ ಹೋಗಿ ಪ್ರಜ್ಞೆ ತಪ್ಪಿ ಬಿದ್ದ ನಂತರ ಇದು ಹುಡ್ಕೊಂಡೋಗಿ ನುಂಗುತ್ತೆ. ಹಾವು ನಂತರ ಅಗಿಯೋದಿಲ್ಲ, ನುಂಗುತ್ತೆ. ನುಂಗಿದಾಗ ಏನಾಗುತ್ತೆ, ಆ ಪ್ರಾಣಿಯಲ್ಲಿ ಸೇರಿರತಕ್ಕಂತ ಈ ಹಾವಿನ ವಿಷ ಹಾವಿನ ಜೀರ್ಣಶಕ್ತಿಗೆ ಸಹಾಯ ಮಾಡುತ್ತೆ. ಯಾವ ಹಾವಲು ಮಣಿ ಬರಲ್ಲ, ಹಾವು ಹಾಲು ಕುಡಿಯಲ್ಲ, ಹಾವು ದ್ವೇಷವನ್ನ ಸಾಧಿಸೋದಿಲ್ಲ.
1: ಸಂಗೀತಕ್ಕೆ ಕುಣಿಯುತ್ತೆ ಅಂತ ಹೇಳ್ತಾರೆ, ಅದು ಕೂಡ ಸತ್ಯ ಅಲ್ಲ ಅಂತ ಹೇಳ್ತೀರಾ?
0: ಖಂಡಿತ ಸುಳ್ಳು ಮೇಡಮ್. ಯಾವ ಹಾವು ಸಂಗೀತಕ್ಕೆ ಕುಣಿಯೋದಿಲ್ಲ. ಹಿಂದಿನ ಕಾಲದಲ್ಲಿ ಹಾವಾಡಿಸೋರು ರೋಡಲ್ಲೆಲ್ಲ ಹಾವಾಡಿಸ್ತಾ ಇದ್ರು,
1: ಹಾವಾಡಿಗರು.
0: ಹೌದು, ಹಾವಾಡ್ತಾರೆ ಪಾಪ. ಅವ್ರ ಜೀವನ ನಡ್ಸ್ಕೊಂಡು ಹೋಗ್ತಾ ಇದ್ರು. ಅವ್ರು ಪುಂಗಿ ಊದ್ತಾ ಇದ್ರು. ಪುಂಗಿ ಊದ ಉದ್ದೇಶ ಏನಂದ್ರೆ ಹಾವು ಆ ಕಡೆ ಈ ಕಡೆ ಆಗ್ಲಿ ಅಂತಲ್ಲ, ಜನಗಳನ್ನ ಅಟ್ರಾಕ್ಟ್ ಮಾಡಕ್ಕೆ. ಒಂದ್ ಕಡೆ ಹಾವನ ಆಡಿಸ್ತಿದಾರೆ ಗೊತ್ತಾಗೋದೇ ಹಾಗೆ, ಒಂದ್ ಕಡೆ ಜನ ಸೇರಿಸ ಯಾವ ತರ ಸೇರಿಸ್ತಾನೆ ಅಂದ್ರೆ, ಪುಂಗಿ ಸೌಂಡ್ ಕೇಳಿದ ತಕ್ಷಣ ಜನ ಏನ್ ಮಾಡ್ತಾರೆ, ಅಲ್ಲಿಗೆ ಅಟ್ರಾಕ್ಟ್ ಆಗ್ತಾರೆ. ಆ ಸೌಂಡ್ ಅಟ್ರಾಕ್ಟ್ ಆಗಿ ಜನ ಬರ್ತಾರೆ. ಅವಾಗ ಹಾವು ಹೇಳ್ಕೊಂಡಿರುವಾಗ ಅವ್ನ ಕೈ ಕಾಲು ಈ ಕಡೆ ಆ ಕಡೆ ಆಡಿಸ್ತಾ ಇರ್ತಾನೆ. ಅದ್ ಆಡಿಸುವಾಗ ಯಾವ ಕಡೆ ಆಬ್ಜೆಕ್ಟ್ ಮೂವ್ ಆಗುತ್ತೆ, ಆ ಕಡೆಗೆ ಹಾವು ತನ್ನ ಹೆಡೆಯನ್ನ ಹಾಕುತ್ತೆ.
1: ಹೀಗೆ ಈಗ ಹಾವು ಕಂಡ ಕೂಡಲೇ ಕೊಲ್ಲೋದು ಮೊದಲನೇ ಪ್ರವೃತ್ತಿಯಾಗಿ ನಾವು ಬೆಳೆಸ್ಕೊಂಡು ಬಂದ್ಬಿಟ್ಟಿದೀವಿ. ಆದರೆ ಆ ಭಯಕ್ಕಾಗಿ ಹಾಗೆ ಮಾಡ್ತೀವಿ, ಆದರೆ ಇದು ತಪ್ಪು. ಹಾಗಿದ್ರೆ ಹಾವನ್ನ ನೋಡಿದ ಕೂಡಲೇ ಮೊದಲು ಏನ್ ಮಾಡಬೇಕು?
0: ಹಿಂದೆ ತುಂಬಾ ಹಾವುಗಳನ್ನ ಹೊಡೆದಕ್ಕೆ ಸುಮಾರು ಜನ ಅವೇರ್ನೆಸ್ ಇರಲಿಲ್ಲ ಅವ್ರಿಗೆ.
1: ಹೌದು,
0: ಈಗೇನಾಗಿದೆ ಅಂದ್ರೆ ನಮ್ಮ ದೇಶದಾದ್ಯಂತ, ಕರ್ನಾಟಕ ಒಂದೇ ಅಲ್ಲ, ಮೈಸೂರು ಒಂದೇ ಅಲ್ಲ, ದೇಶದಾದ್ಯಂತ ಹಲವಾರು ಹಾವಿನ ರಕ್ಷಕರು ಹುಟ್ಕೊಂಡಿದ್ರು. ಅವ್ರಿಗೆ ಕರೆ ಮಾಡ್ತಾರೆ, ಕರೆ ಮಾಡಿದ ತಕ್ಷಣ ಅವ್ರು ರಕ್ಷಣೆ ಮಾಡ್ತಾರೆ. ಹಿಂದೆ ಹೊಡೆದಾಕ್ ಬಿಡ್ತಿದ್ರು, ಈಗ ಸುಮಾರು ಅವಾಯ್ಡ್ ಆಗ್ಬಿಟ್ಟಿದೆ. 99% ಅವಾಯ್ಡ್ ಆಗ್ಬಿಟ್ಟಿದೆ. ಆಮೇಲೆ ಜನಕ್ಕೂ ಒಂದು ಅವೇರ್ನೆಸ್ ಬಂದಿದೆ. ಜೊತೆಗೆ ಈಗ ಈ ಶಾಸ್ತ್ರಗಳು ಹೇಳೋ ಪ್ರಕಾರ ಹಾವು ಹೊಡೆದ್ರೆ ಆ ದೋಷ ಬರುತ್ತೆ, ಈ ದೋಷ ಬರುತ್ತೆ ಅಂತ, ಆ ಒಂದು ಭಯಕ್ಕೂ ಕೂಡ ಜನ ಯಾರು ಹಾವನ ಹೊಡಿತಿಲ್ಲ. ಒಂದು ಆ ಭಯ ಇದ್ರೇನೆ ಪ್ರಾಣಿಗಳ
1: ಒಂದ್ ರೀತಿಯಲ್ಲಿ. ಆಗಿನವರು ಬಹುಶಃ ಈ ಭಯ ಹಾಕಿದ್ದು ಯಾಕೆ ಅಂತಂದ್ರೆ, ನೀವ್ ಹೇಳಿದ ಹಾಗೆ ಆಗಿನವರು ಸೈಂಟಿಸ್ಟ್ ಗಳು ಅಂತ ನೀವ್ ಹೇಳಿದ್ರಿ. ಬಹುಶಃ ಈ ಭಯ ಹಾಕದೆ ಹೋಗಿದ್ರೆ ಇನ್ನು ಎಷ್ಟೋ ಹಾವುಗಳನ್ನ ಹೊಡೆದಾಕ್ಬಿಡ್ತಾ ಇದ್ರು. ಎಲ್ಲೋ ಒಂದ್ ಕಡೆ ಈ ಭಯ ಈ ಪಾಸಿಟಿವ್ ಆಗಿ ಹೆಲ್ಪ್ ಆಗಿದೆ ಹಾವುಗಳಿಗೆ ಅಲ್ವಾ?
0: ಭಯ ಪಾಸಿಟಿವ್ ಎನ್ಕರೇಜ್ ಬರೀ ಹಾವುಗಳೊಂದಕ್ಕೆ ಅಲ್ಲ, ಪ್ರತಿಯೊಂದಕ್ಕೂ ಅನುಕೂಲ ಆಗಿದೆ
1: ಅಲ್ವಾ?
0: ಹೇಗೆ ಹೇಳ್ತೀನಿ ಕೇಳಿ ಮೇಡಮ್. ಈಗ ಹಿಂದಿನ ಕಾಲದಲ್ಲಿ ಮಕ್ಕಳಾಗ್ತಾ ಇರ್ಲಿಲ್ಲ, ಅವಾಗ ಏನ್ ಮಾಡುದು, ನಾಗಪ್ರತಿಷ್ಠೆ ಮಾಡಿ ಅನ್ನೋದು. ನಾಗಪ್ರತಿಷ್ಠೆ ಮಾಡಿ ಗಂಡ ಹೆಂಡತಿ ಇಬ್ರು 48 ದಿನಗಳ ಕಾಲ 48 ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿದ್ರೆ ಒಂದು ಕನ್ಸೀವ್ ಆಗುತ್ತೆ ಅಂತ ಒಂದು ಹೇಳಿದ್ರು. ಮಕ್ಕಳಾಗದೆ ಇರೋರು ಏನ್ ಮಾಡಿದ್ರು, ಒಂದು ನಾಗಪ್ರತಿಷ್ಠಾಪನೆ ಮಾಡಿ ಮಾನ್ಯ ದಿನದಿಂದಾನೆ ಬೆಳಿಗ್ಗೆ ಹೊತ್ತು ಮಡಿ ಉಟ್ಕೊಂಡು ಸೂರ್ಯೋದಯ ಆಗೋ ಟೈಮಲ್ಲಿ ಅರಳಿ ಮರಕ್ಕೆ ನಾಗರಿಕರಿಗೆ ನಮಸ್ಕಾರ ಮಾಡ್ತಾ ಇದ್ರು. ಎಷ್ಟು ನಮಸ್ಕಾರ ಮಾಡೋರು, 48 ನಮಸ್ಕಾರ ಮಾಡೋರು. ಜೊತೆಗೆ 48 ಪ್ರದಕ್ಷಿಣೆ, 48 ಪ್ರದಕ್ಷಿಣೆ ಹಾಗೂ 48 ನಮಸ್ಕಾರ ಆದಾಗೇನಾಯ್ತು, 48 ಪ್ರದಕ್ಷಿಣೆ ವಾಕಿಂಗ್ ಆಯ್ತು, 48 ಬಗ್ಗೆ ನಮಸ್ಕಾರ ಮಾಡುದು ಅಬ್ಡಮಲ್ ಎಕ್ಸೈಸ್ ಆಯ್ತು, ಒಂದು ನಿಮ್ ಬಾಡಿ ಕ್ಯಾಲೋರಿಸ್ ಎಲ್ಲ ಕಮ್ಮಿ ಆಯ್ತು. ಎರಡನೇದು ಬೆಳಿಗ್ಗೆ 6 ಗಂಟೆಗೆ ಯಾಕೆ ಮಾಡ್ತಾ ಇದ್ರು, ಯಾಕೆ ಅಂದ್ರೆ ಫೋಟೋಸಿಂಥಿಸಿಸ್ ಆಗ್ತಿರುತ್ತೆ ಆ ಟೈಮಲ್ಲಿ, ಸೂರ್ಯನ ಕಿರಣಗಳು ಅರಳಿ ಎಲೆ ಮೇಲೆ ಬಿದ್ದಾಗ ಫೋಟೋಸಿಂಥಿಸಿಸ್ ಆಗ್ತಿರುತ್ತೆ, ಆನ್ ದಟ್ ಟೈಮ್ ಯು ವಿಲ್ ಗೆಟ್ ವೆರಿ ಗುಡ್ ಆಕ್ಸಿಜನ್, ಮಿತಿ ಸಂರಕ್ಷಣೆ ಕಿರಣ ಆಗೋದು. ಆ ಸಮಯದಲ್ಲಿ ಇವ್ರು ಆಕ್ಸಿಜನ್ ಆಗೋದು, ಇವ್ರ ಹೆಲ್ತ್ ಚೆನ್ನಾಗಿರೋದು, ಅವಾಗ 48 ಡೇಸ್ ಅಲ್ಲಿ ಒಂದ್ ಮಂಡಲ ಅದು ಅವಾಗ ಕನ್ಸೀವ್ ಆಗೋದು. ಸೊ ಆದ್ರಿಂದ ಒಂದು ನಾಗ ಪ್ರತಿಷ್ಠೆ ಮಾಡಿದ್ರು ಅರಳಿ ಮರ. ಈ ಅರಳಿ ಮರಕ್ಕೆ ಪೂಜ್ಯ ಸ್ಥಾನ ಕೊಟ್ಟದ್ರಿಂದ ಅದನ್ನ ಕಡಿಯಲ್ಲ. ಬೇವಿನ ಮರ ಔಷಧಿ ಗುಣ ಇರೋದ್ರಿಂದ ಅದಕ್ಕೂ ಪೂಜ್ಯ ಸ್ಥಾನ ಕೊಟ್ಟರೆ ಅದನ್ನ ಕಡಿಯೋದಿಲ್ಲ. ಯಾವ್ಯಾವ ಪ್ರಾಣಿಗಳಿಗೆ ಯಾವ್ಯಾವ ಗಿಡಗಳಿಗೆ ಪೂಜ್ಯ ಸ್ಥಾನ ಕೊಟ್ಟಿದ್ದಾರೆ ಅಂದ್ರೆ ಅದರಿಂದ ನಮ್ಗೆ ಅನುಕೂಲ ಆಗ್ತಕ್ಕಂತ ಗಿಡಗಳಿಗೆ ಪೂಜ್ಯ ಸ್ಥಾನ ಕೊಟ್ಟರಿಂದ ಅದಕ್ಕೆ ಪೂಜ್ಯ ಸ್ಥಾನ ಕೊಟ್ಟಿದ್ರೆ ಆ ಗಿಡಗಳೆಲ್ಲ ಉಳ್ಕೊಂಡಿದೆ. ಅದರಿಂದ ಹಿಂದಿನ ಕಾಲದವರು ರಿಯಲ್ ಸೈಂಟಿಸ್ಟ್ ಅವ್ರಿಗೆ ಗೊತ್ತು ಯಾವ್ಯಾವ ರೀತಿ ಯೂಸ್ ಆಗುತ್ತೆ. ಜನಕ್ಕೆ ನಾವು ಸೈಂಟಿಫಿಕ್ ಆಗಿದ್ರೆ ಹೇಳಿದ್ರೆ ತಲೆ ತಗೊಳ್ಳೋದಿಲ್ಲ, ಆದ್ರಿಂದ ಈ ರೀತಿ ಹೇಳಿದ್ರೆ ತಲೆ ತಗೋತಾರೆ ಅಂತ ಹೇಳಿ ಇದು ಸಂತತಿಗಳು ಉಳ್ಕೊಂಡಿದೆ.
1: ನಿಜ ನಿಜ, ಖಂಡಿತ ನೀವು ಹೇಳೋದು ಹೇಳೋ ಮಾತು ಸತ್ಯ. ಸೊ ಹಾವನ್ನ ಕಂಡು ಕೂಡ್ಲೆ ಮೊದ್ಲು ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಈಗ ನಿಮ್ಮ ಕಾಂಪೌಂಡ್ ಒಳಗಡೆ ಒಂದು ಹಾವು ಬರ್ತೀನಿ. ಇವಾಗಲೂ ಲಕ್ಷ್ಮೀಕಾಂತ್ ನಗರ ಅಂತ ಮೈಸೂರಲ್ಲಿದೆ, ಅಲ್ಲೊಂದು ಕಾಂಪೌಂಡ್ ಒಳಗಡೆ ಹಾವು ಬಂದಿದೆ. ಸ್ವಲ್ಪ ಅವರಾಗಿಂದ ಫೋನ್ ಮಾಡ್ತಾನೆ ಇದಾರೆ, ಈಗ ಹಾದಲ್ಲಿ ಹೊರಡ್ತೀನಿ ಕಣ್ಣ ಅಲ್ಲಿಗೆನೆ. ಅವ್ರು ತುಂಬಾ ಗಾಬರಿ ಆಗಿದ್ದಾರೆ. ಸೊ ಹಾವು ಅವ್ರು ಹೇಳಿದೀನಿ, ಈಗ ಹಾವು ಎಲ್ಲಿ ಸೇರ್ಕೊಂಡಿದೆ ಅಂತ ಕೇಳ್ತೀವಿ ನಾವು. ಯಾವ್ದೇ ಸ್ನೇಕ್ ರೆಸ್ಕ್ಯೂಸ್ ಅದು ಎಲ್ಲಿ ಸೇರ್ಕೊಂಡಿದೆ ಅಂತ. ಅದು ಇಟ್ಟಿಗೆ ಹಿಂದ್ಗಡೆ ಸೇರ್ಕೊಂಡಿರುತ್ತೆ, ಕಲ್ಲು ಹಿಂದ್ಗಡೆ ಸೇರ್ಕೊಂಡಿರುತ್ತೆ. ಈ ನಮ್ಮ ಜನಗಳು ಯಾವ್ದು ಯಾವ ತರ ಅಂದ್ರೆ ತಮ್ಗೆ ಬೇಡದೇ ಇರತಕ್ಕಂತ ವಸ್ತುಗಳನ್ನೆಲ್ಲ ತಮ್ಮನೆ ಕಾಂಪೌಂಡ್ ಒಳಗೆ ಇಟ್ಕೊಂಡಿರ್ತಾರೆ. ಅದು ಏನಕ್ಕೂ ಯೂಸ್ ಇಲ್ಲ, ಆದ್ರೂ ಅಲ್ಲಿ ಇರ್ಬೇಕು, ಅವ್ರ ಕಣ್ಣು ಕಾಣ್ತಾ ಇರ್ಬೇಕು, ಓಯ್ ಆಯ್ತು. ಸೊ ಅದ್ರಲ್ಲೆಲ್ಲ ಬಂದು ಸೇರ್ಕೊಳ್ಳುತ್ತೆ. ಅವಾಗ ಏನ್ ಮಾಡ್ತಾರೆ ಇವರು ಅಲ್ಲಿ ಸೇರ್ಕೊಂಡಾಗ ಹಾವು ಈತ ಕಡೆ ಹೋಯ್ತು ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ದಯವಿಟ್ಟು ಬೇಜಾರಾಗ್ಬೇಡಿ, ಅದ್ ಹಾಗೆ ನೋಡ್ಕೋತಾ ಇದೀವಿ. ಬಟ್ ಒಂದ್ ಜನಕ್ಕೆ ಒಂದ್ ಪನಿಷ್ಮೆಂಟ್ ಏನಂದ್ರೆ ನಾವ್ ಹೋಗೋ ತನಕ ಅದನ್ನ ಕಾಯ್ಕೊಳ್ಳೋದ್ ಒಂದ್ ಪನಿಷ್ಮೆಂಟ್ ಅವ್ರಿಗೆ. ಹೋಗೋ ತನಕ ನೋಡ್ಕೋಬೇಕು ಮೇಡಮ್. ಸೊ ಇಲ್ಲ ಅಂದ್ ಏನಾಗ್ಬಿಡುತ್ತೆ ಅಂದ್ರೆ ಅದೆಲ್ಲೋ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಕೆಲವು ಜನ ಏನ್ ಮಾಡ್ತಾರೆ, ಕಾಂಪೌಂಡ್ ಒಳಗ್ ಹಾವು ಬಂದಿದ ತಕ್ಷಣ ಅವರು ಹೋಗಿ ಬಾಗ್ಲ ಹಾಕೊಂಡು ಒಳಗ್ ಕುತ್ಕೊಂಡ್ಬಿಡ್ತಾರೆ. ಗಾಬರಿ ಅವ್ರಿಗೂ ಪಾಪ ಗಾಬರಿ ಇರುತ್ತೆ, ಹೊರಗ್ ಬರಲ್ಲ. ಆ ಸಮಯದಲ್ಲಿ ಎಷ್ಟೇ ಸಮಯ ಬಂದು ಹುಡುಕುದ್ರೆ ಅದೆಲ್ಲ ಹೊರಟೋಗಿರುತ್ತೆ. ಒಂದು ಎರಡನೇದು, ನಿಮ್ಮನೆ ಮನೆ ಒಳಗಡೆ ಸಪೋಸ್ ನಿಮ್ ಮೇನ್ ಡೋರ್ ಒಳಗೆ ಹಾವು ಎಂಟ್ರಿ ಆಗಿದ ತಕ್ಷಣ ನೀವೇನ್ ಮಾಡ್ತೀರಾ, ಮೇನ್ ಡೋರ್ ಹಾಕೊಂಡು ಹೊರಗಡೆ ಬಂದ್ಬಿಡ್ತೀರ. ದಯವಿಟ್ಟು ತಪ್ಪು ಮಾಡ್ಬೇಡಿ, ಬಾಗಿಲ್ ತೆಗೆದು ನೋಡ್ಕೊಳ್ಳಿ ಅದ್ ಯಾವ ರೂಮ್ ಗೆ ಹೋಯ್ತು ಆ ರೂಮ್ದು ಬಾಗಿಲು ಹಾಕೊಳ್ಳಿ. ಅಡಿಗೆ ಮನೆಗೆ ಹೋದ್ರೆ ಅಡಿಗೆ ಮನೆ ಬಾಗಿಲು ಹಾಕೊಳ್ಳಿ. ಸಪೋಸ್ ಸಾಮಾನ್ಯ ನಮ್ಮನೆ ಅಡಿಗೆ ಮನೆಗೆ ಬಾಗಿಲಿಲ್ಲ, ಓಪನ್ ಕಿಚನ್ ಇದೆ ಅಂದಾಗ ಅದು ಸಾಮಾನ್ಯ ಹೋಗ್ಬಿಟ್ಟು ಸಿಲಿಂಡರ್ ಹಿಂದೆನೋ ಅಕ್ಕಿ ಡಬ್ ಹಿಂದೆನೋ, ಯಾಕಂದ್ರೆ ಹಾವು ಯಾವಾಗ್ಲೂ ಕತ್ಲೆ ಇರ್ತಕ್ಕಂತ ಜಾಗವನ್ನೇ ಹುಡುಕುತ್ತೆ. ಅದಕ್ಕೆ ಇಟ್ಲಿದೆ ಪ್ಲೇಸ್ ಟು ಹೈಡ್, ಔಸ್ಕೊಳಕ್ಕೆ ಒಂದು ಜಾಗ ಬೇಕು. ಪ್ರಪಂಚದಲ್ಲಿ ಅತಿ ಅಂಜುಮುರುಕ ಪ್ರಾಣಿ ಅಂದ್ರೆ ಹಾವು, ಔಸ್ಕೊಳಕ್ ಒಂದು ಜಾಗ ಬೇಕು. ಅಲ್ಲಿಗೆ ಹೋಗಿ ಸೇರ್ಕೊಳ್ಳುತ್ತೆ. ಅದ್ರಲ್ಲಿ ಒಂದ್ ಕಾಲ್ ಗಂಟೆ ಅರ್ಧ ಗಂಟೆ ನಾವು ಬರೋ ತನಕ ಅಬ್ಸರ್ವ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನಮ್ಗೆ ಅನುಕೂಲ ಆಗುತ್ತೆ. ಜೊತೆಗೆ ಕಾಂಪೌಂಡ್ ಆಚೆ ಕಡೆ ಇದ್ರೆ, ಬಿಲೆಗಳಲ್ಲಿದ್ರೆ, ಓಪನ್ ಫೀಲ್ಡ್ ಅಲ್ಲಿ ಇದ್ರೆ ದಯವಿಟ್ಟು ಯಾರು ಸ್ನೇಕ್ ರೆಸ್ಕ್ಯೂಸ್ಗೆ ಕರೆಯಕ್ ಹೋಗ್ಬಿಡಿ, ಅದು ಸಿಗೋದಿಲ್ಲ. ಇವತ್ತಿನ ದಿನ ಏನಾಗಿದೆ ಮೈಸೂರಲ್ಲಿ ಮೇಡಮ್, ಮೊದಲು ನಾವು ಹತ್ ನಿಮಿಷ ಕಾಲ್ ಗಂಟೆಲಿ ಒಂದ್ ಏರಿಯಾ ಒಂದ್ ಏರಿಯಾಗೆ ರೀಚ್ ಆಗ್ತಿದ್ವಿ. ಇವತ್ತು ಟ್ರಾಫಿಕ್ ತುಂಬಾ ಆಗ್ಬಿಟ್ಟಿದೆ. ಟ್ರಾಫಿಕ್ ಆಗಿರೋದ್ರಿಂದ ಅರ್ಧ ಗಂಟೆ 20 ನಿಮಿಷ ಬೇಕು, ಬಿಸಿಲು ಬೇರೆ, ಓಡಾಡಕ್ ಆಗಲ್ಲ. ಸೊ ಖಂಡಿತ ಸಿಗುತ್ತೆ ಅಂತ ಗ್ಯಾರಂಟಿ ಆದ್ರೆ ಯಾವ್ದೇ ರೆಸ್ಕ್ಯೂಸ್ಗಾದ್ರೂ ಸರಿ, ನಿಮ್ಗೆ ಅದರಿಂದ ತೊಂದರೆ ಆಗ್ತಿದೆ, ಜೊತೆಗೆ ನಿಮ್ ಕಾಂಪೌಂಡ್ ಒಳಗಿದೆ, ನಿಮ್ ಮನೆ ಒಳಗಡೆ ಇದೆ ಅಂತ ಇದ್ರೆ 24 ಗಂಟೆ ನಮ್ಗೆ ಫೋನ್ ಮಾಡಿದ್ರೆ ಖಂಡಿತ ನಾವು ಬಂದು ರಕ್ಷಣೆ ಮಾಡ್ತೀವಿ ಮೇಡಮ್.
1: ಸ್ನೇಹಿತರೆ ಕೇಳಿದ್ರಲ್ಲ, ಹಾವನ್ನ ನೋಡಿದ ತಕ್ಷಣ ಹೆದರ್ಕೊಂಡು ಬಾಗ್ಲು ಹಾಕೊಳ್ಳೋದಕ್ಕಿಂತ ಯಾವ ರೂಮ್ ಒಳಗಡೆ ಹೋಗಿದೆ ಅಂತ ನೋಡ್ಕೊಂಡು ಆ ರೂಮಿನ ಬಾಗಿಲನ್ನ ಹಾಕೊಳ್ಬೇಕು ಅಂತ ಸ್ನೇಹ ಶ್ಯಾಮ್ ಅವ್ರು ಹೇಳ್ತಾ ಇದಾರೆ. ಕಾಂಪೌಂಡ್ ಅಲ್ಲಿ ಕಂಡ್ರೆ ಅದ್ರ ಮೇಲೆ ಸ್ವಲ್ಪ ಕಣ್ಣಿಟ್ಟಿರಿ, ಅದು ಹೊರಗಡೆ ಹೋಗಿ ಎಲ್ಲೋ ತಪ್ಪಿಸ್ಕೊಂಡ್ರೆ ಪರವಾಗಿಲ್ಲ, ಕಾಲ್ ಮಾಡೋದು ಬೇಕಾಗಿಲ್ಲ. ಆದ್ರೆ ಅದು ಮನೆ ಒಳಗಡೆ ಇದೆ, ಕಾಂಪೌಂಡ್ ಒಳಗಡೆ ಇದೆ ಅಂತ ಖಾತ್ರಿ ಮಾಡ್ಕೊಂಡ ಮೇಲಷ್ಟೇ ಕಾಲ್ ಮಾಡಿ. ಯಾಕೆಂದ್ರೆ ಹೊರಗಡೆ ಹೋದ ನಂತರ ಹಾವು ಸಿಗೋದಿಲ್ಲ, ಆದ್ರೆ ಆ ಭಯ ಮಾತ್ರ ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ. ರೆಸ್ಕ್ಯೂವರ್ಸ್ಗೂ ಕೂಡ ಬಹಳ ಕಷ್ಟದಿಂದ ಬಂದಿರ್ತಾರೆ ದೂರದಿಂದ. ಹಾಗಾಗಿ ಹಾವುಗಳು ಕಂಡು ಕೂಡಲೇ ಎಲ್ಲೋ ಓಡಿ ಹೋಗಿ ಬಾಗಿಲು ಹಾಕೊಳ್ಳೋದಕ್ಕಿಂತ ಯಾವ ರೂಮಲ್ಲಿದೆ, ಎಲ್ಲಿ ಹೋಗಿದೆ ಅಂತ ಅದನ್ನು ಖಾತ್ರಿಪಡಿಸ್ಕೊಳ್ಳೋದು ಉತ್ತಮ ಅಂತ ಸ್ನೇಹ ಶ್ಯಾಮ್ ಅವರು ಹೇಳ್ತಾ ಇದ್ದಾರೆ. ಸಾಧ್ಯವಾದ್ರೆ ಒಂದು ಅದರ ಭಾವಚಿತ್ರ ಫೋಟೋವನ್ನು ಕ್ಲಿಕ್ಕಿಸಿ
0: ಅದನ್ನು ಕಳಿಸ್ಕೊಂಡ್ರೆ ಅದ್ರ ಫೋಟೋ ತೆಕ್ಕೊಂಡು ಕಳಿಸಿದ್ರೆ ಇನ್ನೂ ಅನುಕೂಲ ಆಗುತ್ತೆ. ಯಾಕಂದ್ರೆ ವೆನಮಸ್ಸು ನಾನ್ ವೆನಮಸ್ಸು ಅಂತ ನಾವು ಅವ್ರಿಗೆ ಇನ್ಫಾರ್ಮ್ ಮಾಡಬಹುದು. ಮೇಡಮ್, ನಾನ್ ವೆನಮಸ್ ನಾವು ಬರತಂಗ ಗಾಬರಿ ಆಗ್ಬಿಡ ಅದ್ರಲ್ಲಿ ವಿಷಯ ಇಲ್ಲ ಅಂತ ಹೇಳ್ಬೋದು. ಇನ್ ಕೆಲವ್ರು ಹೇಗೆ ಅಂತಂದ್ರೆ, ಸಾಮಾನ್ಯ ನಾನ್ ವೆನಮಸ್ ಸ್ನೇಕ ಅದ್ರಿಂದ ನನಗೇನು ಉಪದ್ರವ ಇಲ್ಲ ಅಲ್ವಾ, ಅದಿಲ್ಲೇ ಇದ್ರೆ ತೊಂದರೆ ಇಲ್ವಾ ಅಂತ ಪಾಪ ಪರವಾಗಿಲ್ಲ ಬಿಡಿ ಶ್ಯಾಮರ ಅದ್ರ ಪಾಡಿಗದಲ್ಲಿ ಅನ್ನೋ ಜನ ಒಂದ್ 20% ಜನ ಮೈಸೂರಿಗೆ ಬಂದಿದ್ದಾರೆ ಮೇಡಮ್. ಈಗ
1: ಹಾಗಾಗಿ ಅವೇರ್ನೆಸ್ ಇನ್ನೂ ಹೆಚ್ಚು ಬೆಳಿಬೇಕು.
0: ಖಂಡಿತ ಖಂಡಿತ, ಈ ಅವೇರ್ನೆಸ್ ಅನ್ನೋದು ಹೇಗೆ ಅಂದ್ರೆ ಮಕ್ಕಳಿಗೆ ಕೊಡಕ್ಕೆ ಶುರು ಮಾಡ್ಬೇಕು. ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಈ ಎಲ್ಲಾದ್ರ ಬಗ್ಗೆ, ನಾಟ್ ಓನ್ಲಿ ಸ್ನೇಕ್ಸ್, ಟ್ರಾಫಿಕ್, ಆಮೇಲೆ ಈ ಹಾವುಗಳ ಬಗ್ಗೆ, ಜೊತೆಗೆ ಹೌ ಟು ಅರ್ನ್ ಮನಿ, ಹೌ ಟು ಸ್ಪೆಂಡ್ ಮನಿ, ಹೌ ಟು ಸೇವ್ ಮನಿ, ಮನಿ ಬಗ್ಗೆನೂ ಅಷ್ಟೇ, ಎಲ್ಲಾದ್ರ ಬಗ್ಗೆನೂ ಈ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಅವೇರ್ನೆಸ್ ಕೊಟ್ಟರೆ ಕಲೆಯಲ್ಲಿ ಕೂತ್ಕೊಳ್ಳಿ.
1: ಖಂಡಿತ ಖಂಡಿತ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಪೀಪಲ್ ಮ್ಯಾನೇಜ್ಮೆಂಟ್, ನೇಚರ್ ಮ್ಯಾನೇಜ್ಮೆಂಟ್, ಇಷ್ಟೆಲ್ಲ ನಾವು ಮಕ್ಕಳಿಗೆ ಹೇಳಿಕೊಟ್ರೆ.
0: ಹೌದು.

0: ಯಾಕೆಂದ್ರೆ ನೀವು ಡಿಗ್ರಿ ಬಂದಾಗ ಫೈನಾನ್ಶಿಯಲ್ ಮ್ಯಾನೇಜ್ಮೆಂಟ್ ಕೊಟ್ರೆ ಯೂಸ್ ಇಲ್ಲ,
1: ಯೂಸ್ ಇಲ್ಲ,
0: ಪ್ರೈಮರಿಯಿಂದನೇ ಕೊಡ್ಬೇಕು.
1: ಹೌದು ಹೌದು ಖಂಡಿತ,
0: ಎಲ್ಲೂ ಹೇಳ್ಕೊಡಲ್ಲ ನೋಡಿ. ಯಾವ ಸ್ಕೂಲಲ್ಲೂ ಅರ್ನ್ ಮಾಡೋದ್ ಹೆಂಗೆ, ಸ್ಪೆಂಡ್ ಮಾಡೋದ್ ಹೆಂಗೆ, ಸೇವ್ ಮಾಡೋದ್ ಹೆಂಗೆ ಅಂತ ಎಲ್ಲೂ ಹೇಳ್ಕೊಡಲ್ಲ.
1: ಹೌದು ಹೌದು,
0: ಅದು ಹೇಳ್ಕೊಡ್ಬೇಕು.
1: ಎಸ್ ಶ್ಯಾಮ್ ಅವರೇ, ತುಂಬಾ ಉತ್ತಮವಾದ ಮಾಹಿತಿಯನ್ನ ಕೊಡ್ತಾ ಇದ್ದೀರಾ. ಹೇಗೆ ಸಮಯ ಹೋಗ್ತಾ ಇದೆ ನೋಡಿ, ಅರ್ಧ ಗಂಟೆ ಆಗ್ಲೇ ಕಳೆದು ಹೋಯ್ತು. ಇನ್ನು ಮುಂದಿನ ಭಾಗದಲ್ಲಿ ಬಹಳಷ್ಟು ವಿಚಾರಗಳನ್ನ ಮಾತನಾಡೋದಿದೆ, ಜೊತೆಗೆ ಒಂದು ಹಾಡು ಕೂಡ ಈಗ ಪ್ರಸಾರ ಮಾಡೋಣ. ಎಲ್ಲರೂ ಈಶ್ವರಿಯವರ ಧ್ವನಿಯಲ್ಲಿ ಹಾಡು ಪ್ರಸಾರವಾಗ್ತಾ ಇದೆ. ಶ್ಯಾಮ್ ಅವರೇ, ನೀವು ಈ ಹಾಡನ್ನ ಕೇಳಿ ಇದರಲ್ಲಿ ಎಲ್ಲಾ ವಿಧದ ಹಾವುಗಳ ಪರಿಚಯವನ್ನ ಮಾಡಿಕೊಟ್ಟಿದ್ದಾರೆ. ಕ್ರಾಂತಿ ವಿರಚಿತ್ರದ ಹಾಡಿದು ತುಂಬಾ ಸೊಗಸಾಗಿದೆ, ಕೇಳಿ ನಮ್ಮ ಕೇಳುಗರಿಗೂ ಕೂಡ ಕೇಳಿಸೋಣ, ಹಾಗೇನೆ ಮಾತು ಮುಂದುವರಿಯುತ್ತೆ. ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ವರ್ಲ್ಡ್ ಸ್ನೇಕ್ ಡೇ ದಿವಸ ನಾವು ಸ್ನೇಕ್ ಶ್ಯಾಮ್ ಅವರ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದೇವೆ, ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಕೇಳ್ತಾ ಇರಿ, ಟ್ಯೂನ್ ಮಾಡಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಸ್ನೇಹಿತರೆ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಸ್ನೇಹ್ ಶ್ಯಾಮ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ಯಾಮ್ ಅವರೇ, ಇಷ್ಟು ರೆಸ್ಕ್ಯೂ ಮಾಡಿದಿರಾ, ಇಷ್ಟು ರೆಸ್ಕ್ಯೂ ಸ್ಟೋರಿಗಳಲ್ಲಿ ತುಂಬಾ ಅಪಾಯಕಾರಿ ಅನಿಸಿದ್ದು ಅಥವಾ ನಿಮಗೆ ಭಯ ಆಗಿದ್ದು, ಯಾಕೆಂದ್ರೆ ನಿಮಗೆ ಸಾಮಾನ್ಯವಾಗಿ ಭಯ ಆಗೋದಿಲ್ಲ, ಇದು ನಿಮ್ಮ ಪ್ಯಾಷನ್ ಅಂತ ಅನ್ಕೊಂಡಿರ್ತೀವಿ, ಆದ್ರೆ ನಿಮಗೂ ಕೂಡ ಈ ಒಂದು ಭಯ ಆಗಿರುವಂತಹದ್ದು ಅಪಾಯಕಾರಿ ಅನ್ನುವಂತಹ ಅನುಭವಗಳು ಖಂಡಿತ ಆಗಿರುತ್ತೆ.
1: ನಾನು ಮೇಡಮ್,
0: ಹಾ ಹೇಳಿ. ಸೊ ನೀವು ಹಾವು ಹಿಡಿಯುವಾಗ,
1: ನಾನು ಎಷ್ಟೇ ಸಾವಿರ ಹಾವು ಹಿಡಿದಿರ್ಬೋದು, ಆದ್ರೆ ನನ್ ಮೆದುಳಿನ ಎಷ್ಟು ಹಾವು ಹಿಡಿಯಕ್ ಹೋಗುವಾಗ ಇದೇ ಮೊದಲನೇ ಹಾವು, ಇದೇ ಮೊದಲನೇ ಅನುಭವ ಅಂತ
0: ಕರೆಯಾಕ್ತೀನಿ.
1: ಯಾಕೆ ಅಂದ್ರೆ ನನಗೂ ಗೊತ್ತು ಈ ಸಾವಿರ ಹಾವು ಹಿಡಿದೀನಿ ಅಂತ, ಹಾವು ಗೊತ್ತಿರಲ್ವಲ್ಲ, ಜೊತೆಗೆ ಅದನ್ನ ರಕ್ಷಣೆ ಮಾಡ್ತಿದೀನಿ ಬರ್ತಿದ್ರೆ ಅದಕ್ ಬಂದಿದೀನಿ ಅಂತ ಅದಕ್ಕೆ ಗೊತ್ತಾಗಲ್ಲ,
0: ಅದಕ್ಕೆ ಗೊತ್ತಿರಲ್ಲ, ಆದ್ರೆ ನಮ್ ಮನ್ಸಲ್ಲಿ ಗೊತ್ತಿರುತ್ತೆ.
1: ಹೌದು, ಆದ್ರೆ ಅದಕ್ಕೆ ಗೊತ್ತಿರಲ್ಲ.
0: ಆದ್ರೆ ಹಾವುಗಳು ತುಂಬಾ ಸೂಕ್ಷ್ಮ ಅಂತ ಕೇಳಿದೀನಿ, ನಾವು ಅನ್ಕೊಳ್ಳುವಂತಹ ಭಾವನೆಗಳು, ನಾವು ಹಾರ್ಮ್ಫುಲ್ ಹಾರ್ಮ್ಲೆಸ್ ಆದೆಲ್ಲ ಗೊತ್ತಾಗುತ್ತೆ ಹಾವುಗಳಿಗೆ ಅನ್ನೋದು ಕೂಡ ಕೇಳಿದೀನಿ. ಹಾವುಗಳ ಅಷ್ಟೇ ಅಲ್ಲ, ಎಲ್ಲಾ ಪ್ರಾಣಿಗಳಿಗೂ ಆ ಸೂಕ್ಷ್ಮ ಸಂವೇದನೆ ಇರುತ್ತೆ ಅನ್ನೋದನ್ನ ಕೇಳಿದೀನಿ.
1: ಇನ್ಕ್ಲೂಡಿಂಗ್ ಪ್ಲಾಂಟ್ಸ್
0: ಅಲ್ವಾ,
1: ಯಾಕಂದ್ರೆ ನೀವು ನಿಮ್ಮ ಪ್ರೀತಿಯಿಂದ ಏನೇ ಮಾಡಿದ್ರು ಅದು ಗೊತ್ತಾಗುತ್ತೆ. ಈಗ ನೋಡಿ, ನಿಮ್ ಮನೆಗೆ ಒಂದು 10,000 ರೂಪಾಯಿ ಕೊಟ್ಟು ನಾಯಿ ತರ್ತೀರಾ, ಅದು ನೀವು ಪ್ರೀತಿ ಮಾಡಿದ್ರೆ ಮಾತ್ರ ಬಾಲ ಅಲರ್ಸೋದು. ನೀವು 10,000 ರೂಪಾಯಿ ಕೊಟ್ಟು ತಂದ್ಬಿಟ್ಟು ಪಕ್ಕದ ಮನೆಯವ್ರು ಪ್ರೀತಿ ಮಾಡ್ತೀರ, ಅವ್ರಿಗೆ ಬಾಲ ಅಲರ್ಸುತ್ತೆ. ಇವನ್ ಪ್ಲಾಂಟ್ಸ್ ಆದ್ರೂ ಅಷ್ಟೇ, ನೀವು ನೀರ್ ಹಾಕುವಾಗ, ಗೊಬ್ಬರ ಹಾಕುವಾಗ ಪ್ರೀತಿಯಿಂದ ಹಾಕಿದ್ರೆ ಒಳ್ಳೊಳ್ಳೆ ಹೂವುಗಳು ಕೊಡುತ್ತೆ. ಸೊ ಅದೇ ತರ ನಮ್ಮಲ್ಲಿ ಇರ್ತಕ್ಕಂಥ ಎನರ್ಜಿಗಳು ಈ ಅನಿಮಲ್ಸ್ಗೆ ಖಂಡಿತ ಗೊತ್ತಾಗುತ್ತೆ.
0: ಹೌದು,
1: ಯಾಕೆ ನಮ್ಮ ಬಾಡಿಲಿ ಹಲವಾರು ಕೆಮಿಕಲ್ ಸೆಂಟ್ ಗಳಿದೆ, ಫಿಯರ್ ಸೆಂಟ್ ಇದೆ, ಅಟ್ರಾಕ್ಷನ್ ಸೆಂಟ್ ಇದೆ, ನಿಮ್ಗೆ ಗೊತ್ತಾರೋ. ಸೊ ಅದು ನಾವು ಹೆದರ್ಕೊಂಡಾಗ ನಮ್ ಬಾಡಿಲಿ ಬಿಡ್ತಕ್ಕಂತ ಕೆಮಿಕಲ್ ಸೆಂಟ್ ಅದು ಗೊತ್ತಾಗಿ ಇವನ್ ಹೆದರ್ಕೋತಾನೆ, ನನಗೆ ಸರೆಂಡರ್ ಆಗ್ತಾನೆ ಅಂತ ಅಟ್ಟಿಸ್ಕೊಂಬರೋ ಸಾಧ್ಯತೆ ಇದೆ. ಸೊ ಅದಕ್ಕೆ ಸಂವೇದನೆ ಖಂಡಿತ ಗೊತ್ತಾಗುತ್ತೆ,
0: ಗೊತ್ತಾಗುತ್ತೆ. ಹಾಗಾದ್ರೆ ನೀವು ಹಾವು ಹಿಡಿಯುವಾಗ ಹೆದರಿದ ಕ್ಷಣ ಏನಾದ್ರೂ ಇದೆಯಾ? ಒಂದೇ ದಿನದಲ್ಲಿ ಎಷ್ಟು ಹಾವುಗಳನ್ನ ಹಿಡಿದಿದ್ದೀರಾ? ಹಾಗೇನೆ
1: ನಂದೇ ಒಂದು ರೆಕಾರ್ಡ್ ಇದೆ, 12/12 2011 ಒಂದೇ ದಿನದಲ್ಲಿ 38 ಹಾವುಗಳು ಹಿಡಿದಿರೋ ರೆಕಾರ್ಡ್ ಇದೆ.
0: ಒಂದೇ ದಿನದಲ್ಲಿ 38 ಹಾವುಗಳು?
1: 38 ಮೇಡಮ್, 38 ರೆಕಾರ್ಡ್ ಇದೆ.
0: ರೆಕಾರ್ಡ್
1: ದಿನಕ್ಕೆ 10-15 ಕಾಲ್ ಬರ್ತಾ ಇದೆ, ಈಗಾಗಲೇ 4 ಕಾಲ್ ಬಂದಿದೆ ಮೇಡಮ್, ಜೊತೆ ಮಾತಾಡ್ಕೊಂಡೇ ಗಾಡಿಲಿ ಹೋಗ್ತಾ ಇದ್ದೀನಿ ನಾನು.
0: ಅಯ್ಯೋ, ಖಂಡಿತ ಗಾಡಿ ಓಡಿಸ್ಬೇಡಿ, ಮಾತಾಡ್ತಾ.
1: ಇಲ್ಲ ಇಲ್ಲ, ನಾನು ಇದು ಬ್ಲೂಟೂತ್ ಹಾಕೊಂಡಿದ್ದೀನಿ ಮೇಡಮ್. ಅಷ್ಟು ಸ್ಲೋ, 20 ಕಿಲೋಮೀಟರ್ ಸ್ಪೀಡ್ ಮೇಲೆ ಹೋಗ್ತಿಲ್ಲ ನಾನು.
0: ಸ್ನೇಹ್ ಶ್ಯಾಮ್ ಅವ್ರಿಗೆ ಕೆಲಸ ಮತ್ತೆ ಎಲ್ಲವೂ ಹೇಗಿರುತ್ತೆ ಅಂತಂದ್ರೆ, ಸ್ನೇಹ್ ಶ್ಯಾಮ್ ಅವರೇ ಹೇಳಿದ ಹಾಗೆ 24/7 ನಾನು ಅವೈಲೇಬಲ್ ಇದ್ದೀನಿ ಅಂತ ಹೇಳಿದ್ರು. ಎಷ್ಟು ತುಂಬಾ ಒಂಥರ ಮನ ಮುಟ್ಟುವಂತ ಮಾತಿದು ಶ್ಯಾಮ್ ಅವರೇ, ಅಂದ್ರೆ ಎನಿ ಟೈಮ್ ನಿಮ್ಗೆ ಕಾಲ್ ಬಂದ್ರೂ ಕೂಡ ನೀವು ಸೇವೆಗೆ ಸದಾ ಸಿದ್ಧ.
1: ಏನಾಗುತ್ತೆ ಅಂದ್ರೆ ಮೇಡಮ್ ನೋಡಿ, ಯಾವತ್ತು ಅಷ್ಟೇ ನಿಮ್ಗೆ ಕಷ್ಟ ಆಗಲ್ವಾ ಅಂತ ಕೆಲವರು ಕೇಳ್ತಾರೆ. ನಾವು ಕಷ್ಟನೆ ಇಷ್ಟಪಟ್ಬಿಟ್ರೆ ಕಷ್ಟನೆ ಆಗಲ್ವಲ್ಲ.
0: ಒಂದು
1: ಈಗೇನಾಗಿದೆ ಮೇಡಮ್, ಮೈಸೂರು ನಿಮ್ಗೆ ಗೊತ್ತು, ಎಲ್ಲಾ ಕಡೆನೂ ಯಾರದೇ ಮನೆಗೆ ಹೋದ್ರು 2 ವಯಸ್ಸಾದ ಜೀವಗಳು ಮಾತ್ರ ಮನೇಲಿ ಇರುತ್ತೆ. ಇನ್ನೆಲ್ಲ ಮಕ್ಕಳು ಅವರವರ ಹೊಟ್ಟೆ ಪಾಡುಗೋಸ್ಕರ ಹೊರಗಡೆ ದೇಶ, ಹೊರಗಡೆ ಜಾಗಗಳಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವ್ರದ್ದು ಜೀವನ ನಡಿಬೇಕು. ಪಾಪ ಇವ್ರಿಬ್ರೇ ಇರುವಾಗ, ಈಗ ಗಂಡಸಿಗೆ ಪ್ರೋಸ್ಟೇಟ್ ಗ್ಲಾಂಡ್ ಪ್ರಾಬ್ಲಮ್ ಇರುತ್ತೆ, ಹೆಣ್ಮಕ್ಳಿಗೆ ಯುಟಿರಸ್ ಪ್ರಾಬ್ಲಮ್ ಇರುತ್ತೆ, ನೈಟ್ ಅಲ್ಲಿ ಯೂರಿನಸ್ ಗೆ ಎದ್ದೇಳ್ಬೇಕಾಗತ್ತೆ. ಅವಾಗ ಇವ್ರು ಏನ್ ಮಾಡ್ತಾರೆ, ಲೈಟ್ ಎಲ್ಲ ಆಫ್ ಆಗಿರುತ್ತೆ, ಲೈಟ್ ಆನ್ ಮಾಡಿದ ತಕ್ಷಣ ಇದು ಕತ್ಲೆ ಹುಡ್ಕೊಂಡು ಹೋಗುತ್ತೆ ತಿರ್ಗಾ. ಅವಾಗ ಹಾವು ಕಾಣಿಸಿದ ತಕ್ಷಣ ಏನ್ ಮಾಡ್ತಾರೆ, ಒಬ್ರು ಹಾಸಿಗೆ ಮೇಲೆ ಇರ್ತಾರೆ, ಒಬ್ರು ಓಡಾಡ್ಕೊಂಡಿರ ಅಂತ ಅವ್ರಿಗೆ ಏನ್ ಮಾಡ್ತಾರೆ, ಫೋನ್ ಮಾಡ್ತಾರೆ. ಅವಾಗ ಹೋಗಿ ಅಮ್ಮ ನೋಡ್ಕೋತೀನಿ ಬರ್ತೀನಿ ಅಂತ ಹೇಳಿ, ಅವ್ರ ಮನೆಗೆ ಹೋಗೋ ತನಕ ಫೋನ್ ಅಲ್ಲೇ ಇರ್ತೀನಿ, ನಾನು ಫೋನ್ ಇಡಕ್ ಹೋಗಲ್ಲ, ಯಾಕೆ ಗಾಬರಿ ಆಗ್ಬಿಡ್ತಾರೋ ಅಂತ. ಸೊ ಈ ತರ ಹೋಗಿ ರಕ್ಷಣೆಗಳಾಗುತ್ತೆ. ನನ್ಗೆ ಹಾವು ಹಿಡಿಯಕ್ಕಿಂತ ಈ ಜನಗಳನ್ನ ಸಂಜಾಯಿಸೋದೇ ಒಂದ್ ದೊಡ್ಡ
0: ಕಷ್ಟದ ಕೆಲಸ.
1: ಯಾಕೆಂದ್ರೆ ಅವ್ರ ಮನೆಗೆ ಹೋಗೋ ತನಕ ಆಕ್ಚುಲಿ ಫೋನ್ ಮಾಡ್ತಾನೆ ಇರ್ತಾರೆ, ಬಂದ್ರಾ ಬಂದ್ರಾ, ಅವ್ರಿಗೂ ಆತಂಕ. ಆದ್ರೆ ಇವತ್ತು ಟ್ರಾಫಿಕ್ ಅಲ್ಲಿ ನಾವ್ ಎಷ್ಟು ಟೆನ್ಷನ್ ತಗೊಳ್ದು ಗೊತ್ತಾಗಲ್ಲ.

0: ಹಾಗಿದ್ರೆ ಈ ಒಂದು ಕಾರ್ಯಕ್ರಮದ ಮೂಲಕ ನಮ್ಮ ಜನರಿಗೆ ಏನು ಭರವಸೆ ಕೊಡೋಣ ಅಂತ ಹೇಳಿದ್ರೆ, ಸ್ನೇಕ್ ಅಂದ್ರೆ ರೆಸ್ಕ್ಯೂವರ್ಸ್ಗೆ ನೀವು ಕಾಲ್ ಮಾಡಿದ್ಮೇಲೆ ಅವರು ಬರ್ತೀವಿ ಅಂತ ಹೇಳಿದ್ಮೇಲೆ ಸ್ವಲ್ಪ ಕಾಯೋದು ಉತ್ತಮ, ಯಾಕೆಂದ್ರೆ ಅವರು ಗಾಡಿ ಓಡಿಸ್ಕೊಂಡು ಬರಬೇಕು, ನಾವು ಪದೇ ಪದೇ ಕಾಲ್ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ತೊಂದರೆ ಆಗುತ್ತೆ ಇದರಿಂದ. ಹಾಗಾಗಿ ಈ ಕಾರ್ಯಕ್ರಮದ ಮೂಲಕ ಖಂಡಿತವಾಗ್ಲೂ ಇದೊಂದು ನಿವೇದನೆಯನ್ನ ಮಾಡೋಣ.
1: ಈಗ 9 ಗಂಟೆ ಕಾಲ್ ಮಾಡಿರ್ತೀರಾ ಮೇಡಮ್, ನಾವು ಬರ್ತೀವಿ ಅಂತ ಹೇಳಿರ್ತೀವಿ, ಅಕಸ್ಮಾತ್ ಸ್ವಲ್ಪ ಲೇಟ್, ಒಂದ್ ಕಾಲ್ ಗಂಟೆ ಬಿಟ್ಟು ಫೋನ್ ಮಾಡಿ, 2 ನಿಮಿಷಕ್ಕೂ ಮಾಡಕ್ ಹೋಗ್ಬೇಡಿ.
0: ಹೌದು ಹೌದು,
1: ನನಗೆ ಇದೇ ತರ ಆಗಿ ಮೇಡಮ್ ಬ್ರೈನ್ ಒಂಥರ ಆಗ್ಬಿಟ್ಟಿತ್ತು ನನ್ಗೆ. ಐ ವೆಂಟ್ ಟು ಡಾಕ್ಟರ್ ಸಾಗರ್, ಸರ್ ಈ ತರ ಆಗಿದೆ ಸರ್, ಏನ್ ಮಾಡೋದು ಅಂದಾಗ ನನ್ ಫೋನ್ ಬರೋದೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೆ. ನಾನು ಎಲ್ಲರೂ ಹೇಳ್ತಿದ್ದೆ, 1 ಗಂಟೆಲಿ ಬರ್ತೀನಿ, 20 ನಿಮಿಷದಲ್ಲಿ ಬರ್ತೀನಿ, 1/2 ಗಂಟೆಲಿ ಬರ್ತೀನಿ ಅಂತ ಹೇಳ್ತಾ ಇದ್ದೆ. ಅವ್ರಂತ ಅಬ್ಸರ್ವ್ ಮಾಡ್ತಾ ಇದ್ರು. ಅವ್ರೊಂದೇ ಮಾತ್ರ ಪಾಯಿಂಟ್ ನಿಮ್ ಹತ್ರ ಇದೆ, ಬರ್ತೀವಿ ಅಂತ ಹೇಳಿ ಯಾರಿಗೂ ಟೈಮ್ ಕೊಡ್ಬೇಡಿ. ಯಾಕೆ ಟೈಮ್ ಕೊಡ್ಬೇಡಿ ಅಂದ್ರೆ, 20 ನಿಮಿಷ ಅಂತ ಹೇಳಿರ್ತೀರಾ, ಅವ್ರು 20 ನಿಮಿಷ ಆಗಿದ್ರೆ ತಿರ್ಗಾ ಫೋನ್ ಮಾಡ್ತಾರೆ, ನೀವು 20 ನಿಮಿಷ ಆಯ್ತಲ್ಲ ಅಂತ ಫಾಸ್ಟ್ ಆಗಿ ಹೋಗ್ತೀರಾ, ಆ ಟೆನ್ಷನ್ ತಲೆಗೆ ಬರುತ್ತೆ, ಬರ್ತೀವಿ ಅಂತ ಹೇಳಿ ಟೈಮಿಂಗ್ಸ್ ಕೊಡ್ಬೇಡಿ. ಈ ತರ ಹೇಳಿ ನನ್ಗೆ ಕೌನ್ಸಿಲಿಂಗ್ ಮಾಡಿದ್ರು ಮೇಡಮ್. ಎಲ್ಲದಕ್ಕಿಂತ ಒಂದು ವಿಚಿತ್ರ ಅಂದ್ರೆ ಮೇಡಮ್, ಅವಾಗ ಮೊಬೈಲ್ ಇಲ್ಲ, ಪೇಜರ್ ಇಲ್ದೆ ಇರೋ ಕಾಲ, ಕಮ್ಯುನಿಕೇಶನ್ ಇಲ್ಲ, ಲ್ಯಾಂಡ್ ಲೈನ್ ಇರೋ ದೊಡ್ಡ ಸಾಹುಕಾರ. ನಾನು ಸುಮಾರು ಹಾವುಗಳು ಹಿಡಿದಿದ್ದಕ್ಕೆ ಹೆಚ್ ಎಸ್ ಶಂಕರಲಿಂಗೇಗೌಡರು MLA ಅವ್ರು ಪೇಜರ್ ಕೊಡಿಸ್ತಾರೆ, ಆ ಪೇಜರ್ ನಂಬರ್ ಎಲ್ಲಾ ಪೇಪರ್ಲು ಬರುತ್ತೆ, ಜನಗಳು ಮೆಸೇಜ್ ಮಾಡಕ್ ಶುರು ಮಾಡ್ತಾರೆ, ಸ್ನೇಕ್ ಇಸ್ ದೇರ್ ಇನ್ ಮೈ ಕಾಂಪೌಂಡ್, ಸ್ನೇಕ್ ಇಸ್ ದೇರ್ ಇನ್ ಮೈ ಕಿಚನ್, ಸ್ನೇಕ್ ಇಸ್ ದೇರ್ ಇನ್ ಟಾಯ್ಲೆಟ್ ಅಂತಲ್ಲ. ಕಾಯಿನ್ ಬಾಕ್ಸ್ ಹುಡ್ಕೊಂಡ ಕಾಯಿನ್ ಬಾಕ್ಸ್ ಕಾಯಿನ್ ಹಾಕಿ ಹುಡುಕ್ಬೇಕಿತ್ತು. ರಾತ್ರಿ 12:00 ಬಂದ್ರೆ ಏನ್ ಮಾಡೋದು ಮೇಡಮ್, ಆ ಅಡ್ರೆಸ್ ಹೋಗಿ ಮನೆ ಯಾಕೆ ಕಂಡು ಹಿಡಿಯೋದು? ಟೆಲಿಫೋನ್ ವೈರ್ ಹೋಗಿರೋ ಮನೆ ನೋಡ್ಕೋತಿದ್ದೆ ಮೇಡಮ್, ಬಾಗಿಲು ತಡ್ತಾ ಇದ್ದೆ, ಯಾರು ಅಂದ್ರು, ಅವ್ರಿಗೂ ಭಯ. ಸರ್ ಶ್ಯಾಮ್ ಬನ್ನಿ, ಸ್ನೇಹ ಶ್ಯಾಮ್ ಬನ್ನಿ ಅಂತ, ಈ ಮನೆ ಅಡ್ರೆಸ್ ಎಲ್ಲೋ ಹಾವು ಬಂದಿದೆ ಸರ್, ಫೋನ್ ಕೊಡ್ತೀರಾ ಸರ್ ಅಂದ್ರೆ. ಅವಾಗ ಎಷ್ಟು ಕಷ್ಟದ ಕಾಲ ಅಂದ್ರೆ ಮೇಡಮ್, ಶ್ಯಾಮ್ ಅವರೇ ಫೋನ್ ಏನೋ ಇದೆ ಶ್ಯಾಮ್ ಅವರೇ, ಬಿಲ್ ಕಟ್ಟಿಲ್ಲ, ಔಟ್ ಗೋಯಿಂಗ್ ಹೋಗಲ್ಲ, ಪಕ್ಕದ ಮನೇಲಿ ಇಸ್ಕೊಡ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇದ್ರು ಮೇಡಮ್. ಅವ್ರ ಮನೇಲಿ ಕಾಲ್ ಮಾಡಿ ಅವ್ರಿಗೆ ಸರ್ ನಿಮ್ಮ ಏರಿಯಾ ಅಡ್ರೆಸ್ ತಿಳ್ಕೊಳ್ಳಿ ಅಂತ ಹೇಳಿ ಅವ್ರನ್ನೆಲ್ಲ ಕರ್ಕೊಂಡೋಗಿ ಹಾವುಗಳು ಹಿಡಿದಿವಿ
0: ಮೇಡಮ್.
1: ಒಂದ್ಸಲಿ ಬಾಂಬೆಯಿಂದ ಕಾಲ್ ಬರುತ್ತೆ ಮೇಡಮ್ ನನ್ಗೆ, ಶ್ಯಾಮ್ ಐ ಮೀನ್ ಬಾಂಬೆ, ಮೈ ವೈಫ್ ಇಸ್ ಅಲೋನ್, ಶಿ ಇಸ್ ಪ್ರೆಗ್ನೆಂಟ್, ಅವಳ ರೂಮ್ ಅಲ್ಲಿ ಒಂದು ಹಾವು ಹೊಟ್ಟೋಗಿದೆ ಅಂತ, ಪ್ಲೀಸ್ ಹೋಗ್ತೀರಾ ಅಂತ ಲ್ಯಾಂಡ್ ಲೈನ್ ಕಾಲ್ ಬರ್ತಾನೆ. ನಂದು ಟೆಲಿಫೋನ್ ಡೈರೆಕ್ಟ್ಲಿ ಮೇಡಮ್ ಫ್ರೆಂಟ್ ಪೇಜ್ ಅಲ್ಲಿ ಅವಾಗ ಸ್ನೇಕ್ ಶ್ಯಾಮ್ ಎಮರ್ಜೆನ್ಸಿ ಸ್ನೇಕ್ ಶ್ಯಾಮ್ ಅಂತ ನನ್ನ ಲ್ಯಾಂಡ್ ಲೈನ್ ನಂಬರ್ ಮತ್ತೆ ಮೊಬೈಲ್ ನಂಬರ್ ಎರಡು ಹಾಕಿದ್ರು ಮೇಡಮ್ PSNL. ಸೊ ಹೌ ಕಮ್ ಐ ರೆಕಗ್ನೈಸ್ ಯು ಹೌಸ್ ಅಂದಾಗ, ಹೆಂಗೆ ಕಂಡುಹಿಡಿದ ಕಷ್ಟ ಎಲ್ಲ ಕತ್ಲೆ ಕಮ್ಯುನಿಕೇಶನ್ ಇಲ್ಲ ಅಂದಾಗ ಮನೆ ಲೈಟ್ ಎಲ್ಲ ಆನ್ ಮಾಡಿದ ಕೇಳಿ ಅಂದ್ರೆ, ಎಲ್ಲಾ ಲೈಟ್ ಆನ್ ಆಗಿರೋ ಮನೆಗೆ ಹೋಗಿ ನಿಲ್ಲಿಸ್ತೆ, ಪುಣ್ಯಕ್ಕೆ ಅದೇ ಮನೆ ಆಗಿತ್ತು. ಅವ್ರ ಮನೆಗೆ ಹೋಗಿ ಬಾಗಿಲು ತಟ್ಟಿದ ತಕ್ಷಣ ತುಂಬಾ ಗರ್ಭಿಣಿ ಆ ಹೆಣ್ಮಗಳು, ನಾನು ಹೋಗಿದ ತಕ್ಷಣ ಅಪ್ಕೊಂಡ್ಬಿಡ್ತಾಳೆ ಮೇಡಮ್ ಗಾಬರಿಗೆ. ಆ ಎಮ್ಮನ ಕಣ್ಣೀರು ನನ್ ಬೆನ್ನಲ್ಲಿ ಬೀಳ್ತಾ ಇರತ್ತೆ ಮೇಡಮ್. ನಾನು ಎಲ್ಲ ಆದ್ಮೇಲೆ ಸೈಡ್ ಅಲ್ಲಿ ಕೂರಿಸಿ, ಮೇಡಮ್ ಒಂದು ಲೋಟ ಟೀ ಕೊಡ್ತೀರಾ ಅಂತ ಕೇಳ್ತೀನಿ. ಅವ್ರು ಹೋಗಿ ಮಾಡ್ಕೊಂಡ್ ಬರ್ತಾರೆ, ಅವ್ರು ಅವ್ರಿಗೆ ಮೆಂಟಲ್ ಇದಾದ್ರೆ ಮಗುಗೆ ತೊಂದರೆ ಆಗುತ್ತೆ ಅಂತ ನಮ್ಮ ತಲೆಯಲ್ಲಿ. ಆಮೇಲೆ ಹಾವು ಎಲ್ಲಿದೆ ಅಂತ ಕೇಳಿದಾಗ ಆ ರೂಮ್ ಕಡೆ ತೋರಿಸ್ತಾರೆ, ಹಾಸಿಗೆಗೆ ಹಾಕಿರ್ತಕ್ಕಂಥ ಸೊಳ್ಳೆ ಪದ್ದ ಕರ್ಟನ್ ಫ್ರೇಮ್ ಇರುತ್ತಲ್ಲ ಮೇಡಮ್, ಅದ್ರ ಮೇಲೆ ಹೆಡೆ ಎತ್ಕೊಂಡು ಕೂತಿದೆ. ತುಂಬಾ ಗರ್ಭಿಣಿ ಹಾವು ನೋಡಿದಾಗ ಯಾವ ತರ ಆಗ್ಬೇಕು ಲೆಕ್ಕ ಹಾಕಿ ಆಗಮ್ಮ, ಅದನ್ನ ಹಿಡ್ಕೊಂಡ್ ಬಂದು ಆ ನಂತರ ಹೊರಡ್ತೀನಿ ಅಂದಾಗ ಅವ್ರ ಗಂಡನ್ ಫೋನ್ ಮಾಡ್ತಾರೆ, ಅವ್ರ ಗಂಡ ಅಂತಾರೆ, ನೋ ಶ್ಯಾಮ್ ಇವತ್ ನಮ್ಮನ್ನೆ ಮಲಗಿಬಿಟ್ಟು ಹೋಗಿ ಪ್ಲೀಸ್. ಈ ತರ ಎಲ್ಲ ನಡೆದಿದೆ ನೋಡಿ.
0: ಕಿಂಗ್ ಕೋಬ್ರಾ ರೆಸ್ಕ್ಯೂ ಮಾಡಿದ್ದು ಬಹಳ ಸಲ,
1: ತುಂಬಾ ಹಿಂದೆ ಮೇಡಮ್, ತುಂಬಾ ಹಿಂದೆ. ಯಾವಾಗ್ಲೂ ಒಂದ್ ಕಡೆ 90s ಅಲ್ಲಿ ತಂಪಾಜೆಗೆ ಹೋಗ್ಬಿಟ್ಟು ರೆಸ್ಕ್ಯೂ ಮಾಡಿ ಅಲ್ಲೇ ರಿಲೀಸ್ ಮಾಡಿ ಬಂದಿದ್ದೆ.
0: ಇವೆಲ್ಲ ಕೇಳ್ತಾ ಇದ್ರೆ ಯಾವುದೋ ಒಂದು ಮೂವಿಯಲ್ಲಿ ನಡೆದ ಹಾಗೆ ಅನ್ಸುತ್ತೆ, ಬಟ್ ಇವೆಲ್ಲವೂ ನಿಜವಾದ ಘಟನೆಗಳು. ಸ್ನೇಹಿತರೆ, ಖಂಡಿತವಾಗ್ಲೂ ನಾವು ರೆಸ್ಕ್ಯೂವರ್ಸ್ನ ನೆನೆಸ್ಕೊಳ್ಬೇಕು, ಯಾಕೆಂದ್ರೆ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಕಾಪಾಡುವಂತಹ ರಕ್ಷಕರು ಇವರು. ನಿಜವಾಗ್ಲೂ ಶ್ಯಾಮ್ ಅವರೇ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು, ಯಾಕೆಂದ್ರೆ ಎಷ್ಟು ಕೋಟಿ ಕೋಟಿ ಜೀವಗಳನ್ನು ಉಳಿಸ್ತಾ ಇದ್ದೀರಾ ಪ್ರತಿದಿನ ನಿಮ್ಮಂಥ ರೆಸ್ಕ್ಯೂವರ್ಸು, ಅಂದರೆ ತಮ್ಮ ಸಮಯ ತಮ್ಮ ಪ್ರಾಣ ಯಾವುದನ್ನು ಲೆಕ್ಕಿಸದೆ ಮಾಡ್ತಾ ಇರುವಂತಹ ಒಂದು ಅತ್ಯುನ್ನತ ಸೇವೆ ಇದು. ಹಾಗಾಗಿ ಈ ಕಾರ್ಯಕ್ರಮದ ಮೂಲಕ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಲೇಬೇಕು. ಹಾಗೆಯೇ ನಮ್ಮ ಮೈಸೂರಿನ ಹೆಮ್ಮೆಯ ಹಾವು ರಕ್ಷಕ ಶ್ಯಾಮ್ ಅವರ ಜೊತೆ ಸಂದರ್ಶನ ಸಮಯೋಚಿತವಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ನಮ್ಮ ಮೈಸೂರಿನ ಕೇಳುಗರೊಬ್ಬರು ಮಂಗಳಾ ಅನ್ನೋರು ಮೆಸೇಜ್ ಮಾಡಿದ್ದಾರೆ.

0: ನಿಮ್ಮ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ ನಮ್ಮ ಎಲ್ಲ ಕೇಳುಗರು. ಹಾಗೇನೆ ನಿಮ್ಮ ಈ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಏನಾದರೂ ಇಂಟ್ರೊಡಕ್ಷನ್ ಕೊಡಿ.
1: ನಮ್ಮ ತಂದೆಯವರು ಬಂದು ಎಂ ಆರ್ ಸುಬ್ಬರಾವ್ ಅಂತ, ತಾಯಿ ನಾಗಲಕ್ಷ್ಮಿ, ನನ್ನ ಹೆಸರು ಬಾಲಸುಬ್ರಹ್ಮಣ್ಯ, ತಂಗಿಯರು ಮೂರು ಜನ. ಸೊ ನನ್ನ ವಿದ್ಯಾಭ್ಯಾಸ ಐ ಟಿ ಐ, ತಂದೆ ತಾಯಿ ಇಬ್ರು ನಿವೃತ್ತ ಶಿಕ್ಷಕರು, ಇವತ್ತಿಲ್ಲ ಅವರು. ನಮ್ಮ ತಾಯಿಯವ್ರ ತಂದೆ ಬಂದು ಎ ಸತ್ಯನಾರಾಯಣ ಶಾಸ್ತ್ರಿಗಳು ಅಂತ ಒಂಟಿಕೊಪ್ಪ ಚಂದ್ರಮುಡೇಶನ ದೇವಸ್ಥಾನ ಪೂಜೆ ಮಾಡ್ತಾ ಇದ್ರು. ಅವ್ರ

0: ಇಲ್ಲಿ ಶಾನ್ ಬೋಗ್ರಾಗಿತ್ತು, ಒಂದ್ 350-400 ಎಕರೆ ಜಮೀನಿತ್ತು. ಟೆನೆಂಟ್ ಆಕ್ಟ್ ಅಲ್ಲಿ ಎಲ್ಲ ಹೋಯ್ತು. ಸೊ ಹೆಂಗೋ ಜೀವನ ನಡ್ಕೊಂಡ್ ಬಂತು. ನನಗೆ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ನಾನು SLC ಫೇಲ್ ಆಗಿದ್ದೆ ನನ್ನ ಪ್ಲಸ್ ಪಾಯಿಂಟ್. ನಮ್ಮ ತಂದೆ ನಾನು ಇಂಜಿನಿಯರ್ ಡಾಕ್ಟರ್ ಮಾಡ್ಬೇಕು ಅಂತ ಆಸೆ ಇತ್ತು, ಒಬ್ಬನೇ ಮಗ ಅಂತ. ಸೊ ನಾನು ಫೇಲ್ ಆಗ್ಬಿಟ್ಟೆ. ನಿಮಗ್ ಗೊತ್ತು, ಮಕ್ಳು ರಿಸಲ್ಟ್ ಅವ್ರ ಅಪ್ಪ ಅಮ್ಮಗಿಂತ ಅಕ್ಕಪಕ್ಕದವ್ರಿಗೆ ಮತ್ತೆ ನೆಂಟರಿಗೆ ಜಾಸ್ತಿ ಕ್ಯೂರಿಯಾಸಿಟಿ ಅಂತ ಎಲ್ಲ ಬಂದು ಬಂದು ಏನಾಯ್ತು ಸುಬ್ಬಣ್ಣ ನಿನ್ ಮಗಂದು ನಾಲ್ಕರಲ್ಲಿ ಫೇಲ್ ಆಗಿದೆ, ನಾಲ್ಕರಲ್ಲಿ ಫೇಲ್ ದನ ಕಾಯಕ್ಕೂ ಲಾಯಕ್ಕಿಲ್ಲ ಅಂದ್ರೆ ಮೇಡಮ್, ಇವತ್ತು ನಾನು ಗೋಶಾಲೆ ಮಾಡ್ಕೊಂಡು 16 ದನಗಳನ್ನ ನೋಡ್ಕೊಂಡಿದ್ದೀನಿ, ಅದೊಂದು ಖುಷಿ ಇದೆ. ನಾನೇನ ಇಂಜಿನಿಯರ್ ಡಾಕ್ಟರ್ ಏನೋ ಓದ್ಬಿಟ್ಟು ಫ್ಯಾಕ್ಟ್ರಿಗೆ ಸೇರಿದ್ರೆ ಇವತ್ತು ಜನಕ್ಕೆ ನಾನು ಸರ್ವಿಸ್ ಮಾಡಕ್ ಆಗ್ತಿರ್ಲಿಲ್ಲ. ಆಟೋ ಡ್ರೈವರ್ ಅಂತ ಹೇಳ್ಕೊಳಕ್ ಹೆಮ್ಮೆ ಆಗುತ್ತೆ. ಆಟೋ ಡ್ರೈವರ್ ಆಗಿದ್ದಕ್ಕೆ ಸರ್ವಿಸ್ ಮಾಡಕ್ಕೆ ಒಂದ್ ಅನುಕೂಲ ಆಯ್ತು. ನಾನು ಶಾಲಾ ಮಕ್ಕಳನ್ ಕರ್ಕೊಂಡ್ ಬರ್ತಾ ಇದ್ದೆ, ಅದಕ್ಕೆ ನಾನು ಆಟೋ ಮೇಲೆ ಬರ್ತಿದ್ದೆ. ಮಕ್ಕಳು ಚಿನ್ನ, ಅವರಿಂದ ನನ್ನ ಬದುಕಿಗೆ ಅನ್ನ ಅಂತ ಅವರೇ ನನ್ನ ಸಾಕಿರೋದು. ಸೊ ಹೇಗೋ ಮೇಡಮ್, ಎಣ್ಣೆಗ್ ಬತ್ತಿ ನೇರ, ಭಗವಂತ ನನ್ನ ಜೀವನ ನಡ್ಸ್ಕೊಂಡು ಹೋಗ್ತಿದ್ದಾನೆ. ತುಂಬಾ ಚೆನ್ನಾಗಿದ್ದೀನಿ, ಸುಖವಾಗಿದ್ದೀನಿ. ಈ ಜನಗಳು ಅಷ್ಟೇ, ಅವ್ರ ಬರ್ತ್ಡೇ ಆದ್ರೆ, ಆನಿವರ್ಸರಿ ಆದ್ರೆ, ಏನಾದ್ರ ಕಾರ್ಯಗಳಾದ್ರೆ ಗೋಶಾಲೆಗೆ ತಂದು ಗೋಗಳಿಗೆ ಸಹಾಯ ಮಾಡ್ತಾರೆ. ಮತ್ತೆ ಒಂದು 15-20 ನಾಯಿಗಳು ತಗೊಂಡಿದ್ದೀನಿ. ನಮ್ಮಲ್ಲಿ ಹಾಗೆ ಅಂದ್ರೆ ವಿಷ್ಣುವರ್ಧನ್ ಒಂದು ಸಿನಿಮಾ ಬಂದಿತ್ತು ಗೊತ್ತಿರ್ಬೇಕು ನಿಮ್ಗೆ, ನಾಗಾ ಕಾಳ ಭೈರವ ಅಂತ. ಆತರ ನಮ್ ಜೀವನ, ನಾಗಾನ ಹಿಡಿತೀನಿ ಬಿಟ್ಬಿಡ್ತೀನಿ, ಕಾಳ ಭೈರವ ಇಬ್ರು ಮನೇಲಿ ಇದಾರೆ. ಈ ತರ ಒಂದು ಸಂಸಾರ, ಹೆಂಡತಿ ಮಕ್ಕಳ ಜೊತೆ ನೆಮ್ಮದಿಯಾಗಿ ಒಂದು ಸಾಯಿಬಾಬನ ದೇವಸ್ಥಾನ ಮಾಡ್ಕೊಂಡು ಪೂಜೆ ಗೀಜೆ ಮಾಡ್ಕೊಂಡು ಅವ್ರ ರಕ್ಷಣೆ ಬಂದಾಗ 24 ಗಂಟೆ ಹೋಗ್ತೀನಿ. ಕರೆ ಮಾಡ್ತಾರೆ, ನನ್ನ ಮೊಬೈಲ್ ನಂಬರ್ ಎಲ್ರಿಗೂ ಗೊತ್ತು. ಬೇಕ ನೀವು ಅದನ್ನ ಪ್ರಸಾರ ಮಾಡಬಹುದು, ನಿಮ್ಮ ಅನುಮತಿ ಇದ್ರೆ ಮಾಡಬಹುದು.
1: ಹೇಳಿ ಹೇಳಿ, ನಿಮ್ ನಂಬರ್ ಹೇಳಿ.
0: 9980555779 ಯಾರ್ ಬೇಕಾದ್ರೆ ಕರೆ ಮಾಡಿ ಹಾವುಗಳ ಬಗ್ಗೆ ಸುಮ್ ಸುಮ್ನೆ ತಿಂಡಿ ಆಯ್ತಾ, ಊಟ ಆಯ್ತಾ, ಕಾಫಿ ಆಯ್ತಾ, ದಯವಿಟ್ಟು ಮಾಡಕ್ ಹೋಗ್ಬಿಡಿ, ನಾ ಟೆನ್ಷನ್ ಇರ್ತೀನಿ. ನಿಮ್ ಅವಶ್ಯಕತೆ ಇದ್ರೆ ಫೋನ್ ಮಾಡಿ. ಆಮೇಲೆ ಹಲವಾರು ಜನ ಹಾವು ಕಚ್ಚಿದ್ರೆ ಫೋನ್ ಮಾಡ್ತಾರೆ, ಮೇಡಮ್ ನಮ್ಮ ಮಗುಗ್ ಹಾವು ಕಚ್ಚಿದೆ, ನಮ್ ತಾಯಿಗೆ ಹಾವು ಕಚ್ಚಿದೆ, ನಮ್ ತಂದೆಗೆ ಹಾವು ಕಚ್ಚಿದೆ, ಶಾಮರ್ ಫೋಟೋ ಕಳಿಸಿ ಅಂತೀನಿ. ಆದ್ರೂ ನಾನ್ ವೆನಮಸ್ ಸ್ನೇಕ್ ಕಚ್ಚಿದ್ರು ಕೂಡ ತಲೆ ಕಚ್ಕೊಂಡ್ಬಿಡಿ, ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗಿ ಅಂತ ಹೇಳ್ತೀನಿ.
1: ಅಂದ್ರೆ ಸ್ನೇಕ್ ಬೈಟ್ ಆದ ಕೂಡಲೇ ಮೊದಲನೇ ಕೆಲಸ ಅಂತಂದ್ರೆ ಆಸ್ಪತ್ರೆಗೆ ಹೋಗೋದು.
0: ಖಂಡಿತ ಮೇಡಮ್, ಹಿಂದೆ ಹೇಳ್ಕೊಡ್ತಿದ್ರು ದಾರ ಕಟ್ಬೇಕು, ಬ್ರೇಡಲ್ಲಿ ಕುಯ್ಬೇಕು, ಬಾಯಿಲ್ ಎಳಿಬೇಕು ಅಂತ, ಅದೆಲ್ಲ ಖಂಡಿತ ಮಾಡಬಾರ್ದು ಮೇಡಮ್. ಕಚ್ಚಿರೋ ಭಾಗ ಇಟ್ ವಾಂಟ್ ಟು ಬಿ ಇಮ್ಮೂವಬಲ್, ಅಲ್ಲಾಡಿಸಬಾರ್ದು. ಕುಡಿಯೋಕೆ ತಿನ್ನಕ್ಕೆ ಏನು ಕೊಡಬಾರ್ದು. ಆಸ್ ಸೂನ್ ಆಸ್ ಪಾಸಿಬಲ್ ವಿ ವಾಂಟ್ ಟು ಟೇಕ್ ದಟ್ ವಿಕ್ಟಿಮ್ ಟು ದ ನಿಯರೆಸ್ಟ್ ಹಾಸ್ಪಿಟಲ್. ಆದಷ್ಟು ಬೇಗ ಆ ವ್ಯಕ್ತಿನ ಹಾಸ್ಪಿಟಲ್ ಕರ್ಕೊಂಡು
1: ಸೇರಿಸಬೇಕು. ಸ್ವಲ್ಪ ವಿಷ ತೆಗೆಯೋದಕ್ಕೆ ಸಹಾಯ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಹೀಗೆ ನೀವು ಸೇವೆಗೆ ಅಂತ ಹೊರಡ್ತೀರಾ, ಕಾಲ್ ಬಂದಾಗ ನಿಮ್ಗೆ ಸೇವಾ ಶುಲ್ಕ ಅಂತ ಏನಾದ್ರೂ ಕೊಡ್ತಾರ, ಕಾಲ್ ಮಾಡದವರು
0: ಕೊಡ್ತಾರಾ? ಮೇಡಮ್ ಕೆಲವ್ರು ಕೊಡ್ತಾರೆ, ಈಗ್ಲೂ ಸ್ಟಿಲ್ ಟುಡೇ 50 ರೂಪಾಯಿ, 100 ರೂಪಾಯಿ, 10 ರೂಪಾಯಿ, 2 ಆತರ ಕೊಡ್ತಾರೆ ಮೇಡಮ್. ಬಟ್ ನಾನ್ ಬಾಯ್ ಬಿಟ್ಟು ಕೇಳಲ್ಲ, ನಾನ್ ಕೇಳೋದಿಷ್ಟೇ ಮೇಡಮ್, ದಯವಿಟ್ಟು ನನಗ್ ಕೊಡ್ಬೇಡಿ. ನಾನೊಂದು ಗೋಶಾಲೆ ಮಾಡ್ಕೊಂಡಿದೀನಿ, ಹಲವಾರು ಪ್ರಾಣಿಗಳನ್ನ ಸಾಕೊಂಡಿದೀನಿ, ಅದ್ರ ಆಹಾರಕ್ಕಾದ್ರೂ ಕೊಡಿ ಅಂತ ಕೇಳ್ತೀನಿ. ಹೃದಯವಂತರು ಲಾಸ್ಟ್ 500 ರೂಪಾಯಿ ತನಕ ಕೊಡ್ತಾರೆ. 1,000 ರೂಪಾಯಿ ಕೊಡೋರು ತುಂಬಾ ಅಪರೂಪ. ನಾನು ಇನ್ನೊಂದು ಕೇಳ್ಕೊತೀನಿ, ನೀವು ದುಡ್ಡು ಕೊಡದೇ ಇದ್ರೂ ಪರವಾಗಿಲ್ಲ, ನಂಗೆ ಕಳ್ಳೆ ಒಟ್ಟೋ, ಬೂಸಾನೋ, ಹಿಂಡಿನೋ ಕೊಡ್ಸ್ಬಿಡಿ, ನಾಯಿಗೆ ಪೆಡಿಗ್ರಿನೋ ಅಥವಾ ಮೆಡಿಸನ್ ಕೊಡ್ಸ್ಬಿಡಿ ಅಂತ
1: ಕೇಳ್ಕೊತೀನಿ.
0: ನೀರನ್ನು ಕೆರೆಗೆ ಚೆಲ್ಲಿ ಅಂತ ಗಾಡಿ ಓಡಿಸ್ ಪೆಟ್ರೋಲ್ ಬೇಕಲ್ಲ ಮೇಡಮ್, ಇವತ್ತಿನ ಪೆಟ್ರೋಲ್ ರೇಟ್ ಅಲ್ಲಿ ಓಡಾಡೋದು ತುಂಬಾ ಕಷ್ಟ ಇದೆ, ನಿಮಗೆ ಗೊತ್ತಲ್ಲ ಮೇಡಮ್.
1: ಸ್ನೇಹಿತರೆ ಕೇಳಿದ್ರಲ್ಲ,
0: ನಾನು ಹೇಳೋದೇನಂದ್ರೆ ಹಾವಿನ ಸಂರಕ್ಷಿಸಿ ನಿಮ್ ಮನೆಗೆ ಬಂದಾಗ ಒಂದು ಸೌಜನ್ಯದ ಪ್ರೀತಿಯಿಂದ ಕರೆದು ಒಳಗ್ ಕರೆದು ನೋಡ ಕಾಫಿ ಕೊಡ್ರಪ್ಪ. ಎಷ್ಟ್ ಜನ ಒಳಗ್ ಕಡೆ ನೀರ್ ಕೊಡಲ್ಲ ಮೇಡಮ್, ಎಷ್ಟೋ ಕಡೆ ನಾ ನೀರ್ ಕೇಳಿದ್ರೆ ಲೋಟ ಅಲ್ಲಿ ಇಡಕ್ ಹೋದ್ರೆ ತೊಳೆದಿಟ್ಬಿಟ್ಟು ಹೋಗಿ ಅಂತಾರೆ ಮೇಡಮ್. ಹಾವು ಮನೆ ಒಳಗಡೆ ಬಂದಿರುತ್ತೆ ಮೇಡಮ್, ಮುಂದೆಗಡೆ ಬಾಗ್ಲಿಂದ ಹೋದ್ರೆ ಹಿಂದೆಗಡೆ ಬಾಗ್ಲಿಂದ ಬಂದ್ಬಿಡಿ, ಮುಂದೆಗಡೆ ಬಾಗ್ಲಿಂದ ಬಂದ್ಬಿಡಿ ಅಂತಾರೆ ಮೇಡಮ್.
1: ಸ್ನೇಹಿತರೆ ಕೇಳಿದ್ರಲ್ಲ, ಎಷ್ಟು ನೋವಿನ ವಿಚಾರಗಳು ಇವು. ಯಾಕೆಂತಂದ್ರೆ ಅವರು ನಮ್ಮ ಸಹಾಯಕ್ಕಾಗಿ ಎಲ್ಲೆಲ್ಲಿಂದನೋ ದೂರದಿಂದ ಗಾಡಿ ಓಡಿಸ್ಕೊಂಡು ಕಷ್ಟಪಟ್ಟು ಸಮಯ ಕೂಡ ಲೆಕ್ಕಿಸದೆ, ತಮ್ಮ ಪ್ರಾಣ ಕೂಡ ಲೆಕ್ಕಿಸದೆ ಬಂದಿರ್ತಾರೆ. ಕನಿಷ್ಠ ಪಕ್ಷ ಒಂದು ಸೌಜನ್ಯವನ್ನು ತೋರಿ, ಅವರಿಗೆ ಪ್ರೀತಿಯನ್ನು ತೋರಿಸೋದು ನಮ್ಮೆಲ್ಲರ ಕರ್ತವ್ಯ ಅಲ್ವಾ? ನಿಜ
0: ಪ್ರೀತಿ ಸತ್ತೋಗಿದೆ ಮೇಡಮ್. ಈಗ ಅವ್ರ ಕೆಲಸ ಅವಶ್ಯಕತೆ ಇದ್ದಾಗ ಮತ್ತೆ ನಪ್ಕೋಬೇಡ. ಅದಕ್ಕೆ ನಿಮ್ಗೆ ಗೊತ್ತು, ವೈದ್ಯಾಯ ಉಪಾಧ್ಯಾಯ ಕಾರ್ಯಾನಂತರ ನಿಷ್ಪ್ರಯೋಜಕ, ಕೆಲಸ ಆದ್ಮೇಲೆ ನಿಷ್ಪ್ರಯೋಜಕರು.
1: ಅದಕ್ಕೆ ಹೇಳ್ತಾರಲ್ಲ, ಹಾವಿಗೆ ಹಲ್ಲಲ್ಲಷ್ಟೇ ದ್ವೇಷ, ಆದ್ರೆ ಮನುಷ್ಯನಿಗೆ ಇಡೀ ಮೈಯಲ್ಲಿ ದ್ವೇಷ ಅಂತ ಹೇಳ್ತಾರೆ. ಎಷ್ಟೋ ಸಲ ಈ ಮಾತು ಸತ್ಯ ಅನ್ಸ್ಬಿಡುತ್ತೆ, ಆದ್ರೆ ಅದನ್ನ ನಾವು ಸುಳ್ಳು ಮಾಡಬೇಕು. ಖಂಡಿತವಾಗ್ಲೂ ಈ ತರ ನಮಗೆ ಸೇವೆ ನೀಡಿದವರ ಕೈಯನ್ನ ಯಾವತ್ತೂ ಬಿಡದೆ ಅವರಿಗೆ

0: ಪ್ರೀತಿಯನ್ನು ತೋರಿಸಿ, ಸಾಧ್ಯವಾದರೆ ಸೇವಾ ಶುಲ್ಕವನ್ನು ನೀಡಿ. ಯಾಕೆಂದರೆ ತಮ್ಮ ಸ್ವಂತ ಖರ್ಚಿನಿಂದ ಅವರು ಬಂದಿರ್ತಾರೆ, ಅವರು ಯಾವುದೇ ಕಂಪನಿಯ ಎಂಪ್ಲಾಯಿ ಅಲ್ಲ, ಅಥವಾ ಅವರಿಗೆ ಯಾರೋ ಒಂದು ದಾನವಾಗಿ ಕೊಡ್ತಿರೋದಿಲ್ಲ. ಯಾರು ಫೋನ್ ಮಾಡಿ ಕರೆಸ್ಕೊಂಡಿರ್ತಾರೋ ಅವರಷ್ಟು ಶುಲ್ಕ ಕೊಟ್ಟರು ಎಷ್ಟೋ ಸಹಾಯ ಆಗುತ್ತೆ ಅಲ್ವಾ ಶ್ಯಾಮ್ ಅವರೇ?
1: ಖಂಡಿತ ಮೇಡಮ್. ಮೊನ್ನೆ ರಾತ್ರಿ ಇದಕ್ಕೆ ನನ್ನ ಗಾಡಿ ಪಂಚರ್ ಆಯ್ತು ಮೇಡಮ್. ಬರೀ ಒಂದ್ ದಾನ ಹಿಂಗಾಕಿ ಎಳಿಯಕ್ಕೆ 250 ರೂಪಾಯಿ ತಗೊಂಡು.
0: ಹೌದು,
1: ಹಿಂಗಾಗಿದೆ ನಮ್ಮ ಪರಿಸ್ಥಿತಿ ಅಂದ್ರೆ ಬಾಯ್ಬಿಟ್ ನಾನು ಕೇಳಲ್ಲ, ಅವ್ರಾಗ ಅವರೇ ಕೊಟ್ಟೆ ಮತ್ತೆ ಅಕ್ಸೆಪ್ಟ್ ಮಾಡ್ಕೋತೀನಿ. ಯಾಕಂದ್ರೆ ನಾ ಬಾಯ್ಬಿಟ್ ಕೈಯಲ್ಲಿ ಬಿಸ್ನೆಸ್ ಆಗ್ಬಿಡ್ತೀನಿ ಅಂತ ನನ್ನ ತಲೆ ಒಳಗಡೆ.
0: ಹೌದು ಹೌದು ಹೌದು,
1: ಸರ್ವಿಸ್ ಆಗಲ್ಲ ಅಂತ.
0: ಸರ್ವಿಸ್ ಆಗಲ್ಲ
1: ಆದ್ರೆ ದೇವರಿದ್ದಾರೆ ಮೇಡಮ್. ಒಂದಂತೂ ಸತ್ಯ ಮೇಡಮ್, ನಾನು ವಿಷ್ಣುವರ್ಧನ್ ಯಾವಾಗ್ಲೂ ಹೇಳೋರು ಶ್ಯಾಮ್ ನಮ್ ಒಳ್ಳೇದಾಗುತ್ತೋ ಬಿಡುತ್ತೋ, ನಾವಂತೂ ಒಳ್ಳೇದ್ ಮಾಡೋಣ, ಅದೇ ಫಾಲೋ ಮಾಡ್ಕೊಂಡ್ಬಂದಿದ್ದೀನಿ ಮೇಡಮ್.
0: ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ. ಆದ್ರೂ ಕೂಡ ನಾವು ಉಳಿದವರೆಲ್ಲರೂ ನಾವು ಸ್ವಲ್ಪ ಸೂಕ್ಷ್ಮ ಮತಿಯಿಂದ ಯೋಚನೆ ಮಾಡಿ ಖಂಡಿತವಾಗ್ಲೂ ಎಲ್ಲರ ಕೈ ಹಿಡಿಬೇಕು. ಅಂದ್ರೆ ನಮಗೆ ಸಹಾಯ ಮಾಡಿದವರ ಕೈ ಅಂತೂ ಖಂಡಿತವಾಗ್ಲೂ ನಾವು ಹಿಡಿಬೇಕು. ಯಾಕೆಂದ್ರೆ ಅವರು ತಮ್ಮ ಮನಸ್ಸಿನಿಂದ ತಮ್ಮ ಪ್ಯಾಷನ್ ಅಂತ ಹೇಳಿ ಸೇವೆಯನ್ನ ಮಾಡ್ತಿದ್ದಾರೆ. ಆದ್ರೆ ಆ ಸೇವೆಗಾಗಿ ಒಂದು ಕನಿಷ್ಠ ಪಕ್ಷದ ಒಂದು ಬೆಲೆಯನ್ನ ನಾವು ಕೊಟ್ಟು ಅವರ ಸೇವೆಗೆ ಚಿರಋಣಿಗಳಾಗಬೇಕು ಅನ್ನೋದು ನಮ್ಮೆಲ್ಲರ ಕೋರಿಕೆ. ಈ ಕಾರ್ಯಕ್ರಮದ ಮೂಲಕ ಇದನ್ನೆಲ್ಲ ಕೇಳ್ಕೊಳ್ತಾ ಇದ್ದೀವಿ. ಖಂಡಿತವಾಗ್ಲೂ ಕೈಲಾದಷ್ಟು ಸಹಾಯ ಮಾಡೋಣ. ಯಾಕೆಂದರೆ ಅವರು ಎಲ್ಲರಿಗೂ ಸಹಾಯ ಮಾಡ್ತಾರೆ, ಹಿಂದೆ ಮುಂದೆ ಯೋಚನೆ ಮಾಡದೆ ಹೊರಡ್ತಾರೆ. ಯಾರಿಗೋ ತೊಂದರೆ ಇದೆ, ನಾನು ಹೊರಡಬೇಕು ಅಂತ ಹೇಳಿ ಯೋಚನೆ, ಅವ್ರು ದುಡ್ಡು ಕೊಡ್ತಾರೆ ಅನ್ನೋ ಸಲುವಾಗಲ್ಲ, ತೊಂದರೆಯಲ್ಲಿದ್ದಾರೆ, ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾಳಜಿಯಿಂದ ಹೊರಟಿರ್ತಾರೆ. ಅವರಿಗಾಗಿ ನಾವು ಸ್ವಲ್ಪ ನಮ್ಮ ಕೈಯಲ್ಲಿ ಆಗುವಂಥದ್ದು ಇದು ಕನಿಷ್ಠ ಪಕ್ಷದ ಒಂದು ಸೇವೆ ಅಂತ ನಾನು ಅನ್ಕೊಂಡಿದ್ದೀನಿ.
1: ಯಾವುದೇ ಹಾವಿನ ಸಂದರ್ಶನಗಳು ಬಂದು ಅವ್ರಿಗೊಂದು ಸಹಾಯ ಮಾಡಕ್ಕೆ ಯಾರೇ ಆಗ್ಲಿ,
0: ಯಾರೇ ಆಗ್ಲಿ, ಯಾವ್ದೇ ರೆಸ್ಕ್ಯೂ ಬಂದ್ರು ಕೂಡ ಖಂಡಿತವಾಗ್ಲಿ ಅವ್ರಿಗೆ ಸಹಾಯವನ್ನು
1: ಮಾಡಿ. ನನ್ನ ಮಗನು ಇದೇ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದಾನೆ.
0: ಸೂರ್ಯಕೀರ್ತಿ ಅಂತ ಅಲ್ವಾ?
1: ಹೌದು ಮೇಡಮ್. ಬೆಂಗಳೂರಲ್ಲಿದ್ದಾರೆ, ಮೈಸೂರಲ್ಲಿದ್ದಾರೆ, ಎಲ್ಲಾ ಕಡೆ ರಕ್ಷಕರಿದ್ದಾರೆ. ಎಷ್ಟೆಷ್ಟು ದೂರ ಈಗ ಬೆಂಗಳೂರು ಮೈಸೂರು ಆದ್ರೆ ಊಟ ಬಂದು ಬೆಂಗಳೂರಲ್ಲಿ ಪಾಪ ಎಷ್ಟು ಕಷ್ಟ ಮೇಡಮ್ ಅವ್ರಿಗೆ
0: ರಕ್ಷಕರು.
1: ಟೆನ್ಷನ್ ಇರುತ್ತೆ ಅಟ್ಲೀಸ್ಟ್ ಅವ್ರು ಬಂದಾಗ ಕೂರಿಸಿ ಒಂದು ಸೌಜತೆ ಜ್ಯೂಸ್ ಕೊಡಿಸೋದು, ಕಾಫಿ, ಊಟ. ಮೇಡಮ್ ಊಟ ತಿಂಡಿ ಮಾಡಿರಲ್ಲ ನಾವು, ಒಂದು ಊಟ ಬನ್ನಿ ಊಟ ಮಾಡಿ ಎಷ್ಟು ಖುಷಿ ಆಗುತ್ತೆ.
0: ಒಂದು ಲೋಟ ಮಜ್ಜಿಗೆ ಕುಡಿರಿ, ಒಂದು ಜ್ಯೂಸ್ ಮಾಡಿ.
1: ಅದೆಲ್ಲ ಇಲ್ಲ ಮೇಡಮ್, ಅದೆಲ್ಲ ಇಲ್ಲ ಮೇಡಮ್, ಅಷ್ಟೆಲ್ಲ ಬೇಡ ಮೇಡಮ್. ನಮ್ಗಿಂತ ಕಷ್ಟದ ಕೆಲಸ ಕೆಇಬಿ ಅವ್ರದ್ದು, ನಾವು ಹಾಕೋಚಿ ಹಾಸ್ಪಿಟಲ್ಗಾದ್ರೂ ಹೋಗ್ಬೋದು, ಪಾಪ ಕೆಇಬಿ ಅವ್ರು ಕರೆಂಟ್ ಸ್ಪಾಟ್ ಅಲ್ಲಿ ಹೋಗ್ಬಿಡ್ತಾರೆ. ಅದಕ್ಕಿಂತ ಕಷ್ಟದ ಕೆಲಸ ಪೌರ ಕಾರ್ಮಿಕರದ್ದು ಮೇಡಮ್. ಮ್ಯಾನ್ ಒಳಗಡೆಯಿಂದ ನಮ್ ಕಸ ಗಿಸ ಎಲ್ಲ ತೆಗಿತಾರೆ. ಅಟ್ಲೀಸ್ಟ್ ಅವ್ರ ಒಂದು ಕಾಫಿ ದುಡ್ಡು ಕೊಡಲ್ಲ, ಒಂದು ತಿಂಡಿ ಕೊಡ್ಸಲ್ಲ ಅವ್ರಿಗೆ. ನೋಡಿ ಮ್ಯಾನ್ ಒಳಗೆ ಬ್ಲಾಕ್ ಆಯ್ತು, ಒಂದು ಯಾಕೆ ಬ್ಲಾಕ್ ಆಯ್ತು, ಸ್ಯಾನಿಟರಿ ಪ್ಯಾಡ್ ಎಲ್ಲ ತೆಗೆದು ಕಮೋಡ್ ಎಲ್ಲ ಹಾಕಿ ಫ್ಲಶ್
0: ಮಾಡ್ಬಿಡ್ತಾರೆ,
1: ಆ ಪೌರ ಕಾರ್ಮಿಕ ಕ್ಲೀನ್ ಮಾಡ್ತಾರೆ. ಅವ್ರದ್ದು ಎಷ್ಟು ಕಷ್ಟದ ಬದುಕಿದೆ ಮೇಡಮ್.
0: ನಿಜ ನಿಜ.
1: ಅಟ್ಲೀಸ್ ಅವ್ರು ಬಂದಿದ ತಕ್ಷಣ ಕೈ ತೊಳ್ಕೊಳ್ಳಿ, ತಿಂಡಿ ಮಾಡಿದೀನಿ, ತಿನ್ನಿ, ತಿಂಡಿ ಬೇಡ ಅಮ್ಮ ಅಂದ್ರೆ ತಗೋಪ್ಪ ಕಾಫಿ ಗಿಫ್ಟ್ ಕುಡ್ಕೊಂಡು 100-200 ಕೊಟ್ರೆ ಅವ್ರು ಖುಷಿಯಾಗೋ, ಅವ್ರೇನ್ ಮನೆ ಕಟ್ಟಲ್ಲ ಅದ್ರಲ್ಲಿ, ಅವ್ರಿಗೇನೋ ಅವತ್ತಿನ ದಿನಕ್ಕೆ ಏನೋ ಖುಷಿಯಾಗಿ ನಡೆಸ.
0: ಅವರು ಕಟ್ಟೋದಿಲ್ಲ, ನಾವು ಅದನ್ನ ಉಳಿಸಿ ನಾವು ಕೂಡ ಕಟ್ಟೋದಿಲ್ಲ.
1: ಆಗಲ್ಲ ಮೇಡಮ್, ಖಂಡಿತ ಆಗಲ್ಲ.
0: ನೀವು ಕೊನೆಯದಾಗಿ ಒಂದು ಲೈನ್ ಮೆಸೇಜ್ ಏನ್ ಕೊಡ್ತೀರಾ ನಮ್ಮ ಕೇಳುಗರಿಗಾಗಿ, ಹಾಗೇನೆ ನಮ್ಮ ಆಕಾಶವಾಣಿ ವಿವಿಧ ಭಾರತಿಗಾಗಿ?
1: ಖಂಡಿತ ಮೇಡಮ್, ಹೇಳದಿಷ್ಟೇ ಮೇಡಮ್. ದೇಶ ಬಿಡಿ ಪ್ರೀತಿ ಮಾಡಿ, ಪರಿಸರವನ್ನು ಗೌರವಿಸಿ, ತಂದೆ ತಾಯಿಗೆ ಬೆಲೆ ಕೊಡಿ. ಯಾಕೆಂದ್ರೆ ಪ್ರಪಂಚದಲ್ಲಿ ಬದ್ಲಿಲ್ದಿರ್ತಕ್ಕಂಥದ್ದು ಎರಡೇ, ತಾಯಿ ತಂದೆ ಮಾತ್ರ. ಮೂರನೇದು ರೈತರಿಗೆ ಮರ್ಯಾದೆ ಕೊಡಿ, ತಟ್ಟೆಯಲ್ಲಿ ಊಟ ಬಿಡದೆ ತಿಂದ್ರೆ ರೈತರಿಗೆ ಮರ್ಯಾದೆ ಕೊಟ್ಟಾಗೆ. ನಾಲ್ಕನೇದು ಶಿಕ್ಷಕರಿಗೆ ಮರ್ಯಾದೆ ಕೊಡಿ, ರಿಟೈರ್ಡ್ ಆದ್ಮೇಲೆ ಬೆಲೆ ಇರತಕ್ಕಂತ ಪೋಸ್ಟ್ ಅಂದ್ರೆ ಟೀಚರ್ ಪೋಸ್ಟ್ ಮಾತ್ರ. ಕೊನೆಯದು ಸೈನಿಕರಿಗೊಂದು ಬೆಲೆ ಕೊಡಿ. ದಯವಿಟ್ಟು ಎಲ್ಲರಿಗಳಿಗಿಷ್ಟೇ, ನಗ್ತಾ ಇರಿ, ನಗಿಸ್ತಾ ಇರಿ, ನಗ್ನಗ್ತಾ ಬಾಳ್ತಾ ಇರಿ, ಪ್ರೀತಿ ಮಾಡಿ, ದೇಶ ಬಿಡಿ ಅಂತ ಹೇಳ್ಕೊಬೇಕು.
0: ಎಷ್ಟು ಚೆನ್ನಾಗಿ ಹೇಳಿದ್ರಿ ಶ್ಯಾಮ್ ಅವರೇ, ಇನ್ನೂ ನಿಮ್ ಜೊತೆ ಹೆಚ್ಚು ಮಾತನಾಡ್ಬೇಕು ಅನ್ಸುತ್ತೆ. ಎಷ್ಟು ಉತ್ತಮವಾದ ಆಲೋಚನೆಗಳು, ವಿಚಾರಗಳು. ಖಂಡಿತವಾಗ್ಲೂ ನಿಮ್ಮ ತಂದೆ ತಾಯಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಅನ್ನ ಹೇಳಬೇಕು, ಹಾಗೇನೆ ನಿಮ್ಮ ಮಗ ಸೂರ್ಯಕೀರ್ತಿ ಅವರ ಕೀರ್ತಿ ಹೀಗೆ ಪ್ರಕಾಶವಾಗಿ ಬೆಳಗ್ಲಿ, ಇನ್ನೂ ಒಳ್ಳೆಯದಾಗ್ಲಿ, ಹೆಚ್ಚು ಒಳ್ಳೆಯದನ್ನ ಮಾಡಲಿ ಭಗವಂತ ಅಂತ ಅನ್ನುವಂಥ ಒಂದು ಆಶಯದಿಂದ ಇಂದಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೇನೆ. ಹೇಗನ್ನಿಸ್ತು ನಮ್ಮ ಆಕಾಶವಾಣಿಯ ಕೇಳುಗರೊಂದಿಗೆ ನಿಮ್ಮ ಈ ಒಂದು
1: ಆಕಾಶವಾಣಿ ಚಾನಲ್ ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ನಾಗೇಶ್ ಶಾನ್ಮಾಗ್ ಆಕಾಶವಾಣಿ ಸಂಪ್ರತಿ ವಾರ್ತಃ ಶ್ವೇತ ಪ್ರವಾಚಿತ ಸಾಗರ ಎಂತ ವಾಸ
0: ಅಲ್ವಾ,
1: ಇದೆಲ್ಲ ಕೇಳ್ಕೊಂಡ್ಬಂದ್ರು ಮೇಡಮ್.
0: ಇದೆಲ್ಲ ಲೆಜೆಂಡ್ಸ್ ಆಫ್ ಆಕಾಶವಾಣಿ.
1: ಹೌದು. ಎಷ್ಟು ಚೆನ್ನಾಗಿತ್ತು ಆ ಕೇಳಗರ ಕೋರಿಕೆ, ಒಂದು ಮಕ್ಕಳ ಕಾರ್ಯಕ್ರಮ ಬಾಲ ಜಗತ್ತು.
0: ನಿಜ ನಿಜ,
1: ಅದೆಲ್ಲ ನಾವು ಚಿಕ್ಕಂದಲ್ಲಿದ್ದಾಗ ಕಾಯ್ತಾ ಇದ್ವಿ ಮೇಡಮ್. ನಾವು ಲೆಟರ್ ಹಾಕ್ತಿದ್ವಿ ಕಾರ್ಡ್ ಅಲ್ಲಿ, ಕೇಳಗರ ಕೋರಿಕೆ, ನಮ್ಮ ಹೆಸರು ಬರುತ್ತೆ ಅಂತ. ಅದ್ರಲ್ಲಿ ಏನ್ ಮಾಡ್ಬಿಡೋರು, ರಮೇಶ್ ಮತ್ತು ಕುಟುಂಬದವ್ರು ಅಂದಾಗ ಬೇಜಾರಾಗೋದು, ಅವನ ಹೆಸರು ಬಂತಲ್ಲ ನಮ್ಮ ಹೆಸರು ಬರ್ಲಿಲ್ವಲ್ಲ
0: ಅಂತ.
1: ಹಾ ಮೇಡಮ್.

0: ಓಕೆ, ಧನ್ಯವಾದಗಳು ಸ್ನೇಹ ಶ್ಯಾಮ್ ಅವರಿಗೆ, ಇಷ್ಟೊಂದು ನಮ್ಮ ಜೊತೆ ಇದ್ದು ಇಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಕ್ಕೆ
1: ಧನ್ಯವಾದಗಳು. ಧನ್ಯವಾದ. ಎಲ್ಲಾ ಕೇಳುಗರಿಗೆ ಮತ್ತೊಮ್ಮೆ ವಿಶ್ವ ಹಾವುಗಳ ದಿನಾಚರಣೆ ಶುಭಾಶಯ ಹೇಳ್ತಾ ಎಲ್ಲರಿಗೂ ಹೇಳದಿಷ್ಟೇ, ಜೀವನ ಚಿಕ್ಕದು, ಅನುಭವಿಸಿ ಖುಷಿಯಾಗಿರಿ, ನಗ್ತಾ ಇರಿ, ನಗಿಸ್ತಾ ಇರಿ, ನಗ್ ನಗ್ತಾ ಬರ್ತಾ ಇರಿ.
0: ಖಂಡಿತ ಖಂಡಿತ, ಧನ್ಯವಾದಗಳು ಶ್ಯಾಮ್ ಅವರು.
1: ಧನ್ಯವಾದ
0: ಸ್ನೇಹಿತರೆ. ಇಷ್ಟೊತ್ತು ವರ್ಲ್ಡ್ ಸ್ನೇಕ್ ಡೇಯ ಅಂಗವಾಗಿ ಸ್ನೇಕ್ ಶ್ಯಾಮ್ ಅವರು ನಮ್ಮ ಜೊತೆ ಇದ್ರು, ಮಾಹಿತಿಗಳನ್ನು ಹಂಚಿಕೊಂಡ್ರು. ಧನ್ಯವಾದಗಳು ಮತ್ತೊಮ್ಮೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಾಳೆ ಹರಿಯಾಣ, ಚಂಡೀಗಢ ಮತ್ತು ಪಂಜಾಬ್ಗೆ ಭೇಟಿ ನೀಡಲಿದ್ದಾರೆ. ಹರಿಯಾಣದ ಜಿಂದ್ ರೈಲು ನಿಲ್ದಾಣದಲ್ಲಿ ಜಿಂದ್ ಮತ್ತು ಸೋನಿಪತ್ ನಡುವಿನ ಭಾರತದ ಮೊದಲ ಹೈಡ್ರೋಜನ್ ರೈಲಿಗೆ ಪ್ರಧಾನಿಯವರು ಚಾಲನೆ ನೀಡಲಿದ್ದಾರೆ. ರೈಲ್ವೆ ಸಚಿವಾಲಯವು ಭಾರತೀಯ ರೈಲ್ವೆ ಅಡುಗೆ ಮತ್ತು ಪ್ರವಾಸೋದ್ಯಮ ನಿಗಮದ ಐಆರ್ಸಿಟಿಸಿ ವೆಬ್ಸೈಟ್ನ ಹೊಸ ಬೀಟಾ ಆವೃತ್ತಿಯನ್ನು ಆರಂಭಿಸಿದೆ. ಇದು ರೈಲು ಟಿಕೆಟ್ ಬುಕ್ಕಿಂಗ್ ಅನ್ನು ಹೆಚ್ಚು ಸರಳ ಮತ್ತು ಬಳಕೆದಾರ ಸ್ನೇಹಿಯನ್ನಾಗಿ ಮಾಡುತ್ತದೆ. ಹೊಸ ಆವೃತ್ತಿಯಲ್ಲಿ 4 ಪ್ರಮುಖ ಸುಧಾರಣೆ ಮಾಡಲಾಗಿದೆ. ಭಾರತದ ಸೆಮಿಕಂಡಕ್ಟರ್ ವಿನ್ಯಾಸ ಮತ್ತು ಉತ್ಪಾದನಾ ಪರಿಸರ ವ್ಯವಸ್ಥೆಯ ಅಭಿವೃದ್ಧಿಗಾಗಿ 1,27,500 ಕೋಟಿ ರೂಪಾಯಿಗಳ ಬಜೆಟ್ ವೆಚ್ಚದೊಂದಿಗೆ ಸೆಮಿಕಾನ್ 2.0 ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಸಂಬಂಧ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಇಂದು ಪಕ್ಷದ ಹಿರಿಯ ನಾಯಕರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ಆಗಸ್ಟ್ನಲ್ಲಿ ಮುಂಗಾರು ಅಧಿವೇಶನ ಆರಂಭವಾಗಲಿರುವ ಹಿನ್ನೆಲೆಯಲ್ಲಿ ಅಷ್ಟರಲ್ಲಿ ಸಚಿವ ಸಂಪುಟ ವಿಸ್ತರಣೆ ಮಾಡುವ ಪ್ರಯತ್ನದಲ್ಲಿ ಮುಖ್ಯಮಂತ್ರಿಯವರು ತೊಡಗಿದ್ದಾರೆ. ರಾಜ್ಯ ಸರ್ಕಾರ 4 ವರ್ಷಗಳ ಬಳಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಕರಡು ಗೆಜೆಟ್ ಅಧಿಸೂಚನೆ ಹೊರಡಿಸಿದ್ದು, ಪ್ರಾಥಮಿಕ, ಹಿರಿಯ ಪ್ರಾಥಮಿಕ, ಪ್ರೌಢಶಾಲೆ, ದೈಹಿಕ ಶಿಕ್ಷಣ ಮತ್ತು ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರು ಸೇರಿ ಒಟ್ಟು 15,000 ಶಿಕ್ಷಕರ ನೇಮಕಾತಿ ನಡೆಯಲಿದ್ದು, ಆಕ್ಷೇಪಣೆ ಸಲ್ಲಿಸಲು 15 ದಿನಗಳ ಕಾಲಾವಕಾಶ ನೀಡಲಾಗಿದೆ. ರಾಜ್ಯದಲ್ಲಿ ಇಂದಿನಿಂದ ಭಾನುವಾರದವರೆಗೆ ಬಿಸಿಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ನೈಋತ್ಯ ಮುಂಗಾರು ದುರ್ಬಲವಾಗಿರುವ ಪರಿಣಾಮ ರಾಜ್ಯದಲ್ಲಿ ತಾಪಮಾನ ಏರಿಕೆಯಾಗಿದ್ದು, ಮುಂದಿನ 4 ದಿನಗಳಲ್ಲಿ ಗರಿಷ್ಠ ಉಷ್ಣಾಂಶ 3-5 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಎನ್ಆರ್ಜೆ ರಾಜ್ಯ ಜೂನಿಯರ್ ಮತ್ತು ಸಬ್ ಜೂನಿಯರ್ ಈಜು ಚಾಂಪಿಯನ್ಶಿಪ್ನಲ್ಲಿ 3ನೇ ದಿನವಾದ ನಿನ್ನೆಯೂ ಬಸವನಗುಡಿ ಈಜು ಕೇಂದ್ರದ ಸ್ಪರ್ಧಿಗಳು ಪ್ರಾಬಲ್ಯ ಮುಂದುವರಿಸಿ ಒಟ್ಟು 21 ಚಿನ್ನ ಹಾಗೂ 16 ಬೆಳ್ಳಿ ಪದಕಗಳನ್ನು ಗೆದ್ದುಕೊಂಡಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.

ಸ್ನೇಹಿತರೆ, ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡೀಸ್ ಗೋಲ್ಡ್ಗೆ ತಮಗೆಲ್ಲ ಸ್ವಾಗತ. ಆಷಾಢ ಅಂತಂದ್ರೆ ಕೇವಲ ಮಳೆ, ಕೆಸರು, ಬಿತ್ತನೆಯ ತಿಂಗಳು ಹಾಗೂ ಶೂನ್ಯ ಮಾಸ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ನಮ್ಮ ಕಾಳಿದಾಸನಿಗೆ ಅದು ಪ್ರೇಮದ, ವಿರಹದ ಮತ್ತು ಪ್ರಕೃತಿಯ ಜೀವಂತಿಕೆಯ ಸೊಬಗು ತುಂಬಿದ ತಿಂಗಳು. ಆಷಾಢಸ್ಯ ಪ್ರಥಮ ದಿವಸೆ ಅಂತ ಪ್ರಾರಂಭವಾಗುವ ಆ ಅಮರ ಕಾವ್ಯ ಮೇಘದೂತ ಅನ್ನೋದು. ಅಲಕಾಪುರಿಯ ಯಕ್ಷನೊಬ್ಬನಿಗೆ ಒಂದು ವರ್ಷದ ಶಾಪ ಪ್ರಾಪ್ತವಾಗಿ ನಲ್ಲೆಯಿಂದ ದೂರಾಗಿ ರಾಮಗಿರಿಯಲ್ಲಿ ಏಕಾಂಗಿಯಾಗಿ ಬದುಕುತ್ತಿರುವಾಗ ಆಷಾಢದ ಮೊದಲ ದಿನ ಆಕಾಶದಲ್ಲಿ ಕಪ್ಪು ಮೋಡವೊಂದು ತೇಲಿ ಬರುವುದನ್ನು ಕಾಣ್ತಾನೆ. ತಕ್ಷಣ ಒಂದು ಉಪಾಯ ಹೊಳೆಯುತ್ತೆ. ತನ್ನ ವಿರಹದ ನೋವನ್ನು ತನ್ನ ನಲ್ಲೆಗೆ ತಲುಪಿಸೋದಕ್ಕೆ ಈ ಮೋಡವೇ ತಕ್ಕ ಸಂದೇಶ ಸಾರಥಿ ಅಂತ ನಿರ್ಧರಿಸ್ತಾನೆ. ಈ ವಿಶಿಷ್ಟ ಕಲ್ಪನೆಯೇ ಕಾವ್ಯದ ವಿಶೇಷತೆ. ಯಾರಿಗೆ ಹೇಳಬೇಕು ತನ್ನ ಮನದಾಳದ ಮಾತನ್ನ? ಜಡವಾದ ಮೋಡಕ್ಕೆ. ಆದರೆ ಪ್ರೇಮಿಯ ಕಣ್ಣಿಗೆ ಜಡವಿಲ್ಲಿ, ಎಲ್ಲವೂ ಚೇತನ. ಅಲ್ಲಿಂದ ಶುರುವಾಗುತ್ತೆ ಒಂದು ಅದ್ಭುತವಾದ ಪ್ರಯಾಣದ ವರ್ಣನೆ. ರಾಮಗಿರಿಯಿಂದ ಅಲಕಾಪುರಿಯವರೆಗೆ ಮೋಡ ಸಾಗುವ ಮಾರ್ಗ, ದಾರಿಯುದ್ದಕ್ಕೂ ಬರುವ ನದಿಗಳು, ಬೆಟ್ಟಗಳು, ಕಾಡುಗಳು, ನಗರಗಳು ಎಲ್ಲವನ್ನು ಯಕ್ಷ ಮೋಡಕ್ಕೆ ಆಪ್ತವಾಗಿ ಹೇಳ್ತಾನೆ. ಇಲ್ಲಿ ನಿಲ್ಲು, ಇಲ್ಲಿ ತಂಗು, ಇಲ್ಲಿ ನನ್ನ ಹೆಸರನ್ನ ನೆನಪಿಸುವಂತ ಒಂದೊಂದಾಗಿ ಸೂಚಿಸ್ತಾ ತನ್ನ ವಿರಹದ ಪ್ರತಿಯೊಂದು ಕ್ಷಣವನ್ನ ಮೋಡದೊಂದಿಗೆ ಹಂಚಿಕೊಳ್ತಾನೆ. ಹಾಗೆ ಹೇಳುವಾಗ ಇಲ್ಲಿನ ನದಿ, ಪರ್ವತಗಳು, ಪುಣ್ಯ ಕ್ಷೇತ್ರಗಳು ಎಲ್ಲವನ್ನ ವರ್ಣಿಸಿ ಭವ್ಯ ಭಾರತದ ದರ್ಶನವನ್ನ ಈ ಕಾವ್ಯ ಮಾಡಿಸುತ್ತೆ. ಇಂದಿನ ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡೀಸ್ ಗೋಲ್ಡ್ನಲ್ಲಿ ಮೋಡ ಬಾನು ಶೀರ್ಷಿಕೆಯ ಹಾಡುಗಳು ನಿಮಗಾಗಿ.

ಧ್ರುವ ತಾರೆ ಚಿತ್ರಕ್ಕಾಗಿ ವಾಣಿ ಜಯರಾಮ್ ಹಾಗೂ ಬೆಂಗಳೂರು ಲತಾ ಅವರು ಹಾಡಿದ ಹಾಡೊಂದನ್ನು ಕೇಳಿದ್ರಿ. ಚಿ ಉದಯಶಂಕರ್ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಇತ್ತು, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿ ಕೂಡ ಇತ್ತು ಈ ಹಾಡಿನಲ್ಲಿ. ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಒಂದು ಹಾಡನ್ನು ಕೇಳೋಣ, ಮೋಡಕ್ಕೆ ಸಿಕ್ಕಿತು ಅಂದ ಅಂದ ಹಾಡು. ಬಿ ಕೆ ಸುಮಿತ್ರಾ ಅವರ ಧ್ವನಿ ಕೂಡ ಇದೆ. ಕಲ್ಯಾಣಿ ಚಿತ್ರದ ಹಾಡಿದು, ಗೀತಪ್ರಿಯ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ ಇದೆ.

ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ರು. ಆರ್ ಎನ್ ಜೆ ಗೋಪಾಲ್ ಅವರ ರಚನೆ, ಇಳಿಯರಾಜ ಅವರ ಸಂಗೀತ ಇತ್ತು ಈ ಹಾಡಿಗೆ. ಕಾಳಿದಾಸನ ಮೇಘದೂತ ಮೂಲತಃ ಖಂಡಕಾವ್ಯ ಆದರೂ ಕೂಡ ಒಂದು ಅಮರ ಕಾವ್ಯ ಮತ್ತು ರಮಣೀಯ ಕಾವ್ಯ ಅಂದರೂ ಕೂಡ ತಪ್ಪಾಗಲಾರದು. ಇದು ಶೃಂಗಾರದ ವಿಯೋಗರಸದ ಅದ್ಭುತ ಕಾವ್ಯ. ಇದರಲ್ಲಿ ನವರಸಗಳ ಭಾವ ಮೇಳವೇ ಇದೆ. ಎಲ್ಲಕ್ಕೂ ಹೆಚ್ಚು ಇದೊಂದು ಭೌಗೋಳಿಕ ಕೋಶ ಅಂದರೂ ಕೂಡ ತಪ್ಪಾಗಲಾರದು. ಒಂದು ದೇಶದ ನದಿ, ನಗರ, ಗಿರಿ, ಗಫ್ಫರ, ಗುಡಿ, ತೀರ್ಥಕ್ಷೇತ್ರಗಳ ಎಲ್ಲ ಪರಿಚಯ ಈ ಕಾವ್ಯದಲ್ಲಿದೆ. ಆವಂತಿ, ವಿದಿಶ, ಉಜ್ಜಯಿನಿ, ರೇವಾ, ಸಿಪ್ರಾ, ವೇತ್ರಾವತಿ ಎಲ್ಲ ಊರುಗಳ ವರ್ಣನೆ ಇದರಲ್ಲಿದೆ. ಇದರಲ್ಲಿ ಪ್ರಕೃತಿ ಚೇತನದ ಪೂರಕತೆ ಕೂಡ ಇದೆ, ಪ್ರೀತಿ ಸ್ನೇಹ ಇದೆ. ಇದು ಪ್ರಕೃತಿಯನ್ನು ಗೌರವಿಸುವ, ಆರಾಧಿಸುವ, ಆಧರಿಸುವ ಸಂಸ್ಕೃತಿ. ಇದು ನಮ್ಮೆಲ್ಲರ ಮನೋಭಾವ, ಭಾರತೀಯರ ಮನೋಭಾವ. ಅದರ ಪ್ರತೀಕವೇ ಈ ಕಾವ್ಯ ಅಂತ ಈ ಸಂಸ್ಕೃತಿಯ ರೂಪಕದ ಮೂಲಕ ತಿಳಿದು ಬರುತ್ತೆ. ಮೋಡ ಬಾನು ಮೇಘಗಳ ಶೀರ್ಷಿಕೆ ಇರುವ ಹಾಡುಗಳನ್ನು ಇಂದಿನ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಪ್ರಸಾರ ಮಾಡ್ತಾ ಇದ್ದೇವೆ. ಈಗ ಪ್ರಸಾರವಾಗುವಂತಹ ಹಾಡು ಹೊಸ ಇತಿಹಾಸ ಚಿತ್ರದ್ದು. ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ ಇದೆ. ಚಿ ಉದಯ ಶಂಕರ್ ಗೀತೆಯನ್ನು ಬರೆದಿದ್ದಾರೆ. ಶಂಕರ್ ಗಣೇಶ್ ಅವರ ಸಂಗೀತ ಇದೆ.

ನಕ್ಕ ಗನ್ನೋಡ ಆಷಾಢ.

ಮೇಘದೂತ ಹೆಸರು ಕೇಳಿದ್ರೇ ಗೊತ್ತಾಗ್ಬಿಡುತ್ತೆ, ಇದು ಒಂದು ವಿರಹಿಗಳ ಶೃಂಗಾರ ಕಾವ್ಯ ಅಂತ. ಇದರ ಕಥಾವಸ್ತು ಪೌರಾಣಿಕ ಇರಬಹುದು, ಆದರೆ ಘಟನೆ ಮಾತ್ರ ತಾತ್ವಿಕ. ಕುಬೇರ ವಿಶ್ವದ ಅತೀ ಶ್ರೀಮಂತ ಯಕ್ಷರ ರಾಜ, ಅವನು ಕೂಡ ದೇವಪುರುಷ, ಅವನ ಸೇವಕ ಯಕ್ಷ. ಪ್ರಾಯ ತುಂಬಿದ ತರುಣ ಈ ಯಕ್ಷ, ಪ್ರೀತಿಯ ಮಡದಿ ಸದಾಮನ ತುಂಬಿದವಳು. ಇಂತಹ ಯಕ್ಷ ಒಂದು ದಿನ ಮಡದಿಯ ಮಮತೆಯಲ್ಲಿ ತನ್ನ ಕರ್ತವ್ಯವನ್ನು ಮರಿತಾನೆ. ಕುಬೇರ ಕೋಪಗೊಂಡು ಶಾಪ ಕೊಡ್ತಾನೆ. ಮಡದಿಯನ್ನು ಅಗಲಿ ಒಂದು ವರ್ಷ ಕುಬೇರನ ರಾಜ್ಯದಿಂದ ಹೊರಗುಳಿಯಬೇಕಾಗುತ್ತೆ ಈ ಒಂದು ತರುಣ ಯಕ್ಷ. ಆಗ ಅವನು ರಾಮಗಿರಿಯಲ್ಲಿ ವಾಸ ಮಾಡ್ತಾನೆ. ವಿರಹದ ಅಳು ಬರುತ್ತೆ, ಅಳುತ್ತಾ ನಿಂತ್ಕೊಂಡಿರ್ತಾನೆ. ಒಂಟಿ ಜೀವನ ಅದೇ ಒಂದು ದೊಡ್ಡ ಶಾಪ. ಆಗ ಮಳೆಗಾಲ ಬರುತ್ತೆ, ಆಕಾಶದ ತುಂಬ ಮೇಘಗಳು ಮೋಡಗಳು ಒಂದನ್ನೊಂದು ಬಳಕುತ್ತಾ ತಳುಕು ಹಾಕಿಕೊಂಡು ಬರೋದನ್ನು ನೋಡ್ತಾನೆ. ಅದನ್ನು ಕಂಡು ವಿರಹ ವೇದನೆ ಹೆಚ್ಚಾಗುತ್ತೆ. ಮೋಹದ ಮಡದಿಯ ನೆನಪು ಕಾಡುತ್ತೆ. ಆಗಸದ ಮೇಘವನ್ನು ಮಾತನಾಡಿಸ್ತಾನೆ, ತನ್ನೊಡಲ ನೋವನ್ನು ಬಿಚ್ಚುತ್ತಾನೆ. ತನ್ನ ಊರು ಅಲಕಾಪುರಿ, ಅಲ್ಲಿರುವ ತನ್ನ ಮಡದಿಗೆ ಸಂದೇಶವನ್ನು ಕಳಿಸ್ತಾನೆ. ಮೇಘವನ್ನೇ ದೂತನಾಗಲು ಪ್ರಾರ್ಥಿಸ್ತಾನೆ. ತನ್ನ ಊರಿಗೆ ಆಕಾಶದಲ್ಲಿ ಹಾರುತ್ತಾ ಹೋಗಿ ಹೆಂಡತಿಗೆ ಸಂದೇಶ ನೀಡೋದಕ್ಕೆ ಕಳಕಳಿಯಿಂದ ಮನವಿ ಮಾಡಿಕೊಳ್ತಾನೆ. ಇದೇ ಈ ಒಂದು ಮೇಘದೂತ ಕಥಾ ಹಂದರ.

ಮೇಘ ಅಂತಂದ್ರೆ ಪ್ರಕೃತಿಯಲ್ಲಿರುವ ಪುರುಷ, ಎಲ್ಲರ ಆಸೆ ಆಕಾಂಕ್ಷೆ ಅಭಿಲಾಷೆಗಳ ಭಾರ ಹೊತ್ತವ ಈ ಮೇಘರಾಜ ಅಂತ ಹೇಳ್ತಾರೆ. ಇದು ಅಂದ್ರೆ ಈತನದು, ಮೇಘರಾಜನದು ನಿಲ್ಲದ ಯಾತ್ರೆ, ದಕ್ಷಿಣದಿಂದ ಉತ್ತರಕ್ಕೆ ಪಯಣ. ಈ ಮೇಘನೇ ದೂತನಾಗಿ ಕಾಣ್ತಾನೆ. ಇದರಲ್ಲಿ ಸೂಕ್ಷ್ಮ ಆಧ್ಯಾತ್ಮ ಸಾಧನದ ಹಿನ್ನೆಲೆ ಕೂಡ ಇದೆ. ಮೇಘ ಪ್ರಜಾಪತಿ ಪ್ರಜೆಗಳ ಬದುಕಿಗೆ ನೀರನ್ನು ಕೊಡುವವನು, ಪ್ರಕೃತಿಗೂ ನೀರನ್ನು ನೀಡಿ ರಸವಿತ್ತು ಪೋಷಿಸುವಂತಹ ಶಕ್ತಿ ಇರುವವನು. ಪುರುಷ ಶಿವ, ಸ್ತ್ರೀ ಶಕ್ತಿ, ಇದು ಶಿವಶಕ್ತಿಯರ ಮೇಳ. ಇದು ತಾರುಣ್ಯದ ಸಂಗೀತ ಅಂತ ಕೂಡ ತೋರಿಸಲಾಗಿದೆ. ಪ್ರೀತಿಯ ಕಥೆ ಇದು. ಈ ಕಾವ್ಯದ ಮೊದಲಿನಿಂದ ಕೊನೆಯವರೆಗೂ ಯೌವನದ ವಿಲಾಸಗಳು ತುಂಬಿವೆ, ಆಧ್ಯಾತ್ಮಿಕ ಹಂಬಲಗಳು ಕೂಡ ಹರಿದಿವೆ. ಮಾನವೀಯ ಮನಸ್ಸಿನ ಪ್ರತಿಬಿಂಬ ಇದು. ತರುಣ ದಂಪತಿಗಳ ಮಧ್ಯದ ಪ್ರೇಮ ಇಲ್ಲಿ ತೋರಿಸಲಾಗಿದೆ. ಇದನ್ನು ಆದರ್ಶವಾಗಿ ಬಿಂಬಿಸಲಾಗಿದೆ. ಇಲ್ಲಿ ಯಾವುದೇ ಉದ್ವೇಗವಿಲ್ಲ, ಆದರೆ ಪರಸ್ಪರ ಕ್ಷೇಮ ಚಿಂತನ ಇದೆ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಮೇಘದೂತ ಖಂಡಕಾವ್ಯ. ಗಾತ್ರದಲ್ಲಿ ಚಿಕ್ಕದಾದರೂ ಪಾತ್ರದಲ್ಲಿ ದೊಡ್ಡದು. ಸತ್ವದಲ್ಲಿ, ಮಹತ್ವದಲ್ಲಿ, ರಹಸ್ಯದಲ್ಲಿ, ಸ್ವಾರಸ್ಯದಲ್ಲಿ ಎಲ್ಲದರಲ್ಲೂ ದೊಡ್ಡದು ಇದು. ಈ ಕಾವ್ಯದಲ್ಲಿ 2 ಭಾಗಗಳಿವೆ, ಪೂರ್ವ ಮೇಘ ಮತ್ತು ಉತ್ತರ ಮೇಘ. ಪೂರ್ವ ಮೇಘದಲ್ಲಿ 68 ಪದ್ಯಗಳಿದ್ದರೆ ಉತ್ತರ ಮೇಘದಲ್ಲಿ 52 ಪದ್ಯಗಳಿವೆ. ಹೀಗೆ ಒಟ್ಟು 115 ಪದ್ಯಗಳು. ಇಲ್ಲಿಯ ಶಬ್ದ ಸಂಪತ್ತು, ಅರ್ಥ ಭಾವಮಾಧುರ್ಯ, ವರ್ಣನೆಯ ಚಾತುರ್ಯ, ನಿರೂಪಣಾ ಶೈಲಿ ಎಲ್ಲವೂ ಆಕರ್ಷಕ. ಹಾಗೆಯೇ ಕನ್ನಡದಲ್ಲೂ ಇದರ ಪ್ರತಿರೂಪಕಗಳು ಬಂದಿವೆ. ಯಾಕೆಂದರೆ ಕನ್ನಡಿಗರಿಗೆ ಕಾಳಿದಾಸನ ಮೇಲೆ ಎಲ್ಲಿಲ್ಲದ ಪ್ರೀತಿ. ಮೇಘದೂತದ ಮೇಲಂತೂ ಎಲ್ಲರಿಗಿಂತ ಹೆಚ್ಚಿನ ಪ್ರೀತಿಯನ್ನು ನಾವು ತೋರಿಸಿದ್ದೇವೆ. ಕಾಳಿದಾಸನ ಈ ಖಂಡಕಾವ್ಯವನ್ನು 16 ಕವಿಗಳು ಕನ್ನಡದ ಪದಗಳಲ್ಲಿ ಬಣ್ಣಿಸಿದ್ದಾರೆ. ನಮ್ಮ ಬೇಂದ್ರೆಯವರು, ಸಾಲಿ ರಾಮಚಂದ್ರರಾಯರು, ಪರಮೇಶ್ವರ ಭಟ್ಟ ಅವರು, ಶಾಂತಕವಿ, ವರದಾಚಾರ್ಯರು, ಕುಕ್ಕೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳು, ರೈನಾಪುರ ದೇವುಡು, ಇವರೆಲ್ಲರ ಕನ್ನಡ ಮೇಘದೂತಗಳು ವ್ಯಾಪಕವಾಗಿ ಅಷ್ಟೇ ಸುಂದರವಾಗಿ ಬಂದಿವೆ.

ಕನ್ನಡದಲ್ಲಿ ವಿಶಿಷ್ಟವಾದ ಕೃತಿ ಅಂತ ಅನ್ಸ್ಕೊಂಡಿರೋದು ಸಾಲಿ ರಾಮಚಂದ್ರ ರಾಯರ ಕನ್ನಡ ಮೇಘದೂತ. ಮಧುರವಾಗಿ ಕಾಳಿದಾಸನಿಗೆ ಮೊದಲು ವಂದಿಸಿ ಆನಂತರ ಅವರು ಸಾಲುಗಳನ್ನು ಬರೀತಾರೆ. ನನ್ನ ನಾಡಿನ ಕೀರ್ತಿ ಕೇತು ಸೌಭಾಗ್ಯ ನಿಧಿ, ನಿನ್ನಡಿಗೆ ಬಾಗುವೆನು ಕಾಳಿದಾಸ, ಮುನ್ನ ನೀನೊರೆದ ಕೃತಿಯನ್ನು ನಲಿದು ಹಾಡುವೆನು ಕನ್ನಡದಲ್ಲಿಂದು ಕವಿತಾವಿಲಾಸ. ಎಷ್ಟು ಸುಂದರವಾಗಿ ಬರೆದಿದ್ದಾರಲ್ಲ ಸಾಲಿ ರಾಮಚಂದ್ರ ರಾಯರು. ಹೀಗೆ ಶುರು ಮಾಡಿ ಅವರು ಸುಮಾರು 222 ಪದ್ಯಗಳಲ್ಲಿ ಪೂರ್ವ ಉತ್ತರ ಎರಡೂ ಮೇಘಗಳನ್ನು ಅನುವಾದಿಸಿದ್ದಾರೆ. ಕಾಳಿದಾಸನ ಪದಗಳನ್ನು ಅಥವಾ ಅದರ ಅರ್ಥವನ್ನು ಮೀರದೆ ಸಾಲಿಯವರ ಪದ್ಯ ಮುಂದುವರಿಯುತ್ತೆ. ಯಕ್ಷ ದಂಪತಿಗಳ ಅಖಂಡ ಪ್ರೀತಿ ಕುಬೇರನಿಂದ ಖಂಡವಾಯಿತು, ಕಾಳಿದಾಸನಿಂದ ಖಂಡ ಕಾವ್ಯವಾಯಿತು, ಹಾಗೆ ಸಾಲಿ ರಾಮಚಂದ್ರ ರಾಯರಿಂದ ಅಖಂಡವಾಗಿ ಕನ್ನಡದಲ್ಲಿ ಹರಿಯೋದಕ್ಕೆ ಶುರುವಾಯಿತು. ಸಾಲಿಯವರ ಕಾವ್ಯ ಪ್ರೇಮ ಪ್ರೇಮ ಕಾವ್ಯವಾಗಿದೆ. ಇಲ್ಲಿ ಅರ್ಥದ ಜೊತೆ ಅನುಭವ ಕೂಡ ಸೇರಿಕೊಂಡಿದೆ. ಅನುವಾದ ಅನ್ಸ್ಕೊಂಡ್ರೂ ಕೂಡ ಸ್ವತಂತ್ರ ಕೃತಿಯಂತೆ ಮೆರುಗು ನೀಡುತ್ತೆ.

ಸಾಲಿ ರಾಮಚಂದ್ರ ರಾಯರ ಕನ್ನಡದ ರೂಪಕವೇನೋ ಬಹಳ ಅತ್ಯುತ್ತಮವಾಗಿ ಮೂಡಿ ಬಂತು. ಇನ್ನು ನಮ್ಮ ಬೇಂದ್ರೆಯವರ ಮಾತುಗಳಲ್ಲಿ ತಮ್ಮ ಅನುವಾದದಲ್ಲಿ ಬಹಳಷ್ಟು ಉತ್ತರಗಳನ್ನು ಬೇಂದ್ರೆಯವರು ನೀಡ್ತಾರೆ. ಒಂದು ವರ್ಷದ ಶಾಪದ ಅವಧಿಯೋ ಅಥವಾ ಆ ಯಕ್ಷನೇ ಶಾಪಗ್ರಸ್ತನೋ ಅನ್ನುವಂಥ ಸಂಶಯ ಬಂದಾಗ ಬೇಂದ್ರೆಯವರ ಉತ್ತರ ನಮಗೆ ಸಮಾಧಾನ ನೀಡುತ್ತೆ. ಕಾಳಿದಾಸನ ಮೇಘದೂತ ಪುರುಷ ಪ್ರಕೃತಿಯ ಹಾಗೂ ಅವರ ನಡುವಿನ ಪ್ರೇಮ ವಿರಹಗಳನ್ನು ಅನೂಹ್ಯವಾಗಿ ವರ್ಣಿಸಿ ಒಂದು ಲೌಕಿಕ ಶೃಂಗಾರ ಕಾವ್ಯ ಅಂತಲೇ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಆದರೆ ಬೇಂದ್ರೆಯವರು ಆ ಕಾವ್ಯವನ್ನು ಆಧ್ಯಾತ್ಮ ಕಾವ್ಯವನ್ನಾಗಿಸಿದ್ದಾರೆ. ಅಂದರೆ ಮೋಡವನ್ನು ಕಂಡ ಯಕ್ಷ ಅದನ್ನು ಎದುರುಗೊಂಡು ಅರ್ಘ್ಯ ಪಾದಗಳನ್ನು ನೀಡಿ ಅದರ ಕಾಲು ತೊಳೆದು ಪಾದಗಳನ್ನು ತೊಳೆದು ಸ್ವಾಗತಿಸ್ತಾನೆ. ಆಗ ಬೇಂದ್ರೆಯವರ ಬರೆದಂತಹ ಸಾಲುಗಳು ಹೀಗಿವೆ. ಗಾಳಿ ನೀರು ಉಗೆ ಬೆಂಕಿಗೂಡಿ ಆಗಿರುವ ಮೇಘವೆತ್ತ ಎತ್ತ ಮಾತುಗಳು ಮೋಡ ಜೀವವೇ ಏನೋ ಎತ್ತೋ ಚಿತ್ತ ಭೇದವೆಣಿಸದೆಯೇ ಕಂಡ ಮೋಡವನೇ ಬೇಡಿಕೊಂಡ ತಾನು ಜಡವೋ ಚೇತನವೋ ಬಯಕೆ ಮರುಳರಿಗೆ ಯಾವ ವಸ್ತುವೇನು. ಅಂದರೆ ಚೇತನದಿಂದಲೇ ಜಡವೊಂದು ಮೂಡೋದಕ್ಕೆ ಸಾಧ್ಯ ಅಂತ ಅನ್ನುವಂತಹ ಅರ್ಥವನ್ನು ನೀಡ್ತಾರೆ ಬೇಂದ್ರೆಯವರು. ಹಾಗೆ ಜಡಚೇತನ ಎಲ್ಲದರಲ್ಲೂ ಭಗವಂತನಿದ್ದಾನೆ, ಅದು ಜಡ ಇರಬಹುದು ಚೇತನ ಇರಬಹುದು, ಅಂದಮೇಲೆ ಭೇದವೇಕೆ ಅಂತ ಕೇಳ್ತಾರೆ. ಎಲ್ಲವನ್ನು ಒಂದೇ ಭಾವದಿಂದ ಪೂಜ್ಯ ಭಾವದಿಂದ ನೋಡುವಂತಹ ಸಂತತಿ ನಮ್ಮದು. ಈ ಭಾವ ನಮ್ಮ ಋಷಿಮುನಿಗಳಿಂದ ನಮಗೆ ಸಿಕ್ಕಿದೆ, ದಾರ್ಶನಿಕರ ಕಾಣಿಕೆಯಾಗಿ ಬಂದಿದೆ. ಇದೇ ಭಾರತೀಯತೆ, ಅದನ್ನು ಆ ಶಾಪಗ್ರಸ್ತ ಯಕ್ಷ ಆಚರಣೆಯಲ್ಲಿ ತಂದು ತೋರಿಸಿದ್ದಾನೆ ಅಂತ ಹೇಳ್ತಾರೆ. ವಿರಹಾಗ್ನಿಯಲ್ಲಿ ತಾನು ಬೆಂದರೂ ಕೂಡ ವಿಕೃತನಾಗಲಿಲ್ಲ, ಸ್ಥಿತಪ್ರಜ್ಞನಾಗಿದ್ದ ಅಂತ ಕೂಡ ಬೇಂದ್ರೆಯವರು ಹೇಳ್ತಾರೆ. ಇಂತಹ ಸುಸಂಸ್ಕೃತ ಯಕ್ಷ ಶಾಪಗ್ರಸ್ತ ಏಕೆ ಆಗಿದ್ದು ಅಂತ ಪ್ರಶ್ನೆಯನ್ನ ಮೂಡಿಸ್ತಾರೆ ಬೇಂದ್ರೆಯವರು. ಲೌಕಿಕ ಬದುಕಿನಲ್ಲಿ ಮುಳುಗಿ ಹೋಗಿರುವ ಎಲ್ಲರಿಗೂ ಈ ಕಾವ್ಯದ ಮೂಲಕ ಒಂದು ಎಚ್ಚರಿಕೆಯನ್ನು ಕೂಡ ನೀಡ್ತಾರೆ ಬೇಂದ್ರೆಯವರು.

ಆಷಾಢ ಅಂದರೆ ಕೇವಲ ಮಳೆ, ಕೆಸರು, ಬಿತ್ತನೆಯ ತಿಂಗಳು, ಶೂನ್ಯ ಮಾಸ ಅಂತ ಅನ್ಕೊಂಡಿರ್ತೀವಿ. ಆದರೆ ಕಾಳಿದಾಸ ಇದನ್ನ ಒಂದು ಪ್ರೇಮದ, ವಿರಹದ, ಒಂದು ಪ್ರಕೃತಿಯ ಜೀವಂತಿಕೆಯ ಸೊಬಗು ತುಂಬಿದ ತಿಂಗಳು ಅಂತ ನಮ್ಮೆಲ್ಲರಿಗೂ ತೋರಿಸ್ಕೊಟ್ಟಿದ್ದಾನೆ ಅಮರ ಕಾವ್ಯ ಮೇಘದೂತದ ಮೂಲಕ. ಹಾಗೆಯೇ ನಮ್ಮ ಕವಿಗಳು ಕೂಡ ಇದಕ್ಕೆ ತಮ್ಮ ಒಡಂಬಡಿಕೆಯನ್ನು ನೀಡಿ ಇನ್ನಷ್ಟು ನಮಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಅಂದರೆ ಆಷಾಢ ಮಾಸದಲ್ಲಿ ಶೂನ್ಯದಲ್ಲೂ ಅನಂತವನ್ನು ಅರಿಯುವ ಪ್ರಯತ್ನಕ್ಕೆ ಕಾಳಿದಾಸ ಹೇಗೆ ಈ ಕಾವ್ಯವನ್ನು ನೀಡ್ತಾನೋ, ಹಾಗೆ ಬೇಂದ್ರೆಯವರು ಈ ಕಾವ್ಯದ ಮೂಲಕ ಎಲ್ಲರಿಗೂ ಪ್ರೇರಣೆಯನ್ನು ನೀಡಿದ್ದಾರೆ. ಇನ್ನೂ ಅದೆಷ್ಟೋ ಹೊಸ ಪದಗಳನ್ನು ಈ ಕವಿಶ್ರೇಷ್ಠರು ಈ ಕಾವ್ಯಗಳಲ್ಲಿ ನಮಗೆ ನೀಡಿದ್ದಾರೆ. ಮೋಡವನ್ನು ಸರಳವಾಗಿ ಮೇಘ ಅಂತ ಹೇಳ್ಬೋದಾಗಿತ್ತು, ಆದರೆ ಕಾಳಿದಾಸ ಅದನ್ನು ಪುಷ್ಕರಾವರ್ತ ಅಂದರೆ ನೀರಿನಿಂದ ಆವರಿಸಿದ್ದವನು ಅಂತ ಹೇಳ್ತಾನೆ. ಇನ್ನು ಬೇಂದ್ರೆಯವರು ಮಳೆ ಬಿದ್ದು ಭೂಮಿ ಫಲವತ್ತಾಗುವುದನ್ನು ಬಂಜುಗೆಡು ಅಂತ ಬಣ್ಣಿಸಿದ್ದಾರೆ. ಇಂತಹ ಬಹಳಷ್ಟು ಉದಾಹರಣೆಗಳು ಈ ಕಾವ್ಯದುದ್ದಕ್ಕೂ ನಮಗೆ ಸಿಕ್ಕು ಬಹಳಷ್ಟು ನಮ್ಮನ್ನು ಯೋಚನೆ ಮಾಡುವಂತೆ, ಆಶ್ಚರ್ಯಚಕಿತರನ್ನಾಗಿ ಮಾಡುವಂತೆ ಮಾಡುತ್ತವೆ. ಎಲ್ಲರೂ ಈ ಕಾವ್ಯಗಳನ್ನು ಓದಲೇಬೇಕು. ಹಾಗೆ ಹಿಂದಾಗಲಿಲ್ಲ ಮುಂದಾಗಲಾರ ಕವಿ ಕಾಳಿದಾಸ ನೀನು ಅಂತ ಬೇಂದ್ರೆಯವರು ಕಾಳಿದಾಸನನ್ನು ಬಣ್ಣಿಸುತ್ತಾರೆ. ಆದರೆ ಬೇಂದ್ರೆಯಂತಹ ಬೇಂದ್ರೆಯವರು ಕೂಡ ಮತ್ತೊಬ್ಬ ಇರಲಾರರು. ಹಾಗೆ ನಮ್ಮ ಕವಿ ಶ್ರೇಷ್ಠರು ಕೂಡ ಎಷ್ಟೋ ಕವಿಗಳು ನಮ್ಮಲ್ಲಿ ಮತ್ತೊಬ್ಬರು ಇರಲಾರರು. ಅಷ್ಟು ಸುಂದರವಾಗಿ ಈ ಒಂದು ಕಾವ್ಯಗಳನ್ನು ನಮ್ಮೆಲ್ಲರಿಗೂ, ಕಾವ್ಯ ಗುಚ್ಛಗಳನ್ನು ನಮ್ಮೆಲ್ಲರಿಗೂ ನೀಡಿದ್ದಾರೆ ಅಂತ ಹೇಳೋದಕ್ಕೆ ಬಹಳ ಖುಷಿಯಾಗುತ್ತೆ.

ಗೆಜ್ಜೆ ಪೂಜೆ ಚಿತ್ರದ ಹಾಡನ್ನು ಕೇಳಿದ್ರೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಆರ್ ಎನ್ ಜೆ ಗೋಪಾಲ್ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ ಇತ್ತು. ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವ ಒಂದು ಗೀತೆ ಪ್ರಸಾರವಾಗ್ತಾ ಇದೆ. ಬೆಟ್ಟದ ಹುಲಿ ಚಿತ್ರದ್ದು, ಗೀತಪ್ರಿಯ ಅವರ ರಚನೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಇದೆ. ಈ ಹಾಡಿನೊಂದಿಗೆ ಇಂದಿನ ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ ಜೆ ರಶ್ಮಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬ್ರಿಕ್ಸ್ ರಾಷ್ಟ್ರಗಳ ರಾಷ್ಟೀಯ ಪ್ರಮಾಣೀಕರಣ ಸಂಸ್ಥೆಗಳ ಮುಖ್ಯಸ್ಥರ ಎರಡು ದಿನಗಳ ಸಭೆ ಬೆಂಗಳೂರಿನಲ್ಲಿಂದು ಆರಂಭವಾಗಿದೆ. ಕೇಂದ್ರ ಗ್ರಾಹಕ ವ್ಯವಹಾರ, ಆಹಾರ, ಹೊಸ ಹಾಗೂ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅಧ್ಯಕ್ಷತೆಯಲ್ಲಿ ನಡೆದಿರುವ ಸಭೆಯಲ್ಲಿ ಬಿಐಎಸ್ನ ಮಹಾನಿರ್ದೇಶಕ ಸಂಜಯ್ ಗರ್ಗ್ ಹಾಗೂ ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಕರೆ ಮತ್ತಿತರರು ಪಾಲ್ಗೊಂಡಿದ್ದಾರೆ. ಎಂಜಿನಿಯರಿಂಗ್ ಸೇರಿದಂತೆ ವಿವಿಧ ವೃತ್ತಿಪರ ಶಿಕ್ಷಣ ಪದವಿ ಕೋರ್ಸ್ಗಳ ಪ್ರವೇಶಕ್ಕೆ ಮೊದಲ ಸುತ್ತಿನ ಸೀಟು ಹಂಚಿಕೆಯ ಅಂತಿಮ ಫಲಿತಾಂಶವನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪ್ರಕಟಿಸಿದ್ದು, ವಿವಿಧ ಕೋರ್ಸ್ಗಳ 122,000 ಸೀಟುಗಳನ್ನು ಹಂಚಿಕೆ ಮಾಡಲಾಗಿದೆ. ಇನ್ನು 19,374 ಸೀಟುಗಳು ಉಳಿದಿವೆ. ಅಮೆರಿಕ ಪ್ರವಾಸಿಯೊಬ್ಬರ ಮೇಲೆ ಕೊಡಗಿನ ಹೋಮ್ಸ್ಟೇಯಲ್ಲಿ ನಡೆದಿದೆ ಎನ್ನಲಾದ ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಹೋಮ್ಸ್ಟೇ ಮಾಲೀಕರನ್ನು ಕಾನೂನುಬಾಹಿರವಾಗಿ ಬಂಧಿಸಿರುವುದಕ್ಕಾಗಿ ಅವರಿಗೆ 5 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಆದೇಶಿಸಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕಾಯ್ದೆ 2024ರಂತೆ ಜಿಬಿಎ ವ್ಯಾಪ್ತಿಯ 5 ನಗರಪಾಲಿಕೆಗಳಲ್ಲಿ ಸಾಮಾನ್ಯ ವೃಂದ ಮತ್ತು ನೇಮಕಾತಿ ನಿಯಮ ರೂಪಿಸಲು ನಿವೃತ್ತ ಐಎಎಸ್ ಅಧಿಕಾರಿ ಟಿಎಂ ವಿಜಯಭಾಸ್ಕರ್ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸಲಾಗಿದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾ ಕೆ ಸುಧಾಕರ್ ಇಂದು ಅಜ್ಜವಾರ ಗ್ರಾಮ ಪಂಚಾಯಿತಿಯ ದೊಡ್ಡ ಕಿರುಗಂಬಿ ಅಗಲಗುರ್ಕಿ ಗ್ರಾಮ ಪಂಚಾಯಿತಿಯ ಶ್ರೀರಾಮ್ಪುರ ಹಾಗೂ ಕೊಂಡೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಣಿತಹಳ್ಳಿ ಗ್ರಾಮಗಳಲ್ಲಿ ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆಯ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಲಿದ್ದಾರೆ. ನಮ್ಮ ಮೆಟ್ರೋ ಪ್ರಯಾಣಿಕರ ಸುರಕ್ಷತೆಗಾಗಿ ಈ ದಿನ 3 ಹಂತದ ಮಾರ್ಗ ಸೇರಿ ಮುಂದಿನ 3A ಕಾರಿಡಾರ್ಗಳ 177 ನಿಲ್ದಾಣಗಳಲ್ಲಿ ಪ್ಲಾಟ್ಫಾರ್ಮ್ ಸ್ಕ್ರೀನ್ ಡೋರ್ ಪಿಎಸ್ಡಿ ಅಳವಡಿಸಲು ಮುಂದಾಗಿರುವ ಬೆಂಗಳೂರು ಮೆಟ್ರೋ ರೈಲು ನಿಗಮವು ಅದಕ್ಕಾಗಿ 1,274 ಕೋಟಿ ರೂಪಾಯಿ ಅಂದಾಜು ವೆಚ್ಚದ ಪ್ರಸ್ತಾವನೆ ಸಿದ್ದಪಡಿಸಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 186 ಅಂಕಗಳ ಏರಿಕೆಯೊಂದಿಗೆ 77,400 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 42 ಅಂಕ ಇಳಿಕೆಯ ನಂತರ 24,133 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 6 ಪೈಸೆ ಇಳಿಕೆಯೊಂದಿಗೆ 96.31 ರೂಪಾಯಿಯಷ್ಟಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00 PM.

ಕೇಳ್ತಾ ಇದ್ದೀರಿ ಆಕಾಶವಾಣಿ ಕನ್ನಡ. ಆತ್ಮೀಯ ಶ್ರೋತೃ ಬಂಧುವರೇ, ನಿಮಗೆಲ್ಲ ಈ ದಿನದ ಮಧ್ಯಾಹ್ನದ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಇನ್ನು ಮಧ್ಯಾಹ್ನ ನೀವು ಏನೆಲ್ಲ ಕೇಳ್ತೀರಿ? ಗುರುವಾರದ ವಿಶೇಷ 1:20 ನಮ್ಮ ನಾಡು ಕರ್ನಾಟಕ ಪ್ರಸಾರವಾಗುತ್ತೆ. ಹಾಗೆ ಎಂದಿನ ಹಾಗೆ ಹೊಸ ಹಾಡು ಬ್ಯಾಕ್ ಟು ಬ್ಯಾಕ್, ಈಗ 11:05 to 11:30, 11:30 ಕಲಾಭಾರತಿ ಪ್ರಸಾರವಾಗಲಿದೆ, 2:40 ಚಿತ್ರತಾನ, 2:15 ಸ್ಪಂದನ. ಇವಿಷ್ಟು ಮಧ್ಯಾಹ್ನದ ಕಾರ್ಯಕ್ರಮಗಳು.

0: ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: अरे मोहन भाई, काफी बिजी लग रहे हो.
2: मैं सोच रहा हूँ कि बिजनेस शुरू करूँ. एक एजेंट ने कहा कि मुद्रा लोन जल्दी सैंक्शन करवा देगा, बस प्रोसेसिंग फीस और लीगल फीस देनी होगी. पेमेंट लिंक भी भेजा है.
1: अरे मोहन भाई, प्रधानमंत्री मुद्रा योजना में कोई एजेंट नहीं होता है. धोखेबाज नकली वेबसाइट, सैंक्शन लेटर्स और दस्तखत से लोगों को फंसाते हैं.
2: सच?
1: सीधा बैंक या वित्त संस्था में जाओ या सरकारी वेबसाइट से लोन अप्लाई करो. सतर्क रहें और ऑनलाइन ठगों से बचें.
2: समझ गया.
3: ಕೇಳೋಣ ಬ್ಯಾಕ್ ಟು ಬ್ಯಾಕ್ ಹೊಸ ಹಾಡು 11 ಹಂಗಾಮ.

ಸಂಜಿತ್ ಹೆಗಡೆ ಅವರ ಧ್ವನಿಯಲ್ಲಿ ಜೆಂಟಲ್ಮನ್ ಚಿತ್ರದ ಗೀತೆ ಕೇಳಿದಿರಿ. ಸಂಜಿತ್ ಹೆಗಡೆ ಹಾಗೂ ಬಾಬಿ ಸಿಯಾರ್ ಅವರು ಈ ಗೀತೆಯನ್ನು ಹಾಡಿದ್ದು, ನಾಗಾರ್ಜುನ ಶರ್ಮಾ ಅವರು ಬರೆದ ಗೀತೆಗೆ ಸಂಗೀತ ನೀಡಿದವರು ಅಜನೀಶ್ ಲೋಕನಾಥ್.

ರಾಜಸಾಹೇಬ್ ಚಿತ್ರದ ಗೀತೆ ಕೇಳಿದಿರಿ. ಸಹನಾ ಸಹನಾ ಧೀರಜ್ ಡಿ ತಮನ್ ಹಾಗೂ ಶ್ರುತಿ ರಂಜನಿ ಅವರ ಧ್ವನಿಗಳಲ್ಲಿತ್ತು ಈ ಗೀತೆ. ಎಜಿಎಸ್ ಅವರು ಬರೆದ ಗೀತೆಗೆ ಸಂಗೀತ ನೀಡಿದವರು ತಮನ್ ಎಸ್. ಈ ಗೀತೆಗೆ ಮುನ್ನ ನೀವು ಕೇಳಿದ ಗೀತೆ ನೀ ನನ್ನಲ್ಲಿ, ಈ ಗೀತೆಯನ್ನ ಹಾಡಿದವರು ನಿಶಾನ್ ರೈ. ಕಲ್ಟ್ ಚಿತ್ರದ ಗೀತೆ, ಅನಿಲ್ ಕುಮಾರ್ ಅವರು ಬರೆದ ಗೀತೆ ಇದು. ಸಂಗೀತ ನೀಡಿದವರು ಅರ್ಜುನ್ ಜನ್ಯಾ.

0: ಬ್ಯಾಕ್ ಟು ಬ್ಯಾಕ್ ಹೊಸ ಹಾಡು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಇದುವರೆಗೆ ಪ್ರಸಾರವಾಯಿತು.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 14555ಕ್ಕೆ ಕರೆ ಮಾಡಿ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಕಲಾಭಾರತಿ ಏಕ ವ್ಯಕ್ತಿ ವಿಶೇಷ. ಇವತ್ತಿನ ಕಲಾಭಾರತಿಯಲ್ಲಿ ಯಾರ ಗೀತೆಗಳನ್ನ ಕೇಳೋಣ? ಮತ್ಯಾರು ಆರದ ಭಾವ, ತಣಿಯದ ಪ್ರೀತಿ, ಹಾಡುವ ರೀತಿ ಇನ್ನೂ ಹಸಿಯಾಗಿ ಕಾಡುತ್ತಿರುವ ಎಸ್ ಜಾನಕಿ. ಒಂದು ವಾರ ಪ್ರಸಾರ ಮಾಡಿದರೂ ತೀರದಷ್ಟು ಹಾಡುಗಳು ಎಸ್ ಜಾನಕಿಯವರದ್ದು, ಅಗೆದಷ್ಟು ಮೊಗೆ ಮೊಗೆದು ಮೂಡಿಬರುವ ಹಾಡುಗಳು. ಇವತ್ತು ಕಲಾಭಾರತಿಯಲ್ಲಿ ಎಸ್ ಜಾನಕಿಯವರು ಹಾಡಿರುವ ಒಂದಷ್ಟು ಅಪರೂಪದ ಗೀತೆಗಳನ್ನು ಕೇಳೋಣ. ಮಾತಿಲ್ಲದ ಮೌನಗಾನ ಕೇಳಿ ಕಲಾಭಾರತಿ.

ಗಳಲ್ಲಿ ಹಾಡಿದರು ಕನ್ನಡವೇ ನಮ್ಮಮ್ಮ ಅಂದರು. ಜಾನಕಿಯವರು ಹಾಡಿರುವ ಕನ್ನಡಾಭಿಮಾನದ ಕೆಲವು ಗೀತೆಗಳನ್ನು ಆಯ್ದು ನಿಮಗಾಗಿ ಇಂದು ಕಲಾಭಾರತಿಯಲ್ಲಿ ಪ್ರಸಾರ ಮಾಡುತ್ತಿದ್ದೇವೆ. ನಮ್ಮೂರಿನಲ್ಲಿ ನೆಲೆಸಿದರು, ಕಲೆಗೆ ಕಣ್ಣಾದರು, ಮೈಸೂರು ನಮ್ಮೂರು ಅಂದರು ಎಸ್ ಜಾನಕಿ.

ಇಂದಿನ ಕಲಾಭಾರತಿಯಲ್ಲಿ ಎಸ್ ಜಾನಕಿ ಅವರು ಹಾಡಿರುವ ಕನ್ನಡಾಭಿಮಾನದ ಕೆಲವು ಆಯ್ದ ಗೀತೆಗಳನ್ನು ನಿಮಗಾಗಿ ಪ್ರಸಾರ ಮಾಡುತ್ತಿದ್ದೇವೆ. ಎಸ್ ಜಾನಕಿಯವರ ಗೀತೆಗಳು ಧ್ವನಿ ಭಂಡಾರದಲ್ಲಿ ಅದೆಷ್ಟಿವೆ ಅಂದರೆ, ಒಂದು ವಾರ ಪ್ರಸಾರ ಮಾಡಿದರೂ ಮುಗಿಯದಷ್ಟು, ಒಂದಾದ ಮೇಲೆ ಒಂದು ಹೊಸ ಹಾಡೇ ಬರುವಷ್ಟು ಗೀತೆಗಳನ್ನು ನಾವು ಪ್ರಸಾರ ಮಾಡಬಹುದು. ರಣಧೀರ ಕಂಠೀರವದಿಂದ ಹಿಡಿದು ರಾಜ್ಯೋತ್ಸವ ನಮ್ಮ ರಾಜ್ಯೋತ್ಸವ ಅನ್ನುವವರೆಗೆ, ನೋಡುವ ನೋಡುವ ನಮ್ಮೂರ ಅನ್ನುವವರೆಗೆ ಅನೇಕ ಕನ್ನಡಾಭಿಮಾನದ ಗೀತೆಗಳನ್ನು ಜಾನಕಿಯವರು ಹಾಡಿದ್ದಾರೆ. ಹಾಗೆ ಕನ್ನಡ ನಾಡಿನಲ್ಲೇ ನೆಲೆಸಿದರು ಎಸ್ ಜಾನಕಿಯವರು. ನಮ್ಮೂರಿನಲ್ಲಿ ನೆಲೆಸಿದರು, ಕಲೆಗೆ ಕಣ್ಣಾದರು ಎಸ್ ಜಾನಕಿ.

0: 1938ರ ಏಪ್ರಿಲ್ 23ನೇ ತಾರೀಕು ಜನಿಸಿದ ಜಾನಕಿಯವರು ಜುಲೈ 11 2026ರಲ್ಲಿ ಮೊನ್ನೆ ಇತ್ತೀಚೆಗೆ ನಮ್ಮನ್ನು ಅಗಲಿದರು. ಅವರ ಗೀತೆಗಳು ಸದಾ ನಮ್ಮೊಂದಿಗೆ. ರಣಧೀರ ಕಂಠೀರವದಿಂದ ಹಿಡಿದು ಇಂದಿನ ರಾಜ್ಯೋತ್ಸವದ ಗೀತೆಯವರೆಗೆ ಅನೇಕ ಕನ್ನಡದ ಹಾಡುಗಳನ್ನು, ಕನ್ನಡಾಭಿಮಾನದ ಗೀತೆಗಳನ್ನು ಜಾನಕಿಯವರು ಹಾಡಿದ್ದಾರೆ. ಕನ್ನಡದ ಚಂದದ ದೇಗುಲದಲ್ಲಿ ನಗುತ್ತಾ ನಿಂತಿದ್ದಾರೆ ಎಸ್ ಜಾನಕಿ. ಇಂದಿನ ಕಲಾಭಾರತಿಯಲ್ಲಿ ಜಾನಕಿಯವರು ಹಾಡಿದ ಕನ್ನಡಾಭಿಮಾನದ ಹಾಡುಗಳನ್ನು ಕೇಳಿದಿರಿ. ಕಲಾಭಾರತಿ ಪ್ರಸ್ತುತಿ ಬಿಕೆ ಸುಮತಿ. ಸಮಯ 12 ಗಂಟೆ. ಈಗ ಪ್ರದೇಶ ಸಮಾಚಾರ.
1: ಭೂ ಸಂಘರ್ಷಗಳನ್ನು ಕಡಿಮೆ ಮಾಡುವ ಜನಜಾಗೃತಿ ಸಂದೇಶಗಳ ಮೇಲೆ ಕೇಂದ್ರೀಕರಿಸಿದೆ. ಕೇರಳದ ಭಾರತ್ ವಿಜ್ಞಾನ್ ತಂತ್ರಜ್ಞಾನ್ ಮತ್ತು ಪರಿಸರ ರಾಜ್ಯ ಮಂಡಳಿ ಈ ವರ್ಷ ಶೂನ್ಯ ಹಾವು ಕಡಿತ ಸಾವುಗಳು ಎಂಬ ಮಿಷನ್ ಅನ್ನು ನಡೆಸುತ್ತಿದೆ. ಧಾರವಾಡದ ಕೆಇಬೋರ್ಡ್ಸ್ ಪ್ರೌಢಶಾಲೆಯಲ್ಲಿ ನೇಚರ್ ರಿಸರ್ಚ್ ಸೆಂಟರ್ ವನ್ಯಜೀವಿ ತಜ್ಞ ಪ್ರೊಫೆಸರ್ ಗಂಗಾಧರ್ ಕಲ್ಲೂರ್ ಮಾರ್ಗದರ್ಶನದಲ್ಲಿ ಇಂದು ಮಧ್ಯಾಹ್ನ 2:30ಕ್ಕೆ ವಿದ್ಯಾರ್ಥಿಗಳಿಗೆ ಹಾವುಗಳ ಕುರಿತ ಪ್ರಾತ್ಯಕ್ಷಿಕೆ ಆಯೋಜಿಸಿದೆ. ದೇಶದಲ್ಲೇ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರ ಬಳಸುವ ಜಿಲ್ಲೆಗಳಲ್ಲಿ ರಾಯಚೂರು 5ನೇ ಸ್ಥಾನದಲ್ಲಿದೆ ಎಂದು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾ ಹನುಮಂತಪ್ಪ ಮಾಹಿತಿ ನೀಡಿದ್ದಾರೆ. ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನ್ಯಾನೋ ಗೊಬ್ಬರ ಕುರಿತ ವಿಚಾರ ಸಂಕಿರಣ ಉದ್ಘಾಟಿಸಿ ಅವರು ಮಾತನಾಡಿದರು. ನ್ಯಾನೋ ಗೊಬ್ಬರಗಳ ವೈಜ್ಞಾನಿಕ ಬಳಕೆಯಿಂದ ಪೋಷಕಾಂಶ ಲಭ್ಯತೆ, ಉತ್ಪಾದನಾ ವೆಚ್ಚ ಕಡಿತಗೊಂಡು ಇಳುವರಿ ಹೆಚ್ಚಲು ಸಹಕಾರಿ ಎಂದರು. ವಿಜಯಪುರದ ಹಲಸಂಗಿ ಗೆಳೆಯರ ಪ್ರತಿಷ್ಠಾನದ 2022ರಿಂದ 2024ರವರೆಗಿನ 3 ವರ್ಷಗಳ ವಾರ್ಷಿಕ ಗೌರವ ಹಾಗೂ ಯುವ ಪ್ರಶಸ್ತಿಗಳನ್ನು ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ಪ್ರಕಟಿಸಿದ್ದಾರೆ. ದಕ್ಷಿಣ ಕನ್ನಡದ ಡಾ ಬಿಎ ವಿವೇಕ್ ರೈ, ಕಲಬುರಗಿಯ ಪ್ರೊಫೆಸರ್ ಎಚ್ಟಿ ಪೋತೆ, ಬೆಂಗಳೂರು ನಗರ ಜಿಲ್ಲೆಯ ಶ್ರೀಮತಿ ನೇಮಿಚಂದ್ರ ವಾರ್ಷಿಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಯುವ ಪ್ರಶಸ್ತಿಗೆ ವಿಜಯಪುರದ ಡಾ ವಿನಯ್ ನಂದಿಹಾಳ್, ತುಮಕೂರಿನ ಡಾ ಕೆಎಂ ಗೋವಿಂದರಾಜು ಹಾಗೂ ಬೆಂಗಳೂರು ವಿಜಯನಗರದ ಶಶಿ ತರೀಕೇರಿ ಆಯ್ಕೆಯಾಗಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ವೇಳಾಪಟ್ಟಿಯನ್ನು ಕರ್ನಾಟಕ ಸೇರಿದಂತೆ 4 ರಾಜ್ಯಗಳಲ್ಲಿ 10 ದಿನಗಳಿಗೆ ವಿಸ್ತರಿಸಿ ಭಾರತೀಯ ಚುನಾವಣಾ ಆಯೋಗ ಆದೇಶಿಸಿದೆ. ಆಗಸ್ಟ್ 8ನೇ ತಾರೀಖಿನವರೆಗೆ ಬೂತ್ ಮಟ್ಟದ ಅಧಿಕಾರಿಗಳು ಗಣತಿ ನಮೂನೆ ವಿತರಣೆ, ಸಂಗ್ರಹಣೆ ಮತ್ತು ಗಣಕೀಕರಣ ಕಾರ್ಯ ಕೈಗೊಳ್ಳಲಿದ್ದಾರೆ. ಅಂತಿಮ ಮತದಾರರ ಪಟ್ಟಿ 19ನೇ ಅಕ್ಟೋಬರ್ಗೆ ಪ್ರಕಟವಾಗಲಿದೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಮತಗಟ್ಟೆ ಸಂಖ್ಯೆ 143ರಲ್ಲಿ ಒಟ್ಟು 1283 ಮತದಾರರಿದ್ದು, ಗಣಕೀಕರಣ ಕಾರ್ಯವನ್ನು ಜಿಲ್ಲೆಯಲ್ಲೇ ಮೊದಲು ಪೂರ್ಣಗೊಳಿಸುವಲ್ಲಿ ಅಂಗನವಾಡಿ ಶಿಕ್ಷಕಿ ಶೀಲಾ ಹಾಗೂ ತಂಡ ಯಶಸ್ವಿಯಾಗಿದೆ. ಮತಗಟ್ಟೆ ಸಂಖ್ಯೆ 16 ವಡ್ಡರಹಟ್ಟಿಯ ಮತಗಟ್ಟೆ ಅಧಿಕಾರಿ ಯಲ್ಲಮ್ಮ ವಿಶೇಷ ಚೇತನರಾಗಿದ್ದು, ವಿಶೇಷ ಮತದಾರರ ಪರಿಷ್ಕರಣೆ ಹಾಗೂ ಗಣಕೀಕರಣ ಕಾರ್ಯ ಪೂರ್ಣಗೊಳಿಸಿ ಮಾದರಿಯಾಗಿದ್ದಾರೆ. ಒಟ್ಟು 560 ಮತದಾರರ ಪೈಕಿ 537 ಮತದಾರರ ಮಾಹಿತಿಯನ್ನು ಅವರು ಯಶಸ್ವಿಯಾಗಿ ಡಿಜಿಟೈಸೇಷನ್ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು. ಧಾರವಾಡ ನಗರದ ಮತಗಟ್ಟೆ ಸಂಖ್ಯೆ 164ರ ಅಧಿಕಾರಿ ವಿಜಯಕುಮಾರ್ ಗೋವಿಂದಣ್ಣವರ್ 99% ಗಣತಿ ನಮೂನೆ ವಿತರಿಸಿ ಗಣಕೀಕರಣ ಕಾರ್ಯ ಆರಂಭಿಸಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ಮಾಹಿತಿ ನೀಡಿದ್ದಾರೆ.
2: ನಾನು ಈಗಾಗಲೇ ನನ್ನ ದಿನದಡಿ 1067 ಮತದಾರರು ನೋಂದಾಯಿತರಾಗಿರುತ್ತಾರೆ. ಅದರಲ್ಲಿ ನಾನು 99% ಮತದಾರರಿಗೆ ಮತದಾನದ ಗಣತಿ ನಮೂನೆಗಳನ್ನು ತಲುಪಿಸಿರ್ತೀನಿ. ಅದರಲ್ಲಿ 35% ನಾನು ಮತದಾರರ ಗಣತಿ ನಮೂನೆಗಳನ್ನು ವಾಪಸ್ ಪಡ್ಕೊಂಡಿರ್ತೀನಿ. ಎಲ್ಲಾ ಮತದಾರರಿಗೂ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ಅವರವರ ಮತದಾನದ ಹಕ್ಕನ್ನು ಉಳಿಸಿಕೊಳ್ಳಿ. ಅವ್ರಿಗೇನು ಗಣತಿ ನಮೂನೆಗಳನ್ನು ಕೊಟ್ಟಿರ್ತೀವಿ ಅದನ್ನೆಲ್ಲ ಸರಿಯಾಗಿ ಭರ್ತಿ ಮಾಡಿ ನಮ್ಗಳಿಗೆ ತಲುಪಿಸ್ಲಿ, ಅಥವಾ ನಮಗೆ ಒಂದು ಕಾಲ್ ಮಾಡಿದ್ರೆ ನಾವೇ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತೀವಿ. ಅದನ್ನ ಒಂದ್ ಸ್ವಲ್ಪ ಇಂಟಿಮೇಶನ್ ಮಾಡ್ರಿ. ಥ್ಯಾಂಕ್ ಯು.
1: ರಾಜ್ಯದ ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡಕ್ಕೆ ಬಿಸಿಲಿನ ಪ್ರಖರ ಝಳದ ಹಿನ್ನೆಲೆ ಹವಾಮಾನ ಇಲಾಖೆ ಇಂದಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಮುಂಬರುವ 4 ದಿನ 3-5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಸಾರ್ವಜನಿಕರು ಸೂಕ್ತ ಮುಂಜಾಗ್ರತೆ ವಹಿಸುವಂತೆ ಜಿಲ್ಲಾಡಳಿತಗಳು ಮನವಿ ಮಾಡಿವೆ. ಬೀದರ್ನಲ್ಲಿ ಸಾಮಾನ್ಯಕ್ಕಿಂತ 7 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚು ದಾಖಲಾಗಿದ್ದು 37 ಡಿಗ್ರಿ ಸೆಲ್ಸಿಯಸ್ ವರದಿಯಾಗಿದೆ. ರಾಯಚೂರಿನಲ್ಲಿ ಗರಿಷ್ಠ ಉಷ್ಣಾಂಶ 38.2 ಡಿಗ್ರಿ ಸೆಲ್ಸಿಯಸ್ಗೆ ಏರಿಕೆಯಾಗಿದೆ. ಉಳಿದ ಜಿಲ್ಲೆಗಳಲ್ಲಿಯೂ ಸಾಮಾನ್ಯಕ್ಕಿಂತ 2-4 ಡಿಗ್ರಿಗಳಷ್ಟು ಉಷ್ಣಾಂಶ ಹೆಚ್ಚಳವಾಗಿದೆ. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ರಾಜ್ಯಸಭೆ ಸಂಸದರಾದ ಸುಧಾಮೂರ್ತಿ ಅವರನ್ನು ಪ್ರಥಮ ಬಾರಿಗೆ ಸಂಸ್ಥೆ ನೀಡುತ್ತಿರುವ ಗೌರವ ಡಾಕ್ಟರೇಟ್ಗೆ ಆಯ್ಕೆ ಮಾಡಿದೆ ಎಂದು ಐಐಟಿ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ತಿಳಿಸಿದ್ದಾರೆ. ನಾಡಿದ್ದು 18 ಮಧ್ಯಾಹ್ನ 3 ಗಂಟೆಗೆ ಐಐಟಿಯ ಪ್ರೇಕ್ಷಾಗೃಹದಲ್ಲಿ 7ನೇ ಘಟಿಕೋತ್ಸವ ನಡೆಯಲಿದೆ. ಹೊಸದಿಲ್ಲಿ ಐಐಟಿ ಪ್ರಾಧ್ಯಾಪಕ ಡಾ ಭೀಮ್ಸಿಂಗ್ ಮುಖ್ಯ ಅತಿಥಿಯಾಗಿ

0: ಪಾಲ್ಗೊಳ್ಳಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 12:05. 12:05 ಅಂದರೆ ನೀವೆಲ್ಲ ಫೋನ್ಗಳನ್ನು ಕೈಗೆ ತಗೊಂಡು ಟಕ ಟಕ ಟಕ ಟಕ ಅಂತ ಫೋನ್ ಮೇಲೆ ಟೈಪ್ ಮಾಡ್ತಾ ಅಥವಾ ತಿರುಗಿಸ್ತಾ ಅಥವಾ ಬೇರೆ ಬೇರೆ 2-3 ಫೋನುಗಳಿಂದ ವಿವಿಧ ಭಾರತಿಗೆ ಕರೆ ಮಾಡುವ ಸಮಯ. ಕರೆಗೊಂದು ಹಾಡು ಪ್ರಸಾರವಾಗುತ್ತೆ. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳಬಹುದು. ಹಾಗೆ ಈ ಸಮಯದಲ್ಲಿ ನಿಮಗೆ ನೆನಪಾಗ್ತಿರುವ ಯಾವುದಾದರೂ ಗೀತೆ, ಯಾವುದಾದರೂ ಮಾತು ಅಥವಾ ಆ ಗೀತೆಗೆ ತನ್ನದೇ ಆದ ಏನಾದರೂ ಒಂದು ವಿಶಿಷ್ಟತೆ, ಹೀಗೆ ನೀವು ನಿಮ್ಮ ಮೆಚ್ಚಿನ ಗೀತೆಗಳನ್ನು ಈ ಕ್ಷಣ ನಿಮಗೆ ನೆನಪಾಗುತ್ತಿರುವ ಗೀತೆಗಳನ್ನು ನೀವು ಕೇಳಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 2237078 2237078 2237078 2237099. ನಿಮ್ಮಿಷ್ಟದ ಕನ್ನಡದ ಗೀತೆಗಳಿಗಾಗಿ ಈಗ ನಮಗೆ ಕರೆ ಮಾಡಬಹುದು. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು, ಕರೆಗೊಂದು ಹಾಡು.

0: ಈ ಚಿತ್ರಕ್ಕೆ ವಿಜಯಾನಂದ್ ಅವರು ಬರೆದು ಸಂಗೀತ ನೀಡಿದ ಗೀತೆ ಕೇಳಿದಿರಿ. ಹಾಡಿದವರು ರಾಜೇಶ್ ಕೃಷ್ಣನ್ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಯಾರಿದ್ದಾರೆ ನೋಡೋಣ. ಹಲೋ, ನಮಸ್ಕಾರ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಹೇಳಿ, ಯಾರು ಮಾತಾಡೋದು?
1: ನಮಸ್ತೆ ಮೇಡಮ್, ನಾನು ಸಿಂಧನೂರಿಂದ ಸುರೇಶ್ ಬಯೋಟಿಗೆ ಮಾತಾಡೋದು ಮೇಡಮ್.
0: ನಮಸ್ಕಾರ ಸುರೇಶ್ ಅವರೇ, ಏನ್ ಸಮಾಚಾರ, ಹೇಗಿದ್ದೀರಿ, ಎಷ್ಟು ಕಾಲ ಆಯ್ತು ಕರೆ ಮಾಡಿ?
1: ಕೇಳ್ಕೊಂತ ಕೆಲಸ ಮಾಡ್ತಾ ಇರ್ತೀವಿ ಮೇಡಮ್.
0: ಯಾವ ಹಾಡಿಗೆ
1: ಕೇಳ್ತಾ ಇರ್ತೀವಿ?
0: ಯಾವ ಹಾಡಿಗೆ ಕರೆ ಮಾಡಿದ್ರಿ ಇವತ್ತು?
1: ನಾವು ಇವತ್ತು ಮೇಡಮ್ ಇಂದ್ರಜಿತ್ ಚಿತ್ರದಿಂದ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ.
0: ನೋಡಿದಿರಾ ಇಂದ್ರಜಿತ್?
1: ಚೆನ್ನಾಗಿದೆ ಮೇಡಮ್, ನೋಡಿದೀನಿ.
0: ಸರಿ ಸರಿ, ನಿಮಗಾಗಿ ನಿಮ್ಮ ಗೀತೆ ಪ್ರಸಾರ ಮಾಡ್ತೀವಿ. ಕೆಲಸ ಮಾಡ್ಕೊಂತ ಗೀತೆನ ಕೇಳಿ. ನಮಸ್ಕಾರ ಸುರೇಶ್.
1: ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್.

0: ಶ್ರೋತೃ ಹಾಗೂ ವಿವಿಧ ಭಾರತೀಯ ಮಿಲನ ಈ ಕಾರ್ಯಕ್ರಮ ಕರೆಗೊಂದು ಹಾಡು. ನಿಮ್ಮ ಪ್ರೀತಿಯ ಗೀತೆಗಳನ್ನು ಕೇಳಬಹುದು. ಈ ಸಮಯದಲ್ಲಿ ನಮಗೆ ಕರೆ ಮಾಡಬಹುದು. ನೋಡೋಣ ಈಗ ಯಾರಿದ್ದಾರೆ ನಮ್ಮ ಜೊತೆ. ಹಲೋ, ನಮಸ್ಕಾರ.
1: ಗುಡ್ ಆಫ್ಟರ್ನೂನ್ ಸುಮತಿ ಜಿ.
0: ಗುಡ್ ಆಫ್ಟರ್ನೂನ್ ಸುಮತಿ ಜಿ ಅಂದ ತಕ್ಷಣ ಗೊತ್ತಾಗುತ್ತೆ ಎನ್ ಆರ್ ಪ್ರಸಾದ್ ಕರೆ ಮಾಡಿದ್ದಾರೆ ಅಂತ. ನಮಸ್ಕಾರ ಪ್ರಸಾದ್, ಹೇಗಿದ್ದೀರಿ?
1: I'm doing good, Sumati ji.
0: ನಿಮ್ ಎಷ್ಟ್ ಚೆನ್ನಾಗಿ ಲೈನ್ ಸಿಗುತ್ತಲ್ಲಪ್ಪ, ಅದು ನಂಗೆ ಆಶ್ಚರ್ಯ.
1: ನಾನು ಅವತ್ತು ಒಂದ್ಸಲ
0: ಹೇಳಿದೆ, ಲ್ಯಾಂಡ್ಲೈನ್ ಅಲ್ಲಿ ಮಾಡ್ತೀರಲ್ಲ ನೀವು?
1: ಲ್ಯಾಂಡ್ಲೈನ್ ಆಲ್ವೇಸ್ BSNL ಟು BSNL.
0: ಓಕೆ ಓಕೆ,
1: ಸೊ ಅದಕ್ಕೆ ಸಿಗಬಹುದೇನೋ, ಬಟ್ ಪ್ರಯತ್ನ ಅಂತ ಪಡ್ಲೇಬೇಕಲ್ಲ.
0: ಅದೇ ನಿಜ ನಿಜ ನಿಜ ನಿಜ. ಹೌದು ಹೌದು, ಖಂಡಿತ ಹೌದು. ಆಮೇಲೆ ಈ ಕಾರ್ಯಕ್ರಮದಲ್ಲಿ ನಮಗಂತೂ ಯಾವುದೇ ಆಯ್ಕೆ ಇಲ್ಲ, ನಾವು ಬಂದ ಕರೆಗಳನ್ನ ಸ್ವೀಕರಿಸ್ತೀವಿ ಅಷ್ಟೇ. ಅದು ಯಾವುದೇ ಕರೆ ಇರ್ಬೋದು, ಇದು ಇಂಥ ಕರೆ, ಇದು ಇವ್ರು ಮಾಡಿದ್ದಾರೆ, ಇದು ಅವ್ರು ಮಾಡಿದ್ದಾರೆ ಅಂತ ನಮಗಂತೂ ಖಂಡಿತ ಗೊತ್ತಾಗಲ್ಲ. ಹಾಗಾಗಿ ಬಂದ ಕರೆಯನ್ನ ಪ್ರೀತಿಯಿಂದ ಸ್ವೀಕರಿಸ್ತೀವಿ. ಅದ ಅಕಸ್ಮಾತ್ ಯಾರೋ
1: ನಿಮ್ಮ ಇದು ಬಹಳ ಇಷ್ಟ ಆಗೋದು, ಅದೇ ನಿಜವಾಗ್ಲು ಯಾರು ಪ್ರಯತ್ನ ಮಾಡ್ತಾರೋ ಅವರಿಗೆ ಲಭ್ಯ.
0: ಹೇಳಿ ಪ್ರಸಾದ್, ಯಾವ ಹಾಡಿಗೆ ಕರೆ ಮಾಡಿದ್ರಿ, ಏನ್ ಸಮಾಚಾರ, ಯಾವ್ದನ್ನ ನೆನಪಿಸ್ಕೊತಿದ್ದೀರಿ?
1: ಹಾಡು ಕಾಂತಾರದಿಂದ ವರಾಹ ರೂಪಂ ಕೇಳೋಣ ಅನ್ಕೊಂಡೆ ಇವತ್ತು. ಯಾಕೆಂದ್ರೆ ಈ ಸಿನಿಮಾದಲ್ಲಿ ಒಂದು ಆ ಧ್ಯೇಯ ಆ ಇದು ಇತ್ತಲ್ಲ, ಅದು ನನಗೆ ಬಹಳ ಇಷ್ಟ ಆಯ್ತು. ಯಾಕೆ ಅಂತ ಹೇಳಿದ್ರೆ, ಐ ಕೋರಿಲೇಟ್ ವಿತ್ ದಟ್ ಇಂಡಿಯನ್ ವುಮೆನ್ ವಿಕ್ಟ್ರಿ ಅಟ್ ಲಾಸ್ಟ್ ಕ್ರಿಕೆಟ್ ಗ್ರೌಂಡ್. ಫಸ್ಟ್ ಅವರ್ ವಿಕ್ಟ್ರಿ, ಇಂಡಿಯನ್ ವಿಕ್ಟ್ರಿ ಅಟ್ ಲಾಸ್ಟ್ ಕ್ರಿಕೆಟ್ ಗ್ರೌಂಡ್, ಇದಾಯ್ತು ನಮ್ಮ ಭಾರತೀಯ ವನಿತೆಯರ, ವೀರ ವನಿತೆಯರಿಗೋಸ್ಕರ ಈ ಹಾಡು ನಂಗೆ ಬಹಳ ಇಷ್ಟ ಆಗತ್ತೆ ಇವತ್ತು. ಅದರಲ್ಲೂ ಯಸ್ತಿಕಾ ಭಾಟಿಯಾ, ಮೊದಲನೇ ಭಾರತೀಯ ಮಹಿಳೆ ಒಂದು ಸೆಂಚುರಿ ಹೊಡೆದ್ಬಿಟ್ಟು ಒಂದು ವಿಶ್ವ ದಾಖಲೆಯನ್ನ ಸ್ಥಾಪಿಸಿದ್ರು, ಹಾಗಾಗಿ ಬಹಳ ಇಷ್ಟ ಆಗತ್ತೆ. ಐ ವಾಂಟ್ ಟು ಡೆಡಿಕೇಟ್ ದಿಸ್ ಸಾಂಗ್ ಟು ಆಲ್ ದ ಇಂಡಿಯನ್ ಕ್ರಿಕೆಟ್ ವುಮೆನ್ ಟೀಮ್ ಹೂ ಹಾಯಿಸ್ಟೆಡ್ ಎ ಫ್ಯಾಂಟಾಸ್ಟಿಕ್ ವಿಕ್ಟರಿ ಅಟ್ ಲಾಸ್ಟ್ ಕ್ರಿಕೆಟ್ ಗ್ರೌಂಡ್ ಅಟ್ ಲಂಡನ್.
0: ಎಷ್ಟು ಪ್ರೀತಿ ನಿಮಗೆ, ಯಾವುದೇ ಆಟ ಅಂದ್ರೂ ಅಷ್ಟು ಖುಷಿ ಅಲ್ಲ ನಿಮಗೆ, ಕ್ರೀಡೆಗಳು ಅಂದ್ರೆ ತುಂಬಾ ಇಷ್ಟ.
1: ಹೌದ್ರಿ ಹೌದ್ರಿ, ಮೊನ್ನೆ ವಿಂಬಲ್ಡನ್ ಮುಗಿತದೋ, ಅದು ಎಷ್ಟು ಚೆನ್ನಾಗಿ ಎಷ್ಟು ಮ್ಯಾಚ್ ಗಳನ್ನ ನೋಡಿದೆ ಅಂತ ಹೇಳಿದ್ರೆ ಬಹಳ ಖುಷಿ ಆಯ್ತು. ಯಾಕೆಂದ್ರೆ ಇನ್ನೂ ಒಂದ್ ಹೇಳ್ತೇನೆ, ಆ ಗ್ರೌಂಡ್ ಅಲ್ಲಿ ಆಗ್ತಾ ಇರ್ಬೇಕಾದ್ರೆ ಮ್ಯಾಚ್, ಅದು ಎಸ್ಪೆಷಲಿ ಆ ಸೆಂಟರ್ ಕೋರ್ಟ್ ಅಲ್ಲಿ ಮತ್ತೆ ಆ ಗ್ರೌಂಡ್ ಅಲ್ಲಿ ಆಗ್ತಾ ಇರ್ಬೇಕಾದ್ರೆ ನನ್ನ ನೆನಪುಗಳು ಮರುಕಳಿಸಿದವು
0: ಅಲ್ಲಿ. ಅದೇ ಹೋಗಿದ್ರಿ ಅಲ್ವಾ?
1: ಬಹಳಷ್ಟು ಆ ಸೀನ್ಸ್ ಗಳನ್ನ ನೋಡಿದ್ದೆ ನಾನು. ಸೊ ಅದೆಲ್ಲ ಆ ನೆನಪುಗಳು ಮರುಕಳಿಸ್ತು ಈ ವಿಂಬಲ್ಡನ್ ನೋಡ್ಬೇಕಾದ್ರೆ, ಈ ವರ್ಷ ವಿಂಬಲ್ಡನ್.
0: ಅದಕ್ಕಾಗಿನೇ ನೀವು ಹೋದ್ರಿ ಅಲ್ವಾ, ವಿದೇಶ ಪ್ರಯಾಣ ಮಾಡಿದ್ರಿ ಈಗ ಆಟ ನೋಡಕ್ಕೆ ಅಂತ?
1: ಅಂತಾನೆ ಹೋದೆ. ನಾಲ್ಕು ಗ್ರ್ಯಾಂಡ್ ಸ್ಲಾಮ್ ನಲ್ಲಿ ಎರಡು ಗ್ರ್ಯಾಂಡ್ ಸ್ಲಾಮ್ ಆದ್ರೂ ನೋಡ್ಲೇಬೇಕು ಅಂತ ಒಂದು ಆಸೆ ಇತ್ತು. ಸೊ ವಿಂಬಲ್ಡನ್ ಇಸ್ ದ ಆಕ್ಚುಲಿ ದ ಥರ್ಡ್ ಗ್ರ್ಯಾಂಡ್ ಸ್ಲಾಮ್, ದ ಲಾಸ್ಟ್ ಗ್ರ್ಯಾಂಡ್ ಸ್ಲಾಮ್ ಇಸ್ US ಓಪನ್, ಅದು ನೋಡ್ಕೊಂಡ್ ಬಂದೆ. ಆ ಮ್ಯಾಚ್ ಗಳು US ಓಪನ್ ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಆಗತ್ತೆ. ಸೊ ಆ ಗ್ರೌಂಡ್ ಅಲ್ಲಿ ಇದ್ದಾಗ ಆ ನೆನಪುಗಳೆಲ್ಲ ಒಂಥರ ಎಷ್ಟು ಇಷ್ಟ ಆಗತ್ತೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಒಂಥರ ಮನುಷ್ಯ ಅಂದ್ರೆ

0: ಥ್ರಿಲ್ ಆಗತ್ತೆ ರೀ ನಿಜವಾಗ್ಲೂ.
1: ನಿಜ ಫಿಫಾ
0: ವಿಂಬಲ್ಡನ್ ಸೆಂಟರ್ ಕೋರ್ಟ್ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಇದೇ ಗ್ರೌಂಡ್ ಅಲ್ಲಿ ಇದೇ ಜಾಗದಲ್ಲಿ ನಿಂತ್ಕೊಂಡ ಅದನ್ನ ನೋಡಿದ್ನಲ್ಲ ಅಂತ ನಂಗೆ ಬಹಳ ಖುಷಿ ಆಗುತ್ತೆ.
1: ಆಯ್ತು, ಕ್ರಿಕೆಟ್ ಹೇಳದ್ರಿ, ಹಾಗೆ ವಿಂಬಲ್ಡನ್ ಹೇಳದ್ರಿ, ಫಿಫಾ ಬಗ್ಗೆ ಒಂದೇ ಒಂದ್ ಮಾತ್ ಹೇಳಿ ನಿಮ್ಮ ಹಾಡು ಹಾಕೋಣಂತೆ.
0: ಫಿಫಾ ನಿಜವಾಗ್ಲೂ ರಿಯಲಿ ಒಂಥರ ಇಟ್ ಇಸ್ ಎ ಫ್ಯಾಂಟಾಸ್ಟಿಕ್, ಒಂಥರ ಥ್ರಿಲ್ಲಿಂಗ್, ಒಂಥರ ಮೇನ್ ಟೀಮ್ಸ್ ಅನ್ಕೊಂಡಿದ್ದವರು ಎಲ್ಲ ಹೊಟ್ಟೋದ್ರು. ಓನ್ಲಿ ಅರ್ಜೆಂಟೈನಾ ಹ್ಯಾಸ್ ಗಾಟ್ ಎ ಚಾನ್ಸ್ ನೌ. ಇವತ್ತು ಮ್ಯಾಚ್ ಇದೆ, ಇವತ್ತು ಅರ್ಜೆಂಟೈನಾ ವರ್ಸಸ್ ಇಂಗ್ಲೆಂಡ್. ಸೊ ದೇ ವಿಲ್ ಟೇಕ್ ದ ಸ್ಪೇನ್ ಇನ್ ದ ಅವರ್ ಸ್ಪೇನ್.
1: ನಿಮಗೆ ಯಾರು ಗೆಲ್ಬೇಕಂತಿದೆ, ಯಾರು ಗೆಲ್ಬೇಕಂತಿದೆ, ನಿಮಗೆ ಯಾರು ಗೆಲ್ತಾರೆ ಅನ್ಸುತ್ತೆ, ಯಾರು ಗೆಲ್ಬೇಕಂತಿದೆ?
0: ನನ್ಗೆ ಮೈ ಮನಿ ಇಸ್ ಆನ್ ಅರ್ಜೆಂಟೈನಾ ಬಿಕಾಸ್ ಮೆಸ್ಸಿ ಇಸ್ ದೇರ್.
1: ಓಕೆ,
0: ಬಟ್ ನಿಜವಾಗ್ಲೂ ಇಟ್ಸ್ ಅ ಥ್ರಿಲ್ಲಿಂಗ್ ಕಾಂಟೆಸ್ಟ್ ಆಗಿದೆ ನಿಜವಾಗ್ಲೂ. ಮಾತ್ರ ಈ ಸರಿ ವರ್ಲ್ಡ್ ಕಪ್ ಸಿಕ್ಕಾಪಟ್ಟೆ ಲಾಟ್ ಆಫ್ ಶಾಕ್ಸ್ ಸರ್ಪ್ರೈಸಸ್ ದಿಸ್ ಇಯರ್ಸ್ ಫಿಫಾ. ಎನಿವೆ ಅರ್ಜೆಂಟೈನಾ ಇಸ್ ದ ಓನ್ಲಿ ಟೀಮ್ ನಾವು ಸರ್ವೈವ್ಡ್ ಅದರ್ವೈಸ್, ಯಾಕಂದ್ರೆ ಇದು ಇಟ್ಸ್ ಆಲ್ವೇಸ್ ಅ ಡಾಮಿನೇಷನ್ ಯುರೋಪಿಯನ್ ಟೀಮ್ ವರ್ಸಸ್ ದ ಅಮೆರಿಕನ್ ಟೀಮ್ಸ್. ನಾವು ಎಕ್ಸಾಕ್ಟ್ಲಿ ಅದೇ ತರ ಆಗಿದೆ. ಒಂದ್ ಯುರೋಪಿಯನ್ ಟೀಮ್ ಸ್ಪೇನ್ ಇಸ್ ದೇರ್, ಅಮೆರಿಕನ್ ಟೀಮ್ ಇಸ್ ಅರ್ಜೆಂಟೈನಾ ಇಸ್ ದೇರ್.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಪ್ರಸಾದ್.
0: ಸಂಡೇ ನೈಟ್ ಮಾತ್ರ ಇಟ್ಸ್ ಫ್ಯಾಂಟಾಸ್ಟಿಕ್
1: ಫೈನಲ್. ಅಲ್ಲ, ನೀವು ಎಷ್ಟು ಆಟ ಅಂದ ತಕ್ಷಣ ನಿಮ್ ಧ್ವನಿಯಲ್ಲಿ ಬರುವ ಖುಷಿ ಇದೆಯಲ್ಲ, ಆ ಖುಷಿ ಕೇಳಕ್ಕೆ ನಿಜವಾಗ್ಲೂ ಖುಷಿ ಅನ್ಸುತ್ತೆ. ಧನ್ಯವಾದಗಳು ಪ್ರಸಾದ್ ಕರೆ ಮಾಡಿದಕ್ಕೆ. ಯಾವಾಗ್ಲೂ ಎಷ್ಟು ನಮಸ್ತೆ. ಆಗ್ಲಿ, ನೀವೇ ಹೇಳಿದ ಹಾಗೆ ಅವರಿಗೆ ಗೀತೆಯನ್ನ ಡೆಡಿಕೇಟ್ ಮಾಡೋಣ, ಗೀತೆಯನ್ನ ಪ್ರಸಾರ ಮಾಡೋಣ.
0: ಧನ್ಯವಾದಗಳು
1: ಧನ್ಯವಾದಗಳು ಪ್ರಸಾದ್. ನಮಸ್ತೆ ನಮಸ್ತೆ.
0: ಬಾಯ್ ಬಾಯ್, ಟೇಕ್ ಕೇರ್, ಬಾಯ್.

0: ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಆತ್ಮೀಯ ಶ್ರೋತೃ ಬಂಧುವರೇ, ನಮಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 0802-7773-7889 0802-7773-7799. ಹಲೋ, ನಮಸ್ಕಾರ.
1: ನಮಸ್ಕಾರ ಮೇಡಮ್.
0: ನಮಸ್ಕಾರ, ಯಾರು ಮಾತಾಡ್ತಿರೋದು?
1: ನಾನು ವೆಂಕಟೇಶ್ ಅಂತ, ಎಸ್ಬಿಎಂ ಕಾಲೋನಿ ಬೆಂಗಳೂರು.
0: ನಮಸ್ಕಾರ ವೆಂಕಟೇಶ್ ಅವರೇ, ಹೇಗಿದ್ದೀರಿ? ಹಾಗೆ ಎಂದಿನಂತೆ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ ಅಲ್ವಾ?
1: ಬಹಳ ಅಪರೂಪ ಆಗೋದ್ರೆ.
0: ಇಲ್ಲ, ಬೆಳೆ ಮಧ್ಯಾಹ್ನದ ಪ್ರಸಾರಕ್ಕೆ ಇತ್ತೀಚೆಗೆ ಬಂದಿಲ್ಲ, ಇವತ್ತು ಸ್ವಲ್ಪ ದಿನಗಳಾದ ನಂತರ ಬಂದಿದ್ದೇನೆ. ಹೌದು ಹೌದು, ಅಪರೂಪ ಏನಿಲ್ಲ, ಬೆಳಗ್ಗೆ ಸಂಜೆ ಮಾಡ್ತಾನೆ ಇದೀವಿ ನಾವು, ಸಿಕ್ಕಿಲ್ಲ. ಈ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಮಾತಾಡಿಲ್ಲ ಅಂತ
1: ಅಂದ್ಕೊಳ್ತೀನಿ.
0: ಹೇಳಿ, ಯಾವ ಗೀತೆಗೆ ಕರೆ ಮಾಡಿದ್ರಿ?
1: ಇದು ಜ್ವಾಲಾಮುಖಿಯಿಂದ ನೋಡಿ ನೋಡಿ ಅಂತ. ಅಂದ್ರೆ ಇದರ ಉದ್ದೇಶ ಏನು ಅಂದ್ರೆ, ಕೇಳೋ ಉದ್ದೇಶ ಏನಂದ್ರೆ, ಇವಾಗ ಏನಂದ್ರೆ ಈಗಿನ ಕಲಿಯುಗದಲ್ಲಿ ನಾನು ನನ್ನದು ಅಹಮ್ಮನ್ನ ಬಿಟ್ಟು ಬದುಕೋದು ತುಂಬಾ ಬಹಳ ಕಷ್ಟ ಇದೆ.
0: ಕೇಳಿಸ್ತದೆ, ಹೇಳಿ ಹೇಳಿ.
1: ಆತರ ಆತರ ಒಂದು ಬದುಕೋದು ಕಷ್ಟ ಇದೆ. ನಾನು ಅದನ್ನ ಅದು ತುಂಬಾ ಒಂದು ತ್ಯಾಗ ಮಾಡ್ಬೇಕಾಗತ್ತೆ. ಆತರ ಯಾರು ಅದನ್ನ ತ್ಯಾಗ ಮಾಡಿ ಬದುಕ್ತಾರೆ ಅವರು ಋಷಿಗಳಾಗ್ಬಿಡ್ತಾರೆ, ಜನಗಳ ದೃಷ್ಟಿನಲ್ಲಿ ಹುಚ್ಚರಾಗ್ಬಿಡ್ತಾರೆ.
0: ಅಂದ್ರೆ ಸ್ವಾರ್ಥವನ್ನ ಬಿಟ್ಟು ಬದುಕೋದೇ ಕಷ್ಟ ಆಗೋಗಿದೆ ಅಂತ ಹೇಳ್ತೀರಿ?
1: ಹೌದು ಹೌದು,
0: ಹಾಗಾಗಿ ಎಲ್ಲರೂ ಸ್ವಾರ್ಥಿಗಳು ಅಂತ ಹೇಳ್ತೀರಿ?
1: ಹೌದು, ಯಾಕೆಂದ್ರೆ ಈ ಹಾಡಿನಲ್ಲಿ ಎರಡನೇ ರಾಜ್ಕುಮಾರ್ ಅದನ್ನ ಒಂದು ಇದಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಯಾವ ತರ ತುತ್ತು ಅನ್ನಕ್ಕಾಗಿ ಎಷ್ಟು ಜನ ಒಂದು ಇದಾಗ್ತಾ ಇದಾರೆ, ಎಲ್ಲ ಒಂದೊಂದು ನಾನು ಅನ್ನೋದನ್ನ ಅಹಮ್ ಅಂತ ಇಟ್ಕೊಂಡು ಒಂದು ಜೀವನ ಒಂದು ಇದು ಮನುಷ್ಯ ಜನ್ಮನೆ ಒಂದು ಹಾಳ್ ಮಾಡ್ತಾ ಇದಿರಲ್ಲ ಅಂತ ಒಂದು ತುಂಬಾ ಅರ್ಥಪೂರ್ಣ. ಹೌದು, ಎರಡನೇ ಭಾಗ, ಮೊದಲನೇ ಭಾಗ ಅಲ್ಲ, ಎರಡನೇ ಭಾಗ ರಾಜ್ಕುಮಾರ್ ಹೇಳ್ತದೆ.
0: ಅಷ್ಟೇ ಅಲ್ಲ,
1: ಆ ತರ ಒಂದ್ ಇರುತ್ತೆ. ಬಟ್ ಇದನ್ನ ಆದಷ್ಟು ಒಂದು ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ನಾವು ಆಕಾಶವನ್ನು ನೋಡ್ಬೇಕು. ಯಾಕೆಂದ್ರೆ ನಾವು ಆಕಾಶ ಯಾವಾಗ ನೋಡ್ತೀವಿ ಅವಾಗ ಒಂದು ನಮ್ಗೆ ಬೃಹತ್ ಬ್ರಹ್ಮಾಂಡ ಅಂತ ಒಂದು ನಕ್ಷತ್ರಗಳೆಲ್ಲ ಇತ್ತು ಅಂದ್ರೆ ಆ ಒಂದು ಇದರಲ್ಲಿ ನಮ್ಗೇನಾಗುತ್ತೆ, ಒಂದು ಅದ್ರದ್ದು ಎನರ್ಜಿ ನಮ್ಗೆ ಫ್ಲೋ ಆದ್ರೆ, ನಾವ್ ಎಷ್ಟು ಇದಾಗಿ ಫ್ಲೋ ಆಗುತ್ತೆ ಅದು ನಮ್ಗೆ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಒಂದು ರಿಸರ್ಚ್ ಹೇಳಿದೆ.
0: ಪಂಚಭೂತಗಳೇ ನಮ್ಮನ್ನ ಕಾಪಾಡೋದು ಅಂತ ಫೈನಲಿ ಅಲ್ವಾ? ಹಾಗಾಗಿ ಆಕಾಶ ಇರಬಹುದು, ಸಮುದ್ರ ಇರಬಹುದು, ಅಥವಾ ಗಾಳಿ, ಪ್ರಕೃತಿ, ಒಟ್ಟಾರೆಯಾಗಿ ಪ್ರಕೃತಿಯ ಜೊತೆಗೆ ನಾವಿದ್ರೆ ಚಂದ ಅನ್ನೋದು ಒಂದು. ಆದ್ರೆ ಈ ಗೀತೆಯಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕು. ನೀವು ಹೇಳದಂಗೆ ಆ ಸ್ವಾರ್ಥಪರ ಸಮಾಜವನ್ನ ನಾವು ಎದುರಿಸಬೇಕು, ಮತ್ತೆ ಸತ್ಯವನ್ನ ಕಾಪಾಡಬೇಕು ಅನ್ನುವ ಎಂದಿನ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳ ಒಂದು ಸಂದೇಶ ಈ ಹಾಡಲ್ಲೂ ಗೊತ್ತಾಗುತ್ತೆ. ನಿಮ್ಮ ಇಷ್ಟದ ಗೀತೆ ಕೇಳೋಣ. ಕರೆ ಮಾಡಿದ್ದಕ್ಕೆ ಧನ್ಯವಾದ ವೆಂಕಟೇಶ್.
1: ಧನ್ಯವಾದ ಮೇಡಮ್.
0: ನಮಸ್ಕಾರ.
1: ನಮಸ್ಕಾರ.

0: ಕೇಳ್ತಾ ಇದ್ದೀರಿ ಕರೆಗೊಂದು ಹಾಡು ಕಾರ್ಯಕ್ರಮ. ಈಗ ಯಾರಿದ್ದಾರೆ? ಹಲೋ, ನಮಸ್ಕಾರ.
1: ಹಲೋ, ನಮಸ್ತೆ ಮೇಡಮ್, ನಾನು ಚಂದ್ರಿಕಾ.
0: ಓಹೋ, ಚಂದ್ರಿಕಾ ಅವರು, ಎಷ್ಟು ಅಪರೂಪ ಆಯ್ತಲ್ಲ, ಲೈನ್ ಸಿಕ್ಬಿಟ್ಟಿದೆ ಇವತ್ತು ಚಂದ್ರಿಕಾಗೆ, ಖುಷಿ.
1: ಇವತ್ತು ನೀವು ಬಂದಿದ್ದೀರಾ ಮಾತಾಡ್ಬೇಕು, ಲಾಸ್ಟ್ ಟೈಮ್ ಮೇಡಮ್ ಒಂದು ಒಂದೂವರೆ ತಿಂಗಳ.
0: ಹೌದು ಹೌದು ಹೌದು,
1: ಕೇಳ್ತಾ ಇದ್ದೆ, ಟ್ರಾಫಿಕ್
0: ಕಟ್ ಆಗೋಯ್ತಲ್ಲ ಅವತ್ತು ಲೈನು.
1: ಹೌದು ಮೇಡಮ್,
0: ನಿಜ ನಿಜ.

0: ಮಾತಾಡ್ಬೇಕು ಅಂತಾನೆ ಖುಷಿಯಿಂದ ಮಾಡಿದ್ರೆ ಲೈನೇ ಕಟ್ ಆಗ್ಬಿಡ್ಬೇಕಾ
1: ನೋಡಿ. ಇವತ್ತು ಸಿಕ್ತಲ್ಲ
0: ನನ್ನ ಹಾಡು ಪ್ರಸಾರ ಮಾಡಿದ್ರೆ ನೀವು, ಅದಕ್ಕೆ ಇವತ್ತು ಸತತವಾಗಿ ಮೇಡಮ್ ನನಗೆ ಇದು ಏಳನೇ ಸಲ ಕರೆ ಸಿಕ್ತಿರೋದು. ಯಾರೋ ಬಿಜಿ, ಇನ್ನೊಂದ್ ಎರಡ್ ಮೂರು ನಂಬರ್ ಹಾಕ್ಬಿಡುತ್ತಲ್ಲ.
1: ಹೌದು ಹೌದು,
0: ನಂಗೆ ಸಿಕ್ತಾನೆ ಇದೆ ನಿರಂತರವಾಗಿ. ಅಯ್ಯೋ ನಮ್ಮ ಮೇಡಮ್ ಯಾಕ ತಗಂತಿಲ್ಲ ತಗಂತಿಲ್ಲ ಅಂತ ನನಗೆ ಟೆನ್ಷನ್. ಇವತ್ತು ಏನಾದ್ರೂ ಮಾಡಿ ಹಿಡಿಬೇಕು.
1: ಅಬ್ಬಾಬಾ, ಅಂತೂ ಇಂತೂ ಹಿಡಿದ್ರಿ. ಅಯ್ಯೋ ದೊಡ್ಡ ಏನು ಹಿಮಾಲಯ ಹತ್ತದಂಗೆ ಹೇಳ್ತಾ ಇದೀರಪ್ಪ.
0: ಅಲ್ಲ ಹಂಗೆ ಆಗಿರೋದು, ಸುಮತಿ ಮೇಡಮ್ ಜೊತೆಗೆ ಮಾತಾಡೋದು ಅಂದ್ರೆ ಸುಲಭ ಇಲ್ಲ, ಯಾಕೆಂದ್ರೆ ಅಷ್ಟು ನಿರಂತರವಾಗಿ ಎಲ್ಲಾ ಕೇಳಿದ್ರು ಕರೆ ಮಾಡ್ತಾ ಇರ್ತಾರೆ.
1: ಅಯ್ಯೋ ಥ್ಯಾಂಕ್ ಯು, ಥ್ಯಾಂಕ್ ಯು ನಿಮ್ಮ ಪ್ರೀತಿಗೆ. ಯಾವ ಹಾಡಿ ಕರೆ ಮಾಡಿದ್ರಿ, ಏನ್ ಹೇಳ್ಬೇಕಂತೀರಿ ಚಂದ್ರಿಕಾ?
0: ಹೇಳ್ಬೇಕು ಅನ್ನೋದಕ್ಕಿಂತ ಏನ್ ಹೇಳ್ಬೇಕಂತಾನೆ ಗೊತ್ತಾಗಲ್ಲ ಮೇಡಮ್ ಜೊತೆ ಮಾತಾಡುವಾಗ. ಎಸ್ ಜಾನಕಿ ಅವ್ರ ಬಗ್ಗೆನೆ ತುಂಬಾ ಮಾಹಿತಿ ಕೊಟ್ರಿ, ಗೀತೆಗಳೆಲ್ಲ ಪ್ರಸಾರ ಮಾಡಿದ್ರಿ. ಅಮ್ಮವ್ರ ಬಗ್ಗೆನೆ ಎರಡು ಹೇಳ್ಬೇಕು ಅಂದ್ರೆ ಅದು ಅಪರೂಪದ ಮಾಣಿಕೆ ಅಲ್ಲ ಮೇಡಮ್.
1: ಹೌದು ಹೌದು,
0: ನಿಮ್ದು ಒಂದ್ ಇದನ್ನು ಬರಹನು ಓದಿದ್ಮೇಲೆ ಅಂತೂ ನಾನು ಅವ್ರನ್ನ ನಿಜವಾಗ್ಲು ಕಣ್ಣು ಮುಂದೆ ನೀವು ನೋಡಿಲ್ಲ ನಾನೇ ನೋಡಿದ್ದೀನೇನೋ ಅನ್ನೋ ಅಷ್ಟ್ರ ಮಟ್ಟಿಗೆ ಮನಸ್ಸಲ್ಲಿ ಇದಾಗ್ಬಿಟ್ಟಿದೆ ನನಗೆ. ನಿಮ್ ಬರಹ ನನಗೆ ಸ್ಫೂರ್ತಿ ಆಗ್ಬಿಟ್ಟಿದೆ ಅಮ್ಮವ್ರ ಬಗ್ಗೆ ಬರೆದಿರೋದು. ಹಂಗಾಗಿ ಮೇಡಮ್ ಇನ್ನು ನಮ್ ವಿವಿಧ ಭಾರತಿ ಬಗ್ಗೆ ಹೇಳ್ಬೇಕಂದ್ರೆ ಇನ್ನೇನು ಅದ್ಭುತವಾದ ಕಾರ್ಯಕ್ರಮಗಳು ಕೊಡ್ತೀರಾ, ಅದ್ರ ಬಗ್ಗೆ ಅಂತ ಎರಡು ಮಾತಿಲ್ಲ. ಬೆಳಗ್ಗೆಯಿಂದ ರಾತ್ರಿ ಮಲಗವರೆಗೂ ಲಾಲಿ ಹಾಡು ಮಲಗಿಸ್ತೀರಾ, ಅದು ಪ್ರೇಮ ಗೀತೆಗಳು
1: ಅಲ್ವಾ? ಚೆನ್ನಾಗಿರುತ್ತಲ್ಲ ಪ್ರೇಮ ಗೀತೆಗಳು ಆ ಹೊತ್ತಲ್ಲಿ ಕೇಳಕ್ಕೆ,
0: ಚೆನ್ನಾಗಿರುತ್ತೆ, ಮಾಹಿತಿನೂ ಚೆನ್ನಾಗಿರುತ್ತೆ, ನಮ್ಗು ತಲೆಗಳು ಬಿಟ್ಟಿರ್ತೀರಾ, ಏನೋ ಒಂಥರ ಎಲ್ಲ ವಿಭಿನ್ನವಾಗಿ.
1: ಹೌದು
0: ಮೇಡಮ್, ಯಾನು ಟಿವಿನೇ ಹಾಕಲ್ಲ ತಿಳ್ಕೊ ಹೇಳ್ಬೇಕಂದ್ರೆ ಮೇಡಮ್, ನಾನು ಟಿವಿನೇ ನೋಡಲ್ಲ. ಬೆಳಗ್ಗೆ ಆನ್ ಆಗಿದ್ದು ರಾತ್ರಿ ಹನ್ನೊಂದು ಹನ್ನೊಂದುವರೆವರೆಗೂ ಮುಗಿಬೇಕು, ಹನ್ನೊಂದು ಇಪ್ಪತ್ತಕ್ಕೆ ನಿಮ್ದು ಅವಾಗ ಆಫ್ ನಮ್ದೆಲ್ಲ ಮೊಬೈಲ್ಗಳು.
1: ಈಗ ಚಂದ್ರಿಕಾ ಅವರು ಯಾವ ಗೀತೆನ ನೆನಪಿಸ್ಕೊತಾ ಇದಾರೆ?
0: ಮೇಡಮ್ ನನ್ಗೆ ಅವಳ ಹೆಜ್ಜೆಯಿಂದ ಬಂದೆಯ ಬಾಳಿನ ಬೆಳಕಾಗಿ, ನಂಗೆ ಎಸ್ ಜಾನಕಿ ಅವ್ರದೇ ಬೇಕಂತ ಮೂರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಮೇಡಮ್ ನಾನು. ಶ್ರುತಿ ಸೇರಿದಾಗ ಗೀತಾ ನನ್ನ ಜೀವ ನೀನು ಮೂರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಮೇಡಮ್, ಯಾವ್ದಾದ್ರು ಕೇಳೋಣ ಮೇಡಮ್ ಹತ್ರ ಇವತ್ತು ಅಂತ.
1: ಮೊದಲು ಬೆಳಕಿನ ಗೀತೆ ಕೇಳಿದಿರಾ, ಬಂದೆಯ ಬಾಳಿನ ಬೆಳಕಾಗಿ ಕೇಳೋಣ ಅಲ್ವಾ?
0: ಮತ್ತೆ ಮೇಡಮ್ ಈ ಚೆನ್ನಾಗಿದ್ದೀರಾ ಮೇಡಮ್?
1: ಹಾ, ಎಂದಿನ ಹಾಗೆ
0: ಮಾತುಗಳೆಲ್ಲ ಕೇಳ್ತಿದ್ರೆ ಇಡ್ಬೇಕಂತಲ್ಲ, ಸಮಯ ನಮಗೆ ಕಾಯಲ್ಲ.
1: 12:42 ಆಗಿದೆ
0: ಮೇಡಮ್, ಮಾತಾಡಿದ್ರೆ ಖುಷಿ ಆಯ್ತು ಅಂತೂ ಇಂತೂ ನಂಗೆ ಕರೆ ಸಿಕ್ತಲ್ಲ.
1: ಧನ್ಯವಾದಗಳು ಚಂದ್ರಿಕಾ ಅವರೇ,
0: ಧನ್ಯವಾದಗಳು.
1: ನಿಮ್ಮ ಹಾಡು ಕೇಳೋಣ ಕೇಳೋಣ.
0: ಓಕೆ ಮೇಡಮ್,
1: ನಮಸ್ಕಾರ. ನಮಸ್ಕಾರ.
0: ನಮಸ್ತೆ ಮೇಡಮ್.

0: ಹಲೋ ನಮಸ್ಕಾರ.
1: ನಮ್ಮ ನೆಚ್ಚಿನ ನಿರೂಪಕರಿಗೆ ಮತ್ತು ವಿವಿಧ ಭಾರತಿಗೆ ಶುಭ ಮಧ್ಯಾಹ್ನದ ಶುಭ ನಮಸ್ಕಾರಗಳು.
0: ಶುಭ ಮಧ್ಯಾಹ್ನದ ಶುಭ ನಮಸ್ಕಾರಗಳು. ಹೇಳಿ, ಯಾರು ಮಾತಾಡೋದು?
1: ಮೇಡಮ್, ಗಂಗಾವತಿಯಿಂದ ಈರಣ್ಣ. ಮೇಡಮ್, ಪಟ್ಟಣದಿಂದ ಮಾತಾಡ್ತಾ ಇದ್ದೀನಿ.
0: ಹಾ ಹಾ, ನಮಸ್ಕಾರ ಈರಣ್ಣ ಅವರೇ.
1: ಆರಾಮಿದ್ದೀರಿ ಮೇಡಮ್?
0: ಹಾ ಆರಾಮ್ ರೀ. ನೀವ್ ಆರಾಮ್ ರೀ?
1: ನಾವು ಆರಾಮಾಗಿದ್ದೀವ್ರಿ ಮೇಡಮ್. ಅವ್ರ ಬಹಳ ದಿನ ಆಗಿತ್ತು ನಿಮ್ಮ ಜೊತೆ ಮಾತಾಡಿ. ನಾವು ನಿಮ್ಮನ್ನ ಇದ್ರಲ್ಲಿ ಮಾತಾಡ್ಲಿಲ್ಲ ಅಂದ್ರೆ ಕೂಡ ನಿಮ್ಮ ಕೆಲವೊಂದು ಲೇಖನವನ್ನ, ಒಂದು ಬರಹವನ್ನ ಅಂತರ್ಜಾಲ ಮುಖಾಂತರ ನೋಡ್ತಾ ಇರ್ತೀವಿ, ಲೈಕ್ ಮಾಡ್ತಾ ಇರ್ತೀವಿ.
0: ಯಾವ ಗೀತೆಗೆ
1: ಮಾತಾಡಿದ್ರೆ ಒಂದು ಭಾಗ್ಯ ಅನ್ಕೊಂಡ್ಬಿಟ್ಟಿನ್ರಿ ಮೇಡಮ್. ನಮ್ಗೆ ಆಕಾಶವಾಣಿ ಅಂದ್ರೆ ಅಚ್ಚುಮೆಚ್ಚು, ಅದ್ರಲ್ಲಿ ವಿವಿಧ ಬರ್ತಿಲಿ ಬಿ ಕೆ ಸುಮತಿ ಮೇಡಮ್ ಅವ್ರು ಬಂದ್ರೆ ಅಂದ್ರೆ ಇನ್ನೂ ಅಚ್ಚುಮೆಚ್ಚು ರೀ ಮೇಡಮ್.
0: ಅಯ್ಯೋ, ಧನ್ಯವಾದಗಳು ಈರಣ್ಣ ಅವರೇ. ಈಗ ಯಾವ ಹಾಡು ಹಾಕೋಣ? ಯಾವ ಹಾಡು ತುಂಬಾ ನೆನಪಾಗ್ತಿದೆ
1: ಸದ್ಯಕ್ಕೆ ಮೇಡಮ್? ಈ ಭಾಗದಲ್ಲಿ ನಂಜುಂಡಿ ಚಿತ್ರದಿಂದ ಬಾರೋ ಬಾರೋ ಮಳೆ ರಾಯ ಅಂತ ಒಂದು ಹಾಡೈತ್ ನೋಡ್ರಿ ಮೇಡಮ್. ಐತ್ರಿ ಮೇಡಮ್ ಅದು?
0: ಹಾ, ನಂಜುಂಡಿ ಚಿತ್ರದ ಹಾಡ.
1: ಹಾ ಮೇಡಮ್, ಬಾರೋ ಬಾರೋ ಮಳೆ ರಾಯ ಅಂತ ಒಂದು ಹಾಡ ಇದೆ ನೋಡಿ ಮೇಡಮ್.
0: ಆ ಹಾಡು ನಿಮಗೆಲ್ಲ ತುಂಬಾ ಇಷ್ಟನಾ?
1: ಇಷ್ಟ ಅಂತೇನಿಲ್ಲ ಮೇಡಮ್, ಸದ್ಯಕ್ಕೆ ಇಲ್ಲಿ ಮಳೆ ಸ್ವಲ್ಪ ಕಡಿಮೆ ಆಗ್ಬಿಟ್ಟೈತಿ ಈ ಭಾಗದಲ್ಲಿ. ನಮ್ಮ ರಾಯಚೂರು ಭಾಗದಲ್ಲಿ, ಕೊಪ್ಪಳ ಗಂಗಾವತಿ ಭಾಗದಲ್ಲೆಲ್ಲ ಮಳೆ ಸ್ವಲ್ಪ ಕಡಿಮೆ ಐತ್ರಿ. ಬಿಚ್ಚದವರಿಗೆಲ್ಲ ಮಳೆ ಬಹಳ ಬೇಕಾಗೈತ್ರಿ ಈಗ.
0: ಹಾಗಾಗಿ ವಿವಿಧ ಭಾರತಿಯ ಮೂಲಕ ಬಾರೋ ಮಳೆರಾಯ ಅಂತ ಮಳೆರಾಯನನ್ನ ಕರೀತಾ ಇದ್ದೀರಿ
1: ಮೇಡಮ್. ಎಷ್ಟು ಕಷ್ಟ ಆಗೈತಂದ್ರೆ, ಕೆಲವೊಂದು ಧಾನ್ಯಗಳನ್ನ ಬೆಳಿಲಿಕ್ಕೆ ಕೆಲವೊಬ್ರು ಈ ಹೊಲದಲ್ಲಿ ನೀರಿನ ಟ್ಯಾಂಕರ್ ಮುಖಾಂತರ ನೀರ್ ಹರಿಸ್ತಾ ಇದಾರೆ, ಕೆಲವೊಬ್ರು ಕೊಡದಿಂದ ಉತ್ಕೊಂಡ್ ಬಕೆಟ್ ಎಲ್ಲ ಚಂಬಲಿಂದ ಹಾಕ್ತಾ ಇದಾರೆ ಈ ಭಾಗದಲ್ಲೆಲ್ಲ. ಅಷ್ಟು ಕಷ್ಟ ಆಗಿದೆ ಈ ರಾಯಚೂರು ಮತ್ತು ಕೊಪ್ಪಳ ಸೈಡ್ ಭಾಗದಲ್ಲಿ. ಹಾಗಾಗಿ ಸ್ವಲ್ಪ ಮಳೆ ಬಂದು ತಂತ್ರದ್ರೆ ಭೂಮಿ ತಾಯಿನ ಖುಷಿ ಆಗ್ತಾಳೆ, ನಾವು ರೈತರು ಖುಷಿ ಆಗ್ತೀವಿ, ಮತ್ತೆ ನಾವು ಕೂಡ ಜನರು ಖುಷಿ ಆಗಿರ್ತೀವಿ ಅಂತ ಅನ್ಬೋದು ಈ ಮೂಲಕ. ಆದ್ರೆ ಮಳೆ ರಾಯ ಜಲ್ದಿ ಕಣ್ ತೆರೆವಲ್ರಿ ಮೇಡಮ್ ಈ ಭಾಗದಾಗ.
0: ನೋಡೋಣ, ಈ ಹಾಡು ಹಾಕಿದಾಗ ನಮ್ಮ ಎಲ್ಲಾ ಶ್ರೋತೃಗಳು ಈ ಹಾಡಲ್ಲಿ ಲೀನರಾಗಿ ಸಾಮೂಹಿಕವಾಗಿ ಒಂದು ಪ್ರಾರ್ಥನೆ ಮಾಡೋಣ. ನಿಮ್ಮ ಊರಿಗೆ ಮಳೆ ಬಂದ್ರೆ
1: ಮೋಡ ಕವಿದ ವಾತಾವರಣ ಆಗುತ್ತೆ, ತುಂತುರು ಸ್ವಲ್ಪ ಬರುತ್ತೆ, ಮತ್ತೆ ಬಿಸಿಲು ಬಿದ್ಬಿಡುತ್ತೆ, ಬರ್ಲಾರ್ದಂಗ ಆಗ್ಬಿಡ್ತೀರಿ. ಮಳೆ ಬಂದ್ರೆ ಎಲ್ಲರಿಗೂ ಖುಷಿ.
0: ಈರಣ್ಣ ಅವರೇ, ಪ್ರಾರ್ಥನೆಗೆ ಬಹಳ ದೊಡ್ಡ ಶಕ್ತಿ ಇದೆ ಅಂತ ಹೇಳ್ತಾರೆ ಅಲ್ವಾ?
1: ಹೌದ್ರಿ ಮೇಡಮ್, ನಿಜ ರೀ ಮೇಡಮ್. ನಿಮ್ ಮೂಲಕ, ಆಕಾಶವಾಣಿ ಮೂಲಕ, ಕೆಳಗರ ಮೂಲಕ ದೇವ್ರ ಕಾಣ್ತಾರೆ ಈ ಭಾಗದಾಗ ಎಲ್ಲ ಮಳೆ ಬಂದು ತಂಪಿರ್ಬಿಟ್ರಿ, ಎಲ್ಲರೂ ಖುಷಿ ರೀ ಮೇಡಮ್.
0: ಆಕಾಶವಾಣಿ ಅಂತೂ ಒಂದು ಮಾಧ್ಯಮ, ಎಷ್ಟೋ ಜನ, ನೂರಾರು ಜನ, ಲಕ್ಷಾಂತರ ಜನ ಕೇಳ್ತಾ ಇರ್ತಾರೆ. ಆಯ್ತು, ಈರಣ್ಣ ಅವರ ಊರಿಗೆ ಮಳೆ ಬರ್ಲಿ ಅಂತ ಎಲ್ಲರೂ.
1: ಹಾಗೇನೆ ನಮ್ಮ ಆಕಾಶವಾಣಿ ಮುಖಾಂತರ ನಮ್ಮ ಜನಕಮ್ಮನಿಗರು ಕೂಡ ನಮನಗಳ್ರಿ ಮೇಡಮ್. ಅವರ ಒಂದು ಹಾಡುಗಳು ಪ್ರತಿನಿತ್ಯ ರೇಡಿಯೋದಲ್ಲಿ ಬರದೇ ಇರುವಂತಹ ದಿನಗಳೇ ಎಲ್ಲ ಅಂತ ಕೇಳ್ತಾನೆ ಇರ್ತೀವಿ.
0: ಹೌದು,
1: ಹೌದು,
0: ಧನ್ಯವಾದಗಳು ಈರಣ್ಣ ಅವರೇ. ನಮಸ್ಕಾರ.
1: ನಮಸ್ತೆ, ಧನ್ಯವಾದಗಳು.

0: ಕೇಳ್ತಾ ಇದ್ದೀರಿ ಕರೆಗೊಂದು ಹಾಡು ಕಾರ್ಯಕ್ರಮ. ಸಮಯ ಆಗಿದೆ 12:55. ಇನ್ನು 1-1.5 ನಿಮಿಷ ಮಾತಾಡಿ ಒಂದು ಗೀತೆನ ಕೇಳೋಷ್ಟೊತ್ತಿಗೆ 1 ಗಂಟೆ ಆಗುತ್ತೆ. ನೋಡೋಣ ಈಗ ಯಾರಿದ್ದಾರೆ. ಹಲೋ, ನಮಸ್ಕಾರ.
1: ನಮಸ್ತೆ ಸುಮತಿ ಮೇಡಮ್, ನಾನು ಜಗದಾಂಬಿಕಾ ಅಂತ ಮತ್ತಿಕೆರೆಯಿಂದ.
0: ನಮಸ್ಕಾರ ಜಗದಾಂಬಿಕಾ ಅವರೇ, ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ ಮೇಡಮ್?
0: ಓ ಎಸ್, ಎಂದಿನಂತೆ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ ಸದಾ ನಿಮ್ಮ ಸಂಗಡ ಅಲ್ವಾ?
1: ಹೌದು ಮೇಡಮ್.
0: ಹೇಳಿ ಹೇಳಿ ಜಗದಾಂಬಿಕಾ, ಹೇಗಿದ್ದೀರಿ? ಯಾವ ಗೀತೆಗೆ ಕರೆ ಮಾಡಿದ್ರಿ? ಏನನ್ನತ್ತೆ ನಿಮ್ಮೂರು?
1: ಮೇಡಮ್, ಇದು ನನಗೆ ಗಾಳಿ ಮಾತೆ ಚಿತ್ರದಿಂದ ಒಮ್ಮೆ ನಿನ್ನನ್ನು ಹಾಡಬೇಕಿತ್ತು.
0: ನೋಡಿದಿರಾ ಗಾಳಿ ಮಾತು?
1: ಮೊನ್ನೆ ತಾನೆ ನೋಡಿದೆ ಮೇಡಮ್. ಮತ್ತೆ
0: ಮತ್ತೆ ನೋಡಿದ್ರಿ ಎಲ್ಲಿ? ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಸಿಗತ್ತಲ್ಲ ಈಗ ಎಲ್ಲ ಚಿತ್ರಗಳು, ನಮಗೆ ಬೇಕು ಅಂದಾಗ ನೋಡಬಹುದು. ಬೇಕು ಅಂದಾಗ ಯಾವ ಹಾಡು ಬೇಕಾದ್ರೂ ಕೇಳ್ಬಹುದು, ಬೇಕು ಅಂದಾಗ ಯಾವ ಚಿತ್ರ ಬೇಕಾದ್ರೂ ನೋಡಬಹುದು.

0: ಆದ್ರೂ ಆಕಾಶವಾಣಿಯ ಸೆಳೆತ ಯಾವ್ದ್ರಲ್ಲೂ ಇಲ್ಲ ಅಲ್ವಾ? ಹೇಳಿ ಜಗದಾಂಬ.
1: ಹಾಡು ಬಹಳ ಇಷ್ಟ ಮೇಡಮ್, ಎಷ್ಟ್ ಜನಕ್ಕೆ ಅವ್ರ ಹಾಡಾಗಿರೋದ್ರಿಂದ ಅದು ಎಲ್ಲಾ ತರದಕ್ಕೂ ಹೊಂದುತ್ತೆ ಆ ಹಾಡು. ಈಗ ನಾನು ಎಷ್ಟ್ ಜನಕ್ಕೆ ಅಮ್ಮವ್ರನ್ನ ನೆನ್ಸ್ಕೊಂಡು ಈ ಹಾಡನ್ನ ಕೇಳ್ತೇನೆ.
0: ಒಮ್ಮೆ ನಿನ್ನನ್ನು ಅಂದಾಗ ಅನೇಕ ಸಲ ಈ ಗೀತೆ ಕೇಳುವಾಗ ದೇವರು ಪ್ರಕೃತಿ ಪ್ರೇಮಿ ಎಲ್ಲರೂ ಇರುವಂತಹ ಒಂಥರ ಒಂದು 3-in-1 ಹಾಡಿದು ಅಲ್ವಾ? ಈ ಗೀತೆ ಕೇಳುವಾಗ ನಿಮ್ಗೆ ಪ್ರೇಮಿ ನೆನಪಾಗತ್ತಾ ದೇವ್ರ ನೆನಪಾಗತ್ತಾ?
1: ನನಗೆ ದೇವ್ರ ನೆನಪಾಗುತ್ತೆ ಮೇಡಮ್, ದೇವ್ರನ್ನ ನೆನ್ಸ್ಕೊಳ್ತೀನಿ ಈ ಹಾಡಾಡುವಾಗ ಕೇಳುವಾಗ. ಇವತ್ತು ಮಾತ್ರ ಜಾನಕಿ ಅಮ್ಮವರೇ ಈ ಹಾಡು
0: ಈ ಸಂದರ್ಭದಲ್ಲಿ ನಮಗೆ ಜಾನಕಿ ಅಮ್ಮನ ನೆನಪಾಗತ್ತೆ ಅಲ್ವಾ? ನಿಜ. ಆಗ್ಲಿ, ಧನ್ಯವಾದ. ಬಹಳ ಒಳ್ಳೆಯ ಹಾಡನ್ನ ಕೇಳಿದಿರಿ. ಕಾರ್ಯಕ್ರಮದ ಕೊನೆಯ ಗೀತೆ ಇದು. ನಮಸ್ಕಾರ ಜಗದಾಂಬಿಕಾ.
1: ಧನ್ಯವಾದಗಳು.
0: ಧನ್ಯವಾದಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿ ಪ್ರವಾಸದಲ್ಲಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ರಾಜ್ಯದಲ್ಲಿನ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಇನ್ನು ಮುಂದೆ ರಾಷ್ಟೀಯ ಹಾಗೂ ಅಂತಾರಾಷ್ಟೀಯ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಧನ ನೀಡಲಾಗುವುದು ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷ್ಣರಾಜ ಸಾಗರ ಜಲಾಶಯದಲ್ಲಿ ಒಳಹರಿವು ಕಡಿಮೆಯಾಗಿದೆ. ಐತಿಹಾಸಿಕ ಪುರಿ ಜಗನ್ನಾಥ ರಥಯಾತ್ರೆ ಇಂದಿನಿಂದ ಆರಂಭವಾಗಿದ್ದು ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಜನತೆಗೆ ಶುಭ ಕೋರಿದ್ದಾರೆ. ಅತ್ಯಾಧುನಿಕ ಮೂಲಸೌಕರ್ಯ ಯಾವುದೇ ಅಭಿವೃದ್ಧಿಗೊಂಡ ನಾಗರಿಕತೆಯ ಹೆಗ್ಗುರುತಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಜಾಗತಿಕ ಪೂರೈಕೆ ಸರಣಿ ವ್ಯತ್ಯಯ ಸೇರಿದಂತೆ ಸದ್ಯ ಎದುರಾಗುತ್ತಿರುವ ಆರ್ಥಿಕ ಸವಾಲುಗಳನ್ನು ಹತ್ತಿಕ್ಕಲು ಬಿಮ್ಸ್ಟೆಕ್ ಸದಸ್ಯ ರಾಷ್ಟ್ರಗಳ ನಡುವೆ ನಿಕಟ ಸಹಕಾರ ಅತ್ಯಗತ್ಯ ಎಂದು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಪ್ರತಿಪಾದಿಸಿದ್ದಾರೆ. ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ನವದೆಹಲಿಯಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಆರೋಗ್ಯವನ್ನು ಪ್ರತಿನಿತ್ಯ ಪರಿಶೀಲಿಸುವಂತೆ ದೆಹಲಿ ಹೈಕೋರ್ಟ್ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದೆ. ಬೆಲ್ಜಿಯಂ ಪ್ರವಾಸದಲ್ಲಿರುವ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಬ್ರಸೆಲ್ಸ್ನಲ್ಲಿಂದು ಭಾರತೀಯ ಕೈಗಾರಿಕಾ ಒಕ್ಕೂಟ, ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾ ಒಕ್ಕೂಟ ಹಾಗೂ ಅಸೋಚಾಮ್ನ ವಾಣಿಜ್ಯ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಿದರು. ಮುಂಬರುವ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಸರ್ಕಾರದ ಕಾರ್ಯಸೂಚಿಯನ್ನು ಅಂತಿಮಗೊಳಿಸುವ ಸಲುವಾಗಿ ನಾಳೆ ದೆಹಲಿಯಲ್ಲಿ ಎನ್ಡಿಎ ಸಚಿವರನ್ನು ಒಳಗೊಂಡಂತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಂಸದೀಯ ಸಭೆ ನಡೆಯಲಿದೆ. ಎರಡು ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಚೀನಾದ 5ನೇ ಶ್ರೇಯಾಂಕದ ಆಟಗಾರ್ತಿ ಹಾನ್ ಯು ಅವರನ್ನು ನೇರ ಸೆಟ್ಗಳಲ್ಲಿ ಮಣಿಸಿ ಜಪಾನ್ ಸೂಪರ್ 750 ಬ್ಯಾಡ್ಮಿಂಟನ್ ಟೂರ್ನಿಯ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ಸುದ್ದಿ ಮುಖ್ಯಾಂಶಗಳು 5:00.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ. ಒಂದು ಗಂಟೆಯಿಂದ ಅಂದರೆ ಸುದ್ದಿ ಮುಖ್ಯಾಂಶಗಳು ಮುಗಿದ ಮೇಲೆ 1:10 ಅಂದರೆ ಸುಮಾರು 8 or 7 minutes ನಮಗೆ ಉಳಿದಿರುತ್ತೆ. ಈ ಸಮಯದಲ್ಲಿ ನಿಮ್ಮ ಎಲ್ಲ ಪತ್ರಗಳನ್ನು ಹಾಗೆ ಕಣ್ಣಾಡಿಸಬಹುದು. ಪತ್ರ ಅಂದರೆ ಸಂದೇಶಗಳನ್ನು ಒಮ್ಮೆ ನೋಡೋದಾದರೆ 11 to 1 ಅವಧಿಯಲ್ಲಿ ನಮ್ಮ ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ. 10 ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಕೊನೆಯ ಭಾಗವನ್ನು ಕೇಳ್ತಾ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಕೂಡ ಕೆಲವರು 11:05 ಸುಮಾರಿನಲ್ಲಿ ಸಂದೇಶಗಳನ್ನು ಕಳಿಸಿದ್ದೀರಿ. ಅತ್ಯುತ್ತಮ ಮಾಹಿತಿ, ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಪ್ರಸಾರ ಆಗಿದ್ದ ಎಲ್ಲ ಗೀತೆಗಳು ನಮಗಿಷ್ಟ ಆಯಿತು ಅಂತ ಹೇಳಿದಿರಿ. ಹಾಗೆ ಹೊಸ ಹಾಡುಗಳು ಚೆನ್ನಾಗಿತ್ತು, ಆಯ್ಕೆ ತುಂಬ ಚೆನ್ನಾಗಿತ್ತು. ಹೊಸ ಹಾಡೆಲ್ಲ ಅಷ್ಟು ಚೆನ್ನಾಗಿರಲ್ಲ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಕೆಲವು ಸಲ ಪ್ರತಿದಿನ ಹೊಸ ಹಾಡುಗಳನ್ನು ಕೇಳುವಾಗ 11:00 to 11:30 ನಮಗೆ ಇತ್ತೀಚೆಗೆ ಹೊಸ ಹಾಡುಗಳು ಕೂಡ ಚೆನ್ನಾಗಿದೆ ಅಂತ ಅನಿಸುತ್ತೆ ಅಂತಾರೆ ಕರ್ಜಗಿ ಅವರು ಮುರುಗೋಡ್ನಿಂದ. ಹಾಗೆ ವಸಂತ ಬೆಂಗಳೂರಿನಿಂದ ಜಿ ಎಸ್ ಚಂದನ ಅವರು ಕಲಾಭಾರತಿ

0: ಎಲ್ಲಿ ಮಾತಿಲ್ಲದ ಮೌನ ಗಾನ ಅಂತ ಹೇಳಿದ್ರಿ, ಕನ್ನಡದ ಹಾಡುಗಳನ್ನು ವಿಶೇಷವಾಗಿ ಆಯ್ದು ಪ್ರಸಾರ ಮಾಡಿದ್ರಿ, ಜಾನಕಿಯವರು ಹಾಡಿದ ಗೀತೆಗಳನ್ನು ಕೇಳಿ ಕಣ್ತುಂಬಿ ಬಂತು ಅಂತೀರಿ. ಹಾಗೆ ಯಲಹಂಕದ ಬಿಂದುಮತಿಯವರು ಇವತ್ತಿನ ಭಾವಪೂರ್ಣ ಕನ್ನಡ ಅಶ್ರುತರ್ಪಣ ಚೆನ್ನಾಗಿತ್ತು ಅಂತೀರಿ. ಹಲಸೂರಿನ ರಾಜೇಶ್ ಅವರು ಗೌರಿ ಮಡಿವಾಳರ್ ಇಂದರಗಿಯಿಂದ ಕೊಪ್ಪಳ, ಅವರ ಹಾಡುಗಳನ್ನ ಎಷ್ಟು ಕೇಳಿದರೂ ಮುಗಿಯೋದಿಲ್ಲ, ಅದನ್ನ ಕೇಳ್ತಾನೆ ಇರಬೇಕು ಅನ್ಸುತ್ತೆ ಅಂತಾರೆ ಕೊಪ್ಪಳದ ರೇಣುಕಾ ಅವರು. ನಾಗರತ್ನ ನಾರಾಯಣ ಸ್ವಾಮಿ ವಿವೇಕಾನಂದ ನಗರದಿಂದ, ಒಂದೇ ಮಾತು ಒಂದೇ ಮನಸ್ಸು ಒಂದೇ ನೀತಿ ಬೇಕು ಹಾಡಿದೆಯಾ ಅಂತ ಕೇಳ್ತೀರಿ. ಹಾಡಿತ್ತು ನನ್ನ ಪ್ಲೇಲಿಸ್ಟ್ನಲ್ಲಿ, ಆದರೆ ಸಮಯ ಸಾಲಲಿಲ್ಲ. ಹೋಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ಇವತ್ತಿನ ಕಲಾಭಾರತಿ ನಮಗೆ ಕಣ್ಣಲ್ಲಿ ನೀರು ತರಿಸ್ತು ಅಂತ ಹೇಳಿದಿರಿ, ಪ್ರಸಾರಕ್ಕೆ ಧನ್ಯವಾದ ಅಂತೀರಿ. NG ಬಸವರಾಜ್ ಅವರು ಕಲಾಭಾರತಿ ತುಂಬಾ ಇಷ್ಟ ಆಯಿತು ಅಂತಾರೆ. ಸುರೇಶ್ ಭಟ್ ಅವರು ಗೌರಿಬಿದನೂರಿನಿಂದ ನಮಸ್ಕಾರ ಅಂತ ನಿರ್ಮಲ ಅವರು ಹೇಳಿದಿರಿ. ಇವತ್ತಿನ ಕಲಾಭಾರತಿ ಅತ್ಯಂತ ಮಹತ್ವದ್ದು, ಎಲ್ಲೂ ಕೇಳಿರದ ಎಲ್ಲೂ ಇರದ ಒಂದು ವಿಶೇಷ ವಿಷಯವನ್ನು ಆರಿಸಿಕೊಂಡು ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಜಾನಕಿಯವರ ಗೀತೆಗಳನ್ನು ಪ್ರಸಾರ ಮಾಡಿದ್ರಿ, ತುಂಬ ಚೆನ್ನಾಗಿತ್ತು. ಕನ್ನಡದ ಮಣ್ಣಿನಲ್ಲಿ ಬೆರೆತ ಜೀವಕ್ಕೆ ನಮ್ಮ ನಮನಗಳು ಅಂತ ಹೇಳ್ತಾರೆ ವರಲಕ್ಷ್ಮಿ ಪೀಣ್ಯ ಅವರು. ಇವತ್ತಿನ ನಮ್ಮ ಕಲಾಭಾರತಿಯ ಸಂದೇಶವೂ ಇದೇ ಆಗಿತ್ತು, ಕನ್ನಡದ ಮಣ್ಣಿನಲ್ಲಿ ಬೆರೆತ ಜೀವಕ್ಕೆ ಕನ್ನಡದ ನಮನವಾಗಿತ್ತು. ಪೋಸ್ಟ್ ಆಫೀಸ್ ರಸ್ತೆಯ ಅರುಣಾ ಮೈತ್ರಿ ಅವರು ಕೂಡ ಚೆನ್ನಾಗಿತ್ತು ಕಲಾಭಾರತಿ ಅಂತ ಹೇಳಿದಿರಿ. ಕಲಾಭಾರತಿ ನಮಗೆ ಕೇಳಿ ಕಣ್ತುಂಬಿ ಬಂತು ಅಂತಾರೆ ನಮ್ಮ ಶ್ರೋತೃ ನಾರಾಯಣ ಸ್ವಾಮಿ ಅವರು. ಮೈಸೂರಿನಿಂದ ಈ ಸಂದೇಶವನ್ನು ಕಳಿಸಿದಿರಿ. ರಾಜಾಜಿನಗರದ ಪ್ರವೀಣ್ ಅವರು, ಸುವರ್ಣ ಪ್ರವೀಣ ಥಣಿಸಂದ್ರದಿಂದ, ನಮಗೆ ಲೈನ್ ಸಿಗೋದೇ ಕಷ್ಟ, ಕರೆ ಮಾಡಿದೆ ಆದರೆ ಸಿಗಲಿಲ್ಲ, ಕರೆ ಮಾಡಿದವರಿಗೆ ಕರೆ ಸಿಕ್ಬಿಡುತ್ತೆ ಕೆಲವು ಸರಿ ಅಂತ ಪೂರ್ಣಿಮಾ ರಾಘವೇಂದ್ರ ಕುಂದಾಪುರ ಅವರು ಸ್ವಲ್ಪ ಬೇಜಾರು ಮಾಡಿಕೊಂಡಿದ್ದಾರೆ. ಮುಂದಿನ ಸಲ ನಿಮಗೆ ಸಿಗಲಿ ಅಂತ ಆಶಿಸೋಣ ರಾಘವೇಂದ್ರ ಪೂರ್ಣಿಮಾ ಅವರೇ. ಕಣ್ತುಂಬ ಅಮ್ಮನನ್ನು ನೋಡೋ ಆಸೆ ಕೊನೆಗೂ ನಮಗೆ ಮಿಸ್ ಆಗೋಯ್ತು ಅಂತ ಹೇಳ್ತಾರೆ ನಮ್ಮ ಶ್ರೋತರು 864 ರೂಪಾ ಕೃಪಾ ಅವರು, ಹೆಸರನ್ನು ಹಾಕಿ ದಯವಿಟ್ಟು ನಿಮ್ಮ ಸಂದೇಶಗಳಲ್ಲಿ. ಸುವರ್ಣ ಅವರ ಸಂದೇಶ ಇದೆ, ಹಾಗೆ ಇವತ್ತಿನ ಕಲಾಭಾರತಿ ಕರೆಗೊಂದು ಹಾಡು ಎರಡೂ ಚೆನ್ನಾಗಿತ್ತು, ನಮಗೆ ಕೇಳಿ ಖುಷಿಯಾಯಿತು ಅಂತಾರೆ ಕಲಬುರಗಿಯ ಸರ್ವೇಶ ಮಠ್ ಅವರು. ಕಲಬುರಗಿಯಿಂದಲೇ ರಾಜೇಶ್ ಕೌರ್ ಕೆ ಏನೋ ಸ್ಪೆಲ್ಲಿಂಗ್ ಹಾಕಿದ್ದಾರೆ, ಇದು ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಕಲಬುರಗಿಯಿಂದ ರಾಜೇಶ್ ಡ್ಯಾಶ್ ಏನೋ ಒಂದು ಹೇಳಿದಿರಿ. ಕಾರ್ಯಕ್ರಮ ಚೆನ್ನಾಗಿದೆ, ನಮಗೆ ಕೇಳ್ತಾ ಇರಬೇಕು ವಿವಿಧ ಭಾರತಿ ಅಂತ ಅನಿಸುತ್ತೆ ಅಂತ ಹೇಳಿದಿರಿ. ಶಾಂತಾ ಬ್ಯಾಂಕ್ ಕಾಲೋನಿಯಿಂದ, ಫೋನು ರಿಂಗ್ ಆಗುತ್ತಲ್ಲ ಆಗ ನೀವು ಪಿಕ್ ಮಾಡಲ್ವಲ್ಲ ಯಾಕೆ ಅಂತ ಕೇಳ್ತೀರಿ. ನಾವು 2 ಅಥವಾ 3 ಸಂಖ್ಯೆಗಳನ್ನು ಕೊಟ್ಟಿರ್ತೀವಿ, ಬಹುಶಃ ನಾವು ಒಂದು ಸಂಖ್ಯೆಯಲ್ಲಿ ಮಾತಾಡುವಾಗ ಇನ್ನೊಂದು ಸಂಖ್ಯೆ ನಿಮಗೆ ರಿಂಗ್ ಆಗತ್ತೆ. ಹಾಗೆಯೇ ನಾವು ಗೀತೆಯನ್ನು ಪ್ರಸಾರ ಮಾಡ್ತಾ ಇರುವ ಅವಧಿಯಲ್ಲಿ ಕೆಲವೊಮ್ಮೆ ಫೋನ್ನ ಪಿಕ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲದೇ ಇರಬಹುದು, ಆಗಲೂ ಕೂಡ ರಿಂಗ್ ಆಗ್ತಾ ಇರುತ್ತೆ. ಫೋನ್ ರಿಂಗ್ ಆಗೋದು ಹೇಗೆ ಅಂತ ನೀವೇ ಯೋಚನೆ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಶ್ರೋತೃಗಳೇ. ರಿಂಗ್ ಆಗುತ್ತೆ ತಕ್ಷಣ, ರಿಂಗ್ ಆದ ಕೂಡಲೇ ನಾವು ಅದನ್ನು ತಗೊಳ್ಬೇಕು ಅಥವಾ ಉತ್ತರ ಕೊಡಬೇಕು ಮಾತಾಡಬೇಕು ಅಂತ ಅಂದುಕೊಳ್ಳೋದಕ್ಕಿಂತ ಕರೆ ಮಾಡಿದಾಗ ಪಿಕ್ ಮಾಡಲಿ ಅಂತ ಕಾದರೆ ಕಾಯ್ತಾ ಇದ್ರೆ ಅದಕ್ಕೆ ಒಂದು ಚಂದದ ಅನುಭವ ಬರುತ್ತೆ. ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ನೋಡಿ 7 ನಿಮಿಷ ಎಷ್ಟು ಬೇಗ ಹೋಯಿತು, ನಿಮ್ಮೆಲ್ಲ ಸಂದೇಶಗಳನ್ನು ಓದಿದ್ದೇವೆ. ಈಗ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ದೇಶದ ಮೊದಲ ಹೈಡ್ರೋಜನ್ ರೈಲು ಹಾಗೂ ಅಮೃತ್ ಭಾರತ್ ಯೋಜನೆಯಡಿ ಪುನರಾಭಿವೃದ್ಧಿಗೊಂಡ 75 ರೈಲು ನಿಲ್ದಾಣ ನಾಳೆ ಪ್ರಧಾನಿ ಅವರಿಂದ ಲೋಕಾರ್ಪಣೆ. ಅತ್ಯಾಧುನಿಕ ಮೂಲಸೌಕರ್ಯ, ಅಭಿವೃದ್ಧಿಗೊಂಡ ಆರ್ಥಿಕತೆಯ ಹೆಗ್ಗುರುತು, ಸಚಿವ ರಾಜನಾಥ್ ಸಿಂಗ್. ಮಾಪನ ಗುಣಪಟ್ಟ ವಿಷಯದಲ್ಲಿ ಸಮನ್ವಯ ರೂಪಿಸಲು 11 ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ನಡುವೆ ಒಡಂಬಡಿಕೆ, ಸಚಿವ ಪ್ರಹ್ಲಾದ್ ಜೋಶಿ. ಹಾಗೂ ಏಕದಿನ ಪಂದ್ಯಗಳ ಕ್ರಿಕೆಟ್ ಸರಣಿ 2ನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಹರಿಯಾಣ, ಚಂಡೀಗಢ ಮತ್ತು ಪಂಜಾಬ್ಗೆ ಭೇಟಿ ನೀಡಲಿದ್ದಾರೆ. ಹರಿಯಾಣದ ಜೇಂದ್ರ

0: ರೈಲು ನಿಲ್ದಾಣದಲ್ಲಿ ಭಾರತದ ಮೊದಲ ಹೈಡ್ರೋಜನ್ ರೈಲಿಗೆ ಪ್ರಧಾನಿ ಚಾಲನೆ ನೀಡಲಿದ್ದಾರೆ. ಹೈಡ್ರೋಜನ್ ಇಂಧನ ಕೋಶ ತಂತ್ರಜ್ಞಾನ ಆಧಾರಿತ ಈ ರೈಲು ಜಿಂದ್ ಮತ್ತು ಸೋನಿಪತ್ ನಡುವೆ ಸಂಚರಿಸಲಿವೆ. ಅತ್ಯಾಧುನಿಕ ರೈಲ್ವೆ ಇಂಜಿನಿಯರಿಂಗ್ ಬಳಸಿ ಸಂಪೂರ್ಣ ಸ್ವದೇಶಿ ತಂತ್ರಜ್ಞಾನದೊಂದಿಗೆ ಈ ರೈಲನ್ನು ವಿನ್ಯಾಸಗೊಳಿಸಲಾಗಿದ್ದು ಇದು ಶೂನ್ಯ ಇಂಗಾಲ ಹೊರಸೂಸಲಿದೆ. ಆನಂತರ ಪ್ರಧಾನಿ ನರೇಂದ್ರ ಮೋದಿ ಜಿನ್ನ ಏಕಲವ್ಯ ಕ್ರೀಡಾಂಗಣದಲ್ಲಿ ಸುಮಾರು 14,700 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಪ್ರಧಾನಿಯವರು ಮಧ್ಯಾಹ್ನ ಚಂಡೀಗಢಕ್ಕೆ ಭೇಟಿ ನೀಡಲಿದ್ದು ಅಲ್ಲಿ ಆರೋಗ್ಯ ರಕ್ಷಣೆ, ಶಿಕ್ಷಣ ಮತ್ತು ರಸ್ತೆ ಮೂಲಸೌಕರ್ಯ ಸೇರಿದಂತೆ 6,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ಚಂಡೀಗಢದ ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ಆಧುನಿಕ ಮಾತೃ ಮತ್ತು ಮಕ್ಕಳ ಕೇಂದ್ರ ಹಾಗೂ ಅತ್ಯಾಧುನಿಕ ನರವಿಜ್ಞಾನ ಕೇಂದ್ರವನ್ನು ಪ್ರಧಾನಿ ಉದ್ಘಾಟಿಸುವರು. ನಂತರ ಪ್ರಧಾನಿಯವರು ಜಲಂಧರ್ಗೆ ಭೇಟಿ ನೀಡಲಿದ್ದು ಸಂಪರ್ಕ ಬಲವರ್ಧನೆ ಮತ್ತು ಆರ್ಥಿಕ ಅಭಿವೃದ್ಧಿ ವೇಗಗೊಳಿಸುವ ಗುರಿ ಹೊಂದಿರುವ 5,470 ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ಬಹು ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟಿಸಲಿದ್ದಾರೆ. ಇದೇ ವೇಳೆ ಅವರು ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ ಜಲಂಧರ್ ಕಂಟೋನ್ಮೆಂಟ್ ಸೇರಿ 75 ಪುನರಾಭಿವೃದ್ಧಿಗೊಂಡ ರೈಲು ನಿಲ್ದಾಣಗಳನ್ನು ಲೋಕಾರ್ಪಣೆ ಮಾಡುವರು. ಅತ್ಯಾಧುನಿಕ ಮೂಲಸೌಕರ್ಯ ಯಾವುದೇ ಅಭಿವೃದ್ಧಿಗೊಂಡ ನಾಗರಿಕತೆಯ ಹೆಗ್ಗುರುತಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಅವರು ದೆಹಲಿಯಲ್ಲಿಂದು ಗಡಿ ರಸ್ತೆ ಸಂಸ್ಥೆ ಬಿಆರ್ಒದ ತಾಂತ್ರಿಕ ಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, ಇಂದು ನಿರ್ಮಿಸುತ್ತಿರುವ ಮೂಲಸೌಕರ್ಯ ಮುಂಬರುವ ವರ್ಷಗಳ ದೇಶದ ನಾಗರಿಕತೆಯನ್ನು ವ್ಯಾಖ್ಯಾನಿಸುತ್ತದೆ ಎಂದರು. ರೋಹ್ತಾಂಗ್ನಲ್ಲಿ ನಿರ್ಮಿಸುತ್ತಿರುವ ಅಟಲ್ ಸುರಂಗ ಮಾರ್ಗ, ಉಮ್ಲಿಂಗ್ಲಾನಲ್ಲಿ ಮೋಟಾರು ವಾಹನ ಸಂಚಾರಕ್ಕೆ ಸೂಕ್ತ ರಸ್ತೆ ನಿರ್ಮಾಣ, 13,000 ಅಡಿ ಎತ್ತರದಲ್ಲಿ ಸೇಲಾ ಸುರಂಗ ನಿರ್ಮಾಣ, ಇವು ಬಿಆರ್ಒ ಸಂಸ್ಥೆಯ ಸಾಮರ್ಥ್ಯವನ್ನು ಬಿಂಬಿಸುತ್ತವೆ. ಈ ಸಾಧನೆ ಇಂಜಿನಿಯರಿಂಗ್ ತಂತ್ರಜ್ಞಾನದ ಚಮತ್ಕಾರಗಳು ಎಂದು ಬಣ್ಣಿಸಿದ ಸಚಿವರು, ಸಂಸ್ಥೆಯ ಸಿಬ್ಬಂದಿಯ ಪರಿಶ್ರಮ, ಬದ್ಧತೆ ಹಾಗೂ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಅವರ ಮನೋಭಾವದಿಂದ ಇಂತಹ ಸಾಧನೆ ಮಾಡಲು ಸಾಧ್ಯವಾಗಿದೆ ಎಂದು ಪ್ರಶಂಸಿಸಿದ್ದಾರೆ. ಮುಂಬರುವ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಸರ್ಕಾರದ ಕಾರ್ಯಸೂಚಿಯನ್ನು ಅಂತಿಮಗೊಳಿಸುವ ಸಲುವಾಗಿ ನಾಳೆ ದೆಹಲಿಯಲ್ಲಿ ಎನ್ಡಿಎ ಸಚಿವರನ್ನು ಒಳಗೊಂಡಂತೆ ರಕ್ಷಣಾ ಸಚಿವ ರಾಜನಾಥ್ ಅವರ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಂಸದೀಯ ಸಭೆ ನಡೆಯಲಿದೆ. ಸಂಸತ್ ಅಧಿವೇಶನ ಇದೇ 20ರಿಂದ ಆರಂಭವಾಗಲಿದ್ದು ಆಗಸ್ಟ್ 13ರಂದು ಮುಕ್ತಾಯಗೊಳ್ಳಲಿದೆ. ಸರ್ಕಾರ ಸದನದ ಕಲಾಪವನ್ನು ಸುಗಮವಾಗಿ ನಡೆಸಲು ಪ್ರತಿಪಕ್ಷಗಳ ಸಹಕಾರ ಕೋರಲು ಇದೇ 19ರಂದು ಸರ್ವಪಕ್ಷಗಳ ಸಭೆಯನ್ನು ಕರೆದಿದೆ. ಮುಂಗಾರು ಅಧಿವೇಶನದಲ್ಲಿ ಹಲವು ಮಹತ್ವದ ಮಸೂದೆಗಳನ್ನು ಮಂಡಿಸಿ ಅಂಗೀಕಾರ ಪಡೆಯಲು ಸರ್ಕಾರ ಸಿದ್ದತೆ ನಡೆಸಿದೆ. ಏಕಕಾಲದಲ್ಲಿ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಗಳಲ್ಲಿ ನಡೆಸುವ ಕುರಿತಾದ 13ನೇ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯನ್ನು ಪರಿಶೀಲಿಸುತ್ತಿರುವ ಜಂಟಿ ಸಂಸದೀಯ ಸಮಿತಿ ನಾಳೆ ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವ ಸಾಧ್ಯತೆ ಇದೆ. ಭಾರತವು ತನ್ನ 2026ರ ಬ್ರಿಕ್ಸ್ ಅಧ್ಯಕ್ಷತೆಯ ಭಾಗವಾಗಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ರಾಷ್ಟೀಯ ಪ್ರಮಾಣೀಕರಣ ಸಂಸ್ಥೆಗಳ ಮುಖ್ಯಸ್ಥರ 5ನೇ ಸಭೆ ಬೆಂಗಳೂರಿನಲ್ಲಿ ಇಂದು ಆರಂಭವಾಗಿದೆ. 2 ದಿನಗಳ ಕಾಲ ನಡೆಯುವ ಸಭೆಯಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಮತ್ತು ಹೊಸ ಹಾಗೂ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಅಡಿಯಲ್ಲಿ ಪ್ರಮಾಣೀಕರಣದಲ್ಲಿ ಸಹಕಾರ ಕುರಿತ ಗೋಷ್ಠಿಯನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಮಾಪನ ಗುಣಮಟ್ಟ ವಿಷಯದಲ್ಲಿ ಸಮನ್ವಯ ರೂಪಿಸಲು 11 ರಾಷ್ಟಗಳು ಒಡಂಬಡಿಕೆಗೆ ಸಹಿ ಹಾಕಲಿವೆ. ಈ ಒಡಂಬಡಿಕೆಯಿಂದ ಬ್ರಿಕ್ಸ್ ರಾಷ್ಟಗಳ ನಡುವೆ ವ್ಯಾಪಾರ ವೃದ್ಧಿಯಾಗುವುದಲ್ಲದೆ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ತಯಾರಾಗಲು ಅನುಕೂಲವಾಗುತ್ತದೆ ಎಂದರು. ಸಭೆಯಲ್ಲಿ ಬಿಐಎಸ್ನ ಮಹಾನಿರ್ದೇಶಕ ಸಂಜಯ್ ಗರ್ಗ್ ಹಾಗೂ ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಖರೆ ಮತ್ತಿತರರು ಪಾಲ್ಗೊಂಡಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾಗತಿಕ ಪೂರೈಕೆ ಸರಣಿ ವ್ಯತ್ಯಯ ಸೇರಿದಂತೆ ಸದ್ಯ ಎದುರಾಗುತ್ತಿರುವ ಆರ್ಥಿಕ ಸವಾಲುಗಳನ್ನು ಹತ್ತಿಕ್ಕಲು ಬಿಮ್ಸ್ಟೆಕ್ ಸದಸ್ಯ ರಾಷ್ಟ್ರ

0: ರಾಷ್ಟ್ರಗಳ ನಡುವೆ ನಿಕಟ ಸಹಕಾರ ಅತ್ಯಗತ್ಯ ಎಂದು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಪ್ರತಿಪಾದಿಸಿದ್ದಾರೆ.
1: Disruptions in global supply chains have also resulted in economic hardship for all our countries. In this setting, there is an urgent need for us to collaborate, take decisive actions for mutual benefit, and find solutions through mutual discussions and deliberations to the vexed problems that we are all facing.
0: ದೆಹಲಿಯಲ್ಲಿಂದು ನಡೆದ ಬಿಮ್ಸ್ಟೆಕ್ ರಾಷ್ಟ್ರಗಳ ರಾಷ್ಟೀಯ ಭದ್ರತಾ ಪಡೆಗಳ ಮುಖ್ಯಸ್ಥರ 5ನೇ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಜಾಗತಿಕ ಪೂರೈಕೆ ಸರಣಿ ವ್ಯತ್ಯಯದಿಂದ ಎಲ್ಲಾ ದೇಶಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿವೆ. ಹಾಗಾಗಿ ಅದರಿಂದ ಹೊರಬರಲು ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಳಲು ಸದಸ್ಯ ರಾಷ್ಟಗಳ ನಡುವೆ ಪರಸ್ಪರ ಸಂವಾದ ಮತ್ತು ಸಹಭಾಗಿತ್ವ ತುರ್ತಾಗಿ ಆಗಬೇಕಿದೆ ಎಂದು ಹೇಳಿದರು. ಬೆಲ್ಜಿಯಂ ಪ್ರವಾಸದಲ್ಲಿರುವ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಬ್ರುಸೆಲ್ಸ್ನಲ್ಲಿಂದು ಭಾರತೀಯ ಕೈಗಾರಿಕಾ ಒಕ್ಕೂಟ, ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾ ಒಕ್ಕೂಟ ಹಾಗೂ ಅಸೋಚಾಮ್ನ ವಾಣಿಜ್ಯ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಿದರು. ಈ ಕುರಿತು ತಮ್ಮ ಮಾಧ್ಯಮ ಪೋಸ್ಟ್ನಲ್ಲಿ ವಿವರ ಹಂಚಿಕೊಂಡಿರುವ ಅವರು, ನಿಯೋಗದೊಂದಿಗೆ ಹೇಗೆ ಭಾರತೀಯ ಐರೋಪ್ಯ ಒಕ್ಕೂಟದ ಮುಕ್ತ ವ್ಯಾಪಾರ ಒಪ್ಪಂದ ದೇಶದ ಉದ್ಯಮಿಗಳಿಗೆ ಅವಕಾಶಗಳ ಬಾಗಿಲನ್ನು ತೆರೆಯುತ್ತದೆ ಹಾಗೂ ಇದರಿಂದ ಭಾರತದ ವಾಣಿಜ್ಯೋದ್ಯಮಿಗಳು, ಎಂಎಸ್ಎಂಇಗಳು ಹಾಗೂ ಜನರಿಗೆ ಅನುಕೂಲಗಳಾಗಲಿವೆ ಎಂಬ ಕುರಿತು ಚರ್ಚೆ ನಡೆಸಲಾಯಿತು ಎಂದು ಹೇಳಿದ್ದಾರೆ. ಪೆಟ್ರೋಲ್, ಡೀಸೆಲ್ ಮತ್ತು ವೈಮಾನಿಕ ಇಂಧನ ಎಟಿಎಫ್ ಮೇಲಿನ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಕೇಂದ್ರ ಸರ್ಕಾರ ಪರಿಷ್ಕರಿಸಿದೆ. ಇಂಧನ ರಫ್ತು ತೆರಿಗೆಗಳ ಪಾಕ್ಷಿಕ ಪರಿಶೀಲನೆಯ ಭಾಗವಾಗಿ ಸುಂಕವನ್ನು ಪರಿಷ್ಕರಿಸಲಾಗಿದ್ದು, ಅದರಂತೆ ಡೀಸೆಲ್ ಮೇಲಿನ ಸುಂಕ ಪ್ರತಿ ಲೀಟರ್ಗೆ 15.50 ರೂಪಾಯಿ ಹೆಚ್ಚಿಸಲಾಗಿದೆ. ಎಟಿಎಫ್ ಮೇಲಿನ ಸುಂಕವನ್ನು ಪ್ರತಿ ಲೀಟರ್ಗೆ 14.50 ರೂಪಾಯಿ ಹೆಚ್ಚಿಸಲಾಗಿದ್ದು, ಪೆಟ್ರೋಲ್ ಮೇಲಿನ ಸುಂಕವನ್ನು ಪ್ರತಿ ಲೀಟರ್ಗೆ 2.50 ರೂಪಾಯಿ ಇಳಿಕೆ ಮಾಡಲಾಗಿದೆ. ಹಣಕಾಸು ಸಚಿವಾಲಯ ಪರಿಷ್ಕೃತ ದರಗಳ ಅಧಿಸೂಚನೆ ಹೊರಡಿಸಿದ್ದು, ಆ ದರಗಳು ಇಂದಿನಿಂದಲೇ ಜಾರಿಗೆ ಬಂದಿವೆ. ಆದರೆ ದೇಶೀಯ ಬಳಕೆಯ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕದಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡಲಾಗಿಲ್ಲ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ರಫ್ತು ನಿರುತ್ತೇಜನಗೊಳಿಸಲು ಕೇಂದ್ರ ಸರ್ಕಾರ ಕಳೆದ ಮಾರ್ಚ್ 27ರಿಂದ ಜಾರಿಗೆ ಬರುವಂತೆ ಪೆಟ್ರೋಲ್, ಡೀಸೆಲ್ ಮತ್ತು ಎಟಿಎಫ್ ಮೇಲಿನ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಹೆಚ್ಚಳ ಮಾಡಿದೆ. ಪುರುಷರ 3 ಏಕದಿನ ಪಂದ್ಯಗಳ ಸರಣಿಯ 2ನೇ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ಇಂದು ಕಾರ್ಡಿಫ್ನ ಸೋಫಿಯಾ ಗಾರ್ಡನ್ನಲ್ಲಿ ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 5:30ಕ್ಕೆ ಆರಂಭವಾಗಲಿದೆ. ಇದಕ್ಕೂ ಮೊದಲು ಮಂಗಳವಾರ ಬರ್ಮಿಂಗ್ಹ್ಯಾಮ್ನ ಎಚ್ ಬಾಸ್ಟನ್ನಲ್ಲಿ ನಡೆದ ಮೊದಲ ಏಕದಿನ ಪಂದ್ಯದಲ್ಲಿ ಭಾರತ ತಂಡವು ಆತಿಥೇಯ ಇಂಗ್ಲೆಂಡ್ ತಂಡವನ್ನು 6 ವಿಕೆಟ್ಗಳಿಂದ ಸೋಲಿಸಿತ್ತು. 3ನೇ ಏಕದಿನ ಪಂದ್ಯವು ಭಾನುವಾರ ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿದೆ. 2 ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಚೀನಾದ 5ನೇ ಶ್ರೇಯಾಂಕದ ಆಟಗಾರ್ತಿ ಹಾನ್ ಯು ಅವರನ್ನು ನೇರ ಸೆಟ್ಗಳಲ್ಲಿ ಮಣಿಸಿ ಜಪಾನ್ ಸೂಪರ್ 750 ಬ್ಯಾಡ್ಮಿಂಟನ್ ಟೂರ್ನಿಯ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಪಿವಿ ಸಿಂಧು 2ನೇ ಸುತ್ತಿನ ಸ್ಪರ್ಧೆಯಲ್ಲಿ 21-16, 21-14 ಮಣಿಸಿ ಮುಂದಿನ ಹಂತ ಪ್ರವೇಶಿಸಿದರು. ಸದ್ಯ ಟೂರ್ನಿಯಲ್ಲಿ ಉಳಿದಿರುವ ಏಕೈಕ ಆಟಗಾರ್ತಿ ಪಿವಿ ಸಿಂಧು ಆಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಮೊದಲ ಹೈಡ್ರೋಜನ್ ರೈಲು ಹಾಗೂ ಅಮೃತ್ ಭಾರತ್ ಯೋಜನೆಯಡಿ ಪುನರಾಭಿವೃದ್ಧಿಗೊಂಡ 75 ರೈಲು ನಿಲ್ದಾಣ ನಾಳೆ ಪ್ರಧಾನಿಯವರಿಂದ ಲೋಕಾರ್ಪಣೆ. ಅತ್ಯಾಧುನಿಕ ಮೂಲಸೌಕರ್ಯ, ಅಭಿವೃದ್ಧಿಗೊಂಡ ಆರ್ಥಿಕತೆಯ ಹೆಗ್ಗುರುತು, ಸಚಿವ ರಾಜನಾಥ್ ಸಿಂಗ್. ಮಾಪನ ಗುಣಮಟ್ಟ ವಿಷಯದಲ್ಲಿ ಸಮನ್ವಯ ರೂಪಿಸಲು 11 ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಡುವೆ ಒಡಂಬಡಿಕೆ, ಸಚಿವ ಪ್ರಹ್ಲಾದ್ ಜೋಶಿ. ಹಾಗೂ ಏಕದಿನ ಪಂದ್ಯಗಳ ಕ್ರಿಕೆಟ್ ಸರಣಿ 2ನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30ಕ್ಕೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯವಾಗಿದೆ 1:21. ಕಾರ್ಯಕ್ರಮ ನಮ್ಮ ಕನ್ನಡ ನಾಡು, ನಮ್ಮ ನಾಡು. ಗುರುವಾರದ ವಿಶೇಷ ನಮ್ಮ ನಾಡು. ಏನಪ್ಪ ನಮ್ಮ ನಾಡು? ನಮ್ಮ ನಾಡು ಕರ್ನಾಟಕ. ಯಾರಿಗೆ ಗೊತ್ತಿಲ್ಲ ನಮ್ಮ ನಾಡು? ವಿಶ್ವ ಮಾನವ ತತ್ವ ಸಾರಿದ್ದು ನಮ್ಮ ನಾಡು. ಕಾಯಕವೇ ಕೈಲಾಸ ಅಂತ ಹೇಳಿದ್ದು ನಮ್ಮ ನಾಡು. ಸಂಸ್ಕೃತಿ, ವ್ಯಾಪಾರ, ವಾಣಿಜ್ಯದ ತವರು ನಮ್ಮ ನಾಡು. ಚಲುವ ಕನ್ನಡ ನಾಡು ನಮ್ಮ ನಾಡು. ಸೌಂದರ್ಯ, ಲಾಲಿತ್ಯ, ಲಾವಣ್ಯ ಕರ್ನಾಟಕ ಅಂದರೆ ಸರ್ವ ಮಂಗಳಿ ನಮ್ಮ ಕನ್ನಡ ದೇವಿ. ಈ ಸರ್ವ ಮಂಗಳಯ ಸೌಂದರ್ಯದ ಅನಾವರಣ ಮಾಡಬಹುದು ಈ ನಮ್ಮ ಕನ್ನಡ ಸರ್ವ ಮಂಗಳಯ ನಾನಾ ರೂಪಗಳನ್ನು ನೀವೂ ಮಾತಾಡಬಹುದು. ಕನ್ನಡ ಅಂದ ತಕ್ಷಣ ಏನನ್ಸುತ್ತೆ? ಅಥವಾ ನೀವು ಯಾವಾಗಲೂ ನೋಡಿದ ಕರ್ನಾಟಕದ ಯಾವುದಾದರೂ ಒಂದು ಜಾಗ, ಅಥವಾ ಎಲ್ಲೋ ಹೊರದೇಶದಲ್ಲಿ ನೀವು ಹೋದಾಗ ನಿಮಗೆ ಕನ್ನಡದ ಯಾವುದೋ ಒಂದು ಪದ ಅಥವಾ ಎಲ್ಲೋ ಒಂದು ಕೇಳಿದಾಗ ಹೇಗೆ ಅನ್ನಿಸ್ತು? ಹಾಗೆ ನಮ್ಮ ಸುತ್ತಮುತ್ತ ಇರುವ ಕನ್ನಡ, ನಮ್ಮ ಶಿಕ್ಷಣ, ನಮ್ಮ ಓದು, ನಮ್ಮ ಪುಸ್ತಕ, ಹೀಗೆ ಕನ್ನಡದ ಯಾವುದೇ ಒಂದು ರೂಪವನ್ನು ನೀವು ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು, ಕರೆ ಮಾಡಬಹುದು. ನಮ್ಮ ನಾಡಿನ ಬಗ್ಗೆ, ನಾಡು ನುಡಿಯ ಬಗ್ಗೆ ನೀವು ನಿಮ್ಮ ಮಾತನ್ನು ಹಂಚಿಕೊಳ್ಳಬಹುದು. ನಮ್ಮ ದೂರವಾಣಿ ಸಂಖ್ಯೆ ನಿಮಗೆ ಗೊತ್ತೇ ಇದೆ, ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಮಾಡಿದಿರಲ್ಲ, ಅದೇ ದೂರವಾಣಿ ಸಂಖ್ಯೆ 0800-223-7788 0800-223-7799. ನಮ್ಮ ಕನ್ನಡ ಸರ್ವ ಮಂಗಳಯ ವಿವಿಧ ರೂಪಗಳನ್ನು ಈ ಕಾರ್ಯಕ್ರಮದಲ್ಲಿ ಸಾಧ್ಯ ಆದರೆ ಸೆರೆ ಹಿಡಿಯೋಣ. ಯಾವುದಾದರೂ ಒಂದು ನಿರ್ದಿಷ್ಟ ವಿಷಯ ಇಟ್ಕೊಂಡು ನಾನಿವತ್ತು ಇದರ ಬಗ್ಗೆ ಹೇಳ್ತೀನಿ ಅಂತ ಕನ್ನಡದ ಬಗ್ಗೆ ಮಾತಾಡಬಹುದು. ನೀವು ನಿಮ್ಮ ಅನುಭವಗಳನ್ನೇ ನಮ್ಮ ಜೊತೆ ಹಂಚಿಕೊಳ್ಳಬಹುದು. ನಮಗೆ ಕರೆ ಮಾಡಿ ನಮ್ಮೊಂದಿಗೆ ಮಾತಾಡಿ. ಹಾಗೆ ಗೀತೆಗಳನ್ನು ಕೇಳ್ತಾ ಸಾಗೋಣ. ನಮಗೆ ನೀವು ವಾಟ್ಸಪ್ ಸಂದೇಶಗಳನ್ನು ಕಳಿಸಬಹುದು. ನಮ್ಮ ಸಂಖ್ಯೆ 9483091029 4830910029. ಕಾರ್ಯಕ್ರಮ ನಮ್ಮ ನಾಡು.

0: ನಮ್ಮ ನಾಡು ಕಾರ್ಯಕ್ರಮದಲ್ಲಿ ನೀವು ಮಾತಾಡಬಹುದು, ನಿಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬಹುದು. ನೋಡೋಣ ಯಾರಿದ್ದಾರೆ. ಹಲೋ, ನಮಸ್ಕಾರ.
1: ಹಲೋ,
0: ನಮಸ್ಕಾರ ಹೇಳಿ.
1: ಮೇಡಮ್ ನಮಸ್ತೆ.
0: ಹೇಳಿ.
1: ಮೋನಿಕಾ ಹಾಸನದಿಂದ.
0: ನಮಸ್ಕಾರ ಮೋನಿಕಾ ಅವರೇ. ಯಾವ ಕನ್ನಡದ ವಿಷಯವನ್ನ ಚೆನ್ನಾಗಿದ್ದೀನಿ ಮೋನಿಕಾ, ಯಾವ ಕನ್ನಡದ ವಿಚಾರವನ್ನ ಇವತ್ತು ಹಂಚ್ಕೊಳ್ತೀರಿ ನಮ್ಮ ಜೊತೆಗೆ?
1: ಹಾ ಮೇಡಮ್, ಇತ್ತೀಚೆಗೆ ಅಂದ್ರೆ ಇದೇ ತಿಂಗಳ 5ನೇ ತಾರೀಕು ದಾವಣಗೆರೆಗೆ ಹೋಗಿದ್ದೆ, ನಮ್ಮ ಕೇಳುಗರ ಮಿತ್ರರ ಒಂದು ಮಗನ ಮದುವೆಗೆ ಎಲ್ರು ಹೋಗಿದ್ವಿ. ಆಗ ಮದುವೆ ಮುಗಿಸಿ ಬರುವಾಗ ಅದು ಸಂತೆಬೆನ್ನೂರು ಅಂತ, ದಾವಣಗೆರೆಯಿಂದ 40 ಕಿಲೋಮೀಟರ್ ದೂರದಲ್ಲಿದೆ. ಹಲೋ,
0: ಕೇಳಿಸ್ತದೆ ಹೇಳಿ.
1: ಅಲ್ಲಿ ಬಹಳ ಸುಂದರವಾದ ಪುಷ್ಕರಣಿ ಇದೆ. ಬಹಳ ಸುಂದರ ಅಂದ್ರೆ ಕರ್ನಾಟಕದಲ್ಲೇ ಬ್ಯೂಟಿಫುಲ್ ಅದು ಒಂದು ಕಲ್ಯಾಣಿ ಅಂತ ಹೇಳ್ಬೋದು. ಅದನ್ನ ನೋಡಿ ಬಂದೆ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ.

0: ಅದನ್ನ ಮುಸಾಫಿರ್ ಖಾನಾ ಅಥವಾ ಹೊಂಡಾ ಅಂತ ಕರೀತಾರೆ. ಆ ಕಡೆಯವರೆಲ್ಲ ಸ್ಥಳೀಯವರೆಲ್ಲ ಹೊಂಡಾ ಅಂತಾನೆ ಕರೆಯೋದು. ಅದು 14th century ಕೆಂಗಪ್ಪ ನಾಯಕನ ಮಗ ಹನುಮಂತ ನಾಯಕ ಅನ್ನೋರು ಕಟ್ಟಿಸಿರುವಂತಹ ಪುಷ್ಕರಿಣಿ. ಅದು ಬಹಳ ಸುಂದರವಾದ ಮೆಟ್ಟಿಲುಗಳಿದೆ. ಕಲ್ಯಾಣಿ ಮಧ್ಯದಲ್ಲಿ 2 ಇರುವಂತ ವಸಂತ ಮಂಟಪ ಇದೆ. ಅದು ಸುಮಾರು 230-240 ವಿಸ್ತೀರ್ಣದಲ್ಲಿದೆ. ಕಲ್ಯಾಣಿ 30 ಆಳ ಹೊಂದಿದೆ ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿ ಅತಿ ದೊಡ್ಡ ಪುಷ್ಕರಣಿ, ಬಹಳ ಸುಂದರವಾದ ಕಲ್ಯಾಣಿ ಇದು.
1: ಇದನ್ನ ನೋಡಬೇಕು ಎಲ್ಲರೂ, ನೋಡಬಹುದಾದ
0: ಕಲ್ಯಾಣಿಯ 4 ದಿಕ್ಕಲ್ಲಿ. ಆದ್ರೆ ಅದರಲ್ಲಿ 2 ಹಾಳಾಗಿದೆ, ಇನ್ನು ಸುಸ್ಥಿತಿಯಲ್ಲಿ 6 ಮಂಟಪಗಳು ಸುಸ್ಥಿತಿಯಲ್ಲಿದೆ. ಇದರ ವಾಸ್ತುಶೈಲಿ ಬಂದು ಹಿಂದೂ ಸಾಸ್ತ್ರ.
1: ನೀವು ಅಲ್ಲಿ ಹೋದಾಗ, ಅಲ್ಲ ಜಗದಾಂಬಿಕಾ, ಮೋನಿಕಾ, ನೀವು ಅಲ್ಲಿ ಹೋದಾಗ ಅಲ್ಲಿ ನಿಮಗಾದ ಅನುಭವ ಏನು? ನಿಮಗಲ್ಲಿ ಯಾರು ಸಿಕ್ಕಿದ್ರು, ಯಾರನ್ನ ಭೇಟಿ ಮಾಡಿದ್ರಿ, ಎಷ್ಟು ಜನ ಅಲ್ಲಿ ಹೋಗಿದ್ರಿ, ಹೇಗಾಯ್ತು ಆ ಪ್ರವಾಸ, ಅದ್ರ ಬಗ್ಗೆ ಹೇಳ್ಬೋದಾ?
0: ಪ್ರವಾಸ ಅಂದ್ರೆ ನಾವು ಒಂದು ಏನು ಕೇಳುಗರ ಕುಟುಂಬ ಸೇರಿತ್ತು ಅಲ್ಲಿ ಒಂದು ಕಾರ್ಯಕ್ರಮ ಮದ್ವೆನಲ್ಲಿ. ಖುಷಿ ಆಯ್ತು ನಮ್ ಕೇಳುಗರನ್ನ ಭೇಟಿ ಮಾಡಿದ್ದು. ಇಲ್ಲ, ಇದು ಮುಗಿಸಿ ಬರುವಾಗ ನಾನು ನಮ್ಮ ಮನೆಯವ್ರು ಮಾತ್ರ
1: ಇಲ್ಲಿಗೆ ಹೋಗಿದ್ದು,
0: ಈ ಒಂದು ಪುಷ್ಕರಣಿ ನೋಡ್ಲಿಕ್ಕೆ ಹೋಗಿದ್ದು. ಅವ್ರು ನನ್ನ ಗೆಳತಿ ಒಬ್ರು ಹೇಳಿದ್ರು, ಬರುವ ದಾರಿಯಲ್ಲಿ ಸಿಗತ್ತೆ, ಬಹಳ ಚೆನ್ನಾಗಿದೆ, ನೋಡ್ಕೊಂಡ್ ಬಾ ಅಂತ. ಹಾಗಾಗಿ ಅದನ್ನ ನೋಡೋಣ ಅಂತಲೇ ಹೋಗಿದ್ದು. ಬಟ್ ಅಲ್ಲಿ ಅದು ತುಂಬಾನೇ ಚೆನ್ನಾಗಿದೆ, ಯಾಕೆಂದ್ರೆ ಆತರ ತುಂಬಾ ಕಲ್ಯಾಣಿಗಳು ಕರ್ನಾಟಕದಲ್ಲಿ ನೋಡಿದೀನಿ ಪುಷ್ಕರಣಿಗಳನ್ನ. ಆದ್ರೆ ಇಷ್ಟೊಂದು ವಿಶೇಷವಾಗಿರೋ ಪುಷ್ಕರಣಿ ನಾನು ಎಲ್ಲೂ ನೋಡಿರ್ಲೇ ಇಲ್ಲ.
1: ಅಲ್ಲಿಗೆ ದಾವಣಗೆರೆಯಲ್ಲಿರುವ ನಿಮ್ಮ ಮಾತು, ದಾವಣಗೆರೆಯಲ್ಲಿರುವ ಊರ ಹೆಸರೇನಂದ್ರಿ?
0: ಸಂತೆಬೆನ್ನೂರು. ದಾವಣಗೆರೆಯಿಂದ 40 ದೂರದಲ್ಲಿದೆ
1: ಸಂತೆಬೆನ್ನೂರಿನ.
0: ಚನ್ನಗಿರಿಗೆ ಬಹಳ ಹತ್ತಿರವಾಗಿರುತ್ತದೆ.
1: ಸಂತೆಬೆನ್ನೂರಿನ ಚನ್ನಗಿರಿ ಸಮೀಪ ಇರುವಂತಹ ಈ ಪುಷ್ಕರಣಿ, ಇದು ತುಂಬಾ ಚೆನ್ನಾಗಿದೆ. ಅಲ್ಲಿ ವಸಂತ ಮಂಟಪ ಮತ್ತೆ ಮುಂತಾದದೆಲ್ಲ ಇದೆ. ಇದಕ್ಕೆ ಒಂದು ಇತಿಹಾಸದ ಒಂದು ದೊಡ್ಡ ಕಥೆಯೂ ಇದೆ. ಹಾಗಾಗಿ ಅಲ್ಲಿಗೆ ನಾವು ಭೇಟಿ ಕೊಟ್ರೆ ಅದು ತುಂಬಾ ಚೆನ್ನಾಗಿರುತ್ತೆ. ನಾವು ಅಪರೂಪದ ಜಾಗ ಅದು ಅಂತ.
0: ಕಲ್ಯಾಣಿ ಪಕ್ಕನೇ ಒಂದು ವಿಶ್ರಾಂತಿ ಗೃಹ ಮಾಡಿದ್ರಂತೆ ಪ್ರಯಾಣಿಕರಿಗೆಲ್ಲ. ಅದು ಪ್ರಾರ್ಥನಾ ಮಂದಿರ ಕೂಡ ಆಗಿತ್ತು ಅಂತ ಹೇಳ್ತಾರೆ. ಇದೇನಪ್ಪ ಅಂದ್ರೆ ಆ ವಸಂತ ಮಂಟಪ ನೋಡಕ್ಕೆ ಅಷ್ಟು ಅಟ್ರಾಕ್ಷನ್, ಆಕರ್ಷಣೆ ಅಂದ್ರೆ ಅಷ್ಟು ಚೆನ್ನಾಗಿದೆ. ಯಾಕಂದ್ರೆ ಆನೆ, ಹಂಸ, ಗಂಡು ಬೇರುಂಡ ಎಲ್ಲಾ ಒಂದ್ ಶಿಲ್ಪಕ್ಕಲ್ಲಿ ಅದ್ರೊಳಗಡೆ ಇದೆ. ಜೊತೆಗೆ ಅದ್ರ ಗುಮ್ಮಟ ಈ ಕಮಲದ ದಳದ ರೀತಿಯಲ್ಲಿ ಮಾಡಿದ್ದಾರೆ. ಅದು ಬಹಳ ಒಂಥರ ಆಕರ್ಷಣೆ. ಮತ್ತೆ ಏನಪ್ಪಾ ಅಂದ್ರೆ ಇಲ್ಲಿ ಹಿಂದೂ ಮತ್ತೆ ಮುಸ್ಲಿಂ ಸಾಮರಸ್ಯಕ್ಕೆ ತೋರಿಸುತ್ತೆ ಈ ಪುಷ್ಕರಣಿ. ಅದೊಂದು ಬಹಳ ಖುಷಿ. ಎಲ್ಲರೂ ತುಂಬಾ ಜನ ಬರ್ತಾರೆ ಅಲ್ಲಿ ಪ್ರವಾಸಿಗರು ನೋಡ್ಲಿಕ್ಕೆ. ಬಹಳ ಸುಂದರವಾದ ಜಾಗ. ಎಷ್ಟೊತ್ತಿದ್ರು ಇನ್ನು ಸ್ವಲ್ಪ ಹೊತ್ತಿರೋಣ ಅನ್ನೋಷ್ಟು ಪ್ರಶಾಂತವಾದ ಜಾಗ.
1: ಧನ್ಯವಾದ ಮೋನಿಕಾ, ಎಷ್ಟೊಂದು ಮಾಹಿತಿಗಳನ್ನ ಕೊಟ್ರಿ. ಕನ್ನಡ ನಾಡಿನ ಅಂದ್ರೆ ನಮ್ಮ ನಾಡಿನ ಒಂದು ಅಪರೂಪದ ಜಾಗದ ಬಗ್ಗೆ ಹೇಳಿದ್ರಿ. ಧನ್ಯವಾದಗಳು ನಿಮಗೆ. ಯಾರಾದರೂ ದಾವಣಗೆರೆ ಸುತ್ತಮುತ್ತ ಹೋಗೋರು ಇದನ್ನ ನೋಡಬಹುದು, ಅಥವಾ ಸಂತೆಬೆನ್ನೂರನ್ನ ಹಾದು ಬರ್ತಾ ಇರುವವರು ಯಾರಾದರೂ ಇದ್ರೆ ಹಾಗೇ ಅಲ್ಲಿ ಸ್ವಲ್ಪ ವಿಶ್ರಮಿಸಿ ಮತ್ತೆ ಕಣ್ಣಿಗೆ ಕಾಣುವ ಆ ಆನಂದವನ್ನ, ಸೌಂದರ್ಯವನ್ನ, ಪ್ರಕೃತಿಯನ್ನ ಕಣ್ತುಂಬಿಕೊಳ್ಳಿ ಅಂತ ಹೇಳ್ತಾ ಕರೆ ಮಾಡಿ ಅಪರೂಪದ ಈ ವಿಚಾರ ತಿಳಿಸಿದ್ದಕ್ಕೆ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಮೋನಿಕಾ. ಹೀಗೆ ಕನ್ನಡ ನಾಡಿನ ವೈವಿಧ್ಯತೆಯನ್ನ, ಅಥವಾ ಅದು ಯಾವುದೇ ವಿಷಯ ಇರಬಹುದು, ನಿಮ್ಮ ಅನುಭವಗಳನ್ನ ನೀವು ನಮ್ಮ ಜೊತೆ ಹೇಳಿ ಗೀತೆಗಳನ್ನ ಕೇಳ್ತಾ ಸಾಗೋಣ. ಕಾರ್ಯಕ್ರಮ ನಮ್ಮ ನಾಡು.

ಶ್ರೇಯಾ ಘೋಷಲ್ ಅವರ ಧ್ವನಿಯಲ್ಲಿ ಬಿರುಗಾಳಿ ಚಿತ್ರದ ಗೀತೆ ಕೇಳಿದಿರಿ. ನಮ್ಮ ನಾಡು ಅಂದದ ನಾಡು, ಕರ್ನಾಟಕದ ನಂದನವನದ ಚಿಲಿಪಿಲಿ ನಮ್ಮ ನಾಡು ಕಾರ್ಯಕ್ರಮ. ನಿಮ್ಮ ಕನ್ನಡದ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ನಿನ್ನ ಕಣ್ಣಿನ ಅಂದ ಚೆಂದವ ಬಣ್ಣಿಸಿ ಬರೆಯಲೇ, ಬೆರಗುಗೊಳಿಸುವ ನಿನ್ನ ಬೆಡಗು ವಿನಾಣಗಳನ್ನು ಗುಣಿಸಿ ಎಣಿಸಲೇ ಅಂತ ಕವಿ ಹಾಡ್ತಾನೆ. ನಾವೇನೋ ಮಾತಾಡೋದಕ್ಕೆ ಕವಿಗಳೇ ಆಗಿರಬೇಕಿಲ್ಲ, ನಮ್ಮ ಕನ್ನಡದ ಅನುಭವಗಳನ್ನು ಹಂಚಿಕೊಳ್ಳೋಕ್ಕೆ ನೀವು ನಮ್ಮ ಜೊತೆಗೆ ಮಾತಾಡಬಹುದು. ಕವಿಗಳಾಗದಿದ್ದರೂ ಪರವಾಗಿಲ್ಲ, ನಮ್ಮ ಸುತ್ತಮುತ್ತ ನಡೆಯುವ ಕನ್ನಡದ ವಿದ್ಯಮಾನಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ನಮ್ಮ ನಾಡು ಕಾರ್ಯಕ್ರಮದಲ್ಲಿ ನಮ್ಮ ನಾಡು ಕರ್ನಾಟಕ, ನಮ್ಮ ಭಾಷೆ ಕನ್ನಡ. ಸಮಯ 1:40 ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನಮ್ಮ ನಾಡು. ನೀವು ನಮಗೆ ಕರೆ ಮಾಡಬಹುದು 0802237778 0802237779.

0: ಕೇಳ್ತಾ ಇದ್ದೀರಿ ನಮ್ಮ ನಾಡು ಕಾರ್ಯಕ್ರಮ. ನಮ್ಮ ಜೊತೆ ಈಗ ಒಬ್ಬರು ಇದ್ದಾರೆ, ಕರೆ ಮಾಡಿದ್ದಾರೆ, ಯಾರು ನೋಡೋಣ. ಹಲೋ, ನಮಸ್ಕಾರ.
1: ಹಲೋ, ನಮಸ್ತೆ ಮೇಡಮ್.
0: ಹೇಳಿ, ಯಾರು ಮಾತಾಡೋದು?
1: ನಾನು ಮೇಡಮ್, ಚಂದ್ರಿಕಾ ನೇರಲಗುಂಡೆ.
0: ಓ, ಚಂದ್ರಿಕಾ ಅವ್ರು ಮತ್ತೆ ಮಾಡಿದ್ರಿ, ಲೈನ್ ಸಿಕ್ತಲ್ಲ. ಏನೋ ನಿಮ್ಗೆ ಇವತ್ತು ಅದೃಷ್ಟದ ಬಾಗಿಲು ತೆರೆದಿದೆ ನೋಡಿದ್ರ ಚಂದ್ರಿಕಾ?
1: ನಿಜವಾಗ್ಲೂ ಖಂಡಿತ
0: ಅಲ್ವಾ,
1: ಡಬಲ್ ಡಬ್ಬಕ್ಕ. ನಂಗೇನು ಮೇಡಮ್ ಜೊತೆ ಇವತ್ತು ಮಾತಾಡಕ್ ಇಷ್ಟು ಖುಷಿ ಅಂದ್ರೆ, ಮತ್ತೆ ಪ್ರಯತ್ನ ಮಾಡಿದೆ. ಇವಾಗ ಕೇಳ್ತಾ ಇದ್ದೆ ಕಾರ್ಯಕ್ರಮ, ಮೇಡಮ್ ನಾನು ಮಾತಾಡೋಣ ನಿಮ್ ಜೊತೆ.

0: ಅಂತೇಳಿ
1: ಹೇಳಿ ಚಂದ್ರಿಕಾ. ಕನ್ನಡದ ಕನ್ನಡ ಹೌದು, ನೀವೆಲ್ಲ ಕರೆ ಕನ್ನಡದ ಮಾತಾಡು ಮಾತಾಡು ಕನ್ನಡದಲ್ಲಿ ಸಾಮಾನ್ಯವಾಗಿ ನಮ್ಮ ಶ್ರೋತೃಗಳು ಗುರುವಾರದ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ರು.
0: ಪ್ರತಿ ವಾರನು ಮಾತಾಡ್ತಿದ್ದೆ ಮೇಡಮ್.
1: ಹೌದು, ಅದೇನಾಯ್ತಂದ್ರೆ ಮಾತಾಡು ಮಾತಾಡು ಕನ್ನಡದಲ್ಲಿ ಅದೇ ರೀತಿಯ ಅಂದ್ರೆ ಸಿದ್ಧಪಡಿಸಿಟ್ಟುಕೊಂಡ ಮಾತುಗಳು, ಅದೇ ಮಾತು ಅದೇ ಒಂದು ನಿಮಿಷ ಅದೇ ಇಂಗ್ಲಿಷ್ನ ಹುಡುಕಾಟ ಆದಾಗ ಸ್ವಲ್ಪ ಬದಲಾವಣೆ ಮಾಡೋದು ಅಂತ ಹೇಳಿ ಕನ್ನಡದ ವಿಷಯವನ್ನಿಟ್ಕೊಂಡು ಕನ್ನಡನ ನಾವು ಕನ್ನಡದ ಹಬ್ಬಿಸುವಿಕೆಗೆ ಕಾರಣ ಆಗೋಣ, ಕನ್ನಡದ ವಿಚಾರಗಳನ್ನ ಹೆಚ್ಚು ಹೆಚ್ಚು ಮಾತಾಡೋಣ ಅಂತ ನಾವೀಗ ಇದನ್ನ ನಮ್ಮ ನಾಡು ಅಂತ ಮಾಡಿದೀವಿ. ಯಾವ ವಿಚಾರ ಹಂಚ್ಕೋತೀವಿ?
0: ನೀವು ಕೊಟ್ಟಿರೋದು ವಿಷಯ ಐತದ ಬದಲಾವಣೆ ಮಾಡಿರೋದು ಇದು ಚೆನ್ನಾಗಿದೆ. ಎಲ್ಲ ಈಗ ಹುಡುಕೋಬೇಕಿತ್ತು, ನೀವ್ ಹೇಳಿದಾಗ ಮೈಂಡ್ ಬರೀ ಅದ್ರಲ್ಲೇ ನಮ್ ತಲೆ ಮೇಡಮ್, ಏನು ಬೇರೆ ಏನು ಓಡ್ತಾ ಇರಲಿಲ್ಲ, ನಾವು ಕನ್ನಡದಲ್ಲೇ ಮಾತಾಡ್ಬೇಕಲ್ಲ
1: ಅಲ್ವಾ. ಹೌದು ಹೌದು, ಈಗ ಆ ಟೆನ್ಷನ್ ಇಲ್ಲ. ಪರವಾಗಿಲ್ಲಪ್ಪ, ಮಧ್ಯದಲ್ಲಿ ಏನೋ ಒಂದು ಅಕಸ್ಮಾತ್ ಒಂದು ಆಂಗ್ಲ ಪದ ಬಂತ ಪರವಾಗಿಲ್ಲ, ಆದ್ರೆ ನಾನು ಈ ವಿಷಯ ಹೇಳ್ತೀನಿ ಅಂತ ಅಲ್ವಾ. ವಿಚಾರದ ಬಗ್ಗೆ ನೀವು
0: ಇಲ್ಲ, ನಿಜವಾಗ್ಲೂ ಒಳ್ಳೇದೇ ಇದು ವಿಷಯ. ಈಗ ಮೇಡಮ್ ಅನ್ನೋದಂತೂ ಅದೊಂಥರ ಹಾಡು ಭಾಷೆ ಆಗ್ಬಿಟ್ಟಿದೆ ನಮಗೆ. ಅಕ್ಕ ಅನ್ನಕ್ಕೂ ಆಗಲ್ಲ, ಗುರುಗಳೇ ಅನ್ನಕ್ಕೂ ಆಗಲ್ಲ, ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗದೆ ಮೇಡಮ್ ಸರ್ ಬಂದ್ಬಿಟ್ಟಿದೆ ಅದು ನಮ್ ಜೊತೆ. ಅದು ಒಂದು ನಮ್ ಜೊತೆಗೆ ಬಂದಿರೋಂತ ಪದ ಏನೋ ಅಂತ ಹೇಳ್ಬೋದು. ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ ಮೇಡಮ್, ಕನ್ನಡ ಅಂದಾಗ ನೀವು ಕನ್ನಡ ಭಾಷೆನೇ ಶ್ರೀಮಂತ ಭಾಷೆ.
1: ಹೌದು,
0: ನಮ್ ನಾಡೇ ಶ್ರೀಮಂತ ನಾಡು. ನಾವಿರೋದು ಈ ನೀರು ಭೂಮಿ ಜಲ ಏನ್ ಪ್ರಕೃತಿ ಏನಾದ್ರೂ ಆಗಿರ್ಬೋದು ಮೇಡಮ್, ನಿಜವಾಗ್ಲೂ ಇಲ್ಲಿ ಹುಟ್ಟಿರೋರು ನಾವು ತುಂಬಾ ಪುಣ್ಯವಂತರು ನಾವು ಅಂತ. ಇದ್ರಲ್ಲಿ ನನ್ಗೆ ಅನ್ಸೋದು, ನಾವೇನು ಹೊನ್ನಾಳಿ ತಾಲೂಕು, ನನ್ ಗಂಡನ್ ಮನೆ ಇದೆ ಇಲ್ಲಿ ನೇರ್ಲಗುಂಡಿ ಗ್ರಾಮ. ಸುತ್ತಮುತ್ತ ತುಂಬಾ ಇತಿಹಾಸ ಇರೋಂತವು ನಮ್ಮ ಕನ್ನಡ ಭಾಷೆಗೆ, ನಾಡು ನುಡಿಗೆ ಹೆಸರುವಾಸಿ ಆದಂತ ಪ್ರಸಿದ್ಧವಾದಂತ ಸ್ಥಳಗಳಿದಾವ್ ಮೇಡಮ್ ಇಲ್ಲಿ. ಎಲ್ಲ ನೋಡ್ಬೇಕು ಮೇಡಮ್, ಎಲ್ರೂ ಪ್ರೇಕ್ಷಣೀಯ ಸ್ಥಳ ಅಂತೇಳಿ ಬಂದ್ರೆ ನೋಡೋಂತ ತುಂಬಾ ಇದಾವೆ ಮೇಡಮ್. ಅದ್ರಲ್ಲಿ ಹೊಳೆಹೊನ್ನೂರು, ನಮ್ ಭದ್ರಾವತ ಹೊಳೆಹೊನ್ನೂರ್ ಗೊತ್ತಲ್ಲ ಮೇಡಮ್, ಕೇಳಿದಿರ
1: ಹೊಳೆಹೊನ್ನೂರು? ಹೌದು
0: ಹಾ ಮೇಡಮ್. ಹೊಳೆಹೊನ್ನೂರ್ ಹತ್ರ ಒಂದ್ ಕೂಡಲಿ ಅಂತ ಇದೆ ಮೇಡಮ್, ಎರಡು ನದಿಗಳ ಸಂಗಮ ಆಗುತ್ತೆ ಮೇಡಮ್ ಅಲ್ಲಿ. ಅಲ್ಲಿ ತುಂಬಾ ಚೆನ್ನಾಗಿದೆ ಮೇಡಮ್, ಅಲ್ಲಿ ನೋಡಕ್ಕೆ ನಾವು ಎಂತ ಪ್ರೇಕ್ಷಣೀಯ ಸ್ಥಳ ಅಂದ್ರೆ ಆ ನದಿಗಳು ನೋಡೋದೇ ಒಂದಿದು. ಮರಿಯ ನದಿ, ನಾವು ತಾಯಿ ನಾವು ಅಕ್ಕ ತಂಗಿ ತರ ಹೋಲ್ಕೆ ಮಾಡ್ಕೊಳ್ತೀವಿ ನಾವು ಇದ್ರಲ್ಲಿ. ಆ ನದಿಗಳನ್ನ, ಆ ನದಿ ಮಧ್ಯದಲ್ಲಿ ಇದೆ ಮೇಡಮ್ ಅದು ದೇವಸ್ಥಾನ. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಲ್ಲಿ.
1: ಏನು, ಯಾವ ದೇವಸ್ಥಾನ, ಯಾವ ಹೆಸರು ದೇವ್ರ, ಯಾವ ದೇವರ ದೇವಸ್ಥಾನ
0: ಮೇಡಮ್? ಲಿಂಗು ಆಕಾರ ಇದಾನೆ ಸಂಗಮ ಲಿಂಗ, ಅದಕ್ಕೆ ಅದು ಉದ್ಭವ ಮೂರ್ತಿ ಮೇಡಮ್ ಅದು. ಅದಕ್ಕೆ ಏನ್ ಮಾಡಿದ್ದಾರೆ, ಅದಕ್ಕೆ ಯಾವ್ದು ಪ್ರತಿಮೆ ಮಾಡೇ ಇಲ್ಲ ಮೇಡಮ್, ಅದು ಈ ಕಲ್ಲಲ್ಲಿ ಬಂದಿದೆಯಲ್ಲ ಅದು ಹಂಗೆ ಬಿಟ್ಟಿದ್ದಾರೆ ಮೇಡಮ್ ಅದನ್ನ. ಅದು ನೀರೊಳಗೆ ಇದೆ, ಈಗ ನೀರು ಅದ್ರಲ್ಲಿ ಉಕ್ಕಿ ಉಕ್ಕಿ ಉಕ್ಕಿ ಹರಿತಾ ಇರುತ್ತೆ ಮೇಡಮ್. ಅದು ಪುಣ್ಯ ಅಂತೇಳಿ ಅದ್ರದ್ದು ಜಲ ಕುಡಿದ್ರೆ ಅದು ಮೈ ಮೇಲೆ ಹಾಕಿಸ್ಕೊಂಡ್ರೆ ಎಷ್ಟೋ ರೋಗಗಳು ಇದಾಗ್ತವೆ ಅಂತ. ಅದು ನೀರು ತುಂಬಾ ಬಂದಾಗ ಅಲ್ಲಿ ಹೋಗೋದೆ ಒಂದ್ ಕಷ್ಟ, ಆ ನದಿ ಒಳಗಡೆ ಇದೆ. ಮತ್ತೆ ಅಲ್ಲಿ ಹೋಗಿ ಸ್ನಾನ ಮಾಡೋದು, ಎರಡ್ ನದಿ ಮುಂದೆ ಹೋದ್ರಲ್ಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಮೇಡಮ್ ನೋಡಕ್ಕೆ. ಮತ್ತೆ ಅಲ್ಲಿ ಶೃಂಗೇರಿಗೆ ಹೋಗ್ತಿವಲ್ಲ ಮೇಡಮ್ ನಾವು, ಶೃಂಗೇರಿಗೆ ಹೋದಾಗ ಶಾರದಾಂಬೆ ಇದೆ, ಅದನ್ನ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ತೀವಲ್ಲ, ಅದಕ್ಕೆ ತುಂಬಾ ಚೆನ್ನಾಗಿದೆ ಅಕ್ಷರಾಭ್ಯಾಸ ಮಾಡಿಸೋದು. ಶಾರದೆಂದು ದೇವಸ್ಥಾನ ಇದೆ, ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡ್ಸಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದಾರೆ ಎಲ್ರು. ಅದ್ ಎರಡನ್ನು ಅದು ನೋಡ್ಬೇಕು, ಅದು ಹೋಗಿ ಕುತ್ಕೊಳಕ್ಕೆ.
1: ಹೌದು ಹೌದು, ಯಾವುದೇ ಜಾಗ ಆದ್ರೂ ಅಷ್ಟೇ, ಅದೊಂದು ಸಣ್ಣ ಜಾಗ ಇರಬಹುದು ಅಥವಾ ಪ್ರಕೃತಿ ಇರುವಂತಹ ನದಿ ಇರುವಂತಹ ಸಮುದ್ರ ಇರುವಂತಹ ಕರಾವಳಿ ಪ್ರದೇಶದ ಜಾಗಗಳಾಗಬಹುದು ಅಥವಾ ಬೆಂಗಳೂರಿನಂತಹ ಟ್ರಾಫಿಕ್ಕಿನ ಮಹಾಸಮುದ್ರವೇ ಆಗಬಹುದು, ಯಾವುದನ್ನಾದ್ರೂ ಕೂಡ ಅದನ್ನ ನಾವು ಅಲ್ಲಿ ಅಯ್ಯೋ ಬೆಂಗಳೂರು ಟ್ರಾಫಿಕ್ ಅಂತಪ್ಪ ಅಂತ ಸುಮ್ನೆ ಕೇಳಿರ್ತೀವಿ, ಅದನ್ನ ನೋಡಿದಾಗ ನಮ್ಗಾಗುವ ಅನುಭವವೇ ಬೇರೆ. ಹಾಗಾಗಿ ನಾವು ನೋಡ್ಬೇಕು,
0: ನೋಡಕ್ಕೆ ಎರಡು ಕಣ್ಣು ಸಾಲದು ಮೇಡಮ್. ಒಮ್ಮೆ ನಾನು ಅದಕ್ಕೆ ಕರಿತಾ ಇದೀನಿ ಎಲ್ರು, ನನಗ್ ತೋರಿಸ್ಬೇಕು ಅನ್ನೋದೊಂದು ಆಸೆ ಇದೆ ನಿಮ್ಗೆ, ಎಲ್ರು ಕರ್ಕೊಂಡೋಗಿ ನಮ್ದು ಸುತ್ತಮುತ್ತ ಇರೋ ಅಂತ ಎಲ್ಲ ತೋರಿಸ್ಬೇಕು ನಿಮಗೆ, ಪ್ರೇಕ್ಷಣೀಯ ಸ್ಥಳಗಳಾಗಿರ್ಬೋದು.
1: ನಮಗೆ ಅಂತಲ್ಲ, ಎಲ್ಲರೂ ಎಲ್ಲರೂ ಕೂಡ ಈ ರೀತಿಯ ಅಪರೂಪದ ಜಾಗಗಳನ್ನ ನೋಡೋದಾಗಿರ್ಬೋದು, ನಮ್ಮ ನಾಡಿನ ವಿಚಾರಗಳನ್ನ ತಿಳ್ಕೊಳ್ಳೋದಾಗಿರ್ಬೋದು, ನಾವು ಮಾತಾಡೋದಾಗಿರ್ಬೋದು, ಇವುಗಳನ್ನ ನಾವು ಮಾಡಬಹುದೇನೋ ಅನ್ಸುತ್ತೆ
0: ಎಲ್ಲ ಸ್ಥಳಗಳು.
1: ಧನ್ಯವಾದ ಚಂದ್ರಿಕಾ, ಧನ್ಯವಾದ, ಬಹಳ ಒಂದು ಒಳ್ಳೆ ವಿಚಾರವನ್ನ ನಮ್ ಜೊತೆಗೆ ಹಂಚ್ಕೊಂಡ್ರಿ.
0: ಒಂದು ನಿಮಿಷ ಕವನ ಹೇಳ್ಬೋದು ಮೇಡಮ್ ಕನ್ನಡ ನಾಡಿ ಬಗ್ಗೆ?
1: ಖಂಡಿತ ಹೇಳಿ, ಖಂಡಿತ ಹೇಳಿ, ಖಂಡಿತ ಹೇಳಿ, ಅದನ್ನೇ ಮೊದಲೇ ಹೇಳಬೇಕಾಗಿತ್ತು ನೀವು.
0: ಹೇಳದೆ ಪುಣ್ಯ ನಂದು ಹೇಳ್ತೀನಿ ಮೇಡಮ್, ಜಾಸ್ತಿ ನಮ್ಮ ನಾಡು ಸಿರಿನಾಡು ಅಂತಾನೆ ಬರ್ದಿದ್ದೀನಿ. ಜೀವ ನದಿಯಾಗಿ ನೆಲೆ ನಿಂತಿ ಹೇಳು ಕಾವೇರಿ, ಕೃಷ್ಣ ತುಂಗೆ ಅರಿಯತಿ

0: ಸಮೃದ್ಧ ಧಾಮಗಳ ನಾಡು ಈ ನಮ್ಮ ಚೆಲುವ ಕನ್ನಡ ನಾಡು. ಬೆಳಗಾವಿಯ ಕುಂದ, ಧಾರವಾಡದ ಪೇಡ, ದಾವಣಗೆರೆಯ ಬೆಣ್ಣೆ ದೋಸೆ, ಮೈಸೂರಿನ ಪೇಟ, ಕೋಲಾರದ ಚಿನ್ನದ ಗಣಿ, ಬಿಜಾಪುರದ ಗುಮ್ಮಟಗಳ ಪ್ರಸಿದ್ಧಿ ಪಡೆದ ನಮ್ಮ ನಾಡು ಚೆಲುವ ಕನ್ನಡ ನಾಡು. ಹಂಪೆ, ಬೇಲೂರು, ಹಳೇಬೀಡು, ಹರಿಹರ, ಹಾಸನ, ಅಮೃತಾಪುರ, ಶೃಂಗೇರಿ, ಚಿತ್ರದುರ್ಗ ಐತಿಹಾಸಿಕ ಪ್ರಸಿದ್ಧ ತಾಣಗಳ ನಾಡು ನಮ್ಮ ನಾಡು ಚೆಲುವ ಕನ್ನಡ ನಾಡು. ನಾಡು ನುಡಿ, ಕಲೆ, ಸಾಹಿತ್ಯ, ಐತಿಹಾಸಿಕ, ನೆಲ, ಜಲ, ಹಸಿರು ತುಂಬಿರುವ ಕನ್ನಡ ನಾಡು ನಮ್ಮ ಹೆಮ್ಮೆಯ ನಾಡು. ಇದುವೇ ಕರುನಾಡು, ನಮ್ಮ ಹೆಮ್ಮೆಯ ಬೀಡು ಚೆಲುವ ಕನ್ನಡ ನಾಡು.
1: ಇದುವೇ ನಮ್ಮ ನಾಡು ಕಾರ್ಯಕ್ರಮ, ಇದುವೇ ನಮ್ಮ ಚಂದ್ರಿಕಾ. ಧನ್ಯವಾದ ಚಂದ್ರಿಕಾ ಅವರೇ,
0: ನಿಮ್ ಜೊತೆ ಹೇಳಕ್ಕೆ ಅದೆಷ್ಟು ಇವತ್ತು ಖುಷಿ ಆಯ್ತು ಮೇಡಮ್. ಧನ್ಯವಾದಗಳು ಮೇಡಮ್ ಅವಕಾಶಕ್ಕಾಗಿ.
1: ನಮಸ್ಕಾರ ಚಂದ್ರಿಕಾ ಅವರೇ.
0: ನಮಸ್ತೆ ಮೇಡಮ್. ನಮಸ್ತೆ.

ನಮ್ಮ ನಾಡು ಕಾರ್ಯಕ್ರಮ. ಈ ಕಾರ್ಯಕ್ರಮ ಪ್ರತಿ ಗುರುವಾರ ಪ್ರಸಾರ ಆಗುತ್ತೆ. ಈ ದಿನ ಇಬ್ಬರೇ ಇಬ್ಬರು ಮಾತನಾಡಿದ್ರು. ಯಾಕೆ ನಮ್ಮ ನಾಡು ವಿಚಾರವಾಗಿ ಮಾತಾಡೋದಕ್ಕೆ ಎಷ್ಟೋ ವಿಷಯಗಳಿವೆ, ಎಷ್ಟೋ ಹೇಳಬಹುದು. ನಾವು ಕವಿಗಳಲ್ಲದಿದ್ದರೂ ಪರವಾಗಿಲ್ಲ, ನಮಗೆ ಬರೆಯೋಕ್ಕೆ ಗೊತ್ತಿಲ್ಲದಿದ್ದರೂ ಪರವಾಗಿಲ್ಲ, ಕರೆ ಮಾಡಿ ಕನ್ನಡದ ವಿಚಾರಗಳನ್ನು ಹಂಚಿಕೊಳ್ಳಿ ಅಂದಾಗ ನಮಗೆ ಈ ದಿನ ಕರೆ ಮಾಡಿದವರು ಮೋನಿಕಾ ಮತ್ತು ಚಂದ್ರಿಕಾ, ಇಬ್ಬರೇ ಇಬ್ಬರು ಕರೆ ಮಾಡಿದ್ರಿ. ಒಂದಷ್ಟು ಹಾಗೆ ಇತರ ವಿಚಾರಗಳನ್ನು ನಾವು ಮಾತನಾಡಿದೆವು. ಕೆಲವರು ಸಂದೇಶಗಳನ್ನು ಕಳಿಸಿದಿರಿ. ರಾಜು ಹಳೇಬೀಡು, ಕೂಡಲಿಗೆಯ ರಾಮಲಿಂಗೇಶ್ವರ ದೇವಸ್ಥಾನಗಳ ಬಗ್ಗೆ ನಮಗೆ ಹೇಳಬೇಕು ಅಂತ ಇತ್ತು, ಲೈನ್ ಸಿಗಲಿಲ್ಲ. ಈ ದೇವಸ್ಥಾನಗಳು

ತುಂಬ ಚೆನ್ನಾಗಿದೆ ಅಂತ ಹೇಳಿದಿರಿ. ಹಾಗೆ ಶೃಂಗೇರಿ ಮಠದ ಶಾಖೆ ಒಂದು ಕಡೆ ಇದೆ, ಶಿವಮೊಗ್ಗ ಸಂಗಮೇಶ್ವರ ದೇವಾಲಯ ಇದು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಸಿದ್ದು ಅವರು. ಅಮರನಾಥ ಯಾತ್ರೆ ಹೋಗಿದ್ವಿ ನಾವು 5 ದಿನ ಅಂತ ಹೇಳ್ತಾರೆ ನಮ್ಮ ಶ್ರೋತೃ ಹೊವಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು. ಕನ್ನಡದ ಬಗ್ಗೆ ಹೇಳಿ, ಅಮರನಾಥಕ್ಕೆ ನೀವು ಹೋದಾಗ ಯಾರಾದರೂ ಕನ್ನಡಿಗರು ಸಿಕ್ಕರಾ ನಿಮಗೆ? ಆ ಸಮಯದಲ್ಲಿ ಅವರನ್ನು ನೋಡಿದಾಗ ಏನು ಅನ್ನಿಸ್ತು, ಏನು ಮಾತಾಡಿದ್ರಿ? ಕನ್ನಡದ ಜನನ ಬೇರೆ ಯಾವುದೋ ಜಾಗದಲ್ಲಿ ನಮಗೆ ಅವರು ಸಿಕ್ಕಾಗ ಎಷ್ಟು ಓ ಎಲ್ಲೆಲ್ಲೋ ಕನ್ನಡ ಕೇಳಿಸ್ತಿದೆಯಲ್ಲ ಅಂತ ನಾವು ಹೋಗಿ ಕೇಳ್ತೀವಿ, ಓ ಯಾವ ಊರು ನಿಮ್ಮದು ಅಂತ ಅಲ್ವಾ. ಹಾಗೆ ಅಂತಹ ಘಟನೆಗಳು ಕನ್ನಡಕ್ಕೆ ರಿಲೇಟ್ ಆಗುವಂತಹ ಕನ್ನಡದ ಪದಗಳಿಗೆ, ಕನ್ನಡದ ಭಾಷೆಗೆ, ಕನ್ನಡದ ಮಣ್ಣಿಗೆ ಸಂಬಂಧಿಸಿದ ಘಟನೆಗಳು ಎಷ್ಟೋ ಇರುತ್ತೆ. ಕನ್ನಡ ಅಂದಾಗ ನಾವು ಮಾತಾಡ್ತಾ ಇರ್ತೀವಲ್ಲ, ಅಂತಹ ಘಟನೆಗಳ ಬಗ್ಗೆ ನಮ್ಮ ಜೊತೆಗೆ ನೀವು ಈ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಬೋದು. ಜೊತೆಗೆ ಎಲ್ಲೋ ಪ್ರವಾಸ ಹೋದಾಗ ಯಾವುದೋ ಜಾಗ ಇರಬಹುದು, ಆ ಜಾಗಕ್ಕೆ ಯಾರೋ ಹೊರಗಿನ ಪ್ರದೇಶದ ಜನರು ಬಂದಿರ್ತಾರೆ, ಅವರಿಗೆ ಕನ್ನಡ ಗೊತ್ತಿರೋದಿಲ್ಲ, ಅವರು ಮಾತನಾಡುವಾಗ ಅವರ ಜೊತೆಗೆ ಒಡನಾಡಿದಾಗ ನಮಗೇನು ಅನ್ನಿಸ್ತು, ಹೀಗೆ ಸಾಕಷ್ಟು ಸಂಗತಿಗಳನ್ನು ನಾವು ಈ ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳಬಹುದು. ನೀವು ಇಂತಹ ವಿಚಾರಗಳನ್ನು ಈ ಕಾರ್ಯಕ್ರಮದಲ್ಲಿ ಮಾತಾಡಬಹುದು. ಹರಿಹರನ್ ಅವರು ವಿಜ್ಞಾನ ನಗರದಿಂದ ಒಂದು ಸಂದೇಶವನ್ನು ಕಳಿಸಿದ್ದಾರೆ, ನಾನು ಹಳ್ಳಿ ಭಾಷೆಯಲ್ಲಿ ಬರೆದಿದ್ದೀನಿ, ಕ್ಷಮಿಸಿ ತಪ್ಪಾಗಿದ್ರೆ ಅಂತ. ಖಂಡಿತ ಹಳ್ಳಿ ಭಾಷೆ, ಪಟ್ಟಣದ ಭಾಷೆ, ಸಾಹಿತ್ಯದ ಭಾಷೆ, ಆ ಭಾಷೆ ಈ ಭಾಷೆ ಯಾವುದೂ ಅಲ್ಲ, ನಮಗೆ ಬೇಕಾಗಿರೋದು ಒಂದೇ, ಆ ಭಾಷೆ ಅದು ಹೃದಯದ ಭಾಷೆ. ನಾವು ಹೃದಯದ ಭಾಷೆಯಲ್ಲಿ ಮಾತಾಡೋಣ, ಯಾಕೆ ಅಂದರೆ ನಮ್ಮ ಮನಸ್ಸಲ್ಲಿ ಏನೇನೋ ಭಾವ ಸುಳಿಬಹುದು, ನಾವು ಅದನ್ನು ತಕ್ಷಣಕ್ಕೆ ಹೇಳೋದಕ್ಕೆ ಸಾಧ್ಯ ಆಗದೇ ಇರಬಹುದು. ಹೃದಯದ ಭಾಷೆಯಲ್ಲಿ ಎಲ್ಲವನ್ನೂ ಹೇಳೋಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ನಾಡು ಕಾರ್ಯಕ್ರಮದಲ್ಲಿ ಮತ್ತೆ ನೀವು ಮಾತನಾಡುವಾಗ ಈ ಹೃದಯದ ಭಾಷೆಯನ್ನು ಉಪಯೋಗಿಸ್ತಾ ನಿಮ್ಮ ಹೃದಯದ ಕನ್ನಡದ ಸಂಗತಿಗಳನ್ನು ಹೇಳಿ ಅಂತ ಕೇಳ್ತಾ ಇವತ್ತಿನ ನಮ್ಮ ನಮ್ಮ ನಾಡು ಕಾರ್ಯಕ್ರಮವನ್ನು ಮುಗಿಸೋಣ.

ಇನ್ನು ನಮಗೆ ಸ್ಪಂದನ ಕಾರ್ಯಕ್ರಮಕ್ಕೆ ಮೇಲ್ ಮಾಡಿದ್ದಾರೆ ಶ್ರೀಧರ್ ಮೂರ್ತಿ ಚಿಕ್ಕಬಳ್ಳಾಪುರದಿಂದ. ಹಾಯ್ ವಿವಿಧ ಭಾರತಿ, ನಿನ್ನೆಲ್ಲ ಕಾರ್ಯಕ್ರಮಗಳು ಚಂದ, ತಪ್ಪದೆ ನಾದೋಪಾಸನೆ ಪ್ರೇಮ ಪದನಿಸವನ್ನು ಕೇಳ್ತೇವೆ. ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಡು ಕೇಳಬೇಕು ಅಂತ ಆಸೆ, ಇನ್ನೂ ಸಾಧ್ಯ ಆಗಿಲ್ಲ. ಆದರೆ ನಾನು ರಸಪ್ರಶ್ನೆ ಮತ್ತು ಪದಬಂಧಕ್ಕೆ ತಪ್ಪದೇ ಉತ್ತರ ಕೊಡ್ತೇನೆ. ಎಲ್ಲರ ಜೊತೆಗೆ ನನ್ನ ಹೆಸರು ಬಂದಾಗ ತುಂಬಾ ಖುಷಿಯಾಗುತ್ತೆ. ವಿವಿಧ ಭಾರತಿ, ನೀನು ನಮ್ಮ ಅನುದಿನದ ಸಂಗಾತಿ ಅಂತ ಹೇಳಿದ್ದೀರಾ. ಶ್ರೀಧರ್ ಮೂರ್ತಿಯವರೇ, ನಿಮ್ಮ ಆಸೆ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು, ಅದು ಆದಷ್ಟು ಬೇಗ ಈಡೇರುತ್ತೆ. ಖಂಡಿತವಾಗ್ಲೂ ಪ್ರಯತ್ನ ಮಾಡ್ತಾ ಇರಿ. ನಿಮ್ಮ ಮೇಲ್ಗಾಗಿ ವಂದನೆಗಳು. ಇನ್ನು ಚಾಮರಾಜನಗರದ ಮಂಜು, ಸುಶೀಲಾ, ನಾಗಮ್ಮ ಇವರೆಲ್ಲ ಹೇಳ್ತಾ ಇದ್ರೆ, ನಮಸ್ತೆ. ನಮ್ಮೂರಿನ ಬಗ್ಗೆ ಗುರುವಾರದ ಮಧ್ಯಾಹ್ನದ ಕಾರ್ಯಕ್ರಮ ನಮ್ಮ ನಾಡು ನುಡಿ ಕಾರ್ಯಕ್ರಮದಲ್ಲಿ ನಮ್ಮೂರಿನ ಬಗ್ಗೆ ಹೇಳಬೇಕು ಅಂತ ತುಂಬಾ ಆಸೆ ಇತ್ತು. ಬಹಳಷ್ಟು ಸಲ ಪ್ರಯತ್ನ ಮಾಡಿದ್ವಿ, ಆದರೆ ಆಗಲಿಲ್ಲ. ಮೈಸೂರಿನ ಅರಸ ಮುಮ್ಮಡಿ ಕೃಷ್ಣರಾಜ ಒಡೆಯರು ಜನಿಸಿದ ಊರು ನಮ್ಮದು. ಇದನ್ನು ಮೊದಲು ಅರಿಕುಠಾರ ಅಂತ ಕರೀತಾ ಇದ್ರು, ಆಮೇಲೆ ಮೂರನೇ ಚಾಮರಾಜ

0: ಒಡೆಯರ ನೆನಪಿಗಾಗಿ ಚಾಮರಾಜನಗರ ಅಂತ ಕರೆಯಲಾಯಿತು. 1826 ಮುಮ್ಮಡಿ ಕೃಷ್ಣರಾಜ ಒಡೆಯರು ಚಾಮರಾಜನಗರದಲ್ಲಿ ಶಿವ ಅಂದರೆ ಚಾಮರಾಜೇಶ್ವರನ ದೇವಸ್ಥಾನವನ್ನು ಕಟ್ಟಿಸಿದ್ರು. ಇಲ್ಲಿಗೆ ಶಿವಲಿಂಗವನ್ನು ಶೃಂಗೇರಿಯಿಂದ ತಂದು ಪ್ರತಿಷ್ಠಾಪನೆ ಮಾಡಿದರು. ಬಹಳ ಸುಂದರವಾದ ಶೈಲಿಯಿಂದ ನಮ್ಮೂರಿನ ದೇವಾಲಯ ಎಲ್ಲರ ಮನಸೆಳೆಯುವ ಹಾಗಿದೆ. ವಿಶೇಷವಾಗಿ ಆಷಾಢದಲ್ಲಿ ನಡೆಯುವ ರಥೋತ್ಸವ ನವ ದಂಪತಿಗಳ ಜಾತ್ರೆ ಅಂತಲೇ ಹೆಸರಾಗಿದೆ. ಹೊಸ ಗಂಡ ಹೆಂಡತಿ ಹೂವು ದವನ ಬಾಳೆಹಣ್ಣನ್ನು ಚಾಮರಾಜೇಶ್ವರನ ರಥಕ್ಕೆ ತೇರಿಗೆ ಅರ್ಪಿಸಿ ಆಶೀರ್ವಾದವನ್ನು ಪಡ್ಕೊಳ್ತಾರೆ. ಇಲ್ಲಿ ಬಂದು ಆಶೀರ್ವಾದ ಪಡೆದರೆ ದಾಂಪತ್ಯ ಬದುಕು ಸುಖವಾಗಿರುತ್ತೆ ಎನ್ನುವ ನಂಬಿಕೆ ಇದೆ. ಹೀಗೆ ಹೇಳ್ತಾ ಹೋದರೆ ನಮ್ಮೂರಿನ ಹಲವಾರು ವಿಶೇಷತೆಗಳನ್ನು ಹೇಳಬೇಕು ಅನಿಸುತ್ತೆ. ಮತ್ತೊಮ್ಮೆ ಯಾವಾಗಾದರೂ ಹಂಚಿಕೊಳ್ತೇನೆ. ಧನ್ಯವಾದ ಅಂತ ಹೇಳಿದರೆ ಚಾಮರಾಜನಗರದ ಮಂಜು ಸುಶೀಲ ನಾಗಮ್ಮ. ಹೌದು, ಖಂಡಿತವಾಗ್ಲೂ ನಿಮ್ಮೂರು ವಿಶೇಷನೇ ಸರಿ. ಮೈಸೂರು ಸುತ್ತಮುತ್ತ ಇರುವಂಥ ಅನೇಕ ಊರುಗಳಲ್ಲಿ ಮೈಸೂರಿನ ಅರಸರ ಒಡೆಯರ ಒಂದು ಆಡಳಿತದ ಕುರುಹುಗಳು ಸಾಕಷ್ಟು ಸಿಗ್ತಾ ಹೋಗುತ್ತೆ. ಹಾಗೆ ಚಾಮರಾಜನಗರ ಮೈಸೂರು ಅರಸರ ಹೆಸರನ್ನು ಹೊತ್ತು ನಿಂತಹ ಚಾಮರಾಜನಗರ, ಹಾಗೆ ಚಾಮರಾಜೇಶ್ವರ ದೇವಸ್ಥಾನದ ಬಗ್ಗೆ ನೀವು ಸ್ಪಂದನ ಕಾರ್ಯಕ್ರಮಕ್ಕೆ ಪತ್ರ ಬರೆದು ತಿಳಿಸಿದ್ದೀರಾ. ನಿಮ್ಮ ಪ್ರೀತಿ ಅಭಿಮಾನಕ್ಕೆ ಖಂಡಿತವಾಗ್ಲೂ ಧನ್ಯವಾದ. ಹಾಗೆ ನೀವು ಕೂಡ ನಮ್ಮ ನಾಡು ನುಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೂರಿನ ಬೇರೆ ವಿಶೇಷಗಳ ಬಗ್ಗೆ ಕೂಡ ಹೇಳುವಂಥ ಪ್ರಯತ್ನವನ್ನು ನೀವು ಮಾಡಬಹುದು. ಬೆಂಗಳೂರಿನಿಂದ ಎನ್ ರಾಘವನ್ ಅವರು ಹೇಳ್ತಾ ಇದ್ದಾರೆ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಸಮಯ 10 ನಿಮಿಷಕ್ಕೆ ವಿಸ್ತಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ರಾಘವನ್ ಅವರೇ, ಆಯಾ ಕಾರ್ಯಕ್ರಮಕ್ಕೆ ಇಂತಿಷ್ಟೇ ಅಂತ ಸಮಯ ನಿಗದಿ ಆಗಿರುತ್ತೆ. ಹಾಗೆಯೇ ಯಾವಾಗಲೂ ಕೂಡ ಕೆಲವು ವಿಷಯಗಳು, ಕೆಲವು ವಸ್ತುಗಳು, ಕೆಲವು ವಿಚಾರಗಳು ಇನ್ನೂ ಸ್ವಲ್ಪ ಬೇಕು ಅನ್ನುವಾಗಲೇ ಅಯ್ಯೋ ಮುಗ್ದೇ ಹೋಯ್ತಲ್ಲ ಅನ್ನುವ ಹಾಗಿದ್ದರೆ ಅದು ನಾಳೆಗೆ ಕುತೂಹಲ, ಕಾಯುವಿಕೆ ಎಲ್ಲವನ್ನು ಕೂಡ ಒಳಗೊಂಡಿರುತ್ತೆ. ನಾಳೆ ಮತ್ತಷ್ಟು ಹೊಸದು, ಮತ್ತಷ್ಟು ಬೇಕು ಅನಿಸೋ ಹಾಗಿರುತ್ತೆ. ಹಾಗೆಯೇ ನಮ್ಮ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಕೂಡ ಸಾಗ್ತಾ ಇದೆ. ಕೇಳ್ತಾ ಇರಿ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯನ್ನು. ಕೇಳುಗ್ರೆ, ಇದಿಷ್ಟು ನಮ್ಮ ಈ ವಾರದ ಈ ದಿನದ ಸ್ಪಂದನ ಕಾರ್ಯಕ್ರಮ. ಇದಿಷ್ಟು ಇಂದಿನ ಸ್ಪಂದನ ಕಾರ್ಯಕ್ರಮ. ಕೇಳುಗರೆ, ನಿಮಗೆ ಪುಸ್ತಕ ಓದುವ ಹವ್ಯಾಸ ಇದೆಯಾ? ಇತ್ತೀಚೆಗೆ ಯಾವ ಪುಸ್ತಕವನ್ನು ಓದಿದ್ರಿ ಅಥವಾ ಯಾವ ಪುಸ್ತಕವನ್ನು ನೀವು ಖರೀದಿ ಮಾಡಿದ್ದೀರಿ? ಮಕ್ಕಳಿಗಾಗಿ ಯಾವೆಲ್ಲ ಪುಸ್ತಕಗಳನ್ನು ಇತ್ತೀಚೆಗೆ ಪರ್ಚೇಸ್ ಮಾಡಿದ್ರಿ? ಇಲ್ಲಾಂದರೆ ನಿಮಗೆ ಯಾರಾದರೂ ಪುಸ್ತಕವನ್ನು ಉಡುಗೊರೆಯಾಗಿ ಕೊಟ್ಟಿದ್ದುಂಟ ಅಥವಾ ನೀವು ಯಾರಿಗಾದರೂ ಪುಸ್ತಕವನ್ನು ಉಡುಗೊರೆ ನೀಡಿದ್ದಿದೆಯಾ? ಹೀಗೆ ಪುಸ್ತಕದ ವಿಚಾರವಾಗಿ ಏನೇ ಇದ್ದರೂ ಕೂಡ ನೀವು ನಮಗೆ ಬರೆಯಿರಿ. ನಿಮಗೆ ನಮ್ಮ ವಿಳಾಸ ಗೊತ್ತೇ ಇದೆ. ಇಮೇಲ್ಗಾದರೆ kannadavividabharati@gmail.com, ಪತ್ರಕ್ಕಾದರೆ ನಿಲಯದ ನಿರ್ದೇಶಕರು, ಆಕಾಶವಾಣಿ ಸ್ಪಂದನ ವಿಭಾಗ, ವಿವಿಧ ಭಾರತಿ, ರಾಜಭವನ ರಸ್ತೆ, ಬೆಂಗಳೂರು 1.
1: ಪತ್ರ ಬರೀತಿರಲ್ಲ, ಸ್ಪಂದನ ಕಾರ್ಯಕ್ರಮ ಕೇಳಿದಿರಿ. ಸಮಯ 2:30. ಈಗ ಪ್ರದೇಶ ಸಮಾಚಾರ.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ರಾಜ್ಯದ ಬರ ಪರಿಸ್ಥಿತಿಯನ್ನು ರಾಷ್ಟೀಯ ವಿಪತ್ತು ಎಂದು ಘೋಷಿಸುವಂತೆ ಪ್ರಧಾನಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪತ್ರ. ಗುಣಮಟ್ಟದ ಮಾನದಂಡ ವಿಚಾರ ವಿನಿಮಯ ಕುರಿತಂತೆ ಬೆಂಗಳೂರಿನಲ್ಲಿಂದು ಬ್ರಿಕ್ಸ್ 11 ರಾಷ್ಟ್ರಗಳಿಂದ ಒಡಂಬಡಿಕೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ನವದೆಹಲಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವರಿಷ್ಠರೊಂದಿಗೆ ಚರ್ಚೆ. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ ರಾಜ್ಯದ 4 ರೈಲು ನಿಲ್ದಾಣಗಳು ನಾಳೆ ಪ್ರಧಾನಿಯವರಿಂದ ಲೋಕಾರ್ಪಣೆ. ಹಾಗೂ ಉಪಸಭಾಪತಿ ಎಂಕೆ ಪ್ರಾಣೇಶ್ ಪರಿಷತ್ ಸದಸ್ಯತ್ವ ರದ್ದು, ಸುಪ್ರೀಂಕೋರ್ಟ್ನಲ್ಲಿ ಅರ್ಜಿ ವಜಾ. ರಾಜ್ಯವು ತೀವ್ರ ಮಳೆಯ ಕೊರತೆ, ಕುಡಿಯುವ ನೀರಿನ ಬಿಕ್ಕಟ್ಟು ಹಾಗೂ ಕೃಷಿ ಮತ್ತು ಗ್ರಾಮೀಣ ಜೀವನೋಪಾಯದ ಮೇಲೆ ಗಂಭೀರ ಪರಿಣಾಮಗಳನ್ನು ಎದುರಿಸುತ್ತಿರುವ ಹಿನ್ನೆಲೆಯಲ್ಲಿ ವಿಶೇಷ ನೆರವು ಕೋರಿ ಕಂದಾಯ ಸಚಿವರು ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ. ರಾಜ್ಯದಲ್ಲಿ ಜೂನ್ ತಿಂಗಳಲ್ಲಿ ಶೇಕಡಾ 42% ಮತ್ತು ಜುಲೈನಲ್ಲಿ ಶೇಕಡಾ 34% ಮಳೆ ಕೊರತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಸಣ್ಣ ಮತ್ತು ಅತಿಸಣ್ಣ ರೈತರ ಸಂಖ್ಯೆಯನ್ನು ನಿರ್ಧರಿಸಲು ಹಳೆಯ ಕೃಷಿ ಜನಗಣತಿಯ ಬದಲಾಗಿ ಫ್ರೂಟ್ಸ್ ದತ್ತಾಂಶವನ್ನು ಪರಿಗಣಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಬಿತ್ತನೆ ಅವಧಿಯಲ್ಲಿನ ಶೇಕಡಾ 20%

0: 59% ಮಳೆ ಕೊರತೆಯನ್ನು ಬರ ಘೋಷಣೆಗೆ ಮಾನದಂಡವಾಗಿ ಪರಿಗಣಿಸಬೇಕು ಎಂದು ತಿಳಿಸಿದ್ದಾರೆ. ಪ್ರಸ್ತುತ ಬರ ಪರಿಸ್ಥಿತಿಯನ್ನು ರಾಷ್ಟ್ರೀಯ ವಿಪತ್ತು ಎಂದು ಘೋಷಿಸುವುದು ಇಲ್ಲವೇ ಅದಕ್ಕೆ ಸಮಾನವಾದ ವಿಶೇಷ ಆರ್ಥಿಕ ನೆರವು ನೀಡುವಂತೆ ಪ್ರಧಾನಿಗೆ ಮನವಿ ಮಾಡಿದ್ದಾರೆ. ಜಾಗತಿಕ ವ್ಯಾಪಾರ ಪ್ರಮುಖವಾಗಿ ಗುಣಮಟ್ಟದ ಆಧಾರದಲ್ಲಿ ನಡೆಯುತ್ತಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಮತ್ತು ಹೊಸ ಹಾಗೂ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿಸಲಾದ ಬ್ರಿಕ್ಸ್ ರಾಷ್ಟೀಯ ಗುಣಮಟ್ಟ ಸಂಸ್ಥೆಗಳ ಮುಖ್ಯಸ್ಥರ ಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಆಶಯದೊಂದಿಗೆ ಜಾಗತಿಕ ವ್ಯಾಪಾರಕ್ಕೆ ವೇಗ ನೀಡುವ ಹಾಗೂ ಗ್ರಾಹಕರ ವಿಶ್ವಾಸವನ್ನು ಬಲಪಡಿಸುವ ಪಾರದರ್ಶಕ ಮತ್ತು ಜಾಗತಿಕ ಗುಣಮಟ್ಟದ ಮಾನದಂಡಗಳನ್ನು ರೂಪಿಸಲು ಭಾರತ ಬದ್ಧವಾಗಿದೆ ಎಂದು ತಿಳಿಸಿದ್ದಾರೆ. ಮಾಪನ ಗುಣಮಟ್ಟ ವಿಷಯದಲ್ಲಿ ಸಮನ್ವಯ ರೂಪಿಸಲು ಇಂದು 11 ರಾಷ್ಟಗಳು ಒಡಂಬಡಿಕೆಗೆ ಸಹಿ ಹಾಕಲಿವೆ. ಈ ಒಡಂಬಡಿಕೆಯಿಂದ ಬ್ರಿಕ್ಸ್ ರಾಷ್ಟಗಳ ನಡುವೆ ವ್ಯಾಪಾರ ವೃದ್ಧಿಯಾಗುವುದಲ್ಲದೆ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ತಯಾರಾಗಲು ಅನುಕೂಲವಾಗಲಿದೆ ಎಂದು ಹೇಳಿದ್ದಾರೆ.
1: ಈ ಬ್ರಿಕ್ಸ್ ಸಮ್ಮೇಳನದಲ್ಲಿ ಮುಖ್ಯವಾಗಿ ನಾವು MOU ಒಪ್ಪಂದಗಳನ್ನು ಎಲ್ಲಾ ದೇಶಗಳ ಜೊತೆಗೆ ಮಾಡ್ತಾ ಇದ್ದೀವಿ. ಕಳೆದ ಹಲವಾರು ವರ್ಷಗಳಿಂದ ಇದು ಪೆಂಡಿಂಗ್ ಇತ್ತು. ಇದರಲ್ಲಿ ಮಾಹಿತಿಗಳನ್ನು ನಾವು ಪರಸ್ಪರ ಶೇರ್ ಮಾಡುವಂತದ್ದು, ಒಳ್ಳೆ ಪ್ರಾಕ್ಟೀಸಸ್ಗಳೇನಿದೆ ಅದನ್ನು ಎಕ್ಸ್ಚೇಂಜ್ ಮಾಡೋದು, ಟೆಕ್ನಿಕಲ್ ಕೊಲಾಬರೇಷನ್ ಮತ್ತು ಸಾಮರ್ಥ್ಯವನ್ನು ವೃದ್ಧಿ ಮಾಡುವಂತಹದ್ದು, ಈ ಎಲ್ಲ ಸಂಗತಿಗಳ ಬಗ್ಗೆ ಈ MOU ಬಹಳ ಒಳ್ಳೆ ರೀತಿಯಲ್ಲಿ ನಮಗೆ ಎಲ್ಲಾ ದೇಶಗಳಿಗೂ ಇದು ಸಹಾಯವನ್ನು ಮಾಡುತ್ತದೆ.
0: ಸಭೆಯಲ್ಲಿ BIS ಮಹಾನಿರ್ದೇಶಕ ಸಂಜಯ್ ಗರ್ಗ್ ಹಾಗೂ ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಖರೆ ಮತ್ತಿತರರು ಪಾಲ್ಗೊಂಡಿದ್ದರು. ನವದೆಹಲಿ ಪ್ರವಾಸದಲ್ಲಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. AICC ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿದ್ದಾರೆ. ಬಳಿಕ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸುರ್ಜೇವಾಲಾ ಅವರೊಂದಿಗೆ ಸಂಪುಟ ವಿಸ್ತರಣೆ ಹಾಗೂ ಸರ್ಕಾರದ ಮುಂದಿನ ಕಾರ್ಯತಂತ್ರಗಳ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜ್ಯದಲ್ಲಿ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ 4 ರೈಲು ನಿಲ್ದಾಣಗಳನ್ನು ನಾಳೆ ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ಬಾಗಲಕೋಟೆಯ ಬಾದಾಮಿ, ಕೊಪ್ಪಳ, ಆಳ್ನಾವರ, ಬಂಟ್ವಾಳ ನಿಲ್ದಾಣ ಲೋಕಾರ್ಪಣೆಗೊಳಿಸಲಿದ್ದಾರೆ. ಈ ನಿಲ್ದಾಣಗಳನ್ನು ಅತ್ಯಾಧುನಿಕ ಸೌಲಭ್ಯಗಳು, ಸುಧಾರಿತ ಪ್ರಯಾಣಿಕರ ವಸತಿ ಗೃಹಗಳು ಮತ್ತು ಸುಂದರವಾದ ವಿನ್ಯಾಸಗಳೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ರೈಲ್ವೆ ನಿಲ್ದಾಣ 26.18 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮರು ನಿರ್ಮಾಣಗೊಂಡಿದ್ದು, ನಿರೀಕ್ಷಣಾ ಮಂದಿರ, ಟಿಕೆಟ್ ಕೌಂಟರ್ಗಳನ್ನು ನವೀಕರಿಸಲಾಗಿದೆ. ಪ್ರಯಾಣಿಕರು ಓಡಾಡಲು ಪ್ಲಾಟ್ಫಾರ್ಮ್ ಅನ್ನು ಮತ್ತಷ್ಟು ವಿಸ್ತರಣೆ ಮಾಡಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ರೈಲ್ವೆ ನಿಲ್ದಾಣವನ್ನು 15.1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮರು ನಿರ್ಮಿಸಲಾಗಿದೆ. ವಿಶಾಲವಾದ ಪ್ಲಾಟ್ಫಾರ್ಮ್ ನಿರ್ಮಿಸಲಾಗಿದ್ದು, ಪ್ರವಾಸಿ ತಾಣವಾದ ಬಾದಾಮಿ ಪಟ್ಟಣವನ್ನು ಗಮನದಲ್ಲಿಟ್ಟುಕೊಂಡು ವಿನ್ಯಾಸ ಮಾಡಲಾಗಿದೆ. ಧಾರವಾಡ ಜಿಲ್ಲೆಯ ಆಳ್ನಾವರದ ರೈಲ್ವೆ ನಿಲ್ದಾಣವನ್ನು 17.20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಧುನೀಕರಣಗೊಳಿಸಲಾಗಿದೆ. ಕೊಪ್ಪಳದ ರೈಲ್ವೆ ನಿಲ್ದಾಣವನ್ನು 21.01 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಧಾನ ಪರಿಷತ್ ಉಪಸಭಾಪತಿ ಎಂಕೆ ಪ್ರಾಣೇಶ್ ಅವರ ಸದಸ್ಯತ್ವವನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿ ಆದೇಶ ನೀಡಿದೆ. ಪರಿಷತ್ ಸದಸ್ಯತ್ವ ರದ್ದತಿಯನ್ನು ಪ್ರಶ್ನಿಸಿ ಪ್ರಾಣೇಶ್ ಸಲ್ಲಿಸಿದ್ದ ಅರ್ಜಿಯನ್ನು ನ್ಯಾಯಾಲಯ ವಜಾಗೊಳಿಸಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿಗಳಾದ ಜಾಯ್ ಮಲ್ಯ ಬಾಗ್ಜಿ ಮತ್ತು ವಿಪುಲ್ ಎಂ ಪಂಚೋಲಿ ಅವರನ್ನೊಳಗೊಂಡ ಪೀಠವು ಈ ತೀರ್ಪು ನೀಡಿದೆ. 2021 ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮತಗಳ ಮರು ಎಣಿಕೆಗೆ ಆದೇಶಿಸಿದ್ದ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಪ್ರಾಣೇಶ್ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದರು. ಅಂದು ಚಲಾವಣೆಯಾಗಿದ್ದ 410 ಮತಗಳ ಪೈಕಿ 39 ಮತಗಳು ಅಸಿಂಧುವಾಗಿದ್ದವು. ಪ್ರಾಣೇಶ್ ಅವರು 1188 ಹಾಗೂ ಗಾಯತ್ರಿ ಶಾಂತೇಗೌಡ ಅವರು 1182 ಮತಗಳನ್ನು ಗಳಿಸಿದ್ದರು. ಪ್ರಾಣೇಶ್ 6 ಮತಗಳ ಅಂತರದಲ್ಲಿ ಗೆಲುವು

0: ಸಾಧಿಸಿದ್ದರು. 12 ನಾಮನಿರ್ದೇಶಿತ ಸದಸ್ಯರು ಮತದಾನ ಮಾಡಲು ಅವಕಾಶವಿಲ್ಲ ಎಂದು ಗಾಯತ್ರಿ ಶಾಂತೇಗೌಡ ನ್ಯಾಯಾಲಯದ ಮೆಟ್ಟಿಲೇರಿದ್ದರು. ರಾಜ್ಯದಲ್ಲಿ ಪ್ರಸಕ್ತ ಮುಂಗಾರು ಆರಂಭವಾಗಿದ್ದರೂ ಸಮರ್ಪಕ ಮಳೆಯಾಗದೆ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ ಎಂದು ಬಿಜೆಪಿ ಬಿವೈ ವಿಜಯೇಂದ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಗದಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ರೈತರ ನೆರವಿಗೆ ಧಾವಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ದೂರಿದ್ದಾರೆ. ಮಳೆ ಸಮರ್ಪಕವಾಗಿ ಆಗದ ಹಿನ್ನೆಲೆಯಲ್ಲಿ ರೈತರು ಬಿತ್ತನೆ ಮಾಡಿದ ಬೆಳೆಗಳು ಬಾಡಿ ಹೋಗಿವೆ. ರಾಜ್ಯ ಸರ್ಕಾರ ರೈತರ ಬಗ್ಗೆ ನಿರ್ಲಕ್ಷ್ಯ ತೋರುತ್ತಿದೆ ಎಂದು ಆರೋಪಿಸಿದ್ದಾರೆ. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷ್ಣರಾಜ ಸಾಗರ ಜಲಾಶಯದಲ್ಲಿ ಒಳಹರಿವು ಕಡಿಮೆಯಾಗಿದೆ. ಈ ನಡುವೆ ಜಲಾಶಯದಿಂದ ಮಂಡ್ಯ ಜಿಲ್ಲೆಯ ನಾಲೆಗಳಿಗೆ ನೀರು ಬಿಡಬೇಕೆಂದು ರೈತರು ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ 3ನೇ ದಿನಕ್ಕೆ ಕಾಲಿಟ್ಟಿದೆ. ಬೆಂಗಳೂರಿನ 6ನೇ ಹಂತದ ಕುಡಿಯುವ ನೀರಿನ ಯೋಜನೆಗೆ ಜಲಾಶಯದ ಬಳಿ ರೈತರು ಅಡ್ಡಿಪಡಿಸಿದ್ದಾರೆ. ಕಾವೇರಿ ನೀರು ನಿರ್ವಹಣಾ ಮಂಡಳಿ ಕುಡಿಯಲು ಮಾತ್ರ ನೀರು ಬಳಸಿ ಎಂದು ಆದೇಶ ನೀಡಿರುವುದರಿಂದ ಮಂಡ್ಯ ಜಿಲ್ಲಾಡಳಿತ ಕೇವಲ ಕುಡಿಯಲು ಮಾತ್ರ ನೀರು ಬಿಡುತ್ತಿದ್ದು ಈವರೆಗೆ ಕೃಷಿ ಚಟುವಟಿಕೆಗೆ ನೀರನ್ನು ಬಿಡುಗಡೆ ಮಾಡಿಲ್ಲ. ಮಂಗಳೂರಿನಲ್ಲಿ ಮಾದಕ ವಸ್ತುಗಳ ವಿರುದ್ಧದ ಕಾರ್ಯಾಚರಣೆ ಮುಂದುವರಿದಿದ್ದು ಕಳೆದ ಒಂದು ವರ್ಷದಲ್ಲಿ 84 ಪ್ರಕರಣಗಳು ದಾಖಲಾಗಿವೆ. ಮಾದಕ ದ್ರವ್ಯ ಸಾಗಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿನ್ನೆ ಇಬ್ಬರನ್ನು ಬಂಧಿಸಲಾಗಿದ್ದು ಬಂಧಿತರಿಂದ 5,20,00,000 ರೂಪಾಯಿ ಮೌಲ್ಯದ ಮಾದಕ ವಸ್ತುವನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆರೋಪಿಗಳು ದೆಹಲಿಯಿಂದ ಮಾದಕ ವಸ್ತುವನ್ನು ಖರೀದಿಸಿ ಬೆಂಗಳೂರು ನಗರವನ್ನು ಕೇಂದ್ರವಾಗಿಸಿಕೊಂಡಿದ್ದರು. ಬಳಿಕ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಹಾಗೂ ಕೇರಳ ರಾಜ್ಯದ ಇತರೆ ಕಡೆಗಳಿಗೆ ಮಾದಕ ವಸ್ತುವನ್ನು ಪೂರೈಕೆ ಮಾಡುತ್ತಿರುವುದು ತನಿಖೆಯಿಂದ ತಿಳಿದು ಬಂದಿದೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದಲ್ಲೇ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರ ಬಳಸುವ ಜಿಲ್ಲೆಗಳಲ್ಲಿ ರಾಯಚೂರು 5ನೇ ಸ್ಥಾನದಲ್ಲಿದೆ ಎಂಬ ಆಘಾತಕಾರಿ ಮಾಹಿತಿಯನ್ನು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾ ಹನುಮಂತಪ್ಪ ಹಂಚಿಕೊಂಡಿದ್ದಾರೆ. ನಗರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ನ್ಯಾನೋ ಗೊಬ್ಬರಗಳ ಕುರಿತು ವಿಚಾರ ಸಂಕಿರಣ ಉದ್ಘಾಟಿಸಿ ಮಾತನಾಡಿದ ಅವರು, ರಾಸಾಯನಿಕ ಗೊಬ್ಬರಕ್ಕೆ ಪರ್ಯಾಯವಾಗಿ ನ್ಯಾನೋ ಗೊಬ್ಬರ, ಜೈವಿಕ ಗೊಬ್ಬರಗಳು ಮತ್ತು ಕೊಟ್ಟಿಗೆ ಗೊಬ್ಬರವನ್ನು ಬಳಕೆ ಮಾಡುವಂತೆ ಸಲಹೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿಯನ್ನು ರಾಷ್ಟೀಯ ವಿಪತ್ತು ಎಂದು ಘೋಷಿಸುವಂತೆ ಪ್ರಧಾನಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪತ್ರ. ಗುಣಮಟ್ಟದ ಮಾನದಂಡ ವಿಚಾರ ವಿನಿಮಯ ಕುರಿತಂತೆ ಬೆಂಗಳೂರಿನಲ್ಲಿಂದು ಬ್ರಿಕ್ಸ್ 11 ರಾಷ್ಟಗಳಿಂದ ಒಡಂಬಡಿಕೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ನವದೆಹಲಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವರಿಷ್ಠರೊಂದಿಗೆ ಚರ್ಚೆ. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ ರಾಜ್ಯದ 4 ರೈಲು ನಿಲ್ದಾಣಗಳು ನಾಳೆ ಪ್ರಧಾನಿಯವರಿಂದ ಲೋಕಾರ್ಪಣೆ. ಹಾಗೂ ಉಪಸಭಾಪತಿ ಎಂಕೆ ಪ್ರಾಣೇಶ್ ಪರಿಷತ್ ಸದಸ್ಯತ್ವ ರದ್ದು, ಸುಪ್ರೀಂಕೋರ್ಟ್ನಲ್ಲಿ ಅರ್ಜಿ ವಜಾ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
0: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
3: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕಾರ್ಯಕ್ರಮ ಚಿತ್ರ

ಇವತ್ತು ಯಾವ ಚಿತ್ರದ ಗೀತೆಗಳನ್ನ ಪ್ರಸಾರ ಮಾಡ್ತೀರಿ ಅಂತ ಈಗಾಗಲೇ ಮೂರು ಸಂದೇಶಗಳು ಬಂದಿವೆ. ಯಾವ ಚಿತ್ರ ಅಂದ್ರೆ ಇವತ್ತು ನಿಮ್ಮನ್ನ ಹಾಂಗ್ಕಾಂಗ್ಗೆ ಕರ್ಕೊಂಡು ಹೋಗ್ತೀವಿ. ಓಕೆ, ಹಾಂಗ್ಕಾಂಗ್ ಅಂದರೆ ಹಾಂಗ್ಕಾಂಗ್ಗೆ ನಾವು ಕರ್ಕೊಂಡು ಹೋಗಲ್ಲ, ಏಜೆಂಟ್ ಅಮರ್ ಹೋಗಿದ್ರಂತೆ, ಅವರು ಒಂದಷ್ಟು ಹಾಡುಗಳನ್ನು ಹಾಡಿದರಂತೆ, ಕೇಳೋಣ. ಈಗ ಚಿತ್ರತಾಣದಲ್ಲಿ ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ಅಮರ್ ಚಿತ್ರದ ಗೀತೆಗಳು.

ಚಿತ್ರತಾನ ಕಾರ್ಯಕ್ರಮದಲ್ಲಿ ಈ ದಿನ ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ಅಮರ್ ಚಿತ್ರದ ಹಾಡುಗಳನ್ನು ಕೇಳ್ತಾ ಇದ್ದೀರಿ. ಜೋ ಸೈಮನ್ ಅವರು ನಿರ್ದೇಶನ ಮಾಡಿದ ಚಿತ್ರ ಇದು. ಆನಂದ್ ಅವರ ಸಹ ನಿರ್ದೇಶನ. ಅಂಬರೀಷ್, ಅಂಬಿಕಾ, ಉಮಾಶ್ರೀ, ಅನುರಾಧ, ಮುಖ್ಯಮಂತ್ರಿ ಚಂದ್ರು, ತೂಗುದೀಪ ಶ್ರೀನಿವಾಸ್ ಹೀಗೆ ಬೃಹತ್ ತಾರಾಗಣವಿದ್ದ ಚಿತ್ರ. ಜಿಪಿಎಸ್ ಇಂಟರ್ನ್ಯಾಷನಲ್ ಪ್ರೊಡಕ್ಷನ್ಸ್ ತಯಾರು ಮಾಡಿದ್ದು ಈ ಚಿತ್ರವನ್ನು. ನಿರ್ಮಾಪಕರು ಜಿಪಿಎಸ್ ಇಂಟರ್ನ್ಯಾಷನಲ್. ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ಅಮರ್.

1989ರಲ್ಲಿ ಬಿಡುಗಡೆ ಆದ ಚಿತ್ರ ಹಾಂಕಾಂಗ್ನಲ್ಲಿ ಏಜೆಂಟ್ ಅಮರ್. ಆರ್ ಎನ್ ಜಯಗೋಪಾಲ್ ಹಾಗೆ ಹಂಸಲೇಖಾ ಅವರು ಹಾಡುಗಳನ್ನು ಈ ಚಿತ್ರಕ್ಕೆ ಬರೆದರು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ವಾಣಿ ಜಯರಾಮ್ ಅವರು ಗೀತೆಗಳನ್ನು ಹಾಡಿದ್ದಾರೆ. ಹಾಂಕಾಂಗ್ನಲ್ಲಿ ಏಜೆಂಟ್ ಅಮರ್ ಒಂದು ಮಧ್ಯಮ ರೀತಿಯಲ್ಲಿ ಯಶಸ್ವಿಯಾದಂತಹ ಚಿತ್ರ, ತುಂಬಾ ಭರ್ಜರಿ ಹಿಟ್ ಅಂತ ಹೇಳಕ್ಕಾಗದೇ ಇದ್ರೂ ಹಾಕಿದ ಹಣವನ್ನ ಗಳಿಸಿದರು ನಿರ್ಮಾಪಕರು ಅಂತ ಹೇಳಬಹುದು. ಹಾಂಕಾಂಗ್ನಲ್ಲಿ ಏಜೆಂಟ್ ಅಮರ್, ಅಂಬರೀಶ್ ಅವರು ಅಭಿನಯ ಮಾಡಿದಂತಹ ಒಂದು ವಿಶಿಷ್ಟ ಚಿತ್ರ.

ಹಾಂಕಾಂಗ್ನಲ್ಲಿ ಏಜೆಂಟ್ ಅಮರ್ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಕೊನೆಯದಾಗಿ ಒಂದು ಗೀತೆ ಕೇಳೋಣ. ಬಹಳ ವಿಶಿಷ್ಟವಾಗಿ ಒಂದು ರೀತಿ ತಮಾಷೆ ಮತ್ತು ಗಂಭೀರ್ಯ ಎರಡೂ ಇರುವಂತಹ ಗೀತೆ ಇದು.

ಚಿತ್ರತಾನ ಕಾರ್ಯಕ್ರಮದಲ್ಲಿ ಇದುವರೆಗೆ 1989ರಲ್ಲಿ ಬಿಡುಗಡೆಯಾದ ಅಂಬರೀಷ್ ಅಂಬಿಕಾ ಅಭಿನಯದ ಹಾಂಕಾಂಗ್ನಲ್ಲಿ ಏಜೆಂಟ್ ಅಮರ್ ಚಿತ್ರದ ಹಾಡುಗಳನ್ನು ಕೇಳಿದಿರಿ. ಸಮಯ 3 ಗಂಟೆ, 4 ಗಂಟೆಯಿಂದ 5 ಗಂಟೆಯವರೆಗೆ ಪರಿಮಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಈಗ ನಿಮಗೆ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು. ಕೇಳೋಣ ಮುಂದಿನ ಕಾರ್ಯಕ್ರಮ. ಇದೀಗ ಆರಂಭವಾಗಿದೆ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಬಾನಗಾನ ಯಾನದಲ್ಲಿ ವಿಧ ವಿಧ ಪರಿಮಳ ತುಂಬಿದೆ. ಈಗ ಕೇಳಲಿದ್ದೀರಿ ಕಾರ್ಯಕ್ರಮ ಪರಿಮಳ.

ಏನಿದೆ ಇವತ್ತಿನ ಪರಿಮಳದಲ್ಲಿ? ಇವತ್ತಿನ ಪರಿಮಳದಲ್ಲಿ ಮೂರು ಮುಖ್ಯ ಭಾಗಗಳಿವೆ. ಇವತ್ತಿನ ಪರಿಮಳದಲ್ಲಿ ನಾವು ಕೇಳ್ತೀವಿ, ಮಹಿಳೆಯರು ಮನೆಯಲ್ಲಿ ಎಷ್ಟು ಪ್ರಭಾವವನ್ನು ಬೀರಬಲ್ಲರು ಅನ್ನೋದರ ಬಗ್ಗೆ ಒಂದು ಪುಟ್ಟ ಮಾತು ಚಿಂತಾಮಣಿಯವರಿಂದ. ಸಿನಿಮಾ ಮೀಮಾಂಸೆ ಬಗ್ಗೆ ರಾಜಪ್ಪ ದಳವಾಯಿ ಅವರು ಮಾತಾಡಿದ್ದಾರೆ. ಆಮೇಲೆ ನಮ್ಮ ಶರಪಂಜರ ಹಿರಿಯ ನಟ ಶಿವರಾಮ್ ಅವರು ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ದು, ಚಿತ್ರಗಳಿಗೆ ಪ್ರವೇಶ ಮಾಡಿದ್ದು, ಈ ಬಗ್ಗೆ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ತುಣುಕನ್ನು ಕೇಳಲಿದ್ದೀರಿ.

ಇವತ್ತಿನ ಪರಿಮಳ ಮುಕ್ತ ಮಾತು ಮಧುರ ಗಾನ ಕಾರ್ಯಕ್ರಮದಲ್ಲಿ ಒಂದಷ್ಟು ಗೀತೆಗಳನ್ನು ಕೂಡ ನಾವು ಕೇಳುತ್ತೇವೆ. ಕಾರ್ಯಕ್ರಮ ಪರಿಮಳ. ಖುಷಿ ಖುಷಿಯಾಗಿ ಹಾಡು ಹೇಳುತ್ತಾ ಪರಿಮಳವನ್ನ ಆರಂಭಿಸೋಣ.

0: ಖುಷಿ ಖುಷಿ ಹಾಡನ್ನು ಕೇಳಿದ್ರಿ. ಬಾನ ಗಾನ ಯಾನದಲ್ಲಿ ಮುಕ್ತ ಮಾತು ಮಧುರ ಗಾನ ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಖುಷಿ ಖುಷಿ ಖುಷಿ ಅಂದರೆ ಸಂತೋಷ, ಅಂದರೆ ಸಂಭ್ರಮ ಅಂತ ಅಂದರೆ ಮನೆಯಿಂದನೇ ಆರಂಭ ಅಂತೀವಿ. ಮನೆ ಅಂದರೆ ಅಮ್ಮ, ಅಮ್ಮ ಅಂದರೆ ಮಹಿಳೆ, ಮಹಿಳೆ ಅಂದರೆ ನೂರಾರು ವಿಚಾರಗಳು ಸಾಲು ಸಾಲಾಗಿ ಬರುತ್ತೆ. ಆದರೆ ಎಷ್ಟು ಪ್ರಭಾವವನ್ನು ಬೀರಬಲ್ಲಳು ಒಬ್ಬ ಮಹಿಳೆ ಇಡೀ ಸಮಾಜದ ಮೇಲೆ, ಹಾಗೆ ಒಬ್ಬ ವ್ಯಕ್ತಿಯ ಸಾಧನೆಯ ಹಿಂದೆ. ಮಹಿಳಾ ಪ್ರಧಾನ ಮನೆಗಳಾಗಿದ್ದರೆ ಅದು ಹೇಗಿರುತ್ತೆ, ತಾಯಿಯ ಪ್ರಭಾವ ಹೇಗಿರುತ್ತೆ, ಈ ಎಲ್ಲ ವಿಷಯಗಳ ಬಗ್ಗೆ ಒಂದು ಸಣ್ಣ ಚಿಂತನೆ. ಚಿಂತಾಮಣಿ ಜಿಜಿ ಅವರು ತಮ್ಮ ಚಿಂತನೆಯನ್ನು ಮಂಡಿಸಿದ್ದಾರೆ, ಕೇಳೋಣ. 4 ನಿಮಿಷಗಳ ಈ ಚಿಂತನದ ನಂತರ ಸಿನಿಮಾ ಮೀಮಾಂಸೆ ಹೇಗಿರಬೇಕು ಅಂತ ಮಾತಿದೆ, ಅದನ್ನು ಕೇಳೋಣ. ಹಾಡುಗಳನ್ನು ಕೇಳೋಣ. ಕೇಳ್ತಾ ಇರಿ, ನಮ್ಮ ಜೊತೆ ಇರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಪರಿಮಳ.
1: ಯತ್ರ ನಾರ್ಯಸ್ತು ಪೂಜ್ಯತೆ ರಮಂತೆ ತತ್ರ ದೇವತಾಹ. ಎಲ್ಲಿ ಮಹಿಳೆಯರನ್ನು ಪೂಜಿಸುತ್ತಾರೋ, ಸಂತೋಷಗೊಳಿಸುತ್ತಾರೋ, ಅಲ್ಲಿ ದೇವತೆಗಳು ವಾಸವಾಗಿರುತ್ತಾರೆ. ಇದು ನಮ್ಮ ಸನಾತನ ಸಂಸ್ಕೃತಿಯ ಪ್ರತೀಕ. ಮಹಿಳೆ ನಮಗೆ ತಾಯಿಯಾಗಿ, ಸಹೋದರಿಯಾಗಿ, ಗುರುವಾಗಿ, ಶಕ್ತಿಯಾಗಿ ಕಾಣುತ್ತಾಳೆ. ಮಹಿಳೆ ತನಗೆ ಏನನ್ನೂ ಬಯಸದೆ ಸತತವಾಗಿ ಕೆಲಸ ಮಾಡುತ್ತಲೇ ಇರುತ್ತಾಳೆ. ತಾನು ತನ್ನ ಕುಟುಂಬದ ಅಭಿವೃದ್ಧಿಗೆ ಶ್ರಮಿಸುತ್ತಾಳೆ. ತನ್ನ ಮಕ್ಕಳ ಆಟ ಪಾಠ ಆರೋಗ್ಯದ ಬಗ್ಗೆ ಗಮನಹರಿಸುತ್ತಾ ದಿನನಿತ್ಯ ಕುಟುಂಬದ ನಿಯಮವನ್ನು ಮಾಡಿ ಅದಕ್ಕೆ ತಕ್ಕಂತೆ ಕಾರ್ಯನಿರ್ವಹಿಸುತ್ತಾಳೆ. ಯಾವುದೇ ಕುಟುಂಬದಲ್ಲಿ ಸಮಸ್ಯೆಗಳು ಎದುರಾದಾಗ ಮೊದಲು ಪ್ರತಿಕ್ರಿಯಿಸುವುದು ತಾಯಿಯೇ. ಅದರ ಸಾಧಕ ಬಾಧಕಗಳನ್ನು ಯೋಚಿಸುತ್ತಾ ಪರಿಹರಿಸುತ್ತಾಳೆ. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು ಎಂದು BM ಶ್ರೀಯವರು ಹೇಳುತ್ತಾರೆ. ಇದು ಹಿಂದಿನ ಕಾಲದ ಮಹಿಳೆ ಮತ್ತು ಆಧುನಿಕ ಕಾಲದ ಮಹಿಳೆಗೂ ಪ್ರಸ್ತುತವೇ. ರಾಮ್ ಪ್ರಸಾದ್ ಬಿಸ್ಮಿಲ್ಲರನ್ನು ನೇಣುಗಂಬಕ್ಕೆ ಏರಿಸುವ ತೀರ್ಪನ್ನು ನ್ಯಾಯಾಲಯ ಕೊಟ್ಟಾಗ ಅವರ ತಾಯಿ ಅಂತಿಮವಾಗಿ ಭೇಟಿಯಾದರು. ಅಮ್ಮನ ಕಣ್ಣೀರನ್ನು ಕಂಡು ರಾಮ್ ಪ್ರಸಾದರು ಕಣ್ಣೀರಿನ ಕಾರಣವನ್ನು ಕೇಳಿದರು. ಅದಕ್ಕೆ ತಾಯಿ, ನಿನ್ನ ಮರಣಕ್ಕೆ ಕಣ್ಣೀರಿಡುತ್ತಿಲ್ಲ, ಭಾರತಾಂಬೆಯ ಸೇವೆಗೆ ನನಗೆ ಒಬ್ಬನೇ ಮಗನಿದ್ದಾನಲ್ಲ, ನಿನ್ನಂತಹ ಇನ್ನಿಬ್ಬರು ಮಕ್ಕಳಿದ್ದರೂ ನಾನು ಭಾರತಾಂಬೆಯ ಸೇವೆಗೆ ಕಳುಹಿಸುತ್ತಿದ್ದೆ. ಇದು ಆನಂದ ಬಾಷ್ಪ. ಹೀಗೆ ತಾಯಿಯ ದೇಶಭಕ್ತಿ ಸಂಸ್ಕಾರ ಭಾರತೀಯ ಪರಂಪರೆಯಲ್ಲಿ ಕಾಣಬಹುದು. ಪ್ರಸಿದ್ಧ ಚಿತ್ರಕಾರ ರಾಜ ರವಿವರ್ಮರ ತಾಯಿ, ರವಿವರ್ಮರು ಬಾಲ್ಯದಲ್ಲಿರುವಾಗಲೇ ರಾಮಾಯಣ ಮಹಾಭಾರತ ಪುರಾಣಕ್ಕೆ ಸಂಬಂಧಪಟ್ಟ ಕಥೆಗಳನ್ನು, ದೇವದೇವತೆಗಳ ವರ್ಣನೆಯನ್ನು ಹೇಳಿದ್ದರು. ಚಿತ್ರಕಲಾವಿದರಾದ ಮೇಲೆ ಅವರು ಬಾಲ್ಯದಲ್ಲಿ ಹೇಳಿದ ಕಥೆಗಳೇ ಚಿತ್ರರೂಪದಲ್ಲಿದ್ದು ಪ್ರತಿಯೊಬ್ಬರ ಮನೆಯಲ್ಲೂ ದೇವದೇವತೆಯರ ಕ್ಯಾಲೆಂಡರ್ಗಳಾದರು. ತಾಯಿಯ ಸಂಸ್ಕಾರ ಇಡೀ ಸಮಾಜವನ್ನು ಬದಲಿಸಬಹುದು. ಛತ್ರಪತಿ ಶಿವಾಜಿ, ವಿವೇಕಾನಂದ, ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ವಿಶ್ವೇಶ್ವರಯ್ಯ, ಈ ಮಹಾನ್ ವ್ಯಕ್ತಿಗಳಾಗಲು ಅವರ ತಾಯಿಯವರು ಕೊಟ್ಟಂತಹ ಸಂಸ್ಕಾರದಿಂದಲೇ. ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾನ ಭವತಿ ಎಂದು ಶಂಕರಾಚಾರ್ಯರು ಹೇಳಿದ್ದಾರೆ. ಕೆಟ್ಟ ಮಕ್ಕಳು ಹುಟ್ಟಬಹುದು, ಆದರೆ ಕೆಟ್ಟ ತಾಯಿ ಇರುವುದಿಲ್ಲ. ಮಹಿಳೆಯನ್ನು ಪ್ರಕೃತಿಗೆ ಹೋಲಿಸಲಾಗಿದೆ. ಬೇಂದ್ರೆಯವರ ಕವನದಲ್ಲಿ ಯೌವನಕ್ಕೆ ಬಂದ ಮುಗ್ಧವಾದ ಹೆಣ್ಣಿನ ಬಗ್ಗೆ ಹೀಗೆ ಹೇಳುತ್ತಾರೆ. ತಾಂಬೂಲದ ತುಟಿಯ ತೋರಿ ಮಲ್ಲಿಗೆಯ ಮುಡಿದುಕೊಂಡು ಮೆಲ್ಲಗಾಗಿ ಬರುವಳ್ಯಾರ ಸಂಜೀಯೇನ. ಅಂದರೆ ಮಹಿಳೆ ಮತ್ತು ಪ್ರಕೃತಿಗೆ ಅಮಿನಾಭಾವ ಸಂಬಂಧವಿದೆ. ಪ್ರಕೃತಿಯ ಇನ್ನೊಂದು ರೂಪವೇ ಮಹಿಳೆಯು ಎನ್ನಬಹುದು. ಮಹಿಳೆಯನ್ನು ಒಂದು ಕಾಲದಲ್ಲಿ ಅಬಲೆ ಎಂದು ಶೋಷಿಸಿ ಅಡಿಗೆ ಮಾಲ್ತಿಗೆ ಮಾತ್ರ ಸೀಮಿತ ಮಾಡಿದ್ದರು. ಆದರೆ ಆಧುನಿಕ ಮಹಿಳೆ ತಾನು ಅಬಲೆಯಲ್ಲ, ಸಬಲೆ ಎಂಬುದನ್ನು ಸಾಧಿಸಿ ತೋರಿಸಿದ್ದಾಳೆ. ಇಂದಿನ ಆಧುನಿಕ ಮಹಿಳೆ ಸಂಸಾರ ಉದ್ಯೋಗ ಎರಡನ್ನು ಸಮರ್ಪಕವಾಗಿ ಮಾಡುವ ಸಾಮರ್ಥ್ಯ ಹೊಂದಿದ್ದಾಳೆ. ಒಲಿದರೆ ನಾರಿ, ಮುನಿದರೆ ಮಾರಿ ಎಂಬ ಲೋಕೋಕ್ತಿ ಇದೆ. ಮಹಿಷಮರ್ದಿನಿ ಶುಂಭ ನಿಶುಂಭರನ್ನು, ರಕ್ತ ಬೀಜಾಸುರರನ್ನು ಸಂಹರಿಸಿದವಳು ಶಕ್ತಿ ಸ್ವರೂಪಿಣಿಯಾದ ಮಹಿಳೆ ತಾನೇ? ಒಟ್ಟಾರೆ

0: ಹೇಳುವುದಾದರೆ, ಮಹಿಳೆ ಸಮಾಜದ ಕಣ್ಣು ಎಂಬ ಮಾತು ನಿಜಕ್ಕೂ ಸತ್ಯ. ಅವರಿಗೆ ಗೌರವವನ್ನು ಕೊಟ್ಟು ಪೂಜ್ಯ ಭಾವನೆಯನ್ನು ಆನಂದ ಕೊಡುವುದು ಪುರುಷರ ಕರ್ತವ್ಯವಾಗಬೇಕು.
1: ಪರಿಮಳ ಮುಕ್ತ ಮಾತು ಮಧುರ ಗಾನ ಕಾರ್ಯಕ್ರಮದಲ್ಲಿ ಮೊದಲ ಭಾಗದಲ್ಲಿ ಚಿಂತಾಮಣಿ ಜಿಜಿ ಅವರ ಚಿಂತನೆಯನ್ನು ಕೇಳಿದಿರಿ. ಮಹಿಳೆ ಸಮಾಜದಲ್ಲಿ ಎಂತಹ ಪಾತ್ರವನ್ನು ವಹಿಸ್ತಾಳೆ, ಮತ್ತು ಒಂದು ಆನಂದವನ್ನು ಹರಡುವ, ಒಂದು ಶಕ್ತಿಯನ್ನು ಹರಡುವ ಕೆಲಸವನ್ನು ಮಹಿಳೆ ಸದಾ ಯಶಸ್ವಿಯಾಗಿ ಮಾಡ್ತಾಳೆ ಅನ್ನುವ ಮಾತಿಗೆ ಅನೇಕ ನಿದರ್ಶನಗಳನ್ನು ಕೊಟ್ಟು ಚಿಂತಾಮಣಿಯವರು ತಮ್ಮ ಚಿಂತನೆಯನ್ನು ಮಂಡಿಸಿದ್ದಾರೆ. ಇನ್ನು ಒಂದು ಗೀತೆ ಕೇಳೋಣ. ಆಮೇಲೆ ರಾಜಪ್ಪ ದಳವಾಯಿ ಅವರು ಸಿನಿಮಾ ಮೀಮಾಂಸೆ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ.

0: ಕೇಳ್ತಾ ಇದ್ದೀರಿ ಪರಿಮಳ ಕಾರ್ಯಕ್ರಮ. ಇವತ್ತಿನ ಪರಿಮಳದಲ್ಲಿ ಚಿಂತಾಮಣಿ ಅವರ ಮಾತುಗಳನ್ನು ಕೇಳಿದ್ವಿ. ಈಗ ಸಿನಿಮಾ ಮೀಮಾಂಸೆ ಹೇಗಿರಬೇಕು, ಸಿನಿಮಾ ವ್ಯಾಕರಣ ಹೇಗಿರಬೇಕು, ಸಿನಿಮಾ ಆಗ ಈಗ ಹೇಗೆಲ್ಲ ಬದಲಾವಣೆ ಆಗಿದೆ, ರಾಜಪ್ಪ ದಳವಾಯಿ ಅವರು ಮಾತಾಡಿದ್ದಾರೆ, ಕೇಳೋಣ.
1: ಸಿನಿಮಾ ಆಧುನಿಕ ತಂತ್ರಜ್ಞಾನದ ಒಂದು ಕಲಾತ್ಮಕ ಅಭಿವ್ಯಕ್ತಿಯಾಗಿದೆ. ಅದರಲ್ಲಿ ನಮ್ಮ ಜೀವನವನ್ನು ನಾವು ಮತ್ತೆ ಪ್ರತ್ಯಕ್ಷವಾಗಿ ಕಾಣುವಂತಹ ಒಂದು ಅವಕಾಶ ಇದೆ. ಸಿನಿಮಾ ಅದು ಆರಂಭಕ್ಕೆ ಬಂದಾಗ ಒಂದು ಮಾಂತ್ರಿಕ ಲೋಕವಾಗಿತ್ತು. ಆ ನಂತರದಲ್ಲಿ ಅದರ ತಂತ್ರಜ್ಞಾನ ಗೊತ್ತಾದ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಅಭಿರುಚಿಯನ್ನು ತಿದ್ದುವ ಒಂದು ಪ್ರಮುಖ ಸಾಧನವಾಯಿತು. ಸಿನಿಮಾದ ಬಗ್ಗೆ ಬೇರೆ ಬೇರೆ ರೀತಿಯ ಆಲೋಚನಾ ಕ್ರಮಗಳು ಜಗತ್ತಿನಾದ್ಯಂತ ನಡೀತಾ ಇವೆ. ಜಗತ್ತಿನಾದ್ಯಂತ ಜನ ಚಿಂತನೆ ಮಾಡ್ತಾ ಇದ್ದಾರೆ. ಪ್ರೇಕ್ಷಕರು ಹೇಗೆ ಆ ಕಲೆಯನ್ನು ಸ್ವೀಕರಿಸ್ತಾರೋ ಹಾಗೆ ಅದರ ತಯಾರಕರು ಕೂಡ ಕಲೆಯಾಗಿಸುವತ್ತ ಬದುಕಿನ ಸಾರವನ್ನು ವೈವಿಧ್ಯಮಯವಾಗಿ ಹಿಡಿದಿಡುವ ಒಂದು ಪ್ರಯತ್ನವನ್ನು ಮಾಡ್ತಾ ಬಂದಿದ್ದಾರೆ. ಸಿನಿಮಾ ನಮ್ಮ ಬದುಕಿನ ಬಹಳ ದೊಡ್ಡ, ನಮ್ಮ ಮೇಲೆ ಅಪಾರವಾದ ಪರಿಣಾಮವನ್ನು ಬೀರಬಲ್ಲಂತಹ ಒಂದು ಕ್ಷೇತ್ರ. ಅದರಲ್ಲಿ ವ್ಯಾಪಾರಿ ಚಿತ್ರಗಳು ಅಂತ, ಕಲಾತ್ಮಕ ಚಿತ್ರಗಳು ಅಂತ ವಿಭಾಗ ಮಾಡಿಕೊಂಡರೂ ಕೂಡ ವ್ಯಾಪಾರಿ ಚಿತ್ರಗಳಲ್ಲಿ ಕಲಾತ್ಮಕತೆಯು, ಕಲಾತ್ಮಕ ಚಿತ್ರಗಳಲ್ಲಿ ವ್ಯಾಪಾರಿ ಗುಣವೂ ಇರುವಂತಹ ಸಾಧ್ಯತೆ ಇದೆ. ಬಹಳ ಖಚಿತವಾಗಿ ಗೆರೆ ಕೊಯ್ದು ಇಂತಹದ್ದೇ ಅಂತ ಹೇಳಲಿಕ್ಕೆ ಆಗದೇ ಇದ್ರೂ ಸಿನಿಮಾ ಎಲ್ಲ ಬಗೆಯ ಪರಿಣಾಮವನ್ನು, ಸಮಾಜದಲ್ಲಿರುವಂತಹ ಬದುಕಿನ ಎಲ್ಲ ಸಾರವನ್ನು ಸ್ವೀಕರಿಸಿ ತನ್ನ ರೂಪವನ್ನು ಪಡೆದು ಅದು ನಮ್ಮ ಮೇಲೆ ಮತ್ತೆ ಪುನಃ ತನ್ನ ಅಭಿವ್ಯಕ್ತಿಯ ಸಾಧ್ಯತೆಯನ್ನು ತೋರಿಸುತ್ತೆ. ಕಾಲಕಾಲಕ್ಕೆ ಈಗ ಮೊಟ್ಟ ಮೊದಲಿಗೆ ಕನ್ನಡದ ಸಂದರ್ಭವನ್ನು ಗಮನಿಸೋದಾದರೆ ಮಹಾರಾಜರ ಕಾಲದಲ್ಲಿ ಆ ಥರದ ಒಂದು ಕ್ಯಾಮರಾವನ್ನು ಮೊಟ್ಟ ಮೊದಲಿಗೆ ತಂದು ಅದರ ಚಲಿಸುವ ಒಂದು ಚಿತ್ರವನ್ನು ನೋಡುವುದೇ ಒಂದು ಅದ್ಭುತವಾಗಿತ್ತು. ಸಿನಿಮಾ ಅನ್ನುವ ರೂಪವೇ ಸಿನೇರಮ್ಮ ಅಂತೇಳಿ ಒಂದು ಸ್ಥಿರ ಚಿತ್ರ ನಿರಂತರವಾಗಿ ಸುತ್ತುವುದರಿಂದ ಅದು ನಡೆದಂತೆ ತೋರುತ್ತೆ ಅನ್ನುವ ಒಂದು ತಂತ್ರಜ್ಞಾನದ ಮೂಲಕ ಬಂದದ್ದು. ಆಮೇಲೆ ಅದಕ್ಕೆ ಬೆಳಕನ್ನು, ಕ್ಯಾಮ್ರಾದ ಅನ್ವೇಷಣೆ ಆದಮೇಲೆ ಬೆಳಕನ್ನು ಸಂಯೋಜಿಸುವ ತಂತ್ರಜ್ಞಾನ ಬೆಳೆದ ಮೇಲೆ, ಶಬ್ದದ ತಂತ್ರಜ್ಞಾನ ಬೆಳೆದ ಮೇಲೆ ಎಲ್ಲದೂ ಸೇರಿ ಈಗ ಬಹಳ ಅತ್ಯುತ್ತಮವಾದಂತಹ ಒಂದು ಸಂದರ್ಭದಲ್ಲಿ ನಾವು ಸಿನಿಮಾವನ್ನು ನೋಡ್ತಾ ಇದ್ದೀವಿ. ನಮ್ಮ ಕಾಲ ತುಂಬ ಅಡ್ವಾನ್ಸ್ಡ್ ಆಗಿರುವಂತಹದ್ದು. ಸಿನಿಮಾದ ವೈವಿಧ್ಯಮಯ ಎಲ್ಲ ಒಂದು ರೀತಿಯಲ್ಲಿ ಅನಿಮೇಷನ್ ಆಗಲಿ, ಗ್ರಾಫಿಕ್ಸ್ ಆಗಲಿ, ಸ್ಪೆಷಲ್ ಎಫೆಕ್ಟ್ಸ್ ಆಗಲಿ, ಎಲ್ಲವೂ ತುಂಬ ಪರಿಣಾಮಕಾರಿಯಾದಂತಹ ಕಾಲದಲ್ಲಿ, ಅಥವಾ ಸರಳವಾಗಿ ಹೇಳಿದರೆ DTS-ನಂತಹ ತಂತ್ರಜ್ಞಾನದ ಜೊತೆಯಲ್ಲಿ ನಾವು ಸಿನಿಮಾವನ್ನು ನೋಡ್ತಾ ಇದ್ದೀವಿ. ಇದಾಗಿಯೂ ಕೂಡ ಇಷ್ಟೆಲ್ಲ ತಂತ್ರಜ್ಞಾನದ ಸಾಧ್ಯತೆಗಳಿದ್ದೂ ಕೂಡ ಜೀವನವನ್ನು ಪ್ರತ್ಯಕ್ಷವಾಗಿ ತೋರಿಸಬಲ್ಲಂತಹ ಒಂದು ಕೆಲಸವನ್ನು ಅದ್ಭುತವಾಗಿ ಸಿನಿಮಾ ಮಾಡುತ್ತೆ. ಮನುಷ್ಯನಿಗೆ ಅಭಿರುಚಿಯ ನಿರ್ಮಾಣ ಅನ್ನುವಂಥದ್ದು ಬಹುಶಃ ಈಗ ಓದು ಅನ್ನುವಂತಹದ್ದು ಇಲ್ಲದೇ ಇರುವ, ಹೆಚ್ಚು ಜನ ವಿದ್ಯಾವಂತರು ಅಲ್ಲದೇ ಇರುವ ಭಾರತದಂತಹ ದೇಶಕ್ಕೆ ಸಿನಿಮಾ ಒಂದು ಜನಶಿಕ್ಷಣದ ಕೆಲಸವನ್ನು ಮಾಡುತ್ತೆ. ಹೇಗೆ ಅದು ಅಂತಂದರೆ, ಈಗ ಎಲ್ಲದನ್ನು ಈಗ ಈಗಂತೂ ಆಧುನಿಕ ಕಾಲದಲ್ಲಿ ದೃಗ್ಗೋಚರ ಸ್ಥಿತಿ ಬಹಳ ದೊಡ್ಡದು. ವಿಜುವಲ್ ಸೆನ್ಸ್ ಅನ್ನುವಂಥದ್ದು ತುಂಬ ಪ್ರಧಾನವಾಗಿದೆ. ಸೊ ಅದು ಅಂತಹ ಸಂದರ್ಭದಲ್ಲಿ ಸಿನಿಮಾ, ಯಾಕೆಂದರೆ ಹೆಚ್ಚು ನಮ್ಮದು ಬರೀ ನೋಡುವ ಪ್ರವೃತ್ತಿ, ಮಾತನ್ನು ತುಂಬ ಕಡಿಮೆ ಪ್ರಮಾಣದಲ್ಲಿ ಆಡ್ತಾರೆ. ನಮ್ಮ ಸಾಮಾನ್ಯ ಜನರು ಹೆಚ್ಚು ಮಾತನಾಡೋದಿಲ್ಲ, ಸುಮ್ಮನೆ ನೋಡ್ತಾ ಇರ್ತಾರೆ. ಸೊ ಅಂತಹ ಒಂದು ಪ್ರವೃತ್ತಿಗೆ ಸಿನಿಮಾ ತುಂಬ ಅದ್ಭುತವಾದಂತಹ ಒಂದು ಯಶಸ್ಸನ್ನು ಸಾಧಿಸಿದೆ, ಪರಿಣಾಮವನ್ನು ಬೀರಿದೆ. ಒಂದು ಬಗೆಯಲ್ಲಿ ಸಿನಿಮಾದ ಬೇರೆ ಬೇರೆ ರೂಪಗಳಿವೆ. ಈಗ ತುಂಬ ಕಾಳಜಿ ಇರುವಂತಹ ಕಲಾಭಿವ್ಯಕ್ತಿಯನ್ನು ತೋರ್ಪಡಿಸುವಂತಹ ಸಿನಿಮಾಗಳಿವೆ. ವ್ಯಾಪಾರದ ಉದ್ದೇಶಕ್ಕಾಗಿ ಜನರಿಗೆ ಬಹಳ ದೊಡ್ಡ ಕನಸುಗಾರಿಕೆಯನ್ನು ದಿಢೀರನೆ ತುಂಬಿ ಕ್ಷಣ ಮಾತ್ರದಲ್ಲಿ ಏನೆಲ್ಲ ಆಗಬಹುದಾದಂತಹ ಜೀವನದ ಭರವಸೆಗಳನ್ನು ಮೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಅದರ ಜೊತೆಯಲ್ಲಿ ಬರುವಂತಹ ಸಂಗೀತ ಮತ್ತು ಹಾಡುಗಳು ಜನರ ಮನಸ್ಸಿನ ಅಭಿರುಚಿಯನ್ನು ತಿದ್ದುವ ಕೆಲಸವನ್ನು ಮಾಡ್ತಾ ಇವೆ. ಸಂಗೀತ ಶಾಸ್ತ್ರೀಯವಾಗಿರುವಂತಹದ್ದು ತನ್ನ ರೂಪವನ್ನು ಬದಲಿಸಿಕೊಂಡು ಸಿನಿಮಾ ಕ್ಷೇತ್ರಕ್ಕೆ ಬಂದ ತಕ್ಷಣವೇ ಸಾಹಿತ್ಯವೂ ಸರಳವಾಗಿ, ಸಂಗೀತವೂ ಸರಳವಾಗಿ ವ್ಯಕ್ತಿಯ ಮೇಲೆ ಅಪಾರವಾದಂತಹ ಪರಿಣಾಮವನ್ನು ಬೀರುವಂಥದ್ದನ್ನು ನಾವು ನೋಡ್ತೀವಿ. ಒಂದು ರೀತಿಯಲ್ಲಿ ಸಿನಿಮಾ ಇಲ್ಲದೆ ಬದುಕನ್ನು ಕಲ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಸಿನಿಮಾಕ್ಕೆ ಅಷ್ಟೊಂದು ಹೋಗಿ ಹೋಗಿದ್ದೀವಿ. ಕೆಲವರಿಗೆ ತಮ್ಮ ವಿರಾಮದ ಎಲ್ಲ ಸಮಯವನ್ನು

ಸಿನಿಮಾದ ಮನರಂಜನೆಯಾಗಿಯೇ ಪರಿವರ್ತಿಸಿಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಅದರಲ್ಲೂ ಅಪಾರವಾದ ಶ್ರಮಜೀವಿಗಳ ಈ ದೇಶದಲ್ಲಿ ಅವರಿಗೆ ಸಿನಿಮಾನೇ ಭಾಳ ದೊಡ್ಡ ಮನರಂಜನಾ ಕ್ಷೇತ್ರವಾಗಿದೆ. ಅದಕ್ಕೆ ತಕ್ಕನಾದಂತಹ ಸಿನಿಮಾಗಳ ತಯಾರಿಕೆ ಕೂಡ ನಡೆಯುತ್ತೆ. ಅಂದರೆ ಸಿನಿಮಾ ಒಂದು ಹೀರೋಯಿಕ್ಕಾದ ಒಂದು ರೀತಿಯಲ್ಲಿ ನಾಯಕತ್ವ ಗುಣವನ್ನು ಬೆಳೆಸುವ, ಮನುಷ್ಯರಲ್ಲಿ ಒಂದು ಹೊಸ ಭರವಸೆಯನ್ನು ತುಂಬಬಲ್ಲಂತಹ, ಕನಸುಗಳನ್ನು ತುಂಬಲ್ಲಂತಹ, ಇರುವ ಕನಸುಗಳನ್ನೇ ಸಾಕಾರ ಮಾಡಿಕೊಳ್ಳುವಂತಹ ಕೆಲಸಕ್ಕೆ ಕೂಡ ಪೂರಕವಾಗಿ ಕೆಲಸ ಮಾಡುತ್ತೆ. ಅದು ಒಂದು ರೀತಿಯಲ್ಲಿ ಮನರಂಜನೆಯಿಂದ ಆರಂಭವಾಗಿ ಕಲಾಭಿವ್ಯಕ್ತಿಯ ಸಾಧ್ಯತೆಯನ್ನು ಒಳಗೊಂಡು ಜನಶಿಕ್ಷಣದ ಕೆಲಸವನ್ನು ಕೂಡ ಮಾಡುತ್ತೆ. ಈಗ ಉದಾಹರಣೆಗೆ, ಮುಂಚೆ ಮನೆಗಳ ಮಾದರಿಗಳು ಬೇರೆ ಬೇರೆ ಇದ್ದವು. ಆದರೆ ಈಗ ಎಲ್ಲ ಮನೆಗಳು ಒಂದೇ ಬಗೆಯಲ್ಲಿ ನಿರ್ಮಾಣ ಆಗಲಿಕ್ಕೆ ಕಾರಣ ಏನು ಅಂದರೆ ಅದು ಸಿನಿಮಾದ ಮಾಡೆಲ್. ಒಂದು ಮಾಡೆಲಿಂಗನ್ನು, ಜೀವನದ ಒಂದು ಒಂದು ಮಾಡೆಲನ್ನು ರಚಿಸುವಂತಹ ಕೆಲಸವನ್ನು ಮಾಡುತ್ತೆ. ವೇಷಭೂಷಣಗಳಲ್ಲಿ, ಅಭಿರುಚಿಗಳಲ್ಲಿ, ಆಹಾರ ಪದಾರ್ಥಗಳಲ್ಲಿ, ನಡವಳಿಕೆಗಳಲ್ಲಿ, ಅದರಲ್ಲೂ ಬಹಳ ದಿಢೀರನೆಯ ಬದಲಾಗುವಂತಹ ವೇಷಭೂಷಣಗಳ ಮೇಲೆ ಹೆಚ್ಚು ಪರಿಣಾಮ ಬೀರುವಂತಹದ್ದು ಸಿನಿಮಾ ಕ್ಷೇತ್ರವೇ. ಒಂದು ಬಗೆಯಲ್ಲಿ ಸಿನಿಮಾ ತನ್ನದೇ ಆದಂತಹ ಜೀವನ ಮೀಮಾಂಸೆಯನ್ನು ಒಳಗೊಂಡಿರುವಂಥದ್ದು. ಪ್ರತಿಯೊಂದು ಒಂದು ರೀತಿಯಲ್ಲಿ ಬದುಕನ್ನು ಬದಲಿಸು, ತನ್ನಷ್ಟಕ್ಕೆ ತಾನೇ ಬದುಕು ಬದಲಾಗೋದಿಲ್ಲ, ಬದಲಿಸುವ ಜನ ಬೇಕು. ಹಾಗೆ ಪರಿವರ್ತಿಸುವಂತಹ ಹುನ್ನಾರಗಳು ಮೂಲತಃ ಮಾನಸಿಕವಾದಂತಹ ಒಂದು ಆಲೋಚನಾ ಕ್ರಮವಾಗಿ ಸಿನಿಮಾ ತಯಾರು ಮಾಡುವಂತಹ ನಿರ್ದೇಶಕನಲ್ಲಿ, ನಿರ್ಮಾಪಕನಲ್ಲಿ ಅಂತಹ ಒಂದು ರೂಪವನ್ನು ಪಡೆಯುತ್ತೆ. ಅದು ತೆಗೆದುಕೊಳ್ಳುವಂತಹ ವಿಷಯ ಇರಲಿ, ಅದನ್ನು ನಿರೂಪಿಸುವಂತಹ ವಿಧಾನ ಇರಲಿ. ಈಗ ಬಹುತೇಕ ಈಗಿನ ಸಿನಿಮಾಗಳ ಬಗ್ಗೆ ತುಂಬ ಜನರ ಒಂದು ಅಭಿಪ್ರಾಯ ಏನು ಅಂದರೆ ಅಪಾರವಾದಂತಹ ಹಿಂಸೆ ಸಿನಿಮಾದಲ್ಲಿ ಕಾಣುತ್ತೆ ಅನ್ನುವಂಥದ್ದು ಒಂದು ಅಭಿಪ್ರಾಯ. ಆದರೆ ಬದುಕಿನಲ್ಲಿ ಇಲ್ಲದೇ ಇರುವಂತಹದ್ದನ್ನು ಸಿನಿಮಾ ನಿರ್ದೇಶಕ ಏನನ್ನು ತೋರ್ಸೋಕ್ಕೆ ಸಾಧ್ಯ ಇಲ್ಲ. ಬದುಕಿನಲ್ಲೇ ಅಪಾರವಾದಂತಹ ಹಿಂಸೆ ಇದೆ ಈಗಾಗಲೇ. ಅದಕ್ಕೆ ಪೂರಕವಾಗಿ ಅದನ್ನು ಸರಿಪಡಿಸಿಕೊಳ್ಳಬೇಕು ಅಂತ ಯಾವತ್ತೂ ಒಬ್ಬ ಸಿನಿಮಾ ನಿರ್ದೇಶಕನ ಕೆಲಸ ಜನರ ಅಭಿರುಚಿಯನ್ನು ಹಾಳು ಮಾಡಬೇಕು ಅಂತಲ್ಲ. ಇಂಥದ್ದನ್ನು ನೋಡಿ ನಿಮ್ಮ ಅಭಿರುಚಿಯನ್ನು ಸರಿಪಡಿಸಿಕೊಳ್ಳಿ ಅನ್ನುವಂಥ ಉದ್ದೇಶ ಅವನದ್ದಾಗಿರುತ್ತೆ. ಆದರೆ ಎಷ್ಟೋ ಸರಿ ಅಪಾರವಾದಂತಹ ಹಿಂಸೆ ಒಂದು ರೀತಿಯಲ್ಲಿ ತಿಳ್ಕೋಬಹುದಾಗಿರುವಂಥದ್ದನ್ನು ಮರೆಸುವಂತಹ ಕೆಲಸವನ್ನು ಕೆಲವು ಚಿತ್ರಗಳು ಮಾಡ್ತವೆ. ಅದು ಆಯಾ ನಿರ್ದೇಶಕನ ವಿವೇಚನೆಗೆ ಸಂಬಂಧಪಟ್ಟದ್ದು. ಒಂದು ಸಾಮಾಜಿಕ ಜವಾಬ್ದಾರಿಯ ಕೆಲಸವನ್ನು ಕೂಡ ಸಿನಿಮಾ ಇಟ್ಕೊಂಡು ತನ್ನ ಜೊತೆಯಲ್ಲಿ ಅಂತಹ ಕೆಲಸವನ್ನು ಮಾಡಿರುವಂತಹದ್ದನ್ನು ಹಲವು ಸಿನಿಮಾಗಳ ಮೂಲಕ ನೋಡ್ತೀವಿ. ರೈತರ ವಿಷಯ ಇರಲಿ ಅಥವಾ ಜಮೀನನ್ನ ಉಳುಮೆ ಮಾಡಿ ತನ್ನ ಶ್ರಮದಿಂದ ತಾನು ಮೇಲೆ ಬರುವಂತಹದ್ದಾಗಲಿ, ಈ ಹೆಣ್ಣಿನ ಸಮಸ್ಯೆ ಆಗಲಿ, ಒಂದು ರೀತಿಯಲ್ಲಿ ಯಾವ ವಿಷಯವನ್ನು ಸಿನಿಮಾ ಒಳಗೊಂಡಿಲ್ಲ ಅಂತ ಪಟ್ಟಿ ಮಾಡೋದೇ ಕಷ್ಟ. ಹಾಗೆ ನಾನಾ ರೀತಿಯ ವಿಷಯಗಳನ್ನು ಅದು ನಿರೂಪಿಸ್ತಾ ಬಂದದೆ, ಜನರನ್ನು ಎಚ್ಚರಗೊಳಿಸುವ ಕೆಲಸವನ್ನು ಮಾಡ್ತಾ ಬಂದದೆ. ಒಂದು ಮಗುವಿನ ಬಗ್ಗೆ ಆಗಲಿ, ಒಂದು ತಾಯಿಯ ಬಗ್ಗೆ ಆಗಲಿ, ಸಂಬಂಧದ ಬಗ್ಗೆ ಆಗಲಿ, ಭ್ರಾತೃತ್ವ ಮಾತೃತ್ವ ಇಂತಹ ನಾನಾ ವಿಷಯಗಳನ್ನು ಕುರಿತು ಅದು ತನ್ನ ಮೂಲಕ, ತಾನು ಹೇಳಬಹುದಾದ ಕಥೆಯ ಮೂಲಕ, ನಿರೂಪಿಸಬಹುದಾದಂತಹ ವಿಷಯದ ಮೂಲಕ ಎಷ್ಟೋ. ಈಗ ಕನ್ನಡದಲ್ಲೇ ಪುಷ್ಪಕ ವಿಮಾನದಂತಹ ಏನೋ ಒಂದು ಮಾತು ಇಲ್ಲದೆ ಒಂದು ಕಥೆಯನ್ನು ನಿರೂಪಿಸುವಂತಹ ಪ್ರಸಿದ್ಧ ಚಿತ್ರ ಇದೆ. ಆದರೆ ಪ್ರಯೋಗಶೀಲರ ಒಂದು ಕ್ಷೇತ್ರವೂ ಹೌದು. ಸಿನಿಮಾ ಹೆಚ್ಚು ಪರಿಣಿತರ ಕ್ಷೇತ್ರ. ಅಲ್ಲಿ ಅಪಾರವಾದ ಮುಂದಾಲೋಚನೆ ಇರುವಂತಹ, ಬದುಕನ್ನು ಮುಂದೆ ಹೇಗೆ ಕಾಣಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ಮುಂಗಾಣಿಕೆಯ ಜನರ ಒಂದು ಕ್ಷೇತ್ರ. ಅದರಿಂದ ಅದು ಒಂದು ನಾನಾ ವಲಯದಲ್ಲಿದ್ದಂತಹ ಎಲ್ಲ ಬುದ್ಧಿವಂತರು ಒಂದಲ್ಲ ಒಂದು ವಿಷಯವಾಗಿ ಸಿನಿಮಾಕ್ಕೆ ಬರುವಂತಹ ಆ ತಂತ್ರಜ್ಞಾನದ ಒಂದು ಅವಕಾಶವನ್ನು ಪಡೆಯುವ ಅಥವಾ ಅದನ್ನು ಮಾಡುವ ಮೂಲಕ ಹೊಸ ಸಾಧ್ಯತೆಗಳನ್ನು ಸಿನಿಮಾ ಲೋಕಕ್ಕೆ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಕನ್ನಡ ಚಲನಚಿತ್ರಗಳನ್ನು ನಿರ್ದೇಶನ ಮಾಡಿರುವಂತಹ ನಿರ್ದೇಶಕರು ನಾನಾ ಕ್ಷೇತ್ರದಲ್ಲಿ ಪರಿಣಿತರಾಗಿರುವಂಥವ್ರು. ಒಂದು ಬಗೆಯ ಅವರ ವಿದ್ಯೆ, ಅವರು ಮಾಡಿರುವಂತಹ ಸಾಧನೆಗಳು, ಬೇರೆ ಕ್ಷೇತ್ರಗಳ ಸಾಧನೆಗಳು ಸಾಹಿತ್ಯಕ್ಕೆ, ಸಿನಿಮಾಕ್ಕೆ ಕೊಟ್ಟಿರುವಂತಹ ಕೊಡುಗೆಯನ್ನು ನೆನಪು ಮಾಡಿಕೊಂಡ್ರೆ ತುಂಬ ಅಗಾಧವಾದಂತಹ ಪರಿಣಿತರ ಕ್ಷೇತ್ರ ಇದು ಅಂತ ಅನಿಸುತ್ತೆ. ಹಾಗೆ ಅಂತಹ ತಂತ್ರಜ್ಞರ ಜೊತೆಯಲ್ಲೇ ನಟರು ಕೂಡ ಬಹಳ ದೊಡ್ಡ ಒಂದು ಪರಿಣಾಮವನ್ನು ಬೀರಿದ್ದಾರೆ. ಜನಮಾನಸದ ಮೇಲೆ ಅಭಿರುಚಿಯನ್ನು ತಿದ್ದಿದ್ದಾರೆ, ಬದುಕಿನ ವಿನ್ಯಾಸಗಳನ್ನು ಬದಲಿಸಿಕೊಂಡಿದ್ದಾರೆ, ಎಷ್ಟೋ ದುಃಖಿತರಿಗೆ ಸಾಂತ್ವನ ಹೇಳಬಲ್ಲಂತಹ ಪಾತ್ರಗಳನ್ನು ಮಾಡಿದ್ದಾರೆ, ಎಷ್ಟೋ ದುಃಖಿತರ ಕನಸುಗಳೇ ಇಲ್ಲದೇ ಇರುವಂತಹ ದಾರಿಯಲ್ಲಿ ಕನಸುಗಳನ್ನು ನಿರ್ಮಾಣ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಒಂದು ಬಗೆಯಲ್ಲಿ ಸಿನಿಮಾ ಜನಸಾಮಾನ್ಯರ ಎಲ್ಲ ಬಗೆಯ ಆಶೋತ್ತರಗಳಿಗೂ

0: ಸ್ಪಂದಿಸ್ತಾ ಬಂದಿರುವಂತಹದನ್ನು ಕಾಲದಿಂದ ಕಾಲಕ್ಕೆ ಬೇರೆ ಬೇರೆ ರೀತಿಯಲ್ಲಿರಬಹುದು. ಆದರೆ ಅವರು ಜನರಿಗೆ ತುಡಿದಿರುವ ಅಥವಾ ಜನರು ಅಂತಹ ಸಿನಿಮಾಗಳಿಗೆ ತುಡಿದಿರುವಂತಹ ಕೆಲಸಗಳಿವೆಯಲ್ಲ, ಮನಸ್ಸುಗಳಿವೆಯಲ್ಲ, ಒಂದು ಒಟ್ಟಾರೆಯಾಗಿ ಬದುಕಿನ ಒಂದು ಮನಸ್ಸುಗಳನ್ನು ಕಟ್ಟುವ ಕೆಲಸವನ್ನು ಸಿನಿಮಾ ನಿರಂತರವಾಗಿ ಮಾಡಿದೆ. ಆದರೆ ಎರಡು ಬಹಳ ಮುಖ್ಯವಾದ ಅಂಶಗಳೇನು ಅಂದರೆ, ಒಂದು ಕಾಲಕ್ಕೆ ತುಂಬ ಕನ್ಸ್ಟ್ರಕ್ಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಂತಹ ಕನ್ನಡದ ಸಿನಿಮಾ ಇತ್ತೀಚೆಗೆ ತುಂಬ ಡಿಸ್ಟ್ರಕ್ಟಿವ್ ಆಗಿ ಯೋಚನೆ ಮಾಡ್ತಾ ಇದೆ, ಥ್ರಿಲ್ಗಳನ್ನು ಅವಲಂಬಿಸಿದೆ, ಬಹಳ ದಿಢೀರನೆಯ ಮತ್ತು ದೊಡ್ಡ ಆಘಾತಗಳನ್ನು ಉಂಟು ಮಾಡುವ ಮೂಲಕ ಜನರನ್ನು ತನ್ನತ್ತ ಸೆಳೆಯುವ ಕೆಲಸವನ್ನು ಮಾಡಿದೆ. ಅದಕ್ಕೆ ವ್ಯಾಪಾರಿ ಮಾರುಕಟ್ಟೆಯಲ್ಲಿರಬಹುದಾದಂಥ ಉದ್ದೇಶಗಳೇ ಹೊರತು, ಸಹಜವಾಗಿಯೇ ಸಿನಿಮಾ ಎಲ್ಲ ಕಾಲಕ್ಕೂ ಒಳ್ಳೆಯ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ ಅನ್ನುವಂಥದ್ದು ನನ್ನ ಗ್ರಹಿಕೆ. ಒಂದು ರೀತಿಯಲ್ಲಿ ಒಂದು ಸ್ಥಿರಚಿತ್ರ ಚಲಿಸುವ ಸಂದರ್ಭವನ್ನು ಒಂದು ನೋಡಿ, ಚಲನಚಿತ್ರ ಅಂದ್ರೇ ಚಲನೆ ಇರುವಂಥದ್ದು, ಬದುಕು ಮನುಷ್ಯ ಬಯಸುವಂಥದ್ದು ಯಾವಾಗಲೂ ಚಲನೆ ಇರುವಂಥದ್ದನ್ನು, ಮನುಷ್ಯ ಯಾವಾಗಲೂ ಚಲಿಸುವ ನಿಟ್ಟಿನಲ್ಲಿರ್ತಾನೆ. ಆದ್ದರಿಂದ ಯಾಕೆ ಮನುಷ್ಯನ ಮನಸ್ಸಿಗೂ ಚಲನಚಿತ್ರಕ್ಕೂ ಒಂದು ಸಂಬಂಧ ಇದೆ ಅಂದರೆ ಅದು ಚಲಿಸುವಂತಹದ್ದು, ಮನುಷ್ಯನ ಮನಸ್ಸು ಚಲಿಸುವಂಥದ್ದು, ಆದ್ದರಿಂದ ಅವೆರಡಕ್ಕೂ ತಾಳೆ ಆಗುತ್ತೆ. ಈಗಂತೂ ಸಮಕಾಲೀನ ಸಂದರ್ಭದಲ್ಲಿ ಈಗ ಉದಾಹರಣೆಗೆ ಮುಂಗಾರು ಮಳೆಯಂತಹ ಚಿತ್ರ ಅಥವಾ ದುನಿಯಾದಂತಹ ಚಿತ್ರ ಉಂಟು ಮಾಡಿರುವ ಪರಿಣಾಮ ಮಾರುಕಟ್ಟೆಯನ್ನು ವಿಸ್ತರಿಸಿದೆ, ಅಭಿರುಚಿಯನ್ನು ವಿಸ್ತರಿಸಿದೆ, ನಮ್ಮ ನಾಡಿನಲ್ಲೇ ಇರಬಹುದಾದಂತಹ ಅದ್ಭುತವಾದ ದೃಶ್ಯೀಕರಿಸಲಿಕ್ಕೆ ಸಾಧ್ಯ ಇರುವ ತಾಣಗಳನ್ನು ಅದು ಹೊಸದಾಗಿ ತೋರ್ಪಡಿಸಿದೆ. ಈಗ ಸಿನಿಮಾದ ವ್ಯಾಕರಣ ಸಾಕಷ್ಟು ಅಡ್ವಾನ್ಸ್ಡ್ ಆಗಿದೆ, ಒಂದು ರೀತಿಯಲ್ಲಿ ವೈವಿಧ್ಯಮಯವಾದಂತಹ ದೃಶ್ಯ ಮತ್ತು ಅದರ ಸಂಯೋಜನೆ, ಹಲವಾರು ವಿಷಯಗಳನ್ನು ಒಂದೇ ದೃಶ್ಯದಲ್ಲಿ ಹೇಳುವಂತಹ ಶಕ್ತಿ ಈಗಿನ ಸಿನಿಮಾ ನಿರ್ದೇಶಕರಿಗೆ ತಂತ್ರಜ್ಞರಿಗೆ ಇದೆ. ಕ್ಯಾಮೆರಾ, ಬೆಳಕು ಮತ್ತು ಒಂದು ರೀತಿಯಲ್ಲಿ ಶಬ್ದ, ಇವೆಲ್ಲವೂ ಮನುಷ್ಯನ ಆಲೋಚನೆಯ ಜೊತೆಯಲ್ಲಿ ಹೇಗೆ ಸಮ್ಮಿಳಿತಗೊಂಡು ಒಂದು ಕಲೆಯ ಅಭಿವ್ಯಕ್ತಿಯ ಸಾಧ್ಯತೆಯನ್ನು ಪಡೆಯಬಹುದು ಅನ್ನುವಂಥದ್ದಕ್ಕೆ ಸಿನಿಮಾ ಅತ್ಯುತ್ತಮವಾದ ಉದಾಹರಣೆ. ಕನಿಷ್ಠ 40 ವಿಭಿನ್ನ ಕ್ಷೇತ್ರಗಳಲ್ಲಿ ಒಬ್ಬ ನಿರ್ದೇಶಕನಾದವನು ಸಂಯೋಜನೆಯನ್ನು ಸರಿಯಾದ ಕೆಲಸವನ್ನು ಮಾಡಿಸಿಕೊಂಡು ಎಲ್ಲ ಪರಿಣಿತರ ಸಾಧ್ಯತೆಗಳನ್ನು ಒಗ್ಗೂಡಿಸಿದಾಗ ಒಂದು ಸಿನಿಮಾ ಆಗುತ್ತೆ. ಆ 40 ಕ್ಷೇತ್ರಗಳು ಅಷ್ಟೇ ಮಹತ್ವದವು. ಒಬ್ಬ ಬರಹಗಾರನಿಂದ ಹಿಡಿದು ಒಬ್ಬ ರಿಫ್ಲೆಕ್ಟರ್ ಹಿಡಿಯುವಂಥ ಒಬ್ಬ ಲೈಟ್ ಬಾಯ್ ಕೂಡ ಅಷ್ಟೇ ಮಹತ್ವದವನು. ಸಿನಿಮಾದಲ್ಲಿ ಶ್ರಮವೂ ಇದೆ, ಹಾಗೆಯೇ ಕಲೆಯ ಅಭಿವ್ಯಕ್ತಿಯೂ ಇದೆ. ಆಲೋಚನೆ ಮತ್ತು ಶ್ರಮ ಒಟ್ಟಿಗೆ ಇರುವಂತಹ ಈ ಕ್ಷೇತ್ರ ಒಂದು ರೀತಿಯಲ್ಲಿ ಭಾರತದ ಜನಜೀವನದ ಮೇಲೆ ಅಪಾರವಾದ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ಅದರ ಜೊತೆಯಲ್ಲಿ ನಮ್ಮ ಜನ ಕೂಡ ತಮ್ಮ ಬದುಕಿನ ವಿನ್ಯಾಸವನ್ನು, ಆಲೋಚನಾ ಕ್ರಮವನ್ನು ಬದಲಿಸಿಕೊಳ್ತಾ ಇದ್ದಾರೆ. ಒಂದು ಬಗೆಯಲ್ಲಿ ಕಲೆ ಅಲ್ಲದೆ ಸಿನಿಮಾ ಮತ್ತೇನೂ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಮಾತಿದೆ. ಹೇಗೆ ತೋರಿಸಿದರೂ ಕೂಡ ಅದು ಕಲೆಯೇ, ಕಲೆಯ ವ್ಯಾಪ್ತಿಯನ್ನು ಬಿಟ್ಟು ಸಿನಿಮಾ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಜನರ ಕಲೆ ಏನಿದೆ ಅದು ಹೆಚ್ಚು ಜೀವಂತ, ದಿನೇ ದಿನೇ ಜೀವಂತವಾಗಿದೆ, ದಿನೇ ದಿನೇ ಹೊಸದಾಗ್ತಾ ಇರುತ್ತೆ, ಅದಕ್ಕೆ ಅಂತ್ಯ ಅನ್ನುವಂಥದ್ದಿಲ್ಲ. ಟೆಲಿವಿಷನ್ ಬಂದು ಸಿನಿಮಾ ಮಂದಿರಗಳು, ಚಿತ್ರಮಂದಿರಗಳು ಮುಚ್ಚಿ ಹೋಗ್ತವೆ ಅನ್ನುವಂತಹ ಆತಂಕ ಇತ್ತು, ಆದರೆ ಅದು ಮತ್ತೆ ಜನ ಸಿನಿಮಾದ ಚಲನಚಿತ್ರ ಮಂದಿರಗಳಿಗೆ ಪುನಃ ಹೋಗ್ತಾ ಇದ್ದಾರೆ, ನುಗ್ಗಿ ನುಗ್ಗಿ ನೋಡ್ತಾ ಇದ್ದಾರೆ. ಸಿನಿಮಾಗಳನ್ನು ನೋಡ್ತಾ ಇರೋದನ್ನು ನೋಡಿದ್ರೆ ತುಂಬ ಖುಷಿಯಾಗುತ್ತೆ, ಯಾಕೆಂದರೆ ತಮ್ಮ ತಮ್ಮ ಭಾಷೆಯ ಬಗ್ಗೆ, ತಮ್ಮ ತಮ್ಮ ನಟರ ಬಗ್ಗೆ, ತಮ್ಮ ತಮ್ಮ ತಂತ್ರಜ್ಞರ ಬಗ್ಗೆ ಹೆಚ್ಚು ಅಭಿಮಾನ ಇದ್ದು ಈಗ ಹಿಂದಿನ 10 ವರ್ಷಗಳಿಗೆ ಹೋಲಿಸಿದರೆ ಈಗ ಅತಿ ಹೆಚ್ಚು ಜನ ಕನ್ನಡ ಚಿತ್ರಗಳನ್ನು ನೋಡ್ತಾ ಇದ್ದಾರೆ. ಇದು ಒಂದು ಆಶಾದಾಯಕವಾದ ಬೆಳವಣಿಗೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ನಮಸ್ಕಾರ.
1: ಸಿನಿಮಾ ಮೀಮಾಂಸೆ ಬಗ್ಗೆ ರಾಜಪ್ಪ ದಳವಾಯಿ ಅವರು ಮಾತನಾಡಿದ ಅಂಶಗಳನ್ನು ಕೇಳಿದರೆ ಹೌದು, ಸಿನಿಮಾಗಳು ಎಷ್ಟೆಲ್ಲ ಬದಲಾವಣೆ ಆಗಿದೆ, ಹೇಗಿರಬೇಕು ಸಿನಿಮಾದ ವ್ಯಾಕರಣ ಅಂತ ನಾವು ತಿಳ್ಕೊಂಡ್ವಲ್ಲ. ಸಮಯ ಆಗಿದೆ 4:32. ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ಪರಿಮಳ, ಮುಕ್ತ ಮಾತು, ಮಧುರ ಗಾನ, ಪರಿಮಳ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಶರಪಂಜರ ಚಿತ್ರದ ಕನ್ನಡ ಕುಲನಾರಿಯ ಕಾವೇರಿಯ ಗೀತೆಯನ್ನು ಕೇಳಿದರೆ ಪಿ ವಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಧ್ವನಿಗಳಲ್ಲಿ ಈ ಮಧುರ ಗಾನವನ್ನು ಕೇಳಿದಾಗ ಮನಸ್ಸು ತುಂಬಿ ಬರುತ್ತಲ್ಲ. ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳು ಬರೆದ ಗೀತೆ ಇದು. ಸಂಗೀತ ನೀಡಿದವರು ವಿಜಯ ಭಾಸ್ಕರ್. ಕಾವೇರಿ ಶರಪಂಜರ ಈ ಗೀತೆಗಳು ಮತ್ತು ಶರಪಂಜರ ಅಂತ ಅಂದಾಗ ಥಟ್ಟಂತ ನಮಗೆ ಕಲ್ಪನಾರ ಅಭಿನಯ ಇವೆಲ್ಲವೂ ಪುಟ್ಟಣ ಕಣಗಾಲ್ ಅವರ ನಿರ್ದೇಶನ ಇದೆಲ್ಲ ಕಣ್ಮುಂದೆ ಬರುತ್ತೆ ಅನ್ನೋದು ಒಂದು ಭಾಗ. ಆದರೆ ಶರಪಂಜರದ ಮತ್ತೊಂದು ವಿಚಾರ ಅಂದರೆ ನಮ್ಮ ಶಿವರಾಮ್ ಅವರ ಅಭಿನಯ, ಹಿರಿಯ ನಟ ಶಿವರಾಮಣ್ಣ ಅವರ ಅಭಿನಯ. ವಿಶೇಷವಾಗಿ ಶರಪಂಜರ ಚಿತ್ರದಿಂದ ಅವರನ್ನು ನಾವು ನೆನಪಿಸಿಕೊಳ್ಳೋದು ಉಂಟು. ಅವರು ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ದು, ಹಾಗೆಯೇ ಚಿತ್ರಗಳಿಗೆ ಪ್ರವೇಶ ಮಾಡಿದ್ದು, ಇದರ ಬಗ್ಗೆ ತಮ್ಮ ಅನುಭವಗಳನ್ನು ಶಿವರಾಮ್ ಅವರು ಹಂಚಿಕೊಂಡಿದ್ದಾರೆ. ಅವರ ಸಂದರ್ಶನದ ಕೆಲವು ತುಣುಕುಗಳನ್ನು ಈಗ ನಾವು ಕೇಳೋಣ. ಇದು ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ್ದು.
1: ಅದು ಪುನಃ ರಂಗಭೂಮಿ ನಾನು ನೆನೆಸ್ಕೋಬೇಕಾಗತ್ತೆ. ರಂಗಭೂಮಿನಲ್ಲಿ ಸುಮಾರು ನಾಟಕಗಳಲ್ಲಿ ನಾನು ಅಭಿನಯಿಸಿದ್ದೀನಿ.
2: ಯಾವ ಪಾತ್ರ ಮಾಡ್ತಿದ್ರೆ? ಹಾಸ್ಯ ಪಾತ್ರಗಳೇ
1: ಅಲ್ಲ, ರಂಗಭೂಮಿನಲ್ಲಿ ಒಂದು ಸ್ವಾತಂತ್ರ್ಯ ಇದೆ ಕಲಾವಿದನಿಗೆ. ಇದೇ ತರಹ ಪಾತ್ರಗಳು ಮಾಡಬೇಕು ಅಂತ ಒಂದು ಸಿರೇಖೆ ಏನು ಇರೋಲ್ಲ. ಯಾಕೆಂದರೆ ಅವನು ಹಾಸ್ಯ ಪಾತ್ರನೂ ಮಾಡಬಹುದು, ಗಂಭೀರ ಪಾತ್ರ ಮಾಡಬಹುದು, ಅಥವಾ ಯಾವ್ದು ಬೇಕಾದರೂ ಮಾಡೋದಕ್ಕೆ ಸಾಧ್ಯ ಇರುತ್ತೆ. ಆವಾಗ ಬೇಕಾದ್ರೆ ಆವಾಗ ಇನ್ನು ಈ ಹೆಣ್ಣು ಕಲಾವಿದರು ನಮಗೆ ಸಿಗ್ತಾ ಇರಲ್ಲ. ಹೆಣ್ಣು ಪಾತ್ರ ಮಾಡುವಂಥ ಒಂದು ಯೋಗಗಳು ಕೂಡ ನಮಗಿತ್ತು, ಅದು ಕೂಡ ಮಾಡಿದ್ದುಂಟು ಆ ಸಂದರ್ಭದಲ್ಲಿ. ಸೊ ಅದಕ್ಕೆ ನಾಟಕದಲ್ಲಿ ರಂಗಭೂಮಿನಲ್ಲಿ ಅದೊಂದು ಸ್ವಾತಂತ್ರ್ಯ ಇದೆ, ಇಂಥ ಪಾತ್ರಗಳೇ ಮಾಡಬೇಕು ಅನ್ನೋದು ಏನಿರೋಲ್ಲ. ಆದರೆ ಹಾಸ್ಯ ಪಾತ್ರಗಳು ಚೆನ್ನಾಗಿ ಮೂಡಿ ಬಂತು, ಜನಗಳ ಮೇಲೆ ಪರಿಣಾಮ ಬೀರ್ತು
2: ರಂಗಭೂಮಿ.
1: ನಮ್ಮ ರಂಗಭೂಮಿ ಆಮೇಲೆ ಚಿತ್ರಕಲಾವಿದರು ಅಂತ ಹೇಳ್ಬಿಟ್ಟು ಕೇಳಿರಬಹುದು. ಅಲ್ಲಿ ದಾಶರಥಿ ದೀಕ್ಷಿತ್, ಎ ಎಸ್ ಮೂರ್ತಿ, ನವರತ್ನ ರಾಮ್, ನವರತ್ನ ಲಕ್ಷ್ಮಣ್, ಈ ಥರ ಅವರೆಲ್ಲ ಸ್ವತಃ ಬರಹಗಾರರು. ಆಮೇಲೆ ಹಾಸ್ಯ ನಾಟಕಗಳನ್ನು ಸಾಕಷ್ಟು ನಮ್ಮ ಹವ್ಯಾಸಿ ರಂಗಭೂಮಿಗೆ ಇತ್ತಿರೋಂಥ ವ್ಯಕ್ತಿಗಳವರು. ಅದನ್ನೆಲ್ಲ ಮೊದಲು ನಾವು ಪ್ರಯೋಗ ಮಾಡಿಬಿಡ್ತಾ ಇದ್ದು, ಆಮೇಲೆ ಅದನ್ನು ಮರಣಕ್ಕೆ ಹೋಗ್ತಾ ಇತ್ತು. ಹಾಗಾಗಿ ಇದನ್ನು ನೋಡಿದಂಥವರು ಸಿನಿಮಾ ವ್ಯಕ್ತಿಗಳು ತುಂಬ ಜನ ಇದ್ದರು. ಸೊ ಈ ಹಾಸ್ಯ ಪಾತ್ರಕ್ಕೆ ಇವರು ಒಳ್ಳೆ ಯಶಸ್ಸನ್ನು ತರಬಹುದು ಅನ್ನೋ ದೃಷ್ಟಿಯಿಂದ ನಾನು ಮೊದಲನೇ ಚಿತ್ರದಲ್ಲಿ ಅಭಿನಯಿಸಿದ್ದು ಹಾಸ್ಯ ಪಾತ್ರ ಅಲ್ಲ, ಬೆರೆತ ಜೀವ ಅನ್ನೋದು ಎರಡನೇ ನಾಯಕನ ಪಾತ್ರ ಅಲ್ಲಿ ಮಾಡಿದೆ ನಾನು. ಆಮೇಲೆ ಮಾಡಿದಂಥ ಪಾತ್ರಗಳೇನಿದೆ, ಲಂಪತ್ರಿಕೆ ಆಗಬಹುದು ಅಥವಾ ಮುಕ್ತಿ ಆಗಬಹುದು, ನಮ್ಮ ಮಕ್ಕಳು, ಈ ಥರ ನಂತರದ ಪಾತ್ರಗಳು ಸ್ವಲ್ಪ ಹಾಸ್ಯದ ಮೆರೆಗಿರುವಂಥ ಪಾತ್ರಗಳದು. ಸೊ ಹಾಸ್ಯಕ್ಕೆ ಟೈಮಿಂಗ್ಸು ಸ್ವಲ್ಪ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಜನಗಳ ಮೇಲೆ ಪರಿಣಾಮ ಬೀರುತ್ತೆ ಅದು. ಹಾಗಾಗಿ ನನಗಾದ ಹಾಗೆ ಬಂತು. ನಾನಾಗ ಆರಿಸ್ಕೊಂಡು ಹೋಗೋದಕ್ಕಿಂತನೂ ಆ ಪಾತ್ರಗಳೇ ಹುಡುಕಿ.
2: ನಿಮ್ಮ ಡೈಲಾಗ್ ಡೆಲಿವರಿ ಇದನ್ನು ಕೇಳ್ತಾ ಇದ್ದಾಗ ನೋಡ್ತಾ ಇದ್ದಾಗ ಅದರ ಹಾಸ್ಯದ ಚಾಪು ಅಥವಾ ಲೇಪ ಕಂಡು ಬರ್ತದೆ. ಶಿವರಾಮ್ ಅವರೇ ಈಗ ಸಾಕಷ್ಟು ರಂಗಭೂಮಿಯ ಹಿರಿಯ ನಟರು, ಚಲನಚಿತ್ರಕ್ಕೆ ಬರೋರೆಲ್ಲ ರಂಗಭೂಮಿಯಲ್ಲಿ ಸ್ತ್ರೀ ಪಾತ್ರಗಳನ್ನು ಮಾಡಿದವರು, ಹಾಗೆ ನೀವು ಕೂಡ ಅದನ್ನು ಮಾಡಿದ್ದೀರಾ. ಸುಮ್ಮನೆ ಕುತೂಹಲಕ್ಕೆ ಕೇಳ್ತಾ ಇದ್ದೀನಿ, ನಿಮ್ಮನ್ನು ನೋಡ್ತಾ ಇದ್ರೆ ಕೇಳಬೇಕು ಅನ್ನಿಸ್ತಿದೆ. ನೀವು ಸ್ತ್ರೀ ಪಾತ್ರ ಮಾಡುವಾಗ ಜನ ನೀವು ಹೇಗೆ ಕಾಣಿಸ್ತಿದ್ದೀರಿ ಅಂತ ಹೇಳ್ತಿದ್ರು?
1: ಅಲ್ಲ, ಇವಾಗಿಂತ ಇನ್ನೂ ಚೆನ್ನಾಗಿ ಕಾಣ್ತಾ ಇದ್ದೆ ಅವಾಗ. ಆವಾಗ ನಾಟಕ ಮುಗಿದ ಮೇಲೆ ನಿಜವಾಗ್ಲೂ ಎಲ್ಲಿ ಆ ಹೆಂಗಸೆಲ್ಲಿ ಅವ್ರು ನೋಡಬೇಕು ಅಂತ ಎಷ್ಟೋ ಜನ ಓಡ್ ಬಂದು ನನ್ನ ಜೊತೆಲಿ ಫೋಟೋಗಳು ತೆಗೆಸ್ಕೊಂಡಿದ್ದು ಉಂಟು.
2: ಪ್ರೇಮಿಸಿದ್ದು
1: ಪ್ರೇಮಿಸಿದ್ದು ಪ್ರೇಮ ಪತ್ರ ಬರೆಯೋಷ್ಟೊತ್ತಿಗೆ ನಾನೇ ತಿರುಗಿ ಆ ಪ್ರೇಮ ಪತ್ರ ಬರೆಯೋತಿಗೆ ಬಂದ್ಬಿಡ್ತೀನಲ್ಲ. ಅದಕ್ಕೆ ನಾಟಕ ಇದೇನಂತ ಹೇಳಿದ್ರೆ ಒಂದು ಕೆಲವೇ ಕ್ಷಣಗಳು ತಾನೇ ಇರೋದು. ಮಾಡಿದಂತಹ ಪಾತ್ರಗಳು ಜನಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ ಅಂತ ನೋಡೋದಿದೆಯಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ ಆ ಒಂದು ಸಮಯ. ಆಗ ನಾಟಕ ಮುಗಿದ ಕೂಡ್ಲೇನೆ ನಾವು ಇನ್ನೂ ಬಣ್ಣ ತೆಗಿಯೋಕೆ ಮುಂಚೆ ಅವ್ರು ಓಡ್ ಬಂದ್ಬಿಡ್ತಾರೆ ಅವ್ರ ಶುಭಾಶಯಗಳನ್ನ ಕೋರೋದಕ್ಕೂ. ಅವ್ರ ಮನಸ್ಸಲ್ಲಿ ನಿಜವಾಗ್ಲೂ ಪರಿಣಾಮ ಬೀರಿದ್ರೆ ತಕ್ಷಣ ಬಂದು ಆ ಕಲಾವಿದರು ನೋಡಬೇಕು ಅನ್ನೋ ಒಂದು ಆಸೆ ಮೇಲೆ ಬರ್ತಾರೆ. ಆಗ ಅವರು ಎಲ್ಲಿ ಆ ಹೆಣ್ಣು ನೋಡಬೇಕು ಅಂತ, ನಾನು ಅರ್ಧಂಬರ್ಧ ಮೇಕಪ್ ತೆಗೆದುಬಿಟ್ಟಿತ್ತು ಅಂತ ಹೇಳಿದ್ರೆ, ಅಯ್ಯೋ ನೀವು ನಾನು ನಿಜವಾಗ್ಲೂ ಯಾರೋ ಹೆಣ್ಣು ಮಾಡಿದ್ರೇನೋ ಪಾತ್ರ ಅಂತ ಹೇಳ್ಬಿಟ್ಟು ಸ್ವಲ್ಪ ಅವಾಗ ನಿರಾಶೆ ಆಗುವಂತಹ ಒಂದು ಪರಿಸ್ಥಿತಿನೂ ಇರುತ್ತೆ. ಆಗ ತುಂಬ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀರಿದೆ. ಒಂದು ಅಜ್ಜಿ ಪಾರ್ಟ್ ಮಾಡ್ತಾ ಇದ್ದೆ ಒಂದು ಕಾಲದಲ್ಲಿ. ಆಮೇಲೆ ಇತ್ತೀಚೆಗೂ ಕೂಡ ಪರ್ವತವಾಣಿ ಅವರು ಒಂದು ನಾಟಕದಲ್ಲಿ ನಾನು ಅಜ್ಜಿ ಮಾಡಿದ್ದು ನೋಡಿ ಅವರು ಒಂದು ಮಾತು ಹೇಳಿದ್ರು. ಅವರು ನಿಜವಾಗಲೂ ಇವತ್ತು ಕೈಲಾಸಮ್ಮ ನಾಟಕದಲ್ಲಿ ಕೈಲಾಸಮ್ಮ ನಿಜವಾಗಲೂ ತೃಪ್ತಿ ಪಟ್ಟಿದ್ದಾರೆ ಅಂತ ನನಗನ್ಸುತ್ತೆ ಅಂತ ಹೇಳಿದ್ರು. ಯಾಕೆಂದರೆ ಆ ಹುತ್ತದಲ್ಲಿ ಹುತ್ತ ಕ್ಯಾರೆಕ್ಟರಲ್ಲಿ ಸಾಮಾನ್ಯವಾಗಿ ಯಾರೇ ಮಾಡಿದ್ರು ಕೂಡ ತುಂಬ ಕೃಶುವಾಗಿ ಗೂನಾಗಿ ಏನೋ ನೆಲ ನೆಲಕ್ಕೆ ಅಂಟ್ಕೊಂಡು ಈ ಥರ ಪಾತ್ರಗಳು ಮಾಡ್ತಾಯಿದ್ರು. ನಾನು ಸ್ವಲ್ಪ ಮೈಕಟ್ಟು ಚೆನ್ನಾಗಿರೋದ್ರಿಂದ ಆ ಥರನೇ ಮಾಡ್ಕೊಂಡಿರೋದ್ರಿಂದ ಅವ್ರು ಹೇಳಿದ್ರು ಜಮೀನ್ದಾರಣಿಯವರ ಇದು ಆಕೆ ವಿತಂತು ಆಯಿತು ಅಂತ ಹೇಳಿದ್ರೆ ಪರ್ಸ್ನಾಲಿಟಿ ಹ್ಯಾಕ್ ಕಡಿಮೆ ಆಗುತ್ತೆ. ಅದಕ್ಕೆ ನಿಜವಾಗಲೂ ಕೈಲಾಸಂ ಇವಾಗ ತೃಪ್ತಿ ಪಟ್ಟಿದ್ದಾರೆ ನಿನ್ನ ಪಾತ್ರವನ್ನು ನೋಡಿದ ಮೇಲೆ ಅಂತ ಹೇಳ್ಬಿಟ್ಟು ಕೂಡ ನನಗೆ ಆವತ್ತು ನೆನೆಸ್ಕೊಂಡಿದ್ದು ನನ್ನ ಮನಸ್ಸಿನಲ್ಲಿ ಉಳಿದಿದೆ ಹಾಗೆ.
2: ಈಗ ಒಂದು ಪ್ರಶ್ನೆ, ಈಗ ನೀವು ಮೂರು ಮಾಧ್ಯಮಗಳನ್ನು ನೋಡಿದವರು, ಅನುಭವ ಪಡ್ಕೊಂಡವರು, ಒಂದು ಆಕಾಶವಾಣಿ ಧ್ವನಿ ಮಾಧ್ಯಮ, ಇನ್ನೊಂದು ರಂಗಭೂಮಿ, ಮತ್ತೊಂದು ಸಿನಿಮಾ. ಈ ಮೂರು ಮಾಧ್ಯಮಗಳಲ್ಲಿ ನಿಮಗೆ ಯಾವ ಮಾಧ್ಯಮ ಹೆಚ್ಚು ತೃಪ್ತಿ ಕೊಟ್ಟಿದೆ?
1: ಅದರೊಳಗೆ ಅನುಮಾನನೇ ಇಲ್ಲ. ನೀವು ನಾಲ್ಕನೇ ಮಾಧ್ಯಮ ಒಂದು ಬಿಟ್ಟಿದ್ದೀರಾ, ದೂರದರ್ಶನ ಇದ್ದರೂ ಸಹ ನಾಲ್ಕು ಮಾಧ್ಯಮಗಳು ಸೇರಿಸ್ಕೊಂಡ್ರು ರಂಗಭೂಮಿನಲ್ಲಿ ಸಿಕ್ಕುವಂಥ ತೃಪ್ತಿ ಇನ್ನೆಲ್ಲೂ ಸಿಕ್ಕೋಲ್ಲ. ಅಂದರೆ ಸಿಕ್ಕದೇ ಇರೋದಕ್ಕೆ, ಅಂದರೆ ಸಿಕ್ಕೇ ಇಲ್ವಾ ಅಂತ ಹೇಳೋದಕ್ಕಾಗಲ್ಲ, ಅದು ಸಿಗುತ್ತೆ. ಸ್ವಲ್ಪ ತಕ್ಷಣಕ್ಕೆ ಸಿಕ್ಕಬೇಕು ಅಂತ ಹೇಳಿದ್ರೆ ಆ ತೃಪ್ತಿ ಅಥವಾ ಆ ಒಂದು ಪ್ರತಿಕ್ರಿಯೆ ಇದೆಯಲ್ಲ, ರಂಗಭೂಮಿನಲ್ಲಿ ಕ್ರಿಯೆ ಏನಿದ್ರು ಪ್ರತಿಕ್ರಿಯೆಯನ್ನು ಅನುಸರಿಸಿರುತ್ತೆ. ತಕ್ಷಣ ನಮ್ಮ ಪ್ರತಿಕ್ರಿಯೆ ಬರೋದರಿಂದ ನಾವು ಹೊಸ ಹೊಸದಾಗಿ ಮಾಡಬಹುದು. ಆಮೇಲೆ ನಂತರ ಪುನಃ ಪ್ರದರ್ಶನಗಳು ಮಾಡುವಾಗ ಕೂಡ ನಾವು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆಗಳು ಇರುತ್ತೆ ಅದರೊಳಗೆ. ಹಾಗಾಗಿ ರಂಗಭೂಮಿ ಕೊಡುವಂಥ ಖುಷಿ ಇನ್ನು ಯಾವ ಮಾಧ್ಯಮನೂ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಅದು ಖುಷಿನೇ ಕೊಡಲ್ವಾ ಅನ್ನೋ ತೀರ್ಮಾನಕ್ಕೂ ಬರಬಾರ್ದು. ಯಾಕೆಂದರೆ ರಂಗಭೂಮಿಗೆ ಇರೋಂಥ ಒಂದು ಸತ್ವ ಅದು, ಅದೇನೋ ಒಂದು ಗಂಡು ಕಲೆ ಅಂತ ಹೇಳ್ಬೋದು. ಅದನ್ನು ಜನಗಳನ್ನ ಎದುರಿಸ್ಬೇಕು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದು ನಿಜವಾಗಲೂ ಅಂದರೆ ನನ್ನಲ್ಲಿ ಪ್ರತಿಭೆ ಇದೆ ಅಂತ ನಾನು ಹೇಳ್ಕೊಳ್ಳೋದಕ್ಕೆ ಹೋಗಲ್ಲ. ಅಂದರೆ ನಾವೇನೋ ಒಂದು ಸ್ಪಾಂಟೇನಿಯಸ್ ಆಗಿ ಒಂದು ಇನ್ಸ್ಪೈರ್ ಆಗಿ ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಆ ಕ್ಷಣಕ್ಕೆ ಒಂದು ಆಶೋ ಒಂದು ಸಂಭಾಷಣೆಗಳಾಗಲಿ ಅಥವಾ ಹಾವಭಾವಗಳಾಗಲಿ ಅದಕ್ಕೆ ರಂಗಭೂಮಿ ಒಂದು ಸಾಕಷ್ಟು ಉತ್ತೇಜನ ಕೊಡುತ್ತೆ. ಅದು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಅದೇ ಸಿನಿಮಾ ಏನಾಗುತ್ತೆ ಅಂದರೆ ತಕ್ಷಣಕ್ಕೆ ಸಿಕ್ಕೋಲ್ಲ, ಪ್ರತಿಕ್ರಿಯೆ ಯಾವತ್ತೋ ಸಿಗುತ್ತೆ. ತಕ್ಕೆ ಒಂದು ಐದಾರು ಸರ್ತಿ ಅದು ಮಾನಿಟ್ರ್ಗಳು ಅಥವಾ ರಿಹರ್ಸಲ್ ಮಾಡಿಬಿಡ್ತು ಅಂತ ಹೇಳಿದ್ರೆ ಒರಿಜಿನಾಲಿಟಿ ಕೂಡ ಒಂದೊಂದು ಸರ್ತಿ ಹೋಗುವಂಥ ಪರಿಸ್ಥಿತಿ ಕೂಡ ಇರುತ್ತೆ ಅದರೊಳಗೆ.
2: ಈಗ ನೀವು ವೃತ್ತಿ ರಂಗಭೂಮಿಯಲ್ಲಿ ಅನುಭವ ಪಡ್ಕೊಂಡವರು, ನಟರಾಗಲಿ ದುಡಿತಾ ಇದ್ದವರು, ಕೈಲಾಸಂ ನಾಟಕ ಮಾಡಿದ್ದೀನಿ ಅಂತಂದರೆ ಕೈಲಾಸಂ ಮೂಲತಃ ವೃತ್ತಿ ರಂಗಭೂಮಿಯನ್ನು ವಿಡಂಬನೆ ಮಾಡಿಕೊಂಡೇ ನಾಟಕಗಳನ್ನು ಬರೆದವರು. ಇದಕ್ಕಿದ್ದಾಗೆ ಕೈಲಾಸಂ ನಾಟಕದಲ್ಲಿ ನೀವು ಹೇಗೆ ಫಿಟ್ ಇನ್ ಆದರೆ?
1: ಅಲ್ಲ, ನಾನು ಹವ್ಯಾಸಿ ರಂಗಭೂಮಿಗಳಲ್ಲೂ ಪಾರ್ಟ್ ಮಾಡ್ತಾ ಇದ್ದಿದ್ದರಿಂದ ಪ್ರಾರಂಭದಲ್ಲಿ ಈ ಕೈಲಾಸಂ ನಾಟಕ ಇದೆಲ್ಲ ಮಾಡಿದಿರೋ ಹವ್ಯಾಸಿ ರಂಗಭೂಮಿಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಕೈಲಾಸಂ ನಾಟಕ ಆಗಲಿ, ಪರ್ವತವಾಣಿ ಅವ್ರದ್ದು, ನಾಕಸ್ತೂರಿ ಅವ್ರದ್ದು, ಹಾಗೂ ಸಂಸಾರ ನಾಟಕ, ಐತಿಹಾಸಿಕ ನಾಟಕಗಳು ಅಂತ ಹೇಳಿದ್ರೆ ಸಂಸಾರದೇ ಹೇಳಬೇಕಾಗತ್ತೆ. ಇನ್ಯಾವುದು ನನಗೆ ತಿಳಿದೆ, ಯಾವುದೂ ಇಲ್ಲ. ಅಫ್ಕೋರ್ಸ್ ಪುಟ್ಟಸ್ವಾಮಯ್ಯನವರು ಬರೆದಿದ್ದಾರೆ, ಆದರೂ ಕೂಡ ಸಂಸಾರ ನಾಟಕ ಕೂಡ ಮೈಸೂರು ಸಂಸ್ಥಾನದ ಹಿನ್ನೆಲೆಯಲ್ಲಿ ಬರೆದಿರುವಂಥ ನಾಟಕಗಳು ಅಂದರೆ ಸಂಸಾರೇ ಬರೆದಿರೋದು. ಅದರೊಳಗೆ ನಾವು ವಿಗಡ ವಿಕ್ರಮರಾಯ ಇಂಥ ನಾಟಕಗಳು, ಆಫ್ಕೋರ್ಸ್ ಹವ್ಯಾಸಿ ಬೇರೆ ನಾಟಕಗಳು ಅಂತ ಹೇಳಿದ್ರೆ ಗುಂಡಣ್ಣ, ಎ ಎಸ್ ಮೂರ್ತಿ, ದಾಶರಥಿ ದೀಕ್ಷಿತ್, ನವರತ್ನರಾಮ್ ಇವರೆಲ್ಲ ಬರೆದಂಥ ನಾಟಕಗಳು ಇರುತ್ತೆ. ಇದೇ ತಾನೇ ಇವತ್ತು ಕೂಡ ಹವ್ಯಾಸಿಗಳ ಸ್ವತ್ತು ಇದೇ ಆಗುತ್ತೆ. ಇತ್ತೀಚೆಗೆ ಬದಲಾವಣೆಗಳು ಸ್ವಲ್ಪ ಆಯಿತು, ಪ್ರಯೋಗಗಳಾಯಿತು, ಜಾನಪದ ನಾಟಕಗಳು ಜಾಸ್ತಿ ಆಯಿತು.
2: ಅಂಥವೇ ಯಾವುದು ನೀವು ಪಾತ್ರ ಮಾಡಲಿಲ್ಲ?
1: ಅಲ್ಲ, ನಾನು ಅಷ್ಟೊತ್ತು ನಾನು ಚಲನಚಿತ್ರರಂಗಕ್ಕೆ ಹೋಗಿದ್ದೆ, ನಾನು ಅದು ಮಾಡುವಂಥ ಅವಕಾಶಗಳು ಸಿಕ್ಕಲಿಲ್ಲ ನನಗೆ.
2: ನೀವು ಚಲನಚಿತ್ರರಂಗಕ್ಕೆ ಹೊರಟೋದೆ ಅನ್ನೋದೇನು ಬಹಳ ಸುಲಭವಾಗಿ ಹೇಳ್ತಿದ್ದೀರಾ, ನೀವು ಹೋಗಿದ್ದಷ್ಟೇ ಅಲ್ಲ, ಅಲ್ಲಿ ಏನೇನು ಆಗಿಬಿಟ್ರಿ ಅನ್ನೋದು. ನೀವು ಸಹ ನಿರ್ದೇಶನಕ್ಕೆ ಹೋದ್ರಿ, ಆನಂತರ ನಿರ್ಮಾಪಕರಾದ್ರಿ, ನಟರಾದ್ರಿ, ಹೀಗೆ ಸಾಕಷ್ಟು ವಿವಿಧ ವಿಂಗ್ಗಳಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಾ. ಈಗ ನಿಮ್ಮ ನಿರ್ದೇಶನ, ನೀವು ಸಹ ನಿರ್ದೇಶನವನ್ನು ನೀವು ಪ್ರಾರಂಭಿಸಿದವರು, ಯಾತಕ್ಕೆ ನಿರ್ದೇಶನವನ್ನು ನೀವು ಮಾಡುವ ಧೈರ್ಯ ತೋರಿಸಲಿಲ್ಲ?
1: ನನಗೆ ನಾನು ಚಿತ್ರರಂಗಕ್ಕೆ ಹೋದಾಗ ನಾನು ನಟನ ಆಗಬೇಕು ಅಂತ ಅಂದ ನನಗೆ, ಯಾಕೆ ನಿರ್ದೇಶಕನಿಗೆ ಇರುವಂಥ ಒಂದು ಮೌಲ್ಯಗಳು ಜಾಸ್ತಿ ಇತ್ತು. ಆದರೆ ನಟನ ನಟ ಪಡ್ತಾ ಇದ್ದಂಥ ಕಷ್ಟಗಳು ತುಂಬ ಇತ್ತು. ಯಾಕೆಂದರೆ ಕೆಲವೇ ಚಿತ್ರಗಳು ತಯಾರಾಯಿತು ಆವಾಗ. ಆಮೇಲೆ ಒಂದು ಕಚೇರಿಯಿಂದ ಒಂದು ಕಚೇರಿಗೆ ಪಾಪ ಕಲಾವಿದರು ಓಡಾಡಬೇಕಾಗಿತ್ತು, ಪಾತ್ರಗಳು ಸಿಗ್ತಾ ಇಲ್ಲ, ಪಾತ್ರಗಳು ಸಿಕ್ಕಿದ ಮೇಲೆ ಅವ್ರ ಜೀವನ, ಇದೆಲ್ಲ ನೋಡಿ ನಾನು ನಿರ್ದೇಶನ ಹೋಗಬಹುದೇನೋ, ಅದು ನನಗೆ ಸ್ವಲ್ಪ ಇಷ್ಟವಾದಂಥ ವಿಷಯ. ಯಾಕೆಂದರೆ ರಂಗಭೂಮಿನಲ್ಲಿ ಇದಿಷ್ಟು ನಾನು ಮಾಡಿದ್ದೀನಿ, ನಾನು ನಿರ್ದೇಶನ ಮಾಡಿದಂಥ ನಾಟಕಗಳು ಇತ್ತು, ಆಮೇಲೆ ಅಭಿನಯಿಸಿದ್ದು ಇದೆಲ್ಲ ಇದ್ದಿದ್ದರೆ ನಾನು ನಿರ್ದೇಶನ ತಗೋಬೇಕು ಅಂತ ಹೇಳ್ಬಿಟ್ಟು. ನನಗೆ ಬಹಳ ಪ್ರೋತ್ಸಾಹ ನೀಡಿದಂಥ ವ್ಯಕ್ತಿ ಅಂತ ಹೇಳಿದ್ರೆ ಕೂರ ಸೀತಾರಾಮ್ ಶಾಸ್ತ್ರಿಗಳು ಅಂತ ಹೇಳ್ಬಿಟ್ಟು ಕೇಳಿರ್ಬೋದು. ಕೂರಾಸಿ ಅಂತಲೇ ಖ್ಯಾತಿ ಬೆತ್ತಂಥ ವ್ಯಕ್ತಿ, ಅವರು ನನಗಾದ್ರೂ ಆ ನಿರ್ದೇಶನದಲ್ಲಿ ತರಬೇಕು ಅಂತ ಹೇಳ್ಬಿಟ್ಟು ನನಗೆ ತುಂಬ ಪ್ರೋತ್ಸಾಹ ನೀಡ್ತಾಯಿದ್ರು. ಹಾಗಾಗಿ ನಾನು ಹೆಚ್ಚಿನ ಕೆಲಸ ಮಾಡಬಹುದೇನೋ ಅಂತ ನನಗಿದ್ದು. ಅದು ನೀವು ಹೇಳಲೇ ಗೊತ್ತಾಯಿತು ನೀವು ಏನೇನೋ ಆಗಿದ್ದೀರಿ ಅಂತ. ನಾನು ಏನೇನೋ ಆಗಿಲ್ಲ, ಇನ್ನೂ ಏನೋ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂತಲೇ ನಾನು ಇವತ್ತಿಗೂ ಹೇಳಬೇಕಾದ್ರೆ ನಾನು ಸಹ. ಹಾಗಾಗಿ ಕೆಲವಾರು ಚಿತ್ರಗಳನ್ನು ನಿರ್ದೇಶನದಲ್ಲಿ ಪಾರ್ಟ್ ಮಾಡಿದ್ಮೇಲೆ ನಿರ್ದೇಶನ ಮಾಡಿದ್ಮೇಲೆ ಕೆಲವು ಪ್ರತ್ಯಕ್ಷವಾಗಿ ಕೆಲವು ಪರೋಕ್ಷವಾಗಿ ನನ್ನ ಹೆಸರೇ ಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿ ಏನಿರಲಿಲ್ಲ. ಅದು ಸುಮ್ಮನೆ ಸುಮಾರು ವ್ಯಕ್ತಿಗಳ ಜೊತೆಯಲ್ಲಿ ಹೆಸರೇ ಇಲ್ದಿರ ಕೂಡ ನಾನು ಕೆಲಸ ಮಾಡಿರೋದುಂಟು ಇಡೀ ಚಿತ್ರಗಳಿಗೆ.
2: ಆ ಚಿತ್ರಗಳು ಬಾಕ್ಸ್ ಆಫೀಸಲ್ಲಿ ಗೆದ್ದಿವೆ,
1: ಎಲ್ಲ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ.
2: ನಂತರ
1: ನಂತರ ಬಂದು ನಾನು ನಮ್ಮ ಸಹೋದರರು ರಾಮನಾಥ್ ಅವರು ರಾಶಿ ಸಹೋದರರಾಗಿ ಒಂದು ಚಿತ್ರನ ನಿರ್ದೇಶನ ಮಾಡಿದ್ವು. ಅದು ಹೃದಯ ಸಂಗಮ ಅಂತ ಹೇಳ್ಬೋದು.
2: ನೀವೇ ನಿರ್ದೇಶನ ಮಾಡಿದ್ರಿ?
1: ಅಲ್ಲ, ನಮ್ಮ ಸಹೋದರರು ನಾನು ಇಬ್ಬರು ಸೇರಿ ನಿರ್ದೇಶನ ಮಾಡಿದ್ವು ಅದನ್ನು. ಆಮೇಲೆ ಮುಂದೆ ನಿರ್ದೇಶನ ಮಾಡುವಂಥ ಆಸೆ ಇನ್ನೂ ಇದೆ ನನಗೆ, ಇನ್ನೂ ಹೆಚ್ಚಾಗ್ತಾ ಇದೆ ಅಂತ ನಾನು ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ ಈಗ ನನಗೆ ಚಲನಚಿತ್ರರಂಗದಲ್ಲಿ ಸಿಕ್ಕುವಂಥ ಪಾತ್ರಗಳು ನನಗೆ ಆ ಪ್ರಮಾಣದಲ್ಲಿ ತೃಪ್ತಿ ಸಿಗ್ತಾ ಇಲ್ಲ ಅಂತ ನನಗೆ. ಯಾಕೆ ಅಂತ ಹೇಳಿದ್ರೆ ಈಗೆಲ್ಲ ಪೋಷಕ ಪಾತ್ರಧಾರಿಗಳ ಒಂದು ಸಮಸ್ಯೆ ತುಂಬ ಜಾಸ್ತಿ ಆಗಿದೆ. ಆ ಪಾತ್ರಗಳ ಸೃಷ್ಟಿ ಕೂಡ ಸ್ವಲ್ಪ ಕಡಿಮೆ ಆಗಿದೆಯೇನೋ ಅಂತ ಅನ್ಸುತ್ತೆ ನನಗೆ.
2: ನೀವು ಬಹಳ ಸಜ್ಜನರು, ಸಹಾನುಭೂತಿಯಿಂದ ಎಲ್ಲೋ ಒಂದು ಕಡೆ ಕಡಿಮೆ ಆಗಿದೆಯೇನೋ ಅಂತೀರ. ಏನು ಇವಾಗ ಚಲನಚಿತ್ರ ರಂಗದಲ್ಲಿ ನಿಮ್ಮ ಚಿತ್ರಗಳು ನಿಮ್ಮ ಪಾತ್ರಗಳನ್ನು ನೋಡಿ ಆ ನಂತರ ಬಂದಿರೋ ಒಂದಿದ್ರೆ ಸಾಕಷ್ಟು ಜನ ಹೇಳ್ತಾರೆ ಅಭಿರುಚಿಗೆ ಕೆಡಿಸ್ತಾ ಇದ್ದಾರೆ ಸಿನಿಮಾದವರು ಅಂತ.
1: ಅಲ್ಲ, ಅದೇನೋ ನಿಜಾನೇ. ನಿಜ ಅಂತಾನೋ ನಾನು ಪೂರ್ಣವಾಗಿ ಈ ವರ್ಷ ಸ್ವಲ್ಪ

0: ಅದು ಪರಿಹಾರ ಆಗಿದೆ ಅಂತ ಹೇಳಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು 2 ವರ್ಷ, ಹೋದ ವರ್ಷ ಈ ವರ್ಷ ಎಲ್ಲ ಸ್ವಲ್ಪ ಉತ್ತಮವಾದಂಥ ಚಿತ್ರಗಳು ಕನ್ನಡದಲ್ಲಿ ಬರ್ತಾ ಇದೆ. ಆದರೂ ಕೂಡ ಪಾತ್ರ ಸೃಷ್ಟಿನಲ್ಲಿ, ಸಾಹಿತ್ಯ ಹಾಗೂ ಪಾತ್ರ ಸೃಷ್ಟಿನಲ್ಲಿ ಯಾಕೋ ಸ್ವಲ್ಪ ನಾವು ನಮ್ಮ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ತಾ ಇದೆಯೋ ಅಂತ ನನಗೆ ಅನ್ಸುತ್ತೆ.
1: ಹಾಗಾಗಿ ಕಾರಣ ಏನಿರ್ಬೋದು ಹೇಳಿ.
0: ಅಲ್ಲ, ಈ ಕಾರಣ ಮೊದಲೇ ತಗೊಳ್ತಾ ಆರಿಸ್ಕೊಳ್ಳೋವಂಥ ಕಥೆನೇ ಮೊದಲು ಕಾರಣ ಆಗುತ್ತೆ. ಎರಡನೇದು, ಹಿಂದಿನ ನಿರ್ದೇಶಕರು ಏನು ಅಂತ ಹೇಳಿದ್ರೆ ಪ್ರತಿಯೊಂದು ಪಾತ್ರಕ್ಕೂ ಒಂದು ಪುಷ್ಟಿ ಕೊಡ್ತಾ ಇದ್ರು. ಅದು ಅದೇನು ಆ ಪಾತ್ರ ಬೇಕೇ ಇಲ್ಲ ಅನ್ನೋದು ಯಾರೂ ಚಿತ್ರೀಕರಣ ಮಾಡೋವಾಗಿರ್ತಾ ಇರಲಿಲ್ಲ. ಇವಾಗ ಎಷ್ಟೋ ಪಾತ್ರಗಳು ಬಿಡುಗಡೆ ಆದಮೇಲೆ ಕೂಡ ಈ ಪಾತ್ರಗಳು ಇಲ್ಲದೇ ಇದ್ರೂ ನಡೆಯುತ್ತೋ ಅನ್ನೋ ಹಾಗೆ ಮಾಡುತ್ತೆ. ಅದು ಯಾಕೆಂದರೆ ಆ ಪಾತ್ರಕ್ಕೆ ಜೀವ ಕಳೆ ತುಂಬಬೇಕು, ಅದು ಪಾತ್ರಧಾರಿಗಳದ್ದು ಒಂದು ಕೆಲಸ ಆಗುತ್ತೆ. ಆಮೇಲೆ ಪಾತ್ರನ ಸೃಷ್ಟಿ ಮಾಡುವಂಥ ಸಾಹಿತಿಗಳು, ಅದನ್ನು ಪರಿಣಾಮಕಾರಿಯಾಗಿ ತೆಗೆಯುವಂಥ ನಿರ್ದೇಶಕರು, ಅವ್ರದ್ದು ಕೂಡ ಮುಖ್ಯವಾದ.
1: ನೀವು ನಿರ್ದೇಶನವನ್ನು ಮತ್ತೆ ಮಾಡುವ ಆಸೆ ಇದೆ ಅಂತ.
2: ಪಾತ್ರ ಪೋಷಣೆ ಹಾಗೆ ರಂಗಭೂಮಿಯಲ್ಲಿನ ತಮ್ಮ ಅನುಭವಗಳು, ಇಂದಿನ ಚಲನಚಿತ್ರಗಳು, ಈ ಎಲ್ಲದರ ಕುರಿತು ಹಿರಿಯ ನಟ ಶಿವರಾಮ್ ಅವರ ಜೊತೆ ನಡೆಸಿದ ಸಂದರ್ಶನದ ಆಯ್ದ ಭಾಗವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಉದಯಾದ್ರಿ. ಆ ವರ್ಷ, ಈ ವರ್ಷ, ಮೊನ್ನೆ ಅಂತ ಈ ಸಂದರ್ಶನದಲ್ಲಿ ಕೆಲವು ಕಡೆ ಬಂತಲ್ಲ. ಈ ಸಂದರ್ಶನ ಧ್ವನಿ ಮುದ್ರಿತವಾಗಿದ್ದು 2019 ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಹಿರಿಯ ನಟ ಶಿವರಾಮ್ ಅವರ ಸಂದರ್ಶನದ ಭಾಗವನ್ನ ಕೇಳಿದಿರಿ. ಮುಕ್ತ ಮಾತು, ಮಧುರ ಗಾನ, ಪರಿಮಳ, ಶಿವರಾಮಣ್ಣ ಅಂದಾಗ ಈ ಗೀತೆ ನಮ್ಮ ಮನಸ್ಸಲ್ಲಿ ಸುಳಿಯುತ್ತಲ್ಲ.

ದಿಂದ ಸಂದೇಶವನ್ನು ಕಳಿಸಿದ್ದೀರಿ. ಚಿತ್ರತಾನ ಕಾರ್ಯಕ್ರಮದಲ್ಲಿ ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ಅಮರ್ ಚಿತ್ರದ ಗೀತೆಗಳು ಕೇಳಿ ತುಂಬಾ ಖುಷಿಯಾಯಿತು ಅಂತಾರೆ. ಇಳಕಲ್ನ ಮಂಜುಳಾ ಕಾವಲಿ, ಮನೋಜ್ ಕಾವಲಿ, ಶಿವಲಿಂಗಪ್ಪ ಕಾವಲಿ ಮತ್ತು ಮನೆಯವರು, ನಾಡು ನುಡಿ ಕಾರ್ಯಕ್ರಮ ಎಷ್ಟು ಚೆನ್ನಾಗಿದೆ, ಇಷ್ಟ ಆಗುತ್ತೆ ಈ ಕಾರ್ಯಕ್ರಮ, ನೀವು ನೀಡಿದ ಮಾಹಿತಿ ಇಷ್ಟ ಆಯಿತು ಅಂತಾರೆ ವರಲಕ್ಷ್ಮಿ ಪೀಣ್ಯದಿಂದ. ಹಾಗೆ ಪುಷ್ಪ ಶಾನುಭಾಗರ್ ಗದಗ್ನಿಂದ ಸಂದೇಶ ಕಳಿಸಿದ್ದೀರಿ. ನಾರಾಯಣ ಸ್ವಾಮಿಯವರು ಸಂದೇಶವನ್ನು ಕಳಿಸಿದ್ದೀರಿ ಮಂಜುಶ್ರೀ ಧಾರವಾಡದಿಂದ. ಚಂದ್ರಿಕಾ ನೇರ್ಲಗುಂದಿಯವರು ಕರೆಗೊಂದು ಗೀತೆನಲ್ಲಿ ಮಾತಾಡಿ ತುಂಬಾ ಖುಷಿಯಾಯಿತು ಅಂತಾರೆ. ಹರೀಶ್ ಅವರು ಮಲ್ಲೇಶ್ವರದಿಂದ. ಜಗನ್ನಾಥ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಎಚ್ ಎಸ್ ಮೂರ್ತಿಯವರು ಚಂದ್ರಿಕಾ ಅವರಿಗೆ ಧನ್ಯವಾದ ಅಂತ ಕೂಡ ಹೇಳಿದಿರಿ. ಸಿದ್ದು ಶಿವಮೊಗ್ಗ, ಇನ್ನು ಅನೇಕ ಸಂದೇಶಗಳಿವೆ. ಆತ್ಮೀಯ ಶ್ರೋತೃ ಬಾಂಧವರೇ, ಪರಿಮಳ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಪರಿಮಳ ಕಾರ್ಯಕ್ರಮದಲ್ಲಿ ಚಿಂತಾಮಣಿಯವರ ಚಿಂತನೆಯನ್ನ ಕೇಳಿದ್ವಿ. ಹಾಗೆ ರಾಜಪ್ಪ ದಳವಾಯಿ ಅವರಿಂದ ಸಿನಿಮಾ ಮೀಮಾಂಸೆ ಬಗ್ಗೆ ಒಂದಷ್ಟು ಮಾತುಗಳನ್ನು ಕೇಳಿದ್ವಿ. ಹಿರಿಯ ನಟರಾದ ಶರಪಂಜರ ಶಿವರಾಮ್ ಅವರ ಸಂದರ್ಶನದ ಭಾಗವನ್ನು ಕೇಳಿದಿರಿ. ಶಿವರಾಮ್ ಅವರನ್ನು ನೆನಪಿಸಿಕೊಳ್ಳುತ್ತಾ ಈ ಗೀತೆಯನ್ನು ಕೇಳ್ತಾ ಇವತ್ತಿನ ಪರಿಮಳ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಹಾಡೋಣ. ನಿಮ್ಮೆಲ್ಲರಿಗೂ ನಮಸ್ಕಾರ. ನಿಮ್ಮದೇ ಧ್ವನಿ ಬಿ ಕೆ ಸುಮತಿಯ ನಮಸ್ಕಾರಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯವು ತೀವ್ರ ಮಳೆಯ ಕೊರತೆ, ಕುಡಿಯುವ ನೀರಿನ ಬಿಕ್ಕಟ್ಟು ಹಾಗೂ ಕೃಷಿ ಮತ್ತು ಗ್ರಾಮೀಣ ಜೀವನೋಪಾಯದ ಮೇಲೆ ಗಂಭೀರ ಪರಿಣಾಮಗಳನ್ನು ಎದುರಿಸುತ್ತಿರುವ ಹಿನ್ನೆಲೆಯಲ್ಲಿ ವಿಶೇಷ ನೆರವು ಕೋರಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಹಾಗೂ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪ್ರತ್ಯೇಕವಾಗಿ ಪತ್ರ ಬರೆದಿದ್ದಾರೆ. ಹೆಚ್ಚು ಆದಾಯ ಬರುತ್ತಿರುವ ದೇವಸ್ಥಾನಗಳನ್ನು ಸಂಪೂರ್ಣವಾಗಿ ಸಿಸಿಟಿವಿ ಮೂಲಕ ನಿಗಾವಹಿಸಲು ಕೇಂದ್ರ ಸ್ಥಾನದಲ್ಲಿ ನಿಯಂತ್ರಣ ಕೊಠಡಿ ತೆರೆಯಲು ಮುಜರಾಯಿ ಇಲಾಖೆ ನಿರ್ಧರಿಸಿದೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ನವದೆಹಲಿಯಲ್ಲಿಂದು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನಿವಾಸದಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರಾಜ್ಯ ಉಸ್ತುವಾರಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಭಾಗವಹಿಸಿದ್ದರು. ಎಚ್ಎಂಟಿಗೆ ನೀಡಿರುವ ಜಮೀನನ್ನು ಅನ್ಯ ಉದ್ದೇಶಕ್ಕೆ ಬಳಸಿದರೆ ಮರು ವಶಪಡಿಸಿಕೊಳ್ಳಲಾಗುವುದು ಎಂದು ರಾಜ್ಯ ಸರ್ಕಾರ ಷರತ್ತು ಹಾಕಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ ಬಿ ಖಂಡ್ರೆ ತಿಳಿಸಿದ್ದಾರೆ. ಜಿಪಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳಲ್ಲಿರುವ ಆರ್ಟೀರಿಯಲ್ ಹಾಗೂ ಸಬ್ ಆರ್ಟೀರಿಯಲ್ ರಸ್ತೆಗಳ ಸಮೀಕ್ಷೆಯನ್ನು ಡ್ಯಾಶ್ ಕ್ಯಾಮೆರಾಗಳ ಮೂಲಕ ನಡೆಸಿ ಕೂಡಲೇ ವರದಿ ಸಲ್ಲಿಸುವಂತೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸುಸ್ಥಿರ ಕೃಷಿ ಬೆಳವಣಿಗೆಯನ್ನು ಖಚಿತಪಡಿಸಿಕೊಳ್ಳಲು ಹಾಗೂ ರೈತರಲ್ಲಿ ಸಮಗ್ರ ಕೃಷಿ ಪದ್ದತಿಗಳನ್ನು ಉತ್ತೇಜಿಸುವ ಅಗತ್ಯವಿದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಉಡಾನ್ ಯೋಜನೆಯ ಮುಂದಿನ ಹಂತವು 120 ಹೊಸ ತಾಣಗಳಿಗೆ ಸಂಪರ್ಕವನ್ನು ಹೆಚ್ಚಿಸುವ ಹಾಗೂ ಮುಂದಿನ 10 ವರ್ಷಗಳಲ್ಲಿ 4 ಕೋಟಿ ಪ್ರಯಾಣಿಕರು ಪ್ರಯಾಣಿಸಲು ಅನುವು ಮಾಡಿಕೊಡುವ ಗುರಿ ಹೊಂದಿದೆ ಎಂದು ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿಯಲ್ಲಿ ಖೋಟಾ ನೋಟು ತಯಾರಿ ಮಾಡುತ್ತಿದ್ದ 7 ಮಂದಿಯನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ಅಧೀಕ್ಷಕ ಡಾ ಅರುಣ್ ಕುಮಾರ್ ತಿಳಿಸಿದ್ದಾರೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಏಕದಿನ ಸರಣಿಯ 2ನೇ ಪಂದ್ಯ ಕಾರ್ಡಿಫ್ನ ಸೋಫಿಯಾ ಗಾರ್ಡನ್ಸ್ ಮೈದಾನದಲ್ಲಿ ನಡೆಯಲಿದೆ. ಪಂದ್ಯ ಸಂಜೆ 5:30 ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಹಾಯ್ ಹಲೋ ನಮಸ್ಕಾರ ಶುಭ ಸಂಜೆ ಏನ್ ಸಮಾಚಾರ ರೀ.

ಎಲ್ರು ಹೇಗಿದ್ದೀರಾ ಹೇಗಿದ್ದೀರಾ ಸಮಯ 5:03 ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಈಗ ಕ್ವಿಕ್ ಆಗಿ ಇವತ್ತಿನ ಸಂಜೆ ಪ್ರಸಾರದಲ್ಲಿ ಹಾಗೂ ನಾಳಿನ ಪ್ರಸಾರದಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳು ನಿಮ್ಗಾಗಿ ಕಾಯ್ತಾ ಇವೆ ಅಂತ ತಿಳ್ಕೊಳ್ಳೋ ಸಮಯ ಒಂದು ರೌಂಡ್ ಅಪ್ ಹಾಕೊಂಬರೋಣ. ಇವತ್ತು ಸಂಜೆ 5:05 ಸೇಫ್ ಟ್ರೈವ್ ನಲ್ಲಿ ಮೊದಲಿಗೆ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಮಧುರ ಕನ್ನಡ ಗೀತೆಗಳನ್ನ ಕೇಳ್ತೀರಾ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:02 ಗಾನ ಬಜಾನ ನಿಮ್ ಜೊತೆ ಆದ್ರೆ 6:55 ಕನ್ನಡ ರತ್ನ ಭಂಡಾರದ ಮರುಪ್ರಸಾರ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದಾರ್, ನಿರ್ಮಾಣ ಎಂ ಶಿವರಾಮ್. 8:02 ನಮ್ಮ ಆಯ್ಕೆ. 9:15 ಹಿಂದಿ ಮೆಲೋಡಿಸ್ ನಿಮ್ ಜೊತೆಯಾದ್ರೆ 10:02 ನಿಮ್ಮದೇ ನೆಚ್ಚಿನ ಪ್ರೇಮ ನಿನಾದ. ಇನ್ನು ನಾಳೆ ಶುಕ್ರವಾರದ ಬೆಳಗ್ಗಿನ ಪ್ರಸಾರದಲ್ಲಿ 6:05 ನಾದೋಪಾಸನೆ ನಿಮ್ಮ ಜೊತೆಯಾದ್ರೆ 7:15 ಶುಭೋದಯ ಕರ್ನಾಟಕದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆಗಳು. ಇಂದಿನ ವಿಶೇಷ ನಿಮ್ಮ ಜೊತೆಯಾದ್ರೆ 10:02 ಹಳೆಯ ಸುಮಧುರ ಗೀತೆಗಳನ್ನ ಕೇಳುವಂತಹ ಓಲ್ಡ್ ಈಸ್ ಗೋಲ್ಡ್. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಹಾಡುಗಳು ನಿಮ್ಮ ಜೊತೆ ಆಗುತ್ತೆ. ಹಾಗೆ 11:30 ಕಲಾಭಾರತಿ, 12:05 ನಿಮ್ಮದೇ ನೆಚ್ಚಿನ ಕರೆಗೊಂದು ಹಾಡು, 1:20 ಸಿನಿ ಕ್ವಿಸ್ ನಿಮ್ಮ ಜೊತೆ ಆಗುತ್ತೆ, 2:15 ಸ್ಪಂದನ, 2:40 ಒಂದೇ ಚಿತ್ರದ ಗೀತೆಗಳನ್ನ ಕೇಳುವಂತಹ ಚಿತ್ರತಾನ ನಿಮ್ಮ ಜೊತೆ ಆಗುತ್ತೆ, 3:00 ಸಖಿ ಸಹೇಲಿ ಮತ್ತು ಇನ್ನಿತರ ಹಿಂದಿ ಕಾರ್ಯಕ್ರಮಗಳು ಮುಂಬೈ ಕೇಂದ್ರದ ಸಹಪ್ರಸಾರದೊಂದಿಗೆ, 4:00 ಪಿಟಾರ ಪ್ರಾಯೋಜಿತ ಕಾರ್ಯಕ್ರಮ, 4:30 ಪರಿಮಳ. ಇದು ಸಂಜೆಯ ಪ್ರಸಾರದಲ್ಲಿ 5:05 ಓಲ್ಡ್ ಈಸ್ ಗೋಲ್ಡ್ ನಿಮ್ಮ ಜೊತೆ ಆಗುತ್ತೆ, 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ, 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:02 ಒಂದೇ ಮಾತ್ರಂ 150 ಸಂಭ್ರಮ ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ, ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಕರ್ನಲ್ ರಮೇಶ್ ಆಳ್ವಾರ್, ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 6:55 ಕನ್ನಡ ರತ್ನ ಭಂಡಾರದ ಮರುಪ್ರಸಾರ ನಿಮ್ಮ ಜೊತೆಯಾದ್ರೆ, 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದಾರ್, ನಿರ್ಮಾಣ ಎಂ ಶಿವರಾಮ್. 8:02 ಯುವಧ್ವನಿ ನಿಮ್ಮ ಜೊತೆ ಆಗುತ್ತೆ. ಹಾಗೆ 9:15 ಎಂದಿನಂತೆ ಹಿಂದಿ ಮೆಲೋಡಿಸ್ ನಿಮ್ಮ ಜೊತೆ ಆದ್ರೆ, 10:02 ನಿಮಗೆ ನೆಚ್ಚಿನ ಪ್ರೇಮ ನಿನಾದ. ಇದಾಗಿತ್ತು ಇಂದಿನ ಸಂಜೆ ಹಾಗೂ ನಾಳಿನ ಕಾರ್ಯಕ್ರಮಗಳ ವಿವರ.

ಸಮಯ 5:09. ಈಗ ಓಲ್ಡೀಸ್ ಗೋಲ್ಡ್ ಅನ್ನ ಶುರು ಮಾಡೋಣ. ಓಲ್ಡೀಸ್ ಗೋಲ್ಡ್ ಅಲ್ಲಿ ಚಂದದ ಹಳೆಯ ಗೀತೆಗಳನ್ನ ಕೇಳ್ತಾ ಸಾಗೋಣ. ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಿಮಗಾಗಿ. ಮೊದಲಿಗೆ ಪಲ್ಲವಿ ಅನುಪಲ್ಲವಿ ಚಿತ್ರದಿಂದ ನಗು ಎಂದಿದೆ ಮಂಜಿನಾ ಬಿಂದು. ಗಾಯಕರು ಎಸ್ ಜಾನಕಿ, ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ಇಳಯರಾಜ. ನಂತರ ಎಸ್ ಜಾನಕಿ ಅವರ ಕಂಠಸಿರಿಯಲ್ಲೇ ಗಾಳಿಮಾತು ಚಿತ್ರದಿಂದ ಒಮ್ಮೆ ನಿನ್ನನ್ನು ಕಣ್ತುಂಬ ನೋಡುವ ಆಸೆ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

ಆಕ್ಚುಲಿ ಸ್ಟುಡಿಯೋಯಿಂದ ಆಚೆ ತುಂತುರು ಹನಿ ಬೀಳ್ತಾ ಇದೆ, ಮಳೆ ಬರ್ತಾ ಇದೆ, ತಂಪಾದ ಗಾಳಿ ಬೀಸ್ತಾ ಇದೆ. ಅಂಥ ಟೈಮಲ್ಲಿ ನಗು ಎಂದಿದೆ ಮಂಜಿನ ಬೆಂದು ಎಸ್ ಜಾನಕಿ ಅಮ್ಮ ಅವರ ಕಂಠಸಿರಿ. ಆಹಾ, ಎಂಥ ಕಾಂಬಿನೇಷನು ಅಲ್ವಾ.

ಓಲ್ಡ್ ಈಸ್ ಗೋಲ್ಡ್ ಅನ್ನ ಮುಂದುವರಿಸೋಣ ಮತ್ತಷ್ಟು ಬ್ಯೂಟಿಫುಲ್ ಹಾಳಿಯ ಗೀತೆಗಳೊಂದಿಗೆ. ಈಗ ಕೇಳಿ ಎಸ್ ಜಾನಕಿಯವರ ಕಂಠಸಿರಿಯಲ್ಲಿ ಓ ಗುಣವಂತ ಯಾವ ಚಿತ್ರದ ಗೊತ್ತಲ್ಲ, ಮಸರಣದ ಹೂವು. ಸಾಹಿತ್ಯ ವಿಜಯನಾರಸಿಂಹ, ಸಂಗೀತ ವಿಜಯ ಭಾಸ್ಕರ್. ನಂತರ ಬೆಳ್ಳಿ ಕಾಲುಂಗುರ ಚಿತ್ರದಿಂದ ಬೆಳ್ಳಿ ಕಾಲುಂಗುರ ಎಂಬ ಗೀತೆ, ಜಾನಕಿ ಹಾಗೂ ಚಿತ್ರ ಅವರ ಕಂಠದಲ್ಲಿ ಸಾಹಿತ್ಯ ಸಂಗೀತ ಹಂಸಲೇಖ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM
1: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಸಮಯ 5:31, ಇದು ಭಾರತೀಯ ಆಕಾಶವಾಣಿ ಕನ್ನಡ 102.9 FM ಓಲ್ಡ್ ಈಸ್ ಗೋಲ್ಡ್ ಅನ್ನ ಮುಂದುವರೆಸೋಣ. ಈಗ ಕೇಳಿ ಮಣ್ಣಿನ ದೋಣಿ ಚಿತ್ರದಿಂದ ಕೋಗಿಲಿಯೇ ಕ್ಷೇಮವೇ ಎಂಬ ಗೀತೆ. ಎಸ್ ಜಾನಕಿ ಅವರ ಕಂಠದಲ್ಲಿ ಸಾಹಿತ್ಯ, ಸಂಗೀತ ಹಂಸಲೇಖ.

0: ಸಮಯ 5:40 ಈಗ ಕೇಳೋಣ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ.
2: ಇಂದಿನ ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಪ್ರತಿಮಾ ಜೋಶಿ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ಜೊಮ್ಯಾಟೊ, ಸ್ವಿಗ್ಗಿ ಇಲ್ಲೆಲ್ಲ ಕೆಲವೊಬ್ಬರು ಕೆಲಸ ಮಾಡ್ತಿರ್ತಾರೆ, ಅವರು ಡೆಲಿವರಿ ಮಾಡೋಕ್ಕೆಲ್ಲ ಹೋಗ್ತಿರ್ತಾರೆ, ಅಲ್ಲಿ ಗ್ರಾಹಕರು ಮತ್ತು ಅವ್ರ ನಡುವೆ ಒಂದು ಸಂಬಂಧ ಇರುತ್ತೆ, ಅದೇ ರೀತಿ ರೆಸ್ಟೋರೆಂಟ್ಗಳ ಜೊತೆಗೂ ಕೂಡ ಒಂದು ನಿರಂತರವಾದಂತಹ ಸಂಪರ್ಕ ಇರುತ್ತೆ, ಅವರಿಲ್ದೇ ಒಬ್ರಿಗೊಬ್ರು ನಡೆಯಲ್ಲ. ಅಲ್ಲಿ ಏನಾದರೂ ಸಿಬ್ಬಂದಿಯಿಂದ ಅವಮಾನ ಅಥವಾ ಬೆದರಿಕೆ, ಹೊಡೆದಾಟ ಅಥವಾ ಈ ಲೈಂಗಿಕ ಕಿರುಕುಳಗಳು ಏನಾದರೂ ಆದರೆ ಯಾವ ರೀತಿಯಲ್ಲಿ ಅವರು ಮುಂದುವರಿಬೇಕಾಗತ್ತೆ? ಅದು ಹಾಗೆ ಡೆಲಿವರಿ ಬಾಯ್ಗಳಿಗೂ ಆಗ್ಬೋದು ಅಥವಾ ಡೆಲಿವರಿ ಬಾಯ್ಗಳಿಂದ ಗ್ರಾಹಕರಿಗೂ ಕೂಡ ಆಗ್ಬೋದು. ಏನು ಮಾಡಬೇಕು ಅಲ್ಲಿ, ಅದಕ್ಕೆ ಏನು ಪರಿಹಾರಗಳಿವೆ ಅಂತ ಅನ್ನೋದನ್ನು ನಾವು ತಿಳ್ಕೋಬೇಕಾಗಿದೆ. ಇದ್ರ ಬಗ್ಗೆ ತಿಳಿಸಿ ಮೇಡಮ್.
3: ಸರ್, ಡೆಲಿವರಿ ಪಾರ್ಟ್ನರ್ಗಳಿಗೆ ನಾವು ಗಿಗ್ ವರ್ಕರ್ಸ್ ಅಂತಾನು ಕರಿತೀವಿ. ಅವರಿಗೆ ಸಂಪೂರ್ಣವಾದ ಕಾನೂನಿನ ರಕ್ಷಣೆ ಇದೆ ಸರ್. ಕೆಲಸ ಮಾಡುವ ಸಮಯದಲ್ಲಿ ಅಲ್ಲಿ ಏನಾದರೂ ಕಿರುಕುಳ ಅಥವಾ ಹಲ್ಲೆ ನಡೆದ್ರೆ ಅಲ್ಲಿ ಅವರಿಗೆ ಕಾನೂನಿನ ಅಡಿಯಲ್ಲಿ ಕ್ರಮ ಕೈಗೊಳ್ಬಹುದು ಸರ್. ಅವರು ಪೊಲೀಸರಿಗೆ ದೂರು ನೀಡುವ ಹಕ್ಕಿದೆ ಸರ್. ಲಿಂಗ ಜಾತಿ ಆಧಾರದ ಮೇಲೆ ತಾರತಮ್ಯ ಮಾಡಿದ್ರೆ, ಲೈಂಗಿಕ ಕಿರುಕುಳ ಆಗಿದ್ರೆ ಅಲ್ಲಿ ಹತ್ತಿರದ ಪೊಲೀಸ್ ಸ್ಟೇಷನ್ ಯಾವ್ದಿರತ್ತೋ ಅಲ್ಲಿ ಹೋಗಿ ಅವರು FIR ಅನ್ನ ರಿಜಿಸ್ಟರ್ ಮಾಡಬಹುದು.
2: ಈಗ ಸಾಮಾನ್ಯವಾಗಿ ನಾವು ಎಷ್ಟೋ ಕಡೆ ಮೊದಲು ಪುರುಷರು ಗಿಗ್ ವರ್ಕರ್ಗಳು ಸಿಗ್ತಿದ್ರು, ಇವತ್ತು ಮಹಿಳಾ ಡೆಲಿವರಿ ಪಾರ್ಟ್ನರ್ಸ್ಗಳು ಕೂಡ ಇದ್ದಾರೆ. ಅವರಿಗೆ ಎದುರಾಗುವಂತಹ ಸಮಸ್ಯೆಗಳ ಕಡೆನೂ ನಾವು ನೋಡಬೇಕಾಗತ್ತೆ. ಯಾವ ರೀತಿ ಅವರು ಅಲ್ಲಿಂದ ಪಾರಾಗಬೇಕು, ಅವರಿಗೆ ಏನೇನು ಹಕ್ಕುಗಳಿವೆ ಅಂತ ಅನ್ನೋದನ್ನ ನಾವು ಅವರು ತಿಳ್ಕೊಳ್ಬೇಕಾಗತ್ತೆ.
3: ಅವರ ಮೇಲೆ ಲೈಂಗಿಕ ಕಿರುಕುಳ ಆದ್ರೆ, ಯಾರಾದರೂ ಅಸಭ್ಯವಾಗಿ ವರ್ತಿಸಿದ್ರೆ, ಮಾತನಾಡಿದ್ರೆ, ಅವರು 1091 ಇದು ಮಹಿಳಾ ಸಹಾಯವಾಣಿ ಸರ್, ಇಲ್ಲಿ ಅವರು ದೂರನ್ನ ದಾಖಲಿಸಬಹುದು ಅಥವಾ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವರು ದೂರನ್ನ ದಾಖಲಿಸಬಹುದು. ಅಥವಾ ಅವರೇನು ಕಂಪನಿ ಇರ್ತಾರೆ ಆ ಕಂಪನಿಯಲ್ಲಿ ಪಾಶ್ ಆಕ್ಟ್ ಅಡಿಯಲ್ಲಿ ಕೂಡ ಅವರು ರಕ್ಷಣೆಯನ್ನು ಕೇಳಬಹುದು ಸರ್. ಬಹಿರಂಗಗೊಳಿಸದೇನೆ ನಾವು ಕಂಪ್ಲೇಂಟ್ ಅನ್ನ ಇತ್ಯರ್ಥಗೊಳಿಸ್ತೀವಿ ಸರ್.
2: ಒಟ್ಟಾರೆ ಈ ಕಂಪನಿಗಳಲ್ಲಿ ಕೆಲಸ ಮಾಡೋರಿಗೆ ಸುರಕ್ಷತೆ ಅಂತ ಅನ್ನೋದು ಬಹಳ ಮುಖ್ಯ ಆಗುತ್ತೆ, ಮತ್ತೆ ಒಂದಿಷ್ಟು ಸಪೋರ್ಟ್ ಬೇಕಾಗತ್ತೆ. ಯಾಕಂದ್ರೆ ಅವರು ಕಷ್ಟಪಟ್ಟು ದುಡಿದಿರ್ತಾರೆ, ನಿರಂತರವಾದ ಓಡಾಟದಲ್ಲಿರ್ತಾರೆ, ಹಗಲು ರಾತ್ರಿ ಅಂದೇ ಕೆಲಸ ಮಾಡ್ತಿರ್ತಾರೆ.
3: ಖಂಡಿತ ಸರ್. ಈ ಸ್ವಿಗ್ಗಿ ಜೊಮ್ಯಾಟೊ ಕಂಪನಿ ಏನಿದೆಯಲ್ಲ, ಅವರಿಗೆ ಆದಂತ ಆಪ್ಗಳಿವೆ ಸರ್. ಆ ಆಪ್ ಮೂಲಕನೂ ಅವರಿಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ ಸರ್. ಸೇಫ್ಟಿ ಸಪೋರ್ಟ್ ಅಂತ ಅವರಿಗೆ ಅಲ್ಲಿ ಆಪ್ಷನ್ ಇದೆ ಸರ್. ಆ ಆಪ್ಷನ್ ನಲ್ಲೂ ಕೂಡ ಅವರು ಹೋಗಿ ದೂರ ದಾಖಲಿಸಬಹುದು. ಸ್ಪೆಷಲಿ ಯಾರಾದರೂ ಗ್ರಾಹಕರು ಈ ತರ ವರ್ತನೆ ಮಾಡಿದ್ರೆ ಆ ಗ್ರಾಹಕರ ವಿರುದ್ಧ ಕೂಡ ಅವರು ಕ್ರಮವನ್ನ ಕೈಗೊಳ್ಳಬಹುದು. ಆ ಗ್ರಾಹಕರ ಖಾತೆಯನ್ನ ಬ್ಲಾಕ್ ಮಾಡಬಹುದು ಅಥವಾ ಅಲ್ಲಿ ತುರ್ತು ಸಹಾಯವನ್ನ ಕೂಡ ಅವರು ಕೇಳಬಹುದು ಸರ್.
2: ಗಿಗ್ ವರ್ಕರ್ಗಳ ಹಕ್ಕುಗಳು ಯಾವ ರೀತಿ ಇವೆ
3: ಸರ್? ಈಗ ಸೋಷಿಯಲ್ ಸೆಕ್ಯೂರಿಟಿ ಕೋಡ್ ಅಂತ ಹೇಳ್ತೀವಿ ನಾವು, ಸ್ಪೆಷಲ್ ಆಗಿ 2020 ಗಿಗ್ ವರ್ಕರ್ಗೆ ಅಂತಾನೆ ಮಾಡಿರೋಂತ ಒಂದು ಕೋಡ್ ಸರ್. ವಿಮೆ ಕೊಡ್ತೀವಿ, ಇನ್ಶೂರೆನ್ಸ್ ಅನ್ನ ಕೊಡ್ತೀವಿ.
2: ಈಗ ನಿರಂತರವಾಗಿ ಓಡಾಟದಲ್ಲಿ ಇರ್ತಾರೆ, ಎಲ್ಲೋ ಒಂದ್ ಕಡೆ ಬೀಳಬಹುದು,

0: ಇಲ್ಲ ಒಂದ್ ಕಡೆ ಯಾವ್ದೋ ಪೆಟ್ಟಾಗಬಹುದು, ಅದಕ್ಕೆ ರಕ್ಷಣೆ ಇರುತ್ತಾ ಅವರಿಗೆ?
1: ಇರುತ್ತೆ ಸರ್, ಅವರಿಗೆ ಗ್ರೂಪ್ ಇನ್ಶೂರೆನ್ಸ್ ಅಂತ ಕಂಪನಿಯವರು ಕೊಡ್ತಾರೆ ಸರ್. ಹಲ್ಲೆ ಮಾಡಿದ್ರೆ, ಹಲ್ಲೆಯಿಂದ ಗಾಯಗೊಂಡ್ರೆ, ಆ ರೀತಿ ಏನಾದ್ರೂ ಅಪಘಾತ ಅಂತ ಆದ್ರೆ ಕಂಪನಿಯವರಿಗೆ ಇನ್ಶೂರೆನ್ಸ್ ಪಾಲಿಸಿ ಇರುತ್ತೆ ಸರ್.
0: ಗ್ರಾಹಕರಿಗೂ ತೊಂದರೆ ಆಗಿರಬಹುದು, ಅವರಿಗೂ ಕೂಡ ತೊಂದರೆ ಆಗಿರಬಹುದು. ಈ ಬಗ್ಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದೀರಿ ಪ್ರತಿಮಾ ಜೋಶಿ ಅವರೇ, ನಮ್ಮ ಎಲ್ಲಾ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಓಲ್ಡ್ ಈಸ್ ಗೋಲ್ಡ್ ನ ಮುಂದುವರ್ಸೋಣ. ಓಲ್ಡ್ ಈಸ್ ಗೋಲ್ಡ್ ಅಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಕೌಸಲ್ಯ ಅವರು ಬನಶಂಕರಿಂದ ಶುಭ ಸಂಜೆ ಅಂತ ಹೇಳ್ತಾ ಇದ್ರೆ, ಸಂಜೆಯ ಕಾರ್ಯಕ್ರಮಗಳಿಗೆ ಸ್ವಾಗತ ಅಂತ ಎಸ್ ರಾಜು ಚಿಕ್ಕ ಅಂಕನಹಳ್ಳಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಎಲ್ಲೂ ಇಲ್ಲ, ನಾವು ಧಾರವಾಡದಲ್ಲೇ ಇದೀವಿ ಅಂತ ವಾಣಿಶ್ರೀ ಅವರು ಹೇಳ್ತಾ ಇದಾರೆ. ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯ ಮೈಸೂರು ರಸ್ತೆಯಿಂದ, ಓಲ್ಡ್ ಈಸ್ ಗೋಲ್ಡ್ ಹಾಡುಗಳು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ. ಶಾಂತಾ ಬ್ಯಾಂಕೋಲಿನಿಂದ ಹಾಡುಗಳು ಒಂದೊಂದು ಸೂಪರ್ ಅಂತ ಇದಾರೆ. ಹಾಗೆ ಒಳ್ಳೊಳ್ಳೆ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದಾರೆ. ಚಂದದ ಗೀತೆಗಳು ಪ್ರಸಾರಕ್ಕೆ ಧನ್ಯವಾದ ಅಂತ ಕವಿತಾ ಅವರು ಧಾರವಾಡದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಈಗ ಮತ್ತೊಂದೆರಡು ಬ್ಯೂಟಿಫುಲ್ ಟ್ರ್ಯಾಕ್ಸ್ ನಿಮಗಾಗಿ.

ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸ್ಕೊಡಿದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಅವರು ಇಳಿ ಹೊತ್ತಿನಲ್ಲಿ ಇಂಪಾದ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದ ಅಂತ ಇದ್ರೆ. ಹಾಗೆ ಗಳೆದಗೋಡದಿಂದ ವಿರೂಪಾಕ್ಷ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಅರುಣ್ ಮೂರ್ತಿ ಜೆಸಿ ನಗರ ಪೋಸ್ಟ್ ಆಫೀಸ್ ರಸ್ತೆಯಿಂದ, ಹಾಗೆ ರಾಣಿ ಹಳೇಬೀಡಿನಿಂದ ಜಯಕುಮಾರ್ ದಾಸನಹಳ್ಳಿಯಿಂದ ಹಾಡುಗಳನ್ನು ಮೆಚ್ಕೋತಾ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದ ತಮ್ಮೆಲ್ಲರ ಸಂದೇಶಕ್ಕಾಗಿ.

ಅಲ್ಲಿಂದ ಕೃಪಾ ಅವರು, ಹಾಗೆ ಬೀದರ್ನಿಂದ ಗಣೇಶ್ ಅವರು, ಜಕ್ಕಸಂದ್ರದಿಂದ ಶಾಲಿನಿ ಬಸವರಾಜ್ ಅವರು ಕಾರ್ಯಕ್ರಮವನ್ನು ಮೆಚ್ಚಿ ಹಾಡುಗಳು ತುಂಬ ಚೆನ್ನಾಗಿತ್ತು ಅಂತ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸಂದೇಶ ಕಳಿಸ್ಕೊಟ್ಟ ಪ್ರತಿಯೊಬ್ಬರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM ಸಮಯ ಆಗ್ತಾ ಇದೆ 6 ಗಂಟೆ. ಈಗ ಕೇಳೋಣ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸಿಬಿಎಸ್ಇ ಪಠ್ಯಕ್ರಮದಡಿ 9ನೇ ತರಗತಿಯಲ್ಲಿ ತೃತೀಯ ಭಾಷೆಯನ್ನು ಪರಿಚಯಿಸುವ ಕ್ರಮದ ಕುರಿತು ಸುಪ್ರೀಂಕೋರ್ಟ್ ತೀವ್ರ ಕಳಕಳಿ ವ್ಯಕ್ತಪಡಿಸಿದೆ. ಇದು ವಿದ್ಯಾರ್ಥಿಗಳ ಮೇಲಿನ ಮಾನಸಿಕ ಒತ್ತಡವನ್ನು ಹೆಚ್ಚಿಸಲಿದೆ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಇಂದು ನವದೆಹಲಿಯಲ್ಲಿ ವಿಶ್ವ ಆರ್ಥಿಕ ವೇದಿಕೆಯ ನಿಯೋಗವನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ತೃಣಮೂಲ ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯೆ ಕೋಯಲ್ ಮಲ್ಲಿಕ್ ಇಂದು ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದಾರೆ. ಉಪರಾಷ್ಟಪತಿ ಹಾಗೂ ರಾಜ್ಯಸಭೆಯ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿ ಮಾಡಿದ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದರು. ಕಚ್ಚಿ ಹೊಸ ವರ್ಷವಾದ ಆಷಾಢಿ ಬೀಜ್ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಕಚ್ಚಿ ಸಮುದಾಯಕ್ಕೆ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ಸಾಂಪ್ರದಾಯಿಕ ಕಚ್ಚಿ ಜನಪದ ಗೀತೆಯೊಂದನ್ನು ಉಲ್ಲೇಖಿಸಿ ಕಚ್ಚಿ ಸಮುದಾಯದವರು ಎಲ್ಲೇ ನೆಲೆಸಿ ಯಶಸ್ಸು ಸಾಧಿಸಿದರೂ ದೀನ್ ದೀನ್ ಕಚ್ ಎಂಬ ಭಾವನೆ ಸದಾ ಪ್ರತಿಧ್ವನಿಸುತ್ತಿರುತ್ತದೆ ಎಂದು ಹೇಳಿದ್ದಾರೆ. ರಾಜ್ಯ ಮತ್ತು ರಾಷ್ಟಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜು ಹಾಜರಾತಿಯಲ್ಲಿ ಶೇಕಡಾ 15% ವಿನಾಯಿತಿ. ಅಂತಾರಾಷ್ಟೀಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಪಾಲ್ಗೊಳ್ಳುವ ವಿದ್ಯಾರ್ಥಿಗಳಿಗೆ ಶೇಕಡಾ 25% ಹಾಜರಾತಿ ವಿನಾಯಿತಿ ನೀಡಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಮಹಿಳೆಯರ ಆರ್ಥಿಕಾಭಿವೃದ್ದಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಾಕಷ್ಟು ಯೋಜನೆಗಳನ್ನು ಜಾರಿಗೊಳಿಸಿದ್ದು ಇದರ ಸದುಪಯೋಗಕ್ಕೆ ಮುಂದಾಗುವ ಮೂಲಕ ಮಹಿಳೆಯರು ಸ್ವಾವಲಂಬಿ ಬದುಕನ್ನು ಕಂಡುಕೊಳ್ಳಬೇಕು ಎಂದು ರಾಜ್ಯ ಮಹಿಳಾ ಅಭಿವೃದ್ದಿ ನಿಗಮದ ಅಧ್ಯಕ್ಷೆ ಜಿ ಪದ್ಮಾವತಿ ಸಲಹೆ ನೀಡಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 1 ಅಂಕ ಏರಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 77,187 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 6 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 24,073 ಅಂಕಗಳು ದಾಖಲಾಗಿದೆ. ಇಂಗ್ಲೆಂಡ್ನ ಕಾರ್ಡಿಫ್ ಸೋವಿಯಾ ಗಾರ್ಡನ್ನಲ್ಲಿ ಇಂದು ನಡೆಯುತ್ತಿರುವ ಪುರುಷರ 3 ಏಕದಿನ ಪಂದ್ಯಗಳ ಸರಣಿಯ 2ನೇ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿ ಬಂದಾಗ 5 ಓವರ್ಗಳಲ್ಲಿ ಯಾವುದೇ ವಿಕೆಟ್ ನಷ್ಟವಿಲ್ಲದೆ 30 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM ಸಮಯ 6:06 ನಿಮ್ಮ ನೆಚ್ಚಿನ ನಮ್ಮ ನೆಚ್ಚಿನ ಎಲ್ಲರ ನೆಚ್ಚಿನ ಗಾನ ಬಜಾರಣ ಶುರು ಮಾಡುವಂತಹ ಸಮಯ ಇದು. ಗಾನ ಬಜಾರಣ ರೈಟ್ ರೈಟ್ ಅಂತ ಹೇಳ್ತಾ ಶುರು ಮಾಡೋಣ, ಏನಂತೀರಾ? ಗಾನ ಬಜಾರಣದಲ್ಲಿ ನಿಮ್ ಜೊತೆ ಆಗ್ತಾ ಇರೋದು ನಿಮ್ಮನೆ ಮಾತು ಅರ್ಜೈ ಮಂಜುನಾಥು. ಸರಿ, ಇವತ್ತಿನ ಗಾನ ಬಜಾರಣದ ವಿಷಯ ಏನು, ಏನಿರಬಹುದು ಗೆಸ್ ಮಾಡಿ. ಎಲ್ಲರೂ ಒಂದಷ್ಟು ವಿಷಯಗಳನ್ನ ಮಾಡ್ತಾರೆ, ಆದರೆ ಅದನ್ನ ಯಾರು ಒಪ್ಕೊಳ್ಳೋದಿಲ್ಲ. ಆ ವಿಷಯಗಳನ್ನ ನಾವು ಮಾಡ್ತೀವಿ ಅಂತ ಒಪ್ಕೊಳ್ಳೋದಕ್ಕೆ ಸ್ವಲ್ಪ ನಾಚಿಕೆ ಪಡ್ತಾರೆ, ಇರುಸು ಮುರುಸು ಹಿಂಜರಿಕೆ ಆಗುತ್ತೆ. ಅಂಥ ವಿಚಾರಗಳ ಬಗ್ಗೆ ನಾವು ಮಾತಾಡೋಣ ಇವತ್ತು. ಒಂದಷ್ಟು ಜನ ಮನೆಗೆ ಹೋಗ್ತಾ ಇರ್ತೀರಾ, ಒಂದಷ್ಟು ಜನ ಮನೆಯಲ್ಲೇ ಕುತ್ಕೊಂಡು ಈಗಾಗಲೇ ರಿಲ್ಯಾಕ್ಸ್ ಮಾಡ್ತಿರ್ತೀರಾ. ಆಫೀಸಿಗೆ ಇನ್ನೊಂದು ಮೇಲ್ ಕಳಿಸಿ ಹೊರಡ್ತೀನಿ ಅಂತ ಇನ್ನು ಅರ್ಧ ಗಂಟೆ ಆಫೀಸಲ್ಲೇ ಕುತ್ಕೊಂಡು ರೇಡಿಯೋ ಕೇಳ್ತಾ ಇರುವಂತಹ ಎಲ್ರಿಗೂ ಪ್ರೀತಿಯ ಸ್ವಾಗತ. ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದಷ್ಟು ಅಭ್ಯಾಸಗಳಿರುತ್ತೆ, ಅದನ್ನು ಯಾರಾದರೂ ನೋಡಿದ್ರೆ ಸ್ವಲ್ಪ ಮುಜುಗರ ಆಗುತ್ತೆ. ಆದರೆ ಅದೇ ಅಭ್ಯಾಸಗಳನ್ನು ಹವ್ಯಾಸಗಳನ್ನು ದೇಶದಲ್ಲಿ ಲಕ್ಷಾಂತರ ಜನರು ಮಾಡ್ತಾ ಇರ್ತಾರೆ ಅನ್ನೋದು ನಮ್ಗೆ ಗೊತ್ತೇ ಇರೋದಿಲ್ಲ. ಇವತ್ತು ಅಂಥ ಸಣ್ಣ ಸಣ್ಣ ಪುಟ್ಟ ಸೀಕ್ರೆಟ್ಗಳನ್ನು ಹೊರತೆಗೆಯೋಣ, ಏನಂತೀರಾ? ಕನ್ನಡಿ ಮುಂದೆ ನಿಂತ್ಕೊಂಡು ದಿನದಲ್ಲಿ ನಾವು ಒಂದು 2-3 ಬಾರಿ ನಮ್ಮ ಜೊತೆ ನಾವೇ ಮಾತಾಡ್ಕೋಬಹುದು. ಹೀರೋ ಥರ ಡೈಲಿ ಡೈಲಾಗ್ಗಳನ್ನ ಕೂಡ ಹೇಳಬಹುದು. ಮೊಬೈಲನ್ನು ಕೈಯಲ್ಲೇ ಇಟ್ಕೊಂಡಿರ್ತೀವಿ, ಅಯ್ಯೋ ಮೊಬೈಲಲ್ಲಿಟ್ವಿ ಅಂತ ನಾವೇ ಹುಡುಕ್ತಾ ಇರ್ತೀವಿ. ಫ್ರಿಜ್ ತೆಗೆದು ಫ್ರಿಡ್ಜಲ್ಲಿ ಯಾವುದೇ ರೀತಿ ತಿನ್ನುವಂಥ ತಿಂಡಿ ಇಲ್ಲ, ಎಲ್ಲ ಖಾಲಿಯಾಗಿದೆ ಅಂತ ಗೊತ್ತಿರುತ್ತೆ. ಬಟ್ ಸ್ಟಿಲ್ ಆದರೂ ಕೂಡ ಫ್ರಿಡ್ಜನ್ನು ಓಪನ್ ಮಾಡಿ ಏನಿದೆ ಅಂತ ತಿನ್ನೋಕ್ಕೆ ಹುಡುಕ್ತೀವಿ. ಎಷ್ಟೋ ಬಾರಿ ಬೇಗ ಬಾ ಅಂತ ಫ್ರೆಂಡು ಪಾರ್ಟಿ ಮಾಡೋದಕ್ಕೆ ಅಥವಾ ಎಲ್ಲ ಹೊರಗಡೆ ಹೋಗೋದಕ್ಕೆ ಹೇಳಿರ್ತಾನೆ, ನಾವೇ ಲೇಟಾಗಿ ತಡವಾಗಿ ಹೊರಟರೂ ಕೂಡ ಸುಳ್ಳು ಹೇಳ್ತೀವಿ. ಇಲ್ಲ ಇಲ್ಲ, ಬೇಗ ಹೊರಟೆ ಅಂತ ಸುಳ್ಳು ಹೇಳ್ತೀವಿ. ಸೊ ಹೇಳಿ, ನಾನು ಎಷ್ಟು ಅಂಶಗಳನ್ನ ಮೆನ್ಷನ್ ಮಾಡಿದೆ, ಇಷ್ಟರಲ್ಲಿ ಒಂದಲ್ಲ ಒಂದನ್ನ ನೀವು ಮಾಡೇ ಇರ್ತೀರಲ್ವಾ? ಇವತ್ತಿನ ಪ್ರಶ್ನೆ ತುಂಬಾ ಸಿಂಪಲ್. ನೀವು ಮಾಡುವಂಥ, ಯಾರಿಗೂ ಹೇಳದಂಥ ಒಂದು ಫನ್ನಿ ಹವ್ಯಾಸ ಯಾವುದು, ಹ್ಯಾಬಿಟ್ ಯಾವುದು ಅಂತ ನಮ್ಮ ಜೊತೆ ಹಂಚ್ಕೊಳ್ಳಿ. ವಾಟ್ಸಾಪ್ ಸಂಖ್ಯೆ 9483091029. ನಿಮ್ಮ ಸಂದೇಶಗಳಿಗೋಸ್ಕರ ಕಾಯ್ತಾ ಇರ್ತೀನಿ. ಅಲ್ಲಿವರೆಗೂ ಒಂದಷ್ಟು ಬ್ಯೂಟಿಫುಲ್ ಗೀತೆಗಳು ನಿಮ್ಗಾಗಿ ಲೈನಪ್ ಆಗಿದೆ, ಕೇಳಿ ಎಂಜಾಯ್ ಮಾಡಿ.

ಗಾನ ಹಬ್ಬ ಜಾನದಲ್ಲಿ ಸಾಕ್ತಾ ಇದೀವಿ. ನಾನ್ ಕೇಳಿದೆ, ಫನ್ನಿ ಥಿಂಗ್ಸ್ ಎವ್ರಿ ಒನ್ ಡಸ್ ಬಟ್ ನೆವರ್ ಅಡ್ಮಿಟ್ಸ್. ಒಂದಷ್ಟು ಫನ್ನಿ ವಿಚಾರಗಳನ್ನ ನಾವು ಮಾಡ್ತೀವಿ, ಒಂದಷ್ಟು ಫನ್ನಿ ಹವ್ಯಾಸಗಳು ವಿಚಾರಗಳು ನಮ್ಮಲ್ಲಿದೆ, ಆದ್ರೆ ಅದನ್ನೇ ನಾವು ಒಪ್ಕೊಳ್ಳೋದಿಲ್ಲ. ಅಂಥ ಯಾವ ಒಂದು ಹವ್ಯಾಸ ನಿಮಗಿದೆ ಹಂಚ್ಕೊಳ್ಳಿ ಅಂತ ಕೇಳಿದ್ದೆ. ಎಷ್ಟೋ ಬಾರಿ ಕನ್ನಡಿ ಮುಂದೆ ನಾವೇ ಸೂಪರ್ ಸ್ಟಾರ್ ಆಗಿರ್ತೀವಿ. ಒಂದು ಪ್ರಶ್ನೆ ಕೇಳ್ತೀನಿ, ಮನೆಯಲ್ಲಿ ಯಾರೂ ಇಲ್ಲ ಅನ್ನೋದನ್ನ ಖಚಿತಪಡಿಸ್ಕೊಂಡ ಮೇಲೆ ಎಷ್ಟು ಜನ ಕನ್ನಡಿಯ ಮುಂದೆ ನಿಂತ್ಕೊಂಡು ಒಂದಷ್ಟು ಆಕ್ಟಿಂಗ್ ಮಾಡಿದಿರಾ, ಒಂದಷ್ಟು ಮಾತುಗಳನ್ನ ಆಡಿದಿರಾ, ಒಂದಷ್ಟು ಸಿನಿಮಾ ಹೀರೋ ತರ ನಟಿಸಿ ಹಾಡಾಡಿದಿರಾ? ಕೆಲವರು ಸಿನಿಮಾ ಹೀರೋ ಆಗಿ ಡೈಲಾಗ್ ಹೇಳ್ತಾರೆ, ಇನ್ನು ಕೆಲವರು ಅವಾರ್ಡ್ ಫಂಕ್ಷನ್ ಅಲ್ಲಿ ಸ್ಪೀಚ್ ಕೊಡ್ತಾ ಇರೋ ತರ ಅಭಿನಯ ಮಾಡ್ತಾರೆ, ಇನ್ನು ಕೆಲವರು ನಾನು ತುಂಬಾ ಚೆನ್ನಾಗಿದ್ದೀನಿ ಅಲ್ವಾ ಅಂತ ಎಲ್ಲ ಆಂಗಲ್ ಇಂದ ಮುಖನ ನೋಡ್ಕೋತಾರೆ. ಇದರಲ್ಲಿ ನಾಚಿಕೆ ಪಡುವಂತಹ ವಿಚಾರ ಏನೂ ಇಲ್ಲ. ನಮ್ಮನ್ನೇ ನಾವು ನೋಡ್ಕೊಳ್ಳೋದು, ನಮ್ಮ ಜೊತೆಲೇ ಸ್ವಲ್ಪ ಸಮಯ ಕಳೆದು ಕೂಡ ಒಂದು ಖುಷಿ ವಿಚಾರನೇ. ಆದ್ರೆ ಇದೇ ಕೆಲಸ ಮಾಡ್ತಾ ಇದ್ದಾಗ ಯಾರಾದ್ರೂ ಬಾಗಿಲು ತಟ್ಟಿದ್ರೆ ಹೇಗಿರುತ್ತೆ? ಆ 5 ಸೆಕೆಂಡ್ ಮುಖದ ಎಕ್ಸ್ಪ್ರೆಷನ್ಗೆ ನಿಜವಾಗ್ಲೂ ಆಸ್ಕರ್ ಅವಾರ್ಡ್ನೆ ಕೊಡಬೇಕು. ನಿಮಗೂ ಕೂಡ ಇಂಥ ಅನುಭವ ಆಗಿದೆಯಾ? ಕನ್ನಡಿ ಮುಂದೆ ನಿಂತು ಡಾನ್ಸ್ ಮಾಡಿದಾಗ ಯಾರನ್ನಾದ್ರೂ ನೋಡಿದಿರಾ? ಯಾರಾದ್ರೂ ಬಂದು ಬಾಗಿಲು ತಟ್ಟಿದ್ರಾ? ಅಥವಾ ಹಾಡಾಡ್ತಿದ್ದಾಗ ಕಾಲಿಂಗ್ ಬೆಲ್ ಪ್ರೆಸ್ ಮಾಡಿದ್ರಾ? ಸಂದೇಶ ಕಳಿಸ್ಕೊಡಿ ವಾಟ್ಸ್ಆಪ್ ಸಂಖ್ಯೆ 9483091019. ಸರ್, ನನಗೊಂದು ಹವ್ಯಾಸ ಇದೆ, ನೀವು ಹೇಳಿದ ತಕ್ಷಣ ನೆನಪಾಯಿತು. ಜಗಳ ಮಾಡ್ಕೊಂಡಿರ್ತೀವಿ, ಯಾರೋ ನನಗೆ ಬೈದಿರ್ತಾರೆ, ಆವಾಗ ನನ್ನ ತಪ್ಪಿರಲ್ಲ ಅಂದರೂ ಬೈದಿರ್ತಾರೆ, ಅವರಿಗೆ ವಾಪಸ್ ಬೈಯೋದಕ್ಕೆ ಅಲ್ಲಿ ನನಗೇನು ತಲೆಗೆ ಹೊಳೆಯೋದೇ ಇಲ್ಲ ಸರ್. ಮನೆಗೆ ಬಂದಮೇಲೆ ನಾನೇ ನೆನಪಾಡಿ ನಾನು ಬೈತಾ ಇರ್ತೀನಿ, ಅವಾಗ ಫ್ಲ್ಯಾಶ್ ಆಗುತ್ತೆ, ಛೇ ಅಲ್ಲಿ ಇಂಥ ಪಾಯಿಂಟ್ ಹೇಳಬೇಕಿತ್ತಲ್ಲ, ಅವಾಗ ಹೇಳ್ಬೋದಿತ್ತಲ್ಲ, ಅವಾಗ ಯಾಕೆ ಹೊಳಿಲಿಲ್ಲ ನನಗೆ, ಇವಾಗ ಯಾಕೆ ಹೊಳಿತಾ ಇದೆ ಅಂತ ಎಷ್ಟೋ ಬಾರಿ ಸರ್. ಇವತ್ತು ಕೂಡ ಅದೇ ಥರ ಆಯಿತು. ಇದು ಒಂದು ನನಗೆ ಯಾವಾಗಲೂ ಮನೆಗೆ ಬಂದು ಬೈತೀನಿ ಸರ್, ಆದರೆ ಅಲ್ಲಿ ಬೈಯೋದಕ್ಕೆ ಏನೂ ನೆನಪೇ ಆಗಲ್ಲ ಅಂತ ಪ್ರಕಾಶ್ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ಕೊಂಡಿದ್ದಾರೆ. ಮತ್ತಷ್ಟು ಸಂದೇಶಗಳಿವೆ, ಓದ್ತೀನಿ ಒಂದಷ್ಟು ಗೀತೆಗಳನ್ನ.

ಗಾನ ಬಜಾನದಲ್ಲಿ ಸಾಕ್ತಾ ಇದೀವಿ, ಕೈಗೆ ಫೋನ್ ತಗೋತೀವಿ, ಅನ್ಲಾಕ್ ಮಾಡ್ತೀವಿ, ಒಂದು ನಿಮಿಷ ಸ್ಕ್ರೋಲ್ ಮಾಡಿ ಆಮೇಲೆ ನಾನೇನೋ ಒಂದು ಕಾರಣಕ್ಕೆ ಫೋನ್ ತಗೊಂಡೆ ಅಲ್ವಾ ಅಂತ ನಿಮ್ಮಲ್ಲಿ ಎಷ್ಟು ಜನ ಯೋಚನೆ ಮಾಡಿದಿರಾ. ಇದೇ ನಮ್ಮ ಮೆದುಳಿನ ಮ್ಯಾಜಿಕ್. ನೀರಿನ ಬಾಟ್ಲಿನ ತರಕ್ ಹೋಗಿ ಬೇರೆ ಕೆಲಸ ಮಾಡಿ ಮತ್ತೆ ಖಾಲಿ ಕೈಯಲ್ಲಿ ಬರೋದು ಹೇಗೋ, ಮೊಬೈಲ್ ಕೂಡ ಹಾಗೆ. ನೀವೆಷ್ಟು ಸಲ ಈ ಥರ ಮಾಡಿದ್ದೀರಾ? ನೀರು ತುಂಬಿಸ್ಕೊಳ್ಳೋಕೆ ಹೋಗ್ತೀರಾ ಅಡುಗೆ ಮನೆಗೆ, ಏನೋ ಕೆಲಸ ಏನೋ ಆ ಬಕೆಟು ಪಾತ್ರನ ಏನೋ ಎತ್ತಿಟ್ಟು ವಾಪಸ್ ಖಾಲಿ ಬಾಟ್ಲೆ ತೊಗೊಂಬರ್ತೀರಾ, ಅಯ್ಯೋ ನಾನು ನೀರು ತುಂಬಿಸ್ಕೊಳ್ಳೋಕೆ ಹೋಗಿದ್ದೆಲ್ವ ಅಂತ ಎಷ್ಟು ಸಲ ನೆನಪಾಗಿದೆ. ಕೆಲವೊಮ್ಮೆ ಮೆಸೇಜ್ಗೆ ರಿಪ್ಲೈ ಕೊಡೋಣ ಅಂತ ಮೊಬೈಲ್ನ ತಗೋತೀವಿ, ಅದರ ರೀಲ್ಸ್ ನೋಡ್ತಾ ಸ್ಟೇಟಸ್ ನೋಡ್ತಾ ಅರ್ಧ ಗಂಟೆನ ಹಾಗೆ ಕಳ್ಬಿಡ್ತೀವಿ. ಕೊನೆಗೆ ಯಾರಿಗೆ ರಿಪ್ಲೈ ಕೊಡಬೇಕಿತ್ತೋ ಅವರೇ ಮತ್ತೆ ಮೆಸೇಜ್ ಮಾಡ್ತಾರೆ ನಮಗೆ. ಅವಾಗ ಅಯ್ಯೋ ಇವ್ರ ಮೆಸೇಜ್ಗೆ ರಿಪ್ಲೈ ಮಾಡೋಣ ಅಂತ ಫೋನ್ ತೊಗೊಂಡಿದ್ದೆ, ನೋಡಿದ್ರೆ ಇಷ್ಟೊತ್ತು ರಿಪ್ಲೈನೇ ಮಾಡಿಲ್ವಂತ ಅವಾಗ ನಮಗೆ ಫ್ಲ್ಯಾಶ್ ಆಗುತ್ತೆ. ಈ ಥರ ಒಂದಷ್ಟು ವಿಚಿತ್ರವಾದ, ಲೈಕ್ ವಿಚಿತ್ರ ಅಂದರೆ ವಿಚಿತ್ರ ಅಲ್ಲ, ಒಂಚೂರು ಕಾಮನ್ ಎಲ್ರಿಗೂ ಆಗುವಂಥ ಅನುಭವಗಳು, ಹವ್ಯಾಸಗಳು, ನಿಮಗೆ ಆ ರೀತಿಯ ಯಾವ ಹವ್ಯಾಸ ಇದೆ ಅಂತ ಹಂಚ್ಕೊಳ್ಳಿ. ವಾಟ್ಸಪ್ ಸಂಖ್ಯೆ 9483091019.

ಗಾನ ಬಜಾನದಲ್ಲಿ ನಾವೆಲ್ಲರೂ ಸಾಗ್ತಾ ಇದೀವಿ. ಸಮಯ 6:34. ನೀವು ಮಾಡುವಂತಷ್ಟು ವಿಚಿತ್ರ ಹವ್ಯಾಸಗಳ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತ ನಾನು ಕೇಳಿದ್ದೆ. ಮಂಡಿಕಲಿಂದ ಕೃಪಾ ಅವರು ಒಂದು ಚಂದದ ಸಂದೇಶವನ್ನ ಕಳ್ಸಿಕೊಡಿದ್ದಾರೆ. ನಮಸ್ಕಾರ ಮಂಜುನಾಥ್. ನನ್ನ ಸಂದೇಶಗಳನ್ನ ವಿವಿಧ ಭಾರತಿಗೆ ಕಳ್ಸೋದಕ್ಕೆ ಹೋಗಿ ಕನ್ನಡ ಕಾಮನಬಿಲ್ ಸ್ಟೇಷನ್ಗೆ ಕಳ್ಸಿಬಿಡ್ತೀನಿ. ಕನ್ನಡ ಕಾಮನಬಿಲ್ಗೆ ಸಂದೇಶ ಕಳ್ಸೋದಕ್ಕೆ ಹೋಗಿ ವಿವಿಧ ಭಾರತಿಗೆ ಕಳಿಸ್ಬಿಡ್ತೀನಿ. ಒಂದೆರಡು ನಿಮಿಷದ ನಂತರ ಅಯ್ಯೋ ಇಲ್ಲಿ ಕಳ್ಸಿದ್ರಿ, ಅಲ್ಲಿ ಕಳ್ಸಿಬಿಟ್ಟು, ಅಲ್ಲಿ ಕಳ್ಸಿದ್ರಿ, ಇಲ್ಲಿ ಕಳ್ಸಿಬಿಟ್ಟು, ಇಂಥ ಕೆಲಸ ಮಾಡಿಬಿಟ್ಟಿಲ್ಲ ಅಂತ ಮೆಸೇಜನ್ನ ಡಿಲೀಟ್ ಫಾರ್ ಎವ್ರಿ ಒನ್ ಕೊಟ್ಬಿಡ್ತೀನಿ ಅಂತ ಇದ್ದಾರೆ. ಹೌದು, ನಾವು ಎಷ್ಟೋ ಸಲ ಯೋಚನೆ ಮಾಡ್ತಿರ್ತೀವಿ, ಅಯ್ಯೋ ಏನೋ ಕಳ್ಸಿದ್ರಲ್ಲ, ಓದಲ್ಲ ಅನ್ನೋಷ್ಟೆಲ್ಲ ಡಿಲೀಟ್ ಮಾಡಿಬಿಟ್ರಲ್ಲ ಅಂತ. ಸರ್, ನಾನು ಮನೆಯಿಂದ ಹೊರಗಡೆ ಹೋಗುವಾಗ ಸಾಕ್ಸ್ ಬೂಟ್ ಹಾಕೊಂಡು ಹೋಗ್ತೀನಿ. ಒಂದ್ಸಲ ಯಾವಾಗಲೂ ವಿಚಾರದಲ್ಲಿ ಅವಾಗವಾಗ ಒಂದೊಂದ್ಸಲ ಏನಾಗುತ್ತೆ ಅಂದರೆ, ಗಡಿ ಬಿಡಿಲಿ ಒಂದೇ ಕಾಲಿಗೆ ಸಾಕ್ಸ್ ಹಾಕ್ಕೊಂಡು ಇನ್ನೊಂದು ಕಾಲಿಗೆ ಹಾಕ್ಕೊಳ್ಳದೆ ಶೂ ಸಾಕ್ಸ್ ಹಾಕ್ಕೊಂಡಿದ್ದೀನಿ ಅಂದ್ಕೊಂಡು ಶೂ ಹಾಕ್ಕೊಂಡು ಹೋಗೇ ಬಿಡ್ತೀನಿ ಅಂತ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸತ್ಯನಾರಾಯಣ ಅವರು ಚಿತ್ರದಿಂದ ಸತ್ಯ, ಈ ರೀತಿ ನೀವು ಹೇಳ್ತಾರೆ ಒಂದಷ್ಟು ಘಟನೆಗಳು ನಿತ್ಯ ಜೀವನದಲ್ಲಿ ಎಲ್ಲರ ಬದುಕಿನಲ್ಲೂ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಹಿನ್ನೆಲೆ ಎನ್ಡಿಆರ್ಎಫ್ ಹಣ ಶೀಘ್ರ ಬಿಡುಗಡೆ ಕೋರಿ ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಪತ್ರ. ದೇವಸ್ಥಾನಗಳ ಹುಂಡಿ ಮೇಲೆ ನಿಗಾ ವಹಿಸಲು ಕೇಂದ್ರ ಕಚೇರಿಯಲ್ಲಿ ನಿಯಂತ್ರಣ ಕೊಠಡಿ ತೆರೆಯಲು ಸರ್ಕಾರ ನಿರ್ಧಾರ. ಎಚ್ಎಂಟಿಗೆ ನೀಡಿರುವ ಜಮೀನನ್ನು ಅನ್ಯ ಉದ್ದೇಶಕ್ಕೆ ಬಳಸುವಂತಿಲ್ಲ, ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟನೆ. ಬಾದಾಮಿ, ಕೊಪ್ಪಳ, ಅಳ್ನಾವರ, ಬಂಟ್ವಾಳ ರೈಲು ನಿಲ್ದಾಣಗಳನ್ನು ನಾಳೆ ವರ್ಚುವಲ್ ಮೂಲಕ ಉದ್ಘಾಟಿಸಲಿರುವ ಪ್ರಧಾನಿ. ಮಂಡ್ಯ ಜಿಲ್ಲೆಯ ರೈತರ ಬೇಡಿಕೆಗೆ ಸ್ಪಂದಿಸಿದ ರಾಜ್ಯ ಸರ್ಕಾರ. ಕೆಆರ್ಎಸ್ ಜಲಾಶಯದಿಂದ ಕುಡಿಯಲು ನೀರು ಬಿಡುಗಡೆ. ರಾಜ್ಯವು ತೀವ್ರ ಮಳೆಯ ಕೊರತೆ, ಕುಡಿಯುವ ನೀರಿನ ಬಿಕ್ಕಟ್ಟು ಹಾಗೂ ಕೃಷಿ ಮತ್ತು ಗ್ರಾಮೀಣ ಜೀವನೋಪಾಯದ ಮೇಲೆ ಗಂಭೀರ ಪರಿಣಾಮಗಳನ್ನು ಎದುರಿಸುತ್ತಿರುವ ಹಿನ್ನೆಲೆಯಲ್ಲಿ ವಿಶೇಷ ನೆರವು ಕೋರಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಹಾಗೂ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪ್ರತ್ಯೇಕವಾಗಿ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ರಾಜ್ಯದಲ್ಲಿ ಜೂನ್ ಹಾಗೂ ಜುಲೈ ತಿಂಗಳಲ್ಲಿ ಮಳೆ ಕೊರತೆ ಉಂಟಾಗಿ ಬರದ ವಾತಾವರಣ ನಿರ್ಮಾಣವಾಗಿದ್ದು ಕೇಂದ್ರ ಸರ್ಕಾರ ಕೂಡಲೇ ಎನ್ಡಿಆರ್ಎಫ್ ಹಣ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಬೆಳೆ ನಷ್ಟ, ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ಕಲ್ಪಿಸಿ ಜನರು ಗುಳೆ ಹೋಗುವುದನ್ನು ತಪ್ಪಿಸಿ ಅವರಿಗೆ ಉದ್ಯೋಗ ನೀಡಬೇಕು ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ದೇವಸ್ಥಾನಗಳನ್ನು ಸಂಪೂರ್ಣವಾಗಿ ಸಿಸಿಟಿವಿ ಮೂಲಕ ನಿಗಾ ವಹಿಸಲು ನಿಯಂತ್ರಣ ಕೊಠಡಿ ತೆರೆಯಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮುಜರಾಯಿ ಇಲಾಖೆಗೆ ಸೇರಿದ 39,000 ದೇವಸ್ಥಾನಗಳು ಇದ್ದು ಎ ವರ್ಗದ ದೇವಸ್ಥಾನಗಳಿಗೆ ಸಾಕಷ್ಟು ಹಣ ಬರುತ್ತಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಂದು ಹುಂಡಿ ಮೇಲೆ ನಿಗಾ ವಹಿಸಲು ಸಿಸಿಟಿವಿ ಅಳವಡಿಸಿ ಕೇಂದ್ರ ಕಚೇರಿಯಿಂದ ನಿಗಾ ವಹಿಸುವ ಕುರಿತಂತೆ ಕ್ರಮ ವಹಿಸಲಾಗುವುದು ಎಂದು ಹೇಳಿದ್ದಾರೆ. ದೇವಸ್ಥಾನಗಳಲ್ಲಿ ಕಾಣಿಕೆ ಹುಂಡಿ ಕಳ್ಳತನ ಮತ್ತು ಲೆಕ್ಕಪತ್ರ ನಿರ್ವಹಣೆಯಲ್ಲಿ ಆಗುತ್ತಿರುವ ದುರುಪಯೋಗ ತಡೆಗಟ್ಟಲು ಈ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ದೇವಸ್ಥಾನಗಳ ಹಣ ಅನ್ಯ ಉದ್ದೇಶಕ್ಕೆ ಬಳಸುವುದಿಲ್ಲ. ಶೇಕಡ 10% ಹಣವನ್ನು ಮಾತ್ರ ಸಿ ವರ್ಗದ ದೇವಸ್ಥಾನಗಳ ಅಭಿವೃದ್ಧಿಗೆ ಬಳಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಎಚ್ಎಂಟಿಗೆ ನೀಡಿರುವ ಜಮೀನನ್ನು ಅನ್ಯ ಉದ್ದೇಶಕ್ಕೆ ಬಳಸಿದರೆ ಮರು ವಶಪಡಿಸಿಕೊಳ್ಳುವ ಬಗ್ಗೆ ರಾಜ್ಯ ಸರ್ಕಾರ ಷರತ್ತು ಹಾಕಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಬಗ್ಗೆ 1961 ಸೆಪ್ಟೆಂಬರ್ 28 ಮೈಸೂರು ಗೆಜೆಟ್ನಲ್ಲಿ ಸ್ಪಷ್ಟ ಉಲ್ಲೇಖವಿದೆ ಎಂದು ರಾಜ್ಯಪತ್ರದ ಪ್ರತಿ ಪ್ರದರ್ಶಿಸಿದರು. 1913 ಭಾರತೀಯ ಕಂಪನಿಗಳ ಕಾಯ್ದೆ ಅಡಿ ನೋಂದಣಿಯಾದ ಎಚ್ಎಂಟಿಗೆ ಅಂದಿನ ಮೈಸೂರು ರಾಜ್ಯ ಸರ್ಕಾರ ಜಾಲಹಳ್ಳಿ, ಪೀಣ್ಯ ಹಾಗೂ ಮ್ಯಾಕಲ ಚನ್ನೇನಹಳ್ಳಿಯಲ್ಲಿ ಭೂಸ್ವಾಧೀನ ಮಾಡಿ ಹಸ್ತಾಂತರಿಸುವಾಗ ಒಪ್ಪಂದವಾಗಿದ್ದು ಎಚ್ಎಂಟಿ ಕೈಗಾರಿಕಾ ಉದ್ದೇಶಕ್ಕೆ ಮಾತ್ರವೇ ಈ ಭೂಮಿ ಬಳಸಬೇಕು ಎಂದು ತಿಳಿಸಿದೆ. ಷರತ್ತು ಉಲ್ಲಂಘಿಸಿದರೆ ಮರಳಿ ಭೂಮಿಯನ್ನು ಸರ್ಕಾರ ವಶಕ್ಕೆ ಪಡೆಯಬಹುದು ಎಂದು ಉಲ್ಲೇಖಿಸಲಾಗಿದೆ. ಪಟ್ಟಾಭೂಮಿಗೆ ಈ ಷರತ್ತು ಇರುವಾಗ ಅರಣ್ಯ ಭೂಮಿಗೆ ಇರುವುದಿಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. ರಾಜ್ಯದ 7 ಕೋಟಿ ಜನರ ಆಸ್ತಿಯಾದ ಈ ಬೆಲೆ ಬಾಳುವ ಪ್ರದೇಶವನ್ನು ಬೆಂಗಳೂರು ಉತ್ತರದ ನಿವಾಸಿಗಳಿಗೆ ಉತ್ತಮ ಶ್ವಾಸತಾಣವಾಗಿ ಉಳಿಸಬೇಕು ಹಾಗೂ ಭೂಮಿಯನ್ನು ಸರ್ಕಾರಕ್ಕೆ ಹಿಂತಿರುಗಿಸಬೇಕು ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಒತ್ತಾಯಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜ್ಯದಲ್ಲಿ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ 4 ರೈಲು ನಿಲ್ದಾಣಗಳನ್ನು ನಾಳೆ ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ಬಾಗಲಕೋಟೆಯ ಬಾದಾಮಿ, ಕೊಪ್ಪಳ, ಅಳ್ನಾವರ, ಬಂಟ್ವಾಳ ನಿಲ್ದಾಣ ಲೋಕಾರ್ಪಣೆಗೊಳಿಸಲಿದ್ದಾರೆ. ಧಾರವಾಡದ ಅಳ್ನಾವರ ರೈಲು ನಿಲ್ದಾಣದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭಾಗವಹಿಸಲಿದ್ದಾರೆ. ಬಾದಾಮಿ ರೈಲು ನಿಲ್ದಾಣ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ, ಸಂಸದರು ಹಾಗೂ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಈ ನಿಲ್ದಾಣಗಳನ್ನು ಅತ್ಯಾಧುನಿಕ ಸೌಲಭ್ಯಗಳು, ಸುಧಾರಿತ ಪ್ರಯಾಣಿಕರ ವಸತಿ ಗೃಹಗಳು ಹಾಗೂ ಸುಂದರವಾದ ವಿನ್ಯಾಸಗಳೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ನವದೆಹಲಿಯಲ್ಲಿ ಇಂದು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನಿವಾಸದಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರಾಜ್ಯ ಉಸ್ತುವಾರಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಭಾಗವಹಿಸಿದ್ದರು. ಇದಕ್ಕೂ ಮೊದಲು ದೆಹಲಿಯ ಸುರ್ಜೇವಾಲಾ ನಿವಾಸದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವರಿಷ್ಠರ ಜೊತೆಗೆ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನವದೆಹಲಿಯಲ್ಲಿ ಸುರ್ಜೇವಾಲಾ ಅವರೊಂದಿಗೆ ಪ್ರತ್ಯೇಕ ಚರ್ಚೆ ನಡೆಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಂಡ್ಯ ಜಿಲ್ಲೆಯ ರೈತರ ಬೇಡಿಕೆಗೆ ರಾಜ್ಯ ಸರ್ಕಾರ ಸ್ಪಂದಿಸಿದ್ದು, ಇಂದು ಕೆಆರ್ಎಸ್ ಜಲಾಶಯದಿಂದ ಕುಡಿಯಲು ಹಾಗೂ ಜಿಲ್ಲೆಯ ಕೆರೆ ಮತ್ತು ನಾಲೆಗಳಿಗೆ ನೀರು ಬಿಡುಗಡೆ ಮಾಡಲಾಗಿದೆ. ರಾಜ್ಯ ಸರ್ಕಾರ ಹಾಗೂ ನೀರಾವರಿ ಸಚಿವ ರಾಮಲಿಂಗಾರೆಡ್ಡಿ ಜಿಲ್ಲಾಡಳಿತ ಮತ್ತು ಕಾವೇರಿ ನೀರಾವರಿ ನಿಗಮಕ್ಕೆ ನೀರು ಬಿಡುವಂತೆ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ನಾಲೆಗಳಿಗೆ ನೀರು ಬಿಡಲಾಗಿದೆ ಎಂದು ಮಂಡ್ಯ ಶಾಸಕ ರವಿಕುಮಾರ್ ಗೌಡ ತಿಳಿಸಿದ್ದಾರೆ. ನಿನ್ನೆ ಕಾವೇರಿ ನೀರು ನಿರ್ವಹಣ ಪ್ರಾಧಿಕಾರ ಕುಡಿಯಲು ಮಾತ್ರ ನೀರು ಬಳಕೆ ಮಾಡಿ ಎಂದು ಸೂಚಿಸಿತ್ತು. ಅದರಂತೆ ಮಂಡ್ಯ, ಬೆಂಗಳೂರು, ಮೈಸೂರು, ಬೆಂಗಳೂರು ದಕ್ಷಿಣ ಜಿಲ್ಲೆಗಳು ಕುಡಿಯುವ ನೀರನ್ನು ಬಳಸಿಕೊಳ್ಳಬಹುದಾಗಿದ್ದು, ಕೃಷಿಗೆ ನೀರು ಬಳಸಿಕೊಳ್ಳದಂತೆ ಮನವಿ ಮಾಡಲಾಗಿದೆ. ರಾಜ್ಯ ಮತ್ತು ರಾಷ್ಟಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ 15%ರಷ್ಟು ಹಾಜರಾತಿಯಲ್ಲಿ ವಿನಾಯಿತಿ ನೀಡಲಾಗುವುದು ಎಂದು ಕ್ರೀಡಾ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಪಾಲ್ಗೊಳ್ಳುವ ಕ್ರೀಡಾಪಟುಗಳಿಗೆ 25%ರಷ್ಟು ಹಾಜರಾತಿ ವಿನಾಯಿತಿ ನೀಡಲಾಗುವುದು. ಈ ಕುರಿತಂತೆ ಈಗಾಗಲೇ ಸರ್ಕಾರ ಆದೇಶ ಹೊರಡಿಸಿದೆ ಎಂದು ಹೇಳಿದ್ದಾರೆ. ವಿದ್ಯಾರ್ಥಿಗಳ ಹಾಜರಾತಿ 50%ರಷ್ಟು ಇದ್ದರೂ ಪರೀಕ್ಷೆ ಬರೆಯಲು ಅವಕಾಶ ನೀಡುವಂತೆ ಸೂಚಿಸಿದ್ದಾರೆ. 72,000 ಹುದ್ದೆಗಳ ನೇಮಕಾತಿಯಲ್ಲಿ 2%ರಷ್ಟು ಕ್ರೀಡಾ ಮೀಸಲಾತಿ ನೀಡಲಾಗುತ್ತಿದ್ದು, 2,000 ಹುದ್ದೆಗಳು ಕ್ರೀಡಾಪಟುಗಳಿಗೆ ಲಭ್ಯವಾಗಲಿವೆ. ಕಾಮನ್ವೆಲ್ತ್, ಏಷ್ಯನ್ ಗೇಮ್ಸ್, ಏಷ್ಯನ್ ಪ್ಯಾರಾ ಗೇಮ್ಸ್ಗಳಲ್ಲಿ ರಾಜ್ಯವನ್ನು ಪ್ರತಿನಿಧಿಸುವ ಕ್ರೀಡಾಪಟುಗಳಿಗೆ 5,00,000 ರೂಪಾಯಿ ವಿಶೇಷ ಪ್ರೋತ್ಸಾಹಧನ ನೀಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿಯಲ್ಲಿ ನಕಲಿ ನೋಟು ತಯಾರಿ ಮಾಡುತ್ತಿದ್ದ 7 ಮಂದಿಯನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ಅಧೀಕ್ಷಕ ಡಾ ಅರುಣ್ಕುಮಾರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಂಧಿತರಿಂದ ಪ್ರಿಂಟ್ ಮಾಡಿ ಇಟ್ಟಿದ್ದ ನಕಲಿ ನೋಟುಗಳು ಮತ್ತು ನೋಟು ತಯಾರಿಗೆ ಬಳಸಿದ ಮೆಷಿನ್ ಸೇರಿದಂತೆ ಹಲವು ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಆರೋಪಿಗಳು ಕಳೆದ 1 ತಿಂಗಳ ಹಿಂದೆ ಬಾಡಿಗೆ ಮನೆ ಪಡೆದುಕೊಂಡು ನಕಲಿ ನೋಟು ತಯಾರಿಯಲ್ಲಿ ನಿರತವಾಗಿರುವುದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ಆರೋಪಿಗಳನ್ನು ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಜಿಪಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳಲ್ಲಿ ಇರುವ ಆರ್ಟಿರಿಯಲ್ ಹಾಗೂ ಸಬ್ ಆರ್ಟಿರಿಯಲ್ ರಸ್ತೆಗಳ ಸಮೀಕ್ಷೆಯನ್ನು ಡ್ಯಾಶ್ ಕ್ಯಾಮೆರಾಗಳ ಮೂಲಕ ನಡೆಸಿ ಕೂಡಲೇ ವರದಿ ಸಲ್ಲಿಸುವಂತೆ ಮುಖ್ಯ ಆಯುಕ್ತ ಮಹೇಶ್ವರರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಎಂಜಿನಿಯರ್ಗಳ ವಾಹನಗಳಿಗೆ ಡ್ಯಾಶ್ ಕ್ಯಾಮ್ಗಳನ್ನು ಅಳವಡಿಸಬೇಕು. ಅಳವಡಿಸಲಾಗಿರುವ ಡ್ಯಾಶ್ ಕ್ಯಾಮ್ಗಳ ಮೂಲಕ ಪ್ರತಿದಿನ ಬೆಳಗ್ಗೆ 7-9 ಗಂಟೆಯವರೆಗೆ ರಸ್ತೆ ಸಮೀಕ್ಷೆ ನಡೆಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಈ ಅವಧಿಯಲ್ಲಿ ವಾಹನಗಳ ಸಂಚಾರ ಕಡಿಮೆ ಇರುವುದರಿಂದ ಹೆಚ್ಚಿನ ರಸ್ತೆಗಳನ್ನು ಸಮೀಕ್ಷೆ ಮಾಡಲು ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು, ಕ್ರಿಮಿನಲ್ಗಳಿಗೆ ಪೊಲೀಸರ ಹಾಗೂ ಕಾನೂನಿನ ಭಯವೇ ಇಲ್ಲದಂತಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಹಾವೇರಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಹದಗೆಡುತ್ತಿರುವ ಕಾನೂನು ಸುವ್ಯವಸ್ಥೆಗೆ ಸ್ಥಳೀಯ ಪೊಲೀಸರ ಭ್ರಷ್ಟಾಚಾರವೇ ಪ್ರಮುಖ ಕಾರಣ ಎಂದು ದೂರಿದ್ದಾರೆ. ರಾಜ್ಯದಲ್ಲಿ ಸುಮಾರು 350ಕ್ಕೂ ಹೆಚ್ಚು ಏತ ನೀರಾವರಿ ಯೋಜನೆಗಳು ಇದ್ದರೂ ನೀರಾವರಿ ಇಲಾಖೆ ಕಳೆದ 3 ವರ್ಷಗಳಿಂದ ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡಿದೆ ಎಂದು ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮುಂದುವರೆದಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು, ಜಿಲ್ಲೆಯಲ್ಲಿ ಇದುವರೆಗೂ 684,736 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ.

ಸಲ್ಲಿಸಿದ್ದಾರೆ. ದಾವಣಗೆರೆ ಜಿಲ್ಲಾದ್ಯಂತ ಹಮ್ಮಿಕೊಳ್ಳಲಾಗಿದ್ದ ಮತದಾರರ ಪಟ್ಟಿ ಪರಿಶೀಲನೆಯ ಮನೆ ಮನೆ ಭೇಟಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಸ್ಥಳಾಂತರ, ಶಾಶ್ವತ ವಲಸೆ, ಮರಣ ಹಾಗೂ ದ್ವೀಪ್ರತಿ ಸೇರಿದಂತೆ ವಿವಿಧ ಕಾರಣಗಳಿಂದಾಗಿ 13,387 ಮತದಾರರನ್ನು ಪಟ್ಟಿಯಿಂದ ತೆಗೆದುಹಾಕುವ ಪ್ರಕ್ರಿಯೆ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಹಿನ್ನೆಲೆ ಎನ್ಡಿಆರ್ಎಫ್ ಹಣ ಶೀಘ್ರ ಬಿಡುಗಡೆ ಕೋರಿ ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಪತ್ರ. ದೇವಸ್ಥಾನಗಳ ಹುಂಡಿ ಮೇಲೆ ನಿಗಾ ವಹಿಸಲು ಕೇಂದ್ರ ಕಚೇರಿಯಲ್ಲಿ ನಿಯಂತ್ರಣ ಕೊಠಡಿ ತೆರೆಯಲು ಸರ್ಕಾರ ನಿರ್ಧಾರ. ಎಚ್ಎಂಟಿಗೆ ನೀಡಿರುವ ಜಮೀನನ್ನು ಅನ್ಯ ಉದ್ದೇಶಕ್ಕೆ ಬಳಸುವಂತಿಲ್ಲ, ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟನೆ. ಬಾದಾಮಿ, ಕೊಪ್ಪಳ, ಅಳ್ನಾವರ, ಬಂಟ್ವಾಳ ರೈಲು ನಿಲ್ದಾಣಗಳನ್ನು ನಾಳೆ ವರ್ಚುವಲ್ ಮೂಲಕ ಉದ್ಘಾಟಿಸಲಿರುವ ಪ್ರಧಾನಿ. ಮತ್ತು ಮಂಡ್ಯ ಜಿಲ್ಲೆಯ ರೈತರ ಬೇಡಿಕೆಗೆ ಸ್ಪಂದಿಸಿದ ರಾಜ್ಯ ಸರ್ಕಾರ, ಕೆಆರ್ಎಸ್ ಜಲಾಶಯದಿಂದ ಕುಡಿಯಲು ನೀರು ಬಿಡುಗಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35 ಕ್ಕೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಂಗೀತ ನಿರ್ದೇಶಕರು,
2: ಹಿನ್ನೆಲೆ ಗಾಯಕರು,
1: ಚಿತ್ರ ಸಾಹಿತಿಗಳು,
2: ವಾದ್ಯ ಸಂಗೀತಗಾರರು,
1: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
2: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
1: ನಮ್ಮ ವಾಣಿ ಆಕಾಶವಾಣಿ.
3: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು,
4: ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ,
5: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು,
3: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು, ಹಾಡು ಹಳೆತು ಭಾವ ಎಂದಿದ್ದರೂ ಹೊಸತು,
5: ಹಳೆಯ ಬಂಗಾರದ ಗೀತೆಗಳು,
3: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್,
5: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
6: ಹಾಗೂ ಸಂಜೆ 5:02.
3: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು, ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ.
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ.
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
1: ಮೃದು

0: ಬೆಂಗಳೂರು 102.9 FM.
1: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗ್ತಾ ಇದೆ 6:55. ಈಗ ಕೇಳೋಣ ಕನ್ನಡ ರತ್ನ ಭಂಡಾರದ ಮರುಪ್ರಸಾರ.
2: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡ ರಂಗಭೂಮಿಯ ದೊಡ್ಡ ಹೆಸರು ಆರ್ ನಾಗೇಂದ್ರ ರಾಯರು, ಟೈಗರ್ ವರದಾಚಾರ್ಯರು. ಇವರ ಜೊತೆ ಜೊತೆಗೆ ಇದ್ದವರು ಎಂಜಿ ಮರಿರಾವ್. ಗಾಯನ ಅಭಿನಯದಲ್ಲಿ ಬಹಳ ಜನಪ್ರಿಯರಾಗಿದ್ದರು. ವರದಾಚಾರ್ಯರ ಕೊನೆಯ ದಿನಗಳವರೆಗೂ ಅವರ ಜೊತೆ ಇದ್ದರು. ಅವರ ಬಗ್ಗೆ ಪುಸ್ತಕವನ್ನು ಬರೆದರು. ಸ್ವತಃ ಕಲಾವಿದರಾದ ಎಂಜಿ ಮರಿರಾವ್ ಅವರು ಟೈಗರ್ ವರದಾಚಾರ್ಯರು ಹೇಗಿದ್ದರು ಅಂತ ಬಣ್ಣಿಸಿದ್ದಾರೆ. ಮರಿರಾವ್ ಅವರ ಧ್ವನಿಯನ್ನ ಕೇಳ್ತಾ ಟೈಗರ್ ವರದಾಚಾರ್ಯರನ್ನ ನಾವು ಚಿತ್ರಿಸಿಕೊಳ್ಳಬೇಕು. ಕೇಳೋಣ ರಂಗಭೂಮಿ ಕಲಾವಿದರು ಎಂಜಿ ಮರಿರಾವ್ ಅವರ ಧ್ವನಿ.
3: ನನಗೆ ಸುಮಾರು 7-7.5 ವರ್ಷ ಇದ್ದಾಗ ಆ ವರದಾಚಾರ್ಯ ಕಂಪನಿಯಲ್ಲೇ ಇದ್ದ ನಮ್ಮ ಅಣ್ಣನ ಜೊತೆಯಲ್ಲಿ ನೋಡೋದಕ್ಕೆ ಹೋಗ್ತಾ ಇದ್ದೆ. ಆಗ ಆ ನಾಟಕ ಆ ಚಿಕ್ಕ ವಯಸ್ಸಿನಲ್ಲಿ ಏನೋ ಒಂದು ವಿಶೇಷವಾಗಿ ಕಾಣಿಸ್ತಾ ಇತ್ತು. ನನಗೂ ಏನೋ ಒಂದು ತರಹ ನಾಟಕದಲ್ಲಿ ಸೇರ್ಕೋಬೇಕು ಅಂತನೋ ಅಭಿಪ್ರಾಯವೂ ಸ್ವಲ್ಪ ಕಾಣಿಸ್ತಾ ಇತ್ತು. ಅದೇ ಸಂದರ್ಭದಲ್ಲಿ 1908 ಅವ್ರ ಕಂಪ್ನಿಯಲ್ಲಿ ಬಾಲ ಪಾತ್ರಗಳು ವಹಿಸೋದಕ್ಕೆ ಸರಿಯಾದ ಚಿಕ್ಕ ಹುಡುಗರು ಯಾರೂ ಇರಲಿಲ್ಲ. ನಾನು ಅವ್ರ ಕಂಪ್ನಿಗೆ ಸೇರೋ ಸುಯೋಗ ಬಂತು. ನಮ್ಮ ಅಣ್ಣ ಕರ್ಕೊಂಡು ಹೋಗಿ ಆ ಕಂಪ್ನಿಗೆ 1908 ಸೇರಿಸ್ತಾ, ಅವರು ದಿವಂಗತರಾಗೋದು ಆಗೋ ಸಮಯದಲ್ಲೂ ಕೂಡ ನಾನು ಅವಿಚ್ಛಿನ್ನವಾಗಿ ಅವರ ಸೇವೆ ಮಾಡಿ, ಕಲಾ ಸೇವೆ ಮಾಡಿ ಇದುವರೆಗೂ ಅವ್ರ ಹೆಸರು ಹೇಳಿಕೊಂಡೆ ನಾನು ಇವತ್ತಿನ ದಿವಸ ಜೀವನ ಮಾಡ್ತಾ ಇದ್ದೀನಿ. ನಾನು ಕಲಾವಿದನಾದರೂ ಅವರ ವಿಶೇಷ ಗುಣಗಳನ್ನ ವರ್ಣಿಸೋ ಅಷ್ಟು ನನಗೆ ಶಕ್ತಿ ಇಲ್ಲ. ಬೆಲ್ಲಸವಿ ಬಲ್ಲವನೇ ಬಲ್ಲ ಎಂದ ಹಾಗೆ ಅವ್ರ ನಾಟಕಗಳನ್ನ ಅವ್ರನ್ನ ಕಂಡು ಅವರ ಮೆಚ್ಚುಗೆ ಪಡೆದು ಅವ್ರನ್ನ ಹೊಗಳಬಹುದಾದಂಥ ಜನಗಳ ಬಾಯಿಂದ ನಾನು ಎಷ್ಟೋ ವಿಧವಾಗಿ ಕೇಳಿದ್ದೀನಿ. ಜೊತೆಯಲ್ಲಿ ಕೆಲಸ ಮಾಡಿದ್ರಿಂದ ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ ತಕ್ಕ ಮಟ್ಟಿಗೆ. ಮುಖ್ಯವಾಗಿ ಅವರ ರೂಪ. ರೂಪ ಅಂತಂದರೆ ಸಾಧಾರಣವಾಗಿ ಸುಂದರ ಪುರುಷರು ಅಂತಂದಿದ್ದ ಹೇಳೋ ಹಾಗಿಲ್ಲ. ಸಾಧಾರಣವಾಗಿದ್ದರೂ ಅವರ ಸ್ಟೇಜ್ ಮೇಲೆ ಬಂದ ಕಾಲದಲ್ಲಿ ಅವರ ರೂಪ ಎಂಥ ಮನುಷ್ಯನಾದರೂ ಆಕರ್ಷಣೆ ಮಾಡಿ ಅವ್ರು ಏನು ಮಾಡಿದ್ರೂ ಅದು ಸರಿ ಎನಿಸ್ಕೊಳ್ಳೋ ಹಾಗೆ ಅವರ ಆಕರ್ಷಣೆ ಚೆನ್ನಾಗಿತ್ತು. ಆಮೇಲೆ ಪ್ರತಿಯೊಂದು ಪಾತ್ರ, ಯಾವುದೇ ಪಾತ್ರ ತಗೊಳ್ಳಿ, ಅವರು ಶಕುಂತಲಾ ನಾಟಕದಲ್ಲಿ ದುಷ್ಯಂತ, ಹಿರಣ್ಯಕಶಿಪು ಪಾತ್ರ, ಮತ್ತು ರೋಮಿಯೋ ಇಂಗ್ಲಿಷ್ ನಾಟಕ ಶೇಕ್ಸ್ಪಿಯರ್ ಬರೆದಿರೋ ರೋಮಿಯೋ ಜೂಲಿಯಟ್ನಲ್ಲಿ ರೋಮಿಯೋ ಪಾತ್ರ ವಹಿಸ್ತಾ ಇದ್ದರು. ಆ ಪಾತ್ರ ಹರಿಶ್ಚಂದ್ರ, ಇಂತಹ ಪಾತ್ರಗಳು ಪ್ರತಿಯೊಂದು ಪಾತ್ರನು ನೋಡಿದವರು
4: ಈ ನಿರುಪಮ ನಾಟಕದಲ್ಲಿ ಸಂತಾಪ
3: ಇದ್ರು. ಈ ಪ್ರತಿಯೊಂದು ನಾಟಕ ಅವರು ಆಡ್ತಾ ಇದ್ದ ಪ್ರತಿಯೊಂದು ನಾಟಕದಲ್ಲೂ ಆ ಪಾತ್ರಕ್ಕೆ ಹೊಂದುವಂಥ ರೂಪ ಅವರ ಮೈಕಟ್ಟು. ಆಮೇಲೆ ಪಾತ್ರಕ್ಕೆ ಒಪ್ಪುವ ಸಹಜವಾದ ಅಭಿನಯ, ಆ ಪಾತ್ರ ಚೆನ್ನಾಗಿ ತಿಳ್ಕೊಂಡು ಆ ಪಾತ್ರವೇ ನಾನು ಅಂತ ಲೀನವಾಗಿ ಅದನ್ನ ಒಂದೊಂದು ಸಮಯದಲ್ಲಿ ನಮಗೆ ಅನುಮಾನ ಬಂದ್ಬಿಡೋದು, ಇವರೇ ನಿಜವಾಗ್ಲೂ ಕೋಪಿಸ್ಕೊಂಡೇ ಇದ್ದಾರೆಯೋ ಇಲ್ವೋ ಅಂತನೋ ಅಭಿಪ್ರಾಯ ನಮ್ಮ ಮನಸ್ಸಿನಲ್ಲೇ ಬಂದ್ಬಿಟ್ಟು, ಜೊತೆಯಲ್ಲಿ ನಾನು ಇದ್ರೂ ಕೂಡ ಭಯವಾಗ್ತಾ ಇತ್ತು. ಅಷ್ಟು ಸಹಜವಾಗಿ ಅಭಿನಯ ಅವರದಿತ್ತು. ಮತ್ತೆ ವಾಕ್ಚಾತುರ್ಯ, ಸ್ವತಂತ್ರವಾಗಿ ನಾಲ್ಕು ಮಾತುಗಳು ಆಡುವಂತಹ ಶಕ್ತಿ, ವಾಕ್ಚಾತುರ್ಯ ಚೆನ್ನಾಗಿತ್ತು. ಇದಿಷ್ಟು ಒಬ್ಬ ಮನುಷ್ಯನಲ್ಲಿ ಇರೋದು ಬಹಳ ಅಪರೂಪ. ಮತ್ತೆ ಅವರ ಗಾಂಭೀರ್ಯ, ವಿದ್ಯೆ, ಇವು ಬಹಳ ಮುಖ್ಯವಾಗಿ ಜನಗಳನ್ನ ಆಕರ್ಷಣೆ ಮಾಡ್ತಾ ಇತ್ತು. ಆ ಶಾಕುಂತಲಾ ನಾಟಕದಲ್ಲಿ ಅವ್ರ ಮುಖ್ಯವಾದ ನಾಟಕ, ಪ್ರಾರಂಭ ಮಾಡಬೇಕಾದ ಶಾಕುಂತಲಾ ನಾಟಕ, ಮುಕ್ತಾಯ ಮಾಡಬೇಕಾದ ಶಾಕುಂತಲಾ ನಾಟಕ, ಈ ರೀತಿಯ ಯಾವಾಗ್ಲೂ ಅವರ ಪದ್ಧತಿ. ಆ ಶಾಕುಂತಲಾ ನಾಟಕದಲ್ಲಿ ಆ ದುಷ್ಯಂತನ ಪಾತ್ರವನ್ನ ಕವಿಗಳು ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದಾರೆಯೋ, ಎಷ್ಟು ಗಾಂಭೀರ್ಯವಾಗಿರಬೇಕು ಅಂತ ಅವರ ಭಾವನೆ ಇತ್ತೋ ಅದೇ ಪ್ರಕಾರವಾಗಿ ಇವರ ಅಭಿನಯವೂ ಕೂಡ ಅಷ್ಟು ಗಾಂಭೀರ್ಯದಿಂದ ಕೂಡಿತ್ತೆ ಹೊರತು ಚೆಲ್ ಚೆಲ್ಲಾಗಿ ಏನೂ ಇರಲಿಲ್ಲ. ಇದಾಯಿತು. ಇದು ಏನೋ ಶೃಂಗಾರದ ಸುಪ್ರಧಾನವಾದ ನಾಟಕ ಆಗೋಯ್ತು. ಅದಾದ ಮೇಲೆ ಹಿರಣ್ಯಕಶಿಪು ಪಾತ್ರ, ಅವರ ಆ ಅಟ್ಟಹಾಸ, ಏನು ಮುಖಕ್ಕೇನು ಹಸಿರು ಕೆಂಪು ಬಣ್ಣಗಳು ಬರೀದೇನೋ, ಸಾಧಾರಣವಾದ ಒಂದು ಮೀಸೆ ತಿರುವಿ ಒಂದು ರೀತಿಯಾಗಿ ಬಂದರೂ ಸಾಧಾರಣವಾಗಿ ಮಾಡಿಕೊಂಡ್ರು ಕೂಡ ಅವರ

0: ಅಭಿನಯದಲ್ಲಿ ಆ ರೌದ್ರ, ಆ ಟಿವಿ, ಆ ಗರ್ವ ಇವುಗಳೆಲ್ಲ ಬಹಳ ಚೆನ್ನಾಗಿ ವ್ಯಕ್ತಪಡಿಸ್ತಾ ಇದ್ರು.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ರಂಗಭೂಮಿ ಕಲಾವಿದರಾದ ಎಂಜಿ ಮರಿರಾವ್ ಅವರ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವೃದ್ಧರು ಹಾಗೂ ಮರಣಾಂತಿಕ ಕಾಯಿಲೆಯಿಂದ ಬಳಲುತ್ತಿರುವ ಕೈದಿಗಳ ಅಕಾಲಿಕ ಅಥವಾ ಅವಧಿಪೂರ್ವ ಬಿಡುಗಡೆಗೆ ಸಂಬಂಧಿಸಿದಂತೆ ಸಮಗ್ರ ನೀತಿಯನ್ನು ರೂಪಿಸಿ ಜಾರಿಗೊಳಿಸುವಂತೆ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸುಪ್ರೀಂಕೋರ್ಟ್ ಇಂದು ನಿರ್ದೇಶನ ನೀಡಿದೆ. ನವದೆಹಲಿಯಲ್ಲಿ ಇಂದು ಕಾಂಗ್ರೆಸ್ ಸಂಸದೀಯ ಪಕ್ಷದ ಸಭೆ ನಡೆಯಿತು. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ಪಕ್ಷದ ಹಿರಿಯ ನಾಯಕರು ಸಭೆಯಲ್ಲಿ ಭಾಗವಹಿಸಿದ್ದರು. ಭಯೋತ್ಪಾದನೆಗೆ ಹಣಕಾಸು ನೆರವು ಮತ್ತು ಅಕ್ರಮ ಒಳ ನುಸುಳುವಿಕೆ ಜಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಇಡಿ ಇಂದು ದೇಶದ 13 ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿದೆ. ರಾಜ್ಯದಲ್ಲಿ ಮಾದಕ ವಸ್ತುಗಳ ಹಾವಳಿಯನ್ನು ತಡೆಗಟ್ಟಲು ಹಾಗೂ ಸಾರ್ವಜನಿಕರಲ್ಲಿ ಈ ಬಗ್ಗೆ ಜಾಗೃತಿ ಮೂಡಿಸಲು ರಾಜ್ಯ ಸರ್ಕಾರ ಆಪರೇಷನ್ ರೈಸ್ ಎಂಬ ಹೊಸ ವಿನೂತನ ಅಭಿಯಾನವನ್ನು ಜಾರಿಗೆ ತಂದಿದೆ. ಇದರ ಜೊತೆಗೆ ಬೇಡಪ್ರೋ ಎಂಬ ವಿಶೇಷ ಅಭಿಯಾನವನ್ನು ಕೂಡ ನಡೆಸಲಾಗುತ್ತಿದೆ ಎಂದು ಕೋಲಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕನಿಕಾ ಸಿಕ್ರಿವಾಲ್ ಮಾಹಿತಿ ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯ ಪ್ರತಿಯೊಬ್ಬ ಅರ್ಹ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿಕೊಂಡು ಕಡ್ಡಾಯವಾಗಿ ಮತದಾನ ಮಾಡುವಂತೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ವತಿಯಿಂದ ಜಿಲ್ಲೆಯಾದ್ಯಂತ ವಿಶೇಷ ಮತದಾರರ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ರಾಜ್ಯ ಸ್ವೀಪ್ ನೋಡಲ್ ಅಧಿಕಾರಿ ವಸ್ತ್ರದ್ ತಿಳಿಸಿದ್ದಾರೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಇಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 96.35 ರೂಪಾಯಿಯಷ್ಟಾಗಿದೆ. ಇಂಗ್ಲೆಂಡ್ನ ಕಾರ್ಡಿಫ್ ಸೋಫಿಯಾ ಗಾರ್ಡನ್ನಲ್ಲಿ ಇಂದು ನಡೆಯುತ್ತಿರುವ ಸರಣಿಯ ಎರಡನೇ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಎತ್ತಿಚ್ಚಿನ ವರದಿ ಬಂದಾಗ 18.3 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 105 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8 ಗಂಟೆಗೆ.

0: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಸಮಯ 7:05 ಗಾನ ಬಜಾನ ಮುಂದುವರ್ಸೋಣ. ಗಾನ ಬಜಾನದಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ನಾವು ಮಾಡುವಂಥ ಒಂದಷ್ಟು ವಿಚಿತ್ರ ಹವ್ಯಾಸಗಳು, ಗೊತ್ತಿಲ್ಲದೆ ಮಾಡುವಂಥ ಹವ್ಯಾಸಗಳು, ಆಮೇಲೆ ಅಯ್ಯೋ ಹಿಂಗೆ ಮಾಡಿಬಿಟ್ಟ ಅಂತ ರಿಯಲೈಸ್ ಮಾಡ್ಕೊಳ್ಳುವಂಥ ವಿಚಾರಗಳನ್ನ ನನ್ನ ಜೊತೆ ಹಂಚ್ಕೊಳ್ಳಿ ಅಂತ ನಾನು ಕೇಳಿದ್ದೆ. ಡಾಕ್ಟರ್ ಅಂಬುಜಾ ಮಳಕೆಡರು, ಗುಡ್ ಈವ್ನಿಂಗ್ ಸರ್. ನಾನು ವಿವಿಧ ಭಾರತಿ ಕೇಳೋದು ಟ್ಯಾಬಲ್ಲಿ ಕೇಳ್ತೀನಿ. ಅದೇ ಸಮಯದಲ್ಲಿ ಒಂದಷ್ಟು ಪುಸ್ತಕಗಳ ಅನುವಾದದ ಕೆಲಸ ಕೂಡ ಮಾಡ್ತಾ ಇರ್ತೀನಿ. ಕೆಲವೊಮ್ಮೆ ಮರೆತು ಅನುವಾದ ಮಾಡಿರುವಂಥ ವಿಷಯನ ವಿವಿಧ ಭಾರತಿಗೆ ಕಳಿಸ್ಬಿಟ್ಟಿರ್ತೀನಿ, ಮತ್ತು ಸ್ವಲ್ಪ ಹೊತ್ತಿನ ನಂತರ ನೆನಪಾದಾಗ ಅಯ್ಯೋ ಇದನ್ನು ಅವ್ರಿಗೆ ಕಳಿಸ್ಬಿಟ್ಟ ಅಂತ ನೆನಪು ಮಾಡಿಕೊಂಡು ಡಿಲೀಟ್ ಮಾಡ್ತೀನಿ. ಕೆಲವೊಮ್ಮೆ ಸಾರಿ ಅಂತ ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿರ್ತೀನಿ ಅಂತ ಹೇಳಿದ್ದಾರೆ. ಬೆಳಗ್ಗೆ ಹೊತ್ತು ನಾನು ವಿವಿಧ ಭಾರತಿ ಕೇಳ್ತಾ ಇರಬೇಕಾದ್ರೆ ಹಾಡು ಅಲ್ಲೇನೋ ಒಂದು ಟಾಪಿಕ್ ಕೊಟ್ಟಿರ್ತಾರೆ, ಅದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ, ಅದಕ್ಕೇನಾದರೂ ಸಂದೇಶ ಕಳಿಸೋ ಗುಂಗಲ್ಲಿ ಉಪ್ಪು ಖಾರ ಆಲ್ರೆಡಿ ಹಾಕಿರ್ತೀನಿ. ಆ ಸಂದೇಶ ಕಳಿಸಿ ಬರೋ ಗ್ಯಾಪಲ್ಲಿ ಅಯ್ಯೋ ಹಾಕಿಲ್ವೇನೋ ಅಂತ ಅಂದ್ಕೊಂಡು ಮತ್ತೆ ಎರಡು ಸಲ ಹಾಕ್ಬಿಟ್ಟಿರ್ತೀನಿ. ಈ ಥರ ಏನೇನೋ ಎಡವಟ್ಟೆಗಳು ಆಗ್ತಾ ಇರುತ್ತೆ ಅಂತ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದ ತಮ್ಮ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಕ್ಕೆ. ಸರ್, ನಾನು ಪ್ರತಿದಿನ ಮನೆಯಿಂದ ಹೊರಡಬೇಕಾದ್ರೆ ಬಿಗತ್ಕಿಯನ್ನು ಸರಿಯಾಗಿ ಲಾಕ್ ಮಾಡಿರ್ತೀನಿ, ಮನೆ ಡೋರನ್ನು ನೀಟಾಗಿ ಲಾಕ್ ಮಾಡಿರ್ತೀನಿ. ಅರ್ಧ ದಾರಿಗೆ ಹೋದ ಮೇಲೆ ಸರ್ ನನಗೆ ಅಯ್ಯೋ ಕೀ ಹಾಕಿದ್ದೀನಾ ಇಲ್ವಾ ಅಂತ ತುಂಬ ಯೋಚನೆ ಕಾಡ್ತಾ ಇರುತ್ತೆ. ಅಪ್ಪಿ ತಪ್ಪಿ ನಾನೇನಾದರೂ ಡೋರ್ ಸರಿಯಾಗಿ ಹಾಕಿಲ್ಲ ಅಂದರೆ ಕಳ್ಳರು ಮನೆಗೆ ನುಗ್ಗಿಬಿಡ್ತಾರಲ್ಲ ಅಂತ ಏನೇನೋ ಯೋಚನೆ ಬರುತ್ತೆ. ಎಷ್ಟೋ ಬಾರಿ ಅರ್ಧ ದಾರಿಗೆ ಬಂದಮೇಲೆ, ಬಸ್ ಸ್ಟಾಪ್ವರೆಗೂ ಬಂದಮೇಲೆ ವಾಪಸ್ ಮನೆಗೆ ಹೋಗಿ ನೋಡ್ಕೊಂಡು ಬಂದಿದ್ದೀನಿ, ಅವಾಗ ಬೀಗ ಕರೆಕ್ಟಾಗಿ ಲಾಕ್ ಮಾಡಿರ್ತೀನಿ. ಒಂದೊಂದ್ಸಲ ಈ ಥರ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ ಅಂತಿದ್ದಾರೆ. ನಿಮಗೂ ಕೂಡ ಈ ರೀತಿ ಒಂದಷ್ಟು ಅನುಭವಗಳು ಆಗಿದ್ದರೆ ನಮ್ಮ ಜೊತೆ ಹಂಚ್ಕೊಳ್ಳಿ. WhatsApp ಸಂಖ್ಯೆ 94 8 3 0 9 1 09 2 9 ಗೆ.

ಗಾನ ಬಜಾನದಲ್ಲಿ ಸಾಕ್ತಾ ಇದೀವಿ. ಇನ್ನೊಂದಷ್ಟು ವಿಚಿತ್ರವಾದ ಸಂಗತಿಗಳು ನಾವು ಮಾಡೋದೇನು ಅಂದ್ರೆ ಶಾಪಿಂಗ್ ಹೋಗ್ತಿವಿ. ಆದ್ರೆ ಶಾಪಿಂಗ್ ಹೋದ್ರೆ ಬೇಕಾದದ್ ಮಾತ್ರ ಮನೆಗೆ ಬರಲ್ಲ, ಅದನ್ನ ಬಿಟ್ಟು ಬಾಕಿ ಎಲ್ಲದೂ ಬರುತ್ತೆ. ಅಮ್ಮ ಹೇಳ್ತಾರೆ ಹೋಗಿ ಹಾಲು ತಗೊಂಬ ಅಂತ, ಅಲ್ಲಿ ಆಫರ್ ಕಾಣುತ್ತೆ, ಚಾಕ್ಲೇಟ್ ತಗೋತೀವಿ, ಜ್ಯೂಸು, ಬಿಸ್ಕತ್ತು, ಐಸ್ ಕ್ರೀಮ್, ಇನ್ನೇನೋ. ಮನೆಗೆ ಬಂದ್ಮೇಲೆ ಅಮ್ಮ ಕೇಳ್ತಾರೆ ಹಾಲು ತಂದಿ ಅಂತ, ಅಷ್ಟಲ್ಲಿ ನೆನಪಾಗುತ್ತೆ, ಅಯ್ಯೋ ದೇವ್ರೆ ಅದನ್ ತರದನ್ನೇ ಮರ್ತು ಬಿಡ್ದೀವಲ್ಲ ಅಂತ. ಅಥವಾ ಸೂಪರ್ ಮಾರ್ಕೆಟ್ಗೆ ಏನೋ ಒಂದು ವಸ್ತು ತಗೊಳಕ್ಕೆ ಹೋಗ್ತೀವಿ, ಬಿಲ್ ನೋಡಿದ್ರೆ 2,000-3,000 ಆಗಿರುತ್ತೆ. ನಮಗೆ ಬೇಕಿದ್ದದ್ದು 150-200 ರೂಪಾಯಿ ವಸ್ತು. ಆದರೆ ಶಾಪಿಂಗ್ ಅಂದರೆ ಇದೇ ಅಲ್ವಾ ಮ್ಯಾಜಿಕ್ಕು. ಪಟ್ಟಿ ಮಾಡ್ಕೊಂಡು ಹೋದ್ರೂ ಕೂಡ ಪಟ್ಟಿಯಲ್ಲಿ ಇಲ್ಲದೆ ಇರೋದೇ ಹೆಚ್ಚಾಗಿ ಮನೆಗೆ ಬರುತ್ತೆ. ನಿಮಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಲ್ವಾ? ಹಾಗಿದ್ರೆ ವಾಟ್ಸ್ಆ್ಯಪ್ ಸಂಖ್ಯೆ 9484-1901-2 ನಿಮ್ಮ ಸಂದೇಶಗಳನ್ನ ಕಳಿಸ್ಕೊಡಿ. ನೀವು ನಿಮ್ಮಲ್ಲಿರುವಂತಹ ಒಂದಷ್ಟು ವಿಚಿತ್ರ ಹವ್ಯಾಸಗಳು ಯಾವುದು, ಅಭ್ಯಾಸಗಳು ಯಾವುದು ಅಂತ ಹಂಚಿಕೊಳ್ಳಿ ವಾಟ್ಸ್ಆ್ಯಪ್ ಸಂಖ್ಯೆ 9484-1901-2.

0: ಸಮಯ 7:22 ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಕೇಳೋಣ ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಸತ್ತವನು ಪಿಡಿಯಲಿಂದ್ರಿಯ ಕಳವೆ, ಇಂದ್ರಧನು ಕೈದೋಟಿ ಕೊಂಕಿಗೆಟಕುವುದೇ. ಇಂದ್ರಿಯಾತೀತವನು ಪಿಡಿಯಲಿಂದ್ರಿಯ ಕಳವೆ, ಇಂದ್ರಧನು ಕೈದೋಟಿ ಕೊಂಕಿಗೆಟಕುವುದೇ. ಸಂದೃಶ್ಯವಾತ್ಮವಾತ್ಮಕ್ಕೆ ಬೇರೆ ಕರ್ಣದಿಂ ತಂದ್ರಿ ಬಿಡೆ ದೊರೆವುದದು ಮಂಕುತಿಮ್ಮ. ಸಂದೃಶ್ಯವಾತ್ಮವಾತ್ಮಕ್ಕೆ ಬೇರೆ ಕರ್ಣದಿಂ ತಂದ್ರಿ ಬಿಡೆ ದೊರೆವುದದು ಮಂಕುತಿಮ್ಮ.

ಇದು ಹಿಂದಿನ ಪದ್ಯದ್ದೇ ಒಂದು ಮುಂದುವರೆದ ಭಾಗವಾಗಿ ಕಾಣುತ್ತೆ. ಇಂದ್ರಿಯಾತೀತವಾದ್ದು ಅಂತಿದೆಯಾ, ಸಾಮಾನ್ಯವಾಗಿ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಪಂಚೇಂದ್ರಿಯಗಳಿದೆ, ಈ ಪಂಚೇಂದ್ರಿಯಗಳ ಮೂಲಕವೇ ಎಂಥ ಅನುಭವವನ್ನು ನಾವು ನೋಡಬೇಕು ಅನ್ನುವುದನ್ನು ಭಾರತೀಯ ತತ್ವಶಾಸ್ತ್ರವಾಗಲಿ ಅಥವಾ ಪಾಶ್ಚಾತ್ಯ ಫಿಲಾಸಫಿ ಆಗಲಿ ಒಪ್ಕೊಂಡಿರೋ ಮಾತು. ಆದರೆ ಅನೇಕ ಸಂಗತಿಗಳು ಇಂದ್ರಿಯದ ಒಂದು ಗಡಿಯ ಕೊನೆಯಲ್ಲಿರುತ್ತೆ, ಇಂದ್ರಿಯಗಳ ಗಡಿಯ ಬಾರ್ಡರ್ನಲ್ಲಿರುತ್ತೆ. ಅಲ್ಲಿ ಆ ಅನುಭವಗಳನ್ನು ನಾವು ಪಡೆಯುವುದು ಹೇಗೆ? ಇದನ್ನು ಪಡೆಯಬೇಕಾದ್ರೆ ನಾವು ನಮ್ಮ ಅಂತರಂಗವನ್ನು ಪಳಗಿಸ್ಕೋಬೇಕಾಗುತ್ತೆ, ನಮ್ಮ ಇಂದ್ರಿಯಗಳಿಗೆ ಹತೋಟಿಯನ್ನು ತರಬೇಕಾಗುತ್ತೆ, ಅದಕ್ಕಿಂತ ಮುಖ್ಯವಾಗಿ ನಮ್ಮ ಹೃದಯವನ್ನು ವಿಶಾಲ ಮಾಡ್ಕೋಬೇಕಾಗತ್ತೆ. ಈ ಇಂದ್ರಿಯಗಳನ್ನು ನಾವು ಕೇವಲ ನಿಯಂತ್ರಣ ಮಾಡೋದಿಲ್ಲ. ಪಾಶ್ಚಾತ್ಯರ ಸೈಕಾಲಜಿ, ಫ್ರಾಯ್ಡ್ ಇತ್ಯಾದಿ ಹೇಳಿದಂಥ ಸೈಕಾಲಜಿಯಲ್ಲಿ ಇಂದ್ರಿಯಗಳ ದಮನ ಬರುತ್ತೆ, ಮನಸ್ಸಿನ ದಮನ, ಕಾಮನೆಗಳ ದಮನ ಬರುತ್ತೆ. ದಮನ ಮಾಡಿದರೆ ಅದು ಇನ್ನೊಂದ್ಸರ್ತಿ ಯಾವತ್ತೂ ಎದ್ದು ಬರುತ್ತೆ ಮೇಲಕ್ಕೆ ಭೂತವಾಗಿ. ಹಾಗಲ್ಲ, ಅದನ್ನು ನಾವು ಅದನ್ನು ಇನ್ನಷ್ಟು ವಿಸ್ತಾರ ಮಾಡಬೇಕು. ಅದಕ್ಕೆ ಇನ್ನೂ ಯಾವ ಸ್ಕೋಪ್ಗಳನ್ನು ನಾವು ಕೊಟ್ಟಿರಲಿಲ್ವೋ ಅದನ್ನು ಕೊಟ್ಟಾಗ ಇಂದ್ರಿಯಗಳು ಬೆಳೀತವೆ. ಇಂದ್ರಿಯಗಳು ಬೆಳೆದಾಗ ಮನುಷ್ಯ ಬೆಳೀತಾನೆ, ಮತ್ತು ಯಾವುದು ಅದುವರೆಗೂ ಇಂದ್ರಿಯಗಳಿಗೆ ಸಿಗ್ತಾ ಇರಲಿಲ್ವೋ ಅಂಥದನ್ನು ಅವನು ಪಡಿತಾನೆ. ಹೀಗಾಗಿ ವೇದಗಳಲ್ಲಿ ಇಂದ್ರನನ್ನ ಮನಸ್ಸಿನ ಅಧಿಪತಿ ಅಂತ ಕರೆದಿದ್ದಾರೆ. ಇಂದ್ರ ಅನ್ನೋ ಶಬ್ದ ಬಂದಿರೋದೇ ಅದರಿಂದ. ಈ ಇಂದ್ರಿಯಾತೀತವಾಗಿರೋದು, ಯಾವುದನ್ನು ನಾವು ಸೂಪರ್ ನ್ಯಾಚುರಲ್ ಅಂತ ಹೇಳ್ತಾರೆ ಅಥವಾ ಪ್ಯಾರಾಸೈಕಾಲಜಿ ಅಂತ ಹೇಳ್ತಾರೆ, ಇದು ಯಾರೋ ಕೆಲವೇ ವ್ಯಕ್ತಿಗಳಿಗೆ ಸೀಮಿತವಾಗಿರೋದು ಅಂತಲ್ಲ. ಇದು ಪ್ರತಿಯೊಬ್ಬರಲ್ಲೂ ಇದೆ, ಆದರೆ ಅವರವರು ಅದನ್ನು ಜಾಗೃತ ಮಾಡಿಕೊಂಡಿಲ್ಲ. ಅನೇಕ ಸ್ವಿಚ್ಗಳಿದೆ, ನಾವು ಕೆಲವು ಸ್ವಿಚ್ಗಳನ್ನು ಮಾತ್ರ ಆನ್ ಮಾಡೋದು ಕಲ್ತಿದ್ದೀವಿ, ಮಿಕ್ಕ ಸ್ವಿಚ್ಗಳನ್ನು ನಾವು ಆನ್ ಮಾಡೋದನ್ನು ಕಲ್ತ್ಕೊಂಡ್ರೆ ನಮ್ಮ ಜೀವನ ಇನ್ನೊಂದು ಸೂಕ್ಷ್ಮವಾಗುತ್ತೆ, ಅದರ ವಿಸ್ತಾರ ಹರಹು ಜಾಸ್ತಿಯಾಗುತ್ತೆ ಅನ್ನೋದನ್ನು ಡಿ ವಿ ಜಿ ಅವರು ಈ ಪದ್ಯದಲ್ಲಿ ಹೇಳ್ತಾರೆ. ಇದು ಇಂದ್ರಿಯದ ಮೂಲಕ ಇಂದ್ರಿಯಾತೀತವಾದ ಅನುಭವಗಳನ್ನು ದಕ್ಕಿಸಿಕೊಳ್ಳುವುದು ಹೇಗೆ ಅನ್ನೋದನ್ನು ಕುರಿತಂತ ಪದ್ಯ.

ಬಂಧನಗಳೆಲ್ಲವನು ದಾಟಿ ಹೊಳೆ ನೆರೆ ನೀರು ಸಂದಿಪುದು ಕಡಲ ನೀರ್ಗಳನ್ ಅಂತು ಜೀವನ್. ಬಂಧನಗಳೆಲ್ಲವನು ದಾಟಿ ಹೊಳೆ ನೆರೆ ನೀರು ಸಂಧಿಪುದು ಕಡಲ ನೀರ್ಗಳನ್ ಅಂತು ಜೀವನ್. ಇಂದ್ರಿಯದ ಕಟ್ಟುಗಳ ಮೀರ್ದೀಕ್ಷೆಯೋಟದಿಂ ಸಂದರು ಶಿಪನುಪರನ ಮಂಕುತಿಮ್ಮ. ಇಂದ್ರಿಯದ ಕಟ್ಟುಗಳ ಮೀರ್ದೀಕ್ಷೆಯೋಟದಿಂ ಸಂದರು ಶಿಪನುಪರನ ಮಂಕುತಿಮ್ಮ.

ಈ ಪದ್ಯದಲ್ಲಿ ಡಿ ವಿ ಜಿಯವರು ನಮ್ಮ ಇಂದ್ರಿಯಗಳನ್ನು ನಾವು ಹೇಗೆ ಮೀರಬೇಕು, ಅಂದರೆ ವಿ ಹ್ಯಾವ್ ಟು ಗೋ ಬಿಯಾಂಡ್ ಅವರ್ ಸೆನ್ಸರಿ ಆರ್ಗನ್ಸ್ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಈ ಬಂಧನಗಳು, ಇಂದ್ರಿಯಗಳು, ಈ ಹೊಳೆನಲ್ಲಿ ಬರುವಂಥ ನೀರು ಹೋಗಿ ಸೇರಿಕೊಂಡು ಸಮುದ್ರವನ್ನು ಸೇರುತ್ತೆ, ಆಗ ಸಮುದ್ರ ಕಡಲಾಗುತ್ತೆ. ಸಿಹಿ ನೀರು ಹೋಗಿ ಸೇರಿದಾಗ ಅದು ಉಪ್ಪು ಕಡಲಾಗುತ್ತೆ. ಹಾಗೆಯೇ ಈ ಜೀವ ಇಂದ್ರಿಯಗಳ ಬಂಧನವನ್ನು, ಕಟ್ಟುಗಳನ್ನು ಮೀರಿ ಮುಂದಕ್ಕೆ ಹೋದಾಗ ಅದು ಆತ್ಮ ಅನ್ನುವಂಥ ಅಥವಾ ಪರಮಾತ್ಮ ಅನ್ನುವಂಥ ಸಮುದ್ರವನ್ನು ದಾಟುತ್ತೆ, ಸೇರಿಕೊಳ್ಳುತ್ತೆ. ಇಲ್ಲಿ ಡಿ ವಿ ಜಿಯವರು ಜೀವವನ್ನು ನದಿಗೆ ಮತ್ತು ಆತ್ಮವನ್ನು ಸಮುದ್ರಕ್ಕೆ ಹೋಲಿಸ್ತಾ ಇದ್ದಾರೆ. ತುಂಬ ಉತ್ತಮವಾದ ಹೋಲಿಕೆಗಳನ್ನು ಕೊಡೋದ್ರಲ್ಲಿ ಡಿ ವಿ

0: ಇವರು ಸಿದ್ಧಹಸ್ತರು ಈ ಪದ್ಯದಲ್ಲೂ ಕೂಡ ಅದು ಕಾಣಿಸುತ್ತೆ. ಅಂದ್ರೆ ನದಿಗೆ ಯಾವ ಬಂಧನ ಇದೆ, ನದಿಗೆ ಒಂದು ಪಾತ್ರ ಇದೆ, ಅದನ್ನು ಬಿಟ್ಟು ಹರಿದ್ರೆ ಅದು ನದಿಯಾಗೋದಿಲ್ಲ. ಆದರೆ ಸಮುದ್ರಕ್ಕೆ ಇಷ್ಟೇ ಅನ್ನುವಂಥ ಪಾತ್ರ ಇಲ್ಲ. ಅದರ ಪಾತ್ರ, ಅದರ ವಿಸ್ತಾರ, ಅದರ ಗಾತ್ರ ದೊಡ್ಡದು. ಹಾಗೇನೆ ಜೀವದ ಒಂದು ಮಿತಿ ಚಿಕ್ಕದು, ಆತ್ಮದ ಅಥವಾ ಪರಮಾತ್ಮನ ಒಂದು ಮಿತಿ ಅಥವಾ ಅದರ ಸ್ವರೂಪ ಅನ್ನೋದು ತುಂಬ ದೊಡ್ಡದಿದೆ. ಅಂದರೆ ಅದರ ಅರ್ಥ ಏನಂದ್ರೆ ನಾವು ನದಿಯಿಂದ ಸಮುದ್ರವಾಗಿ ಪರಿವರ್ತನೆ ಆಗಬೇಕು, ವಿ ಶುಡ್ ಬಿಕಮ್ ಓಷನಿಕ್ ಅನ್ನೋದನ್ನ ಡಿ ವಿ ಜಿ ಅವರು ಈ ಒಂದು ಪದ್ಯದ ಮೂಲಕ ಹೇಳ್ತಿದ್ದಾರೆ. ತಬ್ಬಿಕೊಳ್ಳೋ ವಿಶ್ವವನ್ನು ಮಂಕುತಿಮ್ಮ ಅಂತ ಇನ್ನೊಂದು ಪದ್ಯದಲ್ಲಿ ಹೇಳ್ತಾರೆ. ನಾನು ವಿಸ್ತಾರ ಆಗಬೇಕು, ವಿಸ್ತಾರದಲ್ಲಿ ಬಾಳು, ವೈಶಾಲ್ಯದಲ್ಲಿ ಬಾಳು ಅಂತ ಬೇರೆ ಒಂದು ಕಗ್ಗದಲ್ಲಿ ಹೇಳ್ತಾರೆ. ಮುಖ್ಯವಾಗಿ ವ್ಯಕ್ತಿ ಇವತ್ತಿದ್ದಂತೆ ನಾಳೆ ಇರಬಾರ್ದು, ಅವನು ತನ್ನ ವ್ಯಕ್ತಿತ್ವವನ್ನು ಸದಾ ವಿಕಾಸ ಮಾಡಿಕೊಳ್ತಾ ಹೋಗಬೇಕು. ತನ್ನ ವ್ಯಕ್ತಿತ್ವದ ಪರಿಧಿಗಳನ್ನು, ಎಲ್ಲೆಗಳನ್ನು, ಬೌಂಡ್ರಿಗಳನ್ನು ದಾಟಿ ದಾಟಿ ಅವನು ವಿಶ್ವಾತ್ಮನಾಗಬೇಕು, ವಿಶ್ವಮಾನವನಾಗಬೇಕು ಅನ್ನುವುದು ಡಿ ವಿ ಜಿ ಅವರು ಅನೇಕ ಪದ್ಯಗಳ ಒಂದು ಒಳಗಿನ ಗುಪ್ತಧಾರೆಯಾಗಿ ಬರ್ತದೆ. ಈ ಪದ್ಯವು ಕೂಡ ಅದನ್ನೇ ಹೇಳ್ತಾ ಇದೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಡಾಕ್ಟರ್ ಕೆ ಶ್ರೀನಿವಾಸ್, ವ್ಯಾಖ್ಯಾನ ಡಾಕ್ಟರ್ ಜಿ ಬಿ ಹರೀಶ, ಸಂಯೋಜನೆ ಟಿ ವಿ ವಿದ್ಯಾಶಂಕರ್, ಎ ವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು,
2: ನೀ ಬಂದು ನಿಂತಾಗ ನಿಂತು ನೀನಕ್ಕಾಗ,
3: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು,
1: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು, ಹಾಡು ಹಳೆತು ಭಾವ ಎಂದಿದ್ದರೂ ಹೊಸತು,
3: ಹಳೆಯ ಬಂಗಾರದ ಗೀತೆಗಳು,
1: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್,
3: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್,
1: ಹಾಗೂ ಸಂಜೆ 5:02.

ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರು ಹೀಗೆನ್ನುತ್ತಾರೆ, ಬದುಕು ಎಂದರೆ ಕೇವಲ ನಮ್ಮ ಸಹಜೀವಿಗಳಾದ ಮನುಷ್ಯರ ಜೊತೆಯ ಸಂಬಂಧವಷ್ಟೇ ಅಲ್ಲ, ನಮ್ಮ ಬದುಕಿನ ಬೇರೊಂದು ಅಭಿವ್ಯಕ್ತಿಯಂತಿರುವ ನಿಸರ್ಗವನ್ನ ಕುರಿತ ಪ್ರೀತಿಯು ಇದರಲ್ಲಿ ಸೇರುತ್ತದೆ. ಒಂದು ಗಿಡವನ್ನು, ಮರವನ್ನು, ಹೂವನ್ನು, ಹಕ್ಕಿಯನ್ನು, ಬೆಟ್ಟವನ್ನು, ಹೊಳೆಯನ್ನು, ಮಳೆಯನ್ನು, ಬೆಳೆಯನ್ನು ಪ್ರೀತಿಸಲಾರದವನು ಮನುಷ್ಯರನ್ನು ಪ್ರೀತಿಸಲಾರ.

0: ಅವೆಷ್ಟು ಸಣ್ಣವರು ಎಂಬ ಅರಿವು ಮನುಷ್ಯನಿಗೆ ಅಗತ್ಯವಾದುದು.
1: ಸಮಯ ಆಗ್ತಾ ಇದೆ 7:35. ಈಗ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳೋಣ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ದೇಶದ ಮೊದಲ ನಿಖರ ಸಮಯ ಸೂಚಿಸುವ ಯಂತ್ರವನ್ನು ಬೆಂಗಳೂರಿನಲ್ಲಿ ಇಂದು ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಭದ್ರತಾ ಸವಾಲುಗಳನ್ನು ಎದುರಿಸಲು ಬಿಮ್ಸ್ಟೆಕ್ ಸದಸ್ಯ ರಾಷ್ಟ್ರಗಳ ನಡುವೆ ಸಹಕಾರ ಅಗತ್ಯ, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಪ್ರತಿಪಾದನೆ. ಉಡಾನ್ ಯೋಜನೆಯಡಿ ಮುಂದಿನ ಹಂತದಲ್ಲಿ 120 ಹೊಸ ತಾಣಗಳಿಗೆ ಸಂಪರ್ಕ, ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು. ಪುರಿಯಲ್ಲಿ ವಿಶ್ವಪ್ರಸಿದ್ಧ ಜಗನ್ನಾಥ ರಥಯಾತ್ರೆ, ಕಾಲ್ತುಳಿತದಲ್ಲಿ ಒಬ್ಬ ಭಕ್ತ ಸಾವು, ಹಲವರಿಗೆ ಗಾಯ. ಏಕದಿನ ಕ್ರಿಕೆಟ್, ಭಾರತ ಇಂಗ್ಲೆಂಡ್ ನಡುವಿನ ಎರಡನೇ ಪಂದ್ಯ ಪ್ರಗತಿಯಲ್ಲಿ. ವಾರ್ತೆಗಳ ವಿವರ. ದೇಶದ ಮೊದಲ ನಿಖರ ಸಮಯ ಸೂಚಿಸುವ ಯಂತ್ರವನ್ನು ಬೆಂಗಳೂರಿನಲ್ಲಿ ಇಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಪೂರೈಕೆ ಹಾಗೂ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಲೋಕಾರ್ಪಣೆಗೊಳಿಸಿದರು. ಬೆಂಗಳೂರು ಜಕ್ಕೂರಿನ ಪ್ರಾದೇಶಿಕ ಪ್ರಾಮಾಣಿಕ ಆಧಾರಿತ ಪ್ರಯೋಗಾಲಯದಲ್ಲಿ ಇಂದು ಈ ಯಂತ್ರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇದುವರೆಗೂ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್, ISD ಬೇರೆ ದೇಶಗಳ ಉಪಗ್ರಹಗಳನ್ನು ಆಧರಿಸಿ ಸಮಯ ಸೂಚಿಸುತ್ತಿತ್ತು. ಅಲ್ಲದೆ ದೆಹಲಿ, ಕೋಲ್ಕತ್ತಾ, ಮುಂಬೈ ಮತ್ತು ಚೆನ್ನೈ ಹೀಗೆ ವಿವಿಧ ನಗರಗಳಲ್ಲಿ ಸಮಯ ಕೊಂಚ ಬದಲಾಗುತ್ತಿತ್ತು ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಒಂದೇ ಸಮಯ ಸೂಚಿಸುವ ಒನ್ ನೇಷನ್ ಒನ್ ಟೈಮ್ ಉಪಕ್ರಮದ ಜಾರಿಗೆ 2018ರಲ್ಲೇ ಯೋಜಿಸಿದ್ದರು. ಅದರ ಪ್ರಕಾರ ಇಂದು ಲೋಕಾರ್ಪಣೆಗೊಂಡಿರುವ ಈ ಯಂತ್ರ ದೇಶದ ಉಪಗ್ರಹಗಳು ಮತ್ತು ಇಲ್ಲಿನ ಮೂಲಸೌಕರ್ಯವನ್ನು ಬಳಸಿಕೊಂಡು ಸಮಯ ಸೂಚಿಸುತ್ತದೆ. ಭವಿಷ್ಯದಲ್ಲಿ ದೇಶಾದ್ಯಂತ ಒಂದೇ ಸಮಯ ಸೂಚಿಸುವ ವ್ಯವಸ್ಥೆ ಜಾರಿಗೆ ಬರಲಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದರು.
1: ಕನ್ಸ್ಯೂಮರ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಓವರ್ಆಲ್ ಕೋಆರ್ಡಿನೇಷನ್ ಮತ್ತು ಸರ್ಟಿಫಿಕೇಶನ್ ಅಪ್ರೂವಲ್ ಆಧಾರದ ಮೇಲೆ ಒನ್ ನೇಷನ್ ಒನ್ ಟೈಮ್ ಇನಿಷಿಯೇಟಿವ್ ಇದೆ. ಅದನ್ನ ಒಂದು ಇನ್ಫಾರ್ಮ್, ಸೆಕ್ಯೂರ್ ಅಂಡ್ ಹೈಡ್ಲಿ ಅಶ್ಯೂರೆನ್ಸ್ ಅಕ್ಯುರೇಟ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಇಡೀ ದೇಶದೊಳಗೆ ಮಾಡುವಂತಹ ಒಂದು ಈ ಒಂದು ಪ್ರಯತ್ನಕ್ಕೆ ಆಲ್ಮೋಸ್ಟ್ ಇವತ್ತು ಯಶ ಸಿಕ್ಕಿದೆ. ಪ್ರಾಯೋಗಿಕವಾಗಿ ಇದನ್ನು ನಾವು ಇವತ್ತು ನೋಡಿದ್ದೇವೆ. ಒನ್ ನೇಷನ್ ಒನ್ ಟೈಮ್ ಇದು ವಿಶ್ವಾಸಾರ್ಹವಾದಂತಹ ಒಂದು ರೆಫರೆನ್ಸ್ ಫಾರ್ ದಿ ಕಂಟ್ರಿ.
0: ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಹರಿಯಾಣಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಜಿನ್ ಮತ್ತು ಸೋನಿಪತ್ ನಡುವಿನ ಭಾರತದ ಮೊದಲ ಹೈಡ್ರೋಜನ್ ರೈಲಿಗೆ ಚಾಲನೆ ನೀಡಲಿದ್ದಾರೆ. ಭಾರತದಲ್ಲಿ ವಿನ್ಯಾಸಗೊಳಿಸಲಾದ ಮತ್ತು ಸಂಯೋಜಿಸಲಾದ ಈ ರೈಲನ್ನು ಸ್ಥಳೀಯ ತಂತ್ರಜ್ಞಾನ ಬಳಸಿಕೊಂಡು ಅಭಿವೃದ್ಧಿಪಡಿಸಲಾಗಿದೆ. ಇದು ಸುಧಾರಿತ ರೈಲ್ವೆ ಎಂಜಿನಿಯರಿಂಗ್ನಲ್ಲಿ ದೇಶದ ಬೆಳೆಯುತ್ತಿರುವ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುತ್ತದೆ. ಈ ರೈಲು ಗಂಟೆಗೆ 110 ಕಿಲೋಮೀಟರ್ ವೇಗದಲ್ಲಿ ಚಲಿಸುವಂತೆ ವಿನ್ಯಾಸಗೊಳಿಸಲಾಗಿದೆ. ಆದರೆ ಈ ವಿಭಾಗದಲ್ಲಿ ಇದು ಗಂಟೆಗೆ ಗರಿಷ್ಠ 75 ಕಿಲೋಮೀಟರ್ ವೇಗದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಭಾರತದ ಹೈಡ್ರೋಜನ್ ರೈಲು 10 ಬೋಗಿಗಳನ್ನು ಹೊಂದಿದೆ. ಇದು ಇಲ್ಲಿಯವರೆಗೆ ಅಭಿವೃದ್ಧಿಪಡಿಸಲಾದ ಅತಿ ಉದ್ದದ ಹೈಡ್ರೋಜನ್ ಚಾಲಿತ ಪ್ರಯಾಣಿಕ ರೈಲುಗಳಲ್ಲಿ ಒಂದಾಗಿದೆ. ಇದು 3200 ಅಶ್ವಶಕ್ತಿಯ ಪ್ರೊಪಲ್ಷನ್ ವ್ಯವಸ್ಥೆಯಿಂದ ಚಾಲಿತವಾಗಿದ್ದು ಕಾರ್ಯಾಚರಣೆಯಲ್ಲಿ ಇರುವ ಅತ್ಯಂತ ಶಕ್ತಿಶಾಲಿ ಹೈಡ್ರೋಜನ್ ಚಾಲಿತ ರೈಲುಗಳಲ್ಲಿ ಒಂದಾಗಿದೆ. ಜಾಗತಿಕ ಪೂರೈಕೆ ಸರಪಳಿಗಳಲ್ಲಿನ ಅಡೆತಡೆಗಳು ಸೇರಿದಂತೆ ಆರ್ಥಿಕ ಸವಾಲುಗಳನ್ನು ಎದುರಿಸಲು ಬಿಮ್ಸ್ಟೆಕ್ ಸದಸ್ಯ ರಾಷ್ಟಗಳ ನಡುವೆ ನಿಕಟ ಸಹಕಾರದ ಅಗತ್ಯವನ್ನು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಬಿಮ್ಸ್ಟೆಕ್ ರಾಷ್ಟೀಯ ಭದ್ರತಾ ಮುಖ್ಯಸ್ಥರ 5ನೇ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಜಾಗತಿಕ ಪೂರೈಕೆ ಸರಪಳಿಗಳಲ್ಲಿನ ಅಡೆತಡೆಗಳು ಎಲ್ಲಾ ಸದಸ್ಯ ರಾಷ್ಟಗಳಿಗೆ ಆರ್ಥಿಕ ಸಂಕಷ್ಟ ಉಂಟುಮಾಡಿವೆ. ಬಿಮ್ಸ್ಟೆಕ್ ರಾಷ್ಟಗಳು ಪರಸ್ಪರ ಲಾಭಕ್ಕಾಗಿ ನಿರ್ಣಾಯಕ ಕ್ರಮ ತೆಗೆದುಕೊಳ್ಳುವುದು ಮತ್ತು ಸಂವಾದದ ಮೂಲಕ ಪರಿಹಾರ ಕಂಡುಕೊಳ್ಳುವುದು ತುರ್ತು ಅಗತ್ಯವಾಗಿದೆ ಎಂದು ಪ್ರತಿಪಾದಿಸಿದರು. ಭದ್ರತಾ ಸವಾಲುಗಳನ್ನು ಎದುರಿಸಲು ಮತ್ತು ಪ್ರಾದೇಶಿಕ ಅಭಿವೃದ್ಧಿಯನ್ನು ಉತ್ತೇಜಿಸಲು ಬಿಮ್ಸ್ಟೆಕ್ ಸದಸ್ಯ ರಾಷ್ಟಗಳ ನಡುವೆ ಬಲವಾದ ಸಹಕಾರ ಅಗತ್ಯವಿದೆ. ಭಯೋತ್ಪಾದನೆ, ಅಂತಾರಾಷ್ಟೀಯ ಸಂಘಟಿತ ಅಪರಾಧ, ಸೈಬರ್ ಬೆದರಿಕೆ ಮತ್ತು ಕಡಲ ಭದ್ರತಾ ಸವಾಲುಗಳನ್ನು ಎದುರಿಸುವಲ್ಲಿ ಬಿಮ್ಸ್ಟೆಕ್ ಸದಸ್ಯ ರಾಷ್ಟಗಳು ಗಮನಾರ್ಹ ಪ್ರಗತಿ ಸಾಧಿಸಿವೆ ಎಂದು ಅಜಿತ್ ದೋವಲ್ ಹೇಳಿದರು. ಉಡಾನ್ ಯೋಜನೆಯ ಮುಂದಿನ ಹಂತವು 120 ಹೊಸ ತಾಣಗಳಿಗೆ ಸಂಪರ್ಕ ಹೆಚ್ಚಿಸುವ ಮತ್ತು ಮುಂದಿನ 10 ವರ್ಷಗಳಲ್ಲಿ 4 ಕೋಟಿ ಪ್ರಯಾಣಿಕರು ಪ್ರಯಾಣಿಸಲು ಅನುವು ಮಾಡಿಕೊಡುವ ಗುರಿ ಹೊಂದಿದೆ ಎಂದು ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಉಡಾನ್ ಕುರಿತ ಕಾರ್ಯಾಗಾರ ಉದ್ದೇಶಿಸಿ ಮಾತನಾಡಿದ ಅವರು, ಪರಿಷ್ಕೃತ ಯೋಜನೆಯು ವಿಮಾನಯಾನ ಸಂಸ್ಥೆಗಳಿಗೆ ಬೆಂಬಲವನ್ನು 3 ವರ್ಷದಿಂದ 5 ವರ್ಷಗಳವರೆಗೆ ವಿಸ್ತರಿಸುತ್ತದೆ ಹಾಗೂ

0: ಆಯ್ದ ಶ್ರೇಣಿ 2 ಮತ್ತು ಶ್ರೇಣಿ 3 ವಿಮಾನ ನಿಲ್ದಾಣಗಳಿಗೆ ಕಾರ್ಯಾಚರಣೆ ಮತ್ತು ನಿರ್ವಹಣಾ ಬೆಂಬಲವನ್ನು ಪರಿಚಯಿಸುತ್ತದೆ ಎಂದು ವಿವರಿಸಿದರು. ಮುಂದಿನ ದಶಕದಲ್ಲಿ 100 ವಿಮಾನ ನಿಲ್ದಾಣಗಳು ಮತ್ತು 200 ಹೆಲಿಪೋರ್ಟ್ಗಳನ್ನು ಅಭಿವೃದ್ಧಿಪಡಿಸುವ ಗುರಿಯೊಂದಿಗೆ ಕೇಂದ್ರ ಸರ್ಕಾರ ಮುಂದಿನ ಹಂತಕ್ಕಾಗಿ 29,000 ಕೋಟಿ ರೂಪಾಯಿಗಳ ನಿಧಿಯನ್ನು ಮೀಸಲಿಟ್ಟಿದೆ ಎಂದು ಸಚಿವ ಕೆ ರಾಮಮೋಹನ್ ನಾಯ್ಡು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಒಡಿಶಾ ಪುರಿಯಲ್ಲಿ ಇಂದು ನಡೆದ ವಿಶ್ವಪ್ರಸಿದ್ಧ ಜಗನ್ನಾಥ ರಥಯಾತ್ರೆಯ ಸಂದರ್ಭ ಉಂಟಾದ ಕಾಲ್ತುಳಿತದಲ್ಲಿ ಒಬ್ಬ ಭಕ್ತ ಮೃತಪಟ್ಟಿದ್ದು ಅನೇಕ ಭಕ್ತರು ಗಾಯಗೊಂಡಿದ್ದಾರೆ. ರಥ ಬೀದಿಯಲ್ಲಿ ಜಗನ್ನಾಥ, ಬಲಭದ್ರ ಮತ್ತು ದೇವಿ ಸುಭದ್ರ ದೇವರ ರಥಗಳನ್ನು ಎಳೆಯುವ ಸಮಾರಂಭದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಜಮಾಯಿಸಿದ್ದ ಸಂದರ್ಭ ಈ ದುರದೃಷ್ಟಕರ ಘಟನೆ ಸಂಭವಿಸಿದೆ. ತುರ್ತು ಪ್ರತಿಕ್ರಿಯೆ ತಂಡಗಳು ತಕ್ಷಣವೇ ಗಾಯಾಳುಗಳನ್ನು ಸಮೀಪದ ಆಸ್ಪತ್ರೆಗಳಿಗೆ ಸ್ಥಳಾಂತರಿಸಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಜಿಲ್ಲಾಡಳಿತ, ಪೊಲೀಸ್, ಅಗ್ನಿಶಾಮಕ ಸೇವೆಗಳು ಮತ್ತು ಆರೋಗ್ಯ ಸಿಬ್ಬಂದಿ ರಕ್ಷಣಾ ಮತ್ತು ಜನಸಂದಣಿ ನಿರ್ವಹಣಾ ಕಾರ್ಯಾಚರಣೆಗಳನ್ನು ಪ್ರಾರಂಭಿಸಿವೆ. ಸುಸ್ಥಿರ ಕೃಷಿ ಬೆಳವಣಿಗೆಯನ್ನು ಖಚಿತಪಡಿಸಿಕೊಳ್ಳಲು ಸಮಗ್ರ ಕೃಷಿ ಪದ್ದತಿಗಳನ್ನು ಉತ್ತೇಜಿಸುವ ಅಗತ್ಯವನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ICER 98ನೇ ಸಂಸ್ಥಾಪನಾ ದಿನ ಉದ್ದೇಶಿಸಿ ಮಾತನಾಡಿದ ಅವರು, ರೈತರು ಮತ್ತು ವಿಜ್ಞಾನಿಗಳ ಸಾಮೂಹಿಕ ಪ್ರಯತ್ನಗಳು ಅಸಾಧಾರಣ ಫಲಿತಾಂಶಗಳನ್ನು ನೀಡುತ್ತಿವೆ ಎಂದು ಹೇಳಿದರು. ದೇಶದಲ್ಲಿ ದಾಖಲೆಯ 376 ದಶಲಕ್ಷ ಟನ್ಗಳ ಆಹಾರ ಧಾನ್ಯಗಳನ್ನು ಉತ್ಪಾದಿಸಲಾಗಿದೆ. ಕಳೆದ ವರ್ಷ 44 ಬೆಳೆಗಳನ್ನು ಒಳಗೊಂಡ 386 ಹೊಸ ಬೆಳೆ ಪ್ರಭೇದಗಳು ಮತ್ತು 117 ತೋಟಗಾರಿಕೆ ಪ್ರಭೇದಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದರು. ಸಿಬಿಎಸ್ಇ ಪಠ್ಯಕ್ರಮದಲ್ಲಿ 9ನೇ ತರಗತಿಯಲ್ಲಿ ತೃತೀಯ ಭಾಷೆಯನ್ನು ಪರಿಚಯಿಸುವ ಕ್ರಮದ ಕುರಿತು ಸುಪ್ರೀಂಕೋರ್ಟ್ ಕಳಕಳಿ ವ್ಯಕ್ತಪಡಿಸಿದೆ. ಇದು ವಿದ್ಯಾರ್ಥಿಗಳ ಮೇಲಿನ ಮಾನಸಿಕ ಒತ್ತಡವನ್ನು ಹೆಚ್ಚಿಸಲಿದೆ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ವಿದ್ಯಾರ್ಥಿಗಳು ಸುಲಭವಾಗಿ ಭಾಷೆಯನ್ನು ಕಲಿಯಲು ಮತ್ತು ಹೊಂದಿಕೊಳ್ಳಲು ಅನುಕೂಲವಾಗುವಂತೆ ತೃತೀಯ ಭಾಷೆಯನ್ನು 5 ಅಥವಾ 6ನೇ ತರಗತಿಯಲ್ಲೇ ಪರಿಚಯಿಸುವುದು ಸೂಕ್ತ ಎಂದು ನ್ಯಾಯಾಲಯ ಸಲಹೆ ನೀಡಿದೆ. ತೃಣಮೂಲ ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯೆ ಕೋಯಲ್ ಮಲ್ಲಿಕ್ ಇಂದು ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದಾರೆ. ಉಪರಾಷ್ಟಪತಿ ಹಾಗೂ ರಾಜ್ಯಸಭೆಯ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿ ಮಾಡಿದ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದರು. ಕೋಯಲ್ ಮಲ್ಲಿಕ್ ಈ ವರ್ಷದ ಏಪ್ರಿಲ್ನಲ್ಲಿ ರಾಜ್ಯಸಭೆಗೆ ಆಯ್ಕೆಯಾಗಿದ್ದರು. ನವದೆಹಲಿಯಲ್ಲಿ ಇಂದು ಕಾಂಗ್ರೆಸ್ ಸಂಸದೀಯ ಪಕ್ಷದ ಸಭೆ ನಡೆಯಿತು. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ಪಕ್ಷದ ಹಿರಿಯ ನಾಯಕರು ಸಭೆಯಲ್ಲಿ ಭಾಗವಹಿಸಿದ್ದರು. ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಸಂಸದ ಪ್ರಮೋದ್ ತಿವಾರಿ, ಮುಂಬರುವ ಸಂಸತ್ತಿನ ಮಳೆಗಾಲದ ಅಧಿವೇಶನದಲ್ಲಿ ಎತ್ತಬೇಕಾದ ಪ್ರಮುಖ ವಿಷಯಗಳ ಕುರಿತು ಪಕ್ಷ ತನ್ನ ನಿಲುವನ್ನು ಚರ್ಚಿಸಿದೆ ಎಂದು ತಿಳಿಸಿದರು. ಭಯೋತ್ಪಾದನೆಗೆ ಹಣಕಾಸು ನೆರವು ಮತ್ತು ಅಕ್ರಮ ಒಳ ನುಸುಳುವಿಕೆ ಜಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಇಡಿ ಇಂದು 13 ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿದೆ. ಇವುಗಳಲ್ಲಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ, ಉತ್ತರ 24 ಪರಗಣ, ದಕ್ಷಿಣ 24 ಪರಗಣ ಹಾಗೂ ಮುರ್ಷಿದಾಬಾದ್, ಫರೀದಾಬಾದ್ನ ಬಲ್ಲಭಗಡ, ಸಹರಾನ್ಪುರದ ದಿಯೋಬನ್, ಹರಿಯಾಣ, ದೆಹಲಿ ಮತ್ತು ಇತರ ಸ್ಥಳಗಳು ಸೇರಿವೆ. ರೋಹಿಂಗ್ಯಾ ಮತ್ತು ಬಾಂಗ್ಲಾದೇಶಿ ಪ್ರಜೆಗಳು ಭಾರತಕ್ಕೆ ಅಕ್ರಮ ಒಳ ನುಸುಳುವಿಕೆಗೆ ಅನುಕೂಲ ಮಾಡಿಕೊಟ್ಟ ನಕಲಿ ಭಾರತೀಯ ಗುರುತಿನ ದಾಖಲೆಗಳನ್ನು ಒದಗಿಸಿದ್ದು ಮತ್ತು ದೇಶದ ವಿವಿಧ ಭಾಗಗಳಲ್ಲಿ ಅವರ ಪುನರ್ವಸತಿಗೆ ಸಹಾಯ ಮಾಡಿದ ಸಂಘಟಿತ ಗುಂಪಿನ ವಿರುದ್ದ ಉತ್ತರ ಪ್ರದೇಶ ಎಟಿಎಸ್ ಎಫ್ಐಆರ್ ದಾಖಲಿಸಿದ್ದು ಇದರ ಮುಂದುವರೆದ ಭಾಗವಾಗಿ ಇಡಿ ದಾಳಿ ನಡೆಸಿದೆ. ಇಂಗ್ಲೆಂಡ್ನ ಕಾರ್ಡಿಫ್ ಸೋಫಿಯಾ ಗಾರ್ಡನ್ನಲ್ಲಿ ಇಂದು ನಡೆಯುತ್ತಿರುವ ಪುರುಷರ 3 ಏಕದಿನ ಪಂದ್ಯಗಳ ಸರಣಿಯ 2ನೇ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಇಂದು ಭಾರತ ಮತ್ತು ಇಂಗ್ಲೆಂಡ್ ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಇಂಗ್ಲೆಂಡ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿ ಬಂದಾಗ 29.2 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 164 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಮೊದಲ ನಿಖರ ಸಮಯ ಸೂಚಿಸುವ ಯಂತ್ರವನ್ನು ಬೆಂಗಳೂರಿನಲ್ಲಿ ಇಂದು ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಭದ್ರತಾ ಸವಾಲುಗಳನ್ನು ಎದುರಿಸಲು ಬಿಮ್ಸ್ಟೆಕ್ ಸದಸ್ಯ ರಾಷ್ಟಗಳ ನಡುವೆ ಸಹಕಾರ ಅಗತ್ಯ, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಪ್ರತಿಪಾದನೆ. ಉಡಾನ್ ಯೋಜನೆಯಡಿ ಮುಂದಿನ ಹಂತದ

120 ಹೊಸ ತಾಣಗಳಿಗೆ ಸಂಪರ್ಕ, ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು. ಪುರಿಯಲ್ಲಿ ವಿಶ್ವಪ್ರಸಿದ್ಧ ಜಗನ್ನಾಥ ರಥಯಾತ್ರೆ, ಕಾಲ್ತುಳಿತದಲ್ಲಿ ಒಬ್ಬ ಭಕ್ತ ಸಾವು, ಹಲವರಿಗೆ ಗಾಯ. ಮತ್ತು ಏಕದಿನ ಕ್ರಿಕೆಟ್, ಭಾರತ ಇಂಗ್ಲೆಂಡ್ ನಡುವಿನ ಎರಡನೇ ಪಂದ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ 7:45, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಗಾನ ಬಜಾನ ಮುಂದುವರ್ಸೋಣ. ಗಾನ ಬಜಾನದಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮ ಮನೆ ಮಾತು ಅರ್ಜೈ ಮಂಜುನಾಥ್. ಗಾನ ಬಜಾನ ಚೆನ್ನಾಗಿದೆ, ವಿಷಯ ಕೂಡ ಚೆನ್ನಾಗಿದೆ. ನನ್ನ ಅನುಭವ ಹೇಳೋದಾದ್ರೆ, ನೀವು ಹೇಳ್ತಾ ಇರೋ ಎಲ್ಲ ಅನುಭವ ಆಗಿದೆ. ಮುಖ್ಯವಾಗಿ ಸ್ಕೂಟರ್ ಪಾರ್ಕ್ ಮಾಡಬೇಕಾದ್ರೆ ಹ್ಯಾಂಡಲ್ ಲಾಕ್ ಹಾಗೂ ಸೀಟ್ ಲಾಕ್ ಎಲ್ಲವನ್ನ ಮಾಡಿರ್ತೀನಿ, ಆದರೂ ಕೂಡ ಅನುಮಾನದಿಂದ ಮತ್ತೆ ಹೋಗಿ ನೋಡಿರ್ತೀನಿ, ಎಲ್ಲವೂ ಸರಿ ಇರುತ್ತೆ. ಎಂಥ ಮನಸ್ಥಿತಿ ಅಲ್ವಾ ಅಂತ ಮೈಸೂರಿನ ವಿದ್ಯಾರಣ್ಯಪುರಂನಿಂದ ರಾಮ್ಪ್ರಸಾದ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಲಸೂರಿನಿಂದ ರಾಜೇಶ್ ಅವರು ಕೂಡ, ಸರ್ ನಾವು ಮೊನ್ನೆ ಡಿಮಾರ್ಟ್ಗೆ ಹೋಗಿದ್ವಿ, ನಮ್ಮ ಯೋಚನೆ 1,000 ರೂಪಾಯಿ ಒಳಗಡೆ ಶಾಪಿಂಗ್ ಮಾಡ್ಕೊಂಡ್ಬರ್ಬೇಕು ಅಂತ ಹೋಗಿದ್ವಿ, ಅಲ್ಲಿ ನೋಡಿದ್ರೆ 2,500 ಖರ್ಚಾಗಿದೆ, ಏನು ಮಾಡೋಕ್ಕಾಗಲ್ಲ ಅಂತ ಇದ್ದಾರೆ.

ಮತ್ತೆ ಅಟ್ ದ ಸೇಮ್ ಟೈಮ್ ಈ ಒಂದು ಅನ್ನೋದ್ರ ಕಥೆ ಬಗ್ಗೆ ಮಾತಾಡಲೇಬೇಕು. ಏನ್ ಕಥೆ ಹೇಳ್ತೀನಂದ್ರೆ, ನೋನು ಕಥೆ ಗೀತೆ ಏನೂ ಅಲ್ಲ, ಒಂದ್ ಚಾಕ್ಲೇಟ್ ತೊಗೊಳ್ಳೋಣ, ಒಂದ್ ಚಿಪ್ಸ್ ತೊಗೊಳ್ಳೋಣ, ಒಂದೇ ಒಂದ್ ರೀಲ್ ನೋಡೋಣ, ಒಂದೇ ಒಂದ್ ಎಪಿಸೋಡ್ ವೆಬ್ ಸೀರಿ ನೋಡೋಣ ಅಂತ ಹೋಗ್ತೀವಿ. ಒಂದು ಅಂತ ಶುರುವಾದದ್ದು ಪ್ಯಾಕೆಟ್ ಖಾಲಿ ಆಗೋವರೆಗೂ ಹೋಗುತ್ತೆ, ಸೀಸನ್ ಮುಗಿಯೋದ್ರವರೆಗೆ ಹೋಗುತ್ತೆ, ಒಂದು ಹತ್ತಾಗುತ್ತೆ, ಸೊ ಅನ್ಲಿಮಿಟೆಡ್ ಆಗುತ್ತೆ. ಸೊ ಇಷ್ಟ ಬಾರಿ ಐ ಇಲ್ಲ, ಇದೊಂದ್ಸಲ ಕಾಫಿ ಕೊಟ್ಬಿಡೋಣ, ಇದೊಂದ್ಸಲ ಜಂಕ್ ಫುಡ್ ತಿನ್ನೋಣ ಅಂತಿರ್ತೀವಿ. ಸೊ ಅದು ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ. ಮನಸ್ಸೇನೋ ಒಂದು ಹೇಳ್ತಾ ಇರುತ್ತೆ, ಬುದ್ಧಿ ಇನ್ನೊಂದೇನೋ ಹೇಳ್ತಾ ಇರುತ್ತೆ. ಸೊ ನಮ್ಮ ಕಾಮನ್ ಹವ್ಯಾಸಗಳು ಅಲ್ವಾ ಇವೆಲ್ಲ.

ಅಷ್ಟೇ ಅಲ್ಲದೆ ಮತ್ತಾರ್ದು ಇನ್ಸ್ಟಾಗ್ರಾಮ್ ಪ್ರೊಫೈಲನ್ನ ಸ್ಟಾಕ್ ಮಾಡಿರ್ತೀವಿ, ಯಾರನ್ನ ಫಾಲೋ ಮಾಡ್ತಾ ಇದ್ದಾರೆ, ಅನ್ಫಾಲೋ ಮಾಡ್ತಾ ಇದ್ದಾರೆ, ಈ ರೀತಿ ಎಲ್ಲ ಒಂದಷ್ಟು ವಿಚಾರಗಳನ್ನ ಚೆಕ್ ಮಾಡಿರ್ತೀವಿ, ಅವರ ಜನ್ಮನೇ ಜಾಲಾಡಿರ್ತೀವಿ. ಇದು ಕೂಡ ನಾವೆಲ್ಲರೂ ಮಾಡುವಂತಹ ಒಂದು ಅಭ್ಯಾಸನೇ ಅಲ್ವಾ? ಗಾನ ಬಜಾನದಲ್ಲಿ ನಾವೆಲ್ಲರೂ ಸಾಕ್ತಾ ಇದೀವಿ. ಹೇಗೆ 2 ಗಂಟೆ ಮುಗ್ದು ಹೋಯ್ತು ಅಂತ ಗೊತ್ತಾಗಿಲ್ಲ. ಬಹಳಷ್ಟು ಜನ ಸಂದೇಶಗಳನ್ನ ಕಳ್ಸ್ಕೊಳಿದ್ರೆ ಧನ್ಯವಾದ ತಮ್ಮ ಎಲ್ಲರ ಸಂದೇಶಕ್ಕಾಗಿ. ಇಷ್ಟೊತ್ತು ಮಾತಾಡಿದ್ದು ದೊಡ್ಡ ದೊಡ್ಡ ವಿಷಯಗಳೆಲ್ಲ, ಜಗತ್ತನ್ನೇ ಬದಲಾಯಿಸುವಂತಹ ವಿಚಾರಗಳಂತೂ ಅಲ್ವೇ ಅಲ್ಲ. ಆದ್ರೆ ಜೀವನವನ್ನ ನಗುತ್ತಾ ನೋಡೋ ಚಿಕ್ಕ ಚಿಕ್ಕ ಕ್ಷಣಗಳ ಬಗ್ಗೆ, ಫ್ರಿಜ್ ತೆಗೆದು ಮತ್ತೆ ಮರ್ತು ಹೋಗೋದು, ಅಲರಾಮನ್ನ ಸ್ನೂಸ್ ಮಾಡೋದು, ಹಳೆ ಚಾಟ್ಗಳನ್ನ ಓದೋದು, ಮನಸ್ಸಲ್ಲೇ ಜಗಳಾಡೋದು, ಹಾಡಿನ ಲಿರಿಕ್ಸ್ ಗೊತ್ತಿಲ್ಲದಿದ್ರು ಕೂಡ ಆತ್ಮವಿಶ್ವಾಸದಿಂದ ಎಲ್ಲರೂ ಹಾಡ್ತೀವಿ ಅಲ್ವಾ? ಏನ್ ಭವ ಎಲ್ರಿಗೂ ಆಗಿರುತ್ತೆ. ಇವೆಲ್ಲವೂ ನಮ್ಮ ಜೀವನದ ಪುಟ್ಟ ಪುಟ್ಟ ಬಣ್ಣಗಳು. ಒಂದ್ ವಿಷಯ ನೆನಪಿರಲಿ, ನಮ್ಮಲ್ಲಿರೋ ಈ ಸಣ್ಣ ಸಣ್ಣ ವಿಚಿತ್ರ ಅಭ್ಯಾಸಗಳೇ ನಮ್ಮನ್ನ ವಿಶೇಷವಾಗಿಸೋದು. ಹಾಗಾಗಿ ನಮ್ಮನ್ನ ನಾವು ನೋಡಿಕೊಂಡು ಯಾವತ್ತೂ ನಗಬಾರದು. ಜೀವನದಲ್ಲಿ ಯಾವಾಗಲೂ ಗಂಭೀರವಾಗಿರಬೇಕು ಅಂತ ಏನಿಲ್ವೇ ಇಲ್ಲ. ಸ್ವಲ್ಪ ನಗು, ಸ್ವಲ್ಪ ಹುಚ್ಚತನ, ಸ್ವಲ್ಪ ಬಾಲಿಷ್ತನ ಇದ್ರೆ ಸಾಕು, ನಡೆಯುತ್ತೆ. ಇದಾಗಿತ್ತು ಇವತ್ತಿನ ಗಾನ ಬಜ್ಜಾನದ ವಿಶೇಷ. ಗಾನ ಬಜ್ಜಾನದಲ್ಲಿ ಇಷ್ಟೊತ್ತು ನಿಮ್ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಸಮಯ ಆಗ್ತದೆ 8 ಗಂಟೆ. ಈಗ ಕೇಳೋಣ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಮೊದಲ ನಿಖರ ಸಮಯ ಸೂಚಿಸುವ ಯಂತ್ರವನ್ನು ಬೆಂಗಳೂರು ಜಕ್ಕೂರಿನ ಪ್ರಾದೇಶಿಕ ಪ್ರಮಾಣಿತ ಪ್ರಯೋಗಾಲಯದಲ್ಲಿ ಇಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಪೂರೈಕೆ ಹಾಗೂ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಲೋಕಾರ್ಪಣೆಗೊಳಿಸಿದರು. ಸುಸ್ಥಿರ ಕೃಷಿ ಬೆಳವಣಿಗೆಯನ್ನು ಖಚಿತಪಡಿಸಿಕೊಳ್ಳಲು ಸಮಗ್ರ ಕೃಷಿ ಪದ್ದತಿಗಳನ್ನು ಉತ್ತೇಜಿಸುವ ಅಗತ್ಯವನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಐಸಿಇಆರ್ 98ನೇ ಸಂಸ್ಥಾಪನಾ ದಿನ ಉದ್ದೇಶಿಸಿ ಅವರು ಮಾತನಾಡಿದರು. ಸದೃಢ ಜೈವಿಕ ಆರ್ಥಿಕತೆಯು ದೇಶದ ಆರೋಗ್ಯ ಮತ್ತು ಆಹಾರ ಭದ್ರತೆಯನ್ನು ಬಲಪಡಿಸುವುದರ ಜೊತೆಗೆ ಲಸಿಕೆ ಅಭಿವೃದ್ದಿಗೆ ಉತ್ತೇಜನ ನೀಡಲಿದ್ದು ಉನ್ನತ ಕೌಶಲ್ಯದ ಉದ್ಯೋಗಗಳನ್ನು ಸೃಷ್ಟಿಸಿ ವೋಕಲ್ ಫಾರ್ ಲೋಕಲ್ ಉಪಕ್ರಮಕ್ಕೂ ಬಲ ನೀಡಲಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ರಾಜ್ಯದಲ್ಲಿ ಮುಜರಾಯಿ ಇಲಾಖೆಗೆ ಸೇರಿದ 39,000 ದೇವಸ್ಥಾನಗಳು ಇದ್ದು ಎ ವರ್ಗದ ದೇವಸ್ಥಾನಗಳಿಗೆ ಸಾಕಷ್ಟು ಹಣ ಬರುತ್ತಿದೆ. ಈ ನಿಟ್ಟನಲ್ಲಿ ಪ್ರತಿಯೊಂದು ಹುಂಡಿ ಮೇಲೆ ನಿಗಾ ವಹಿಸಲು ಸಿಸಿಟಿವಿ ಅಳವಡಿಸಿ ಕೇಂದ್ರ ಕಚೇರಿಯಿಂದ ನಿಗಾ ವಹಿಸುವ ನಿಟ್ಟನಲ್ಲಿ ಕ್ರಮ ವಹಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಕಡಿಮೆ ಆಗಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಜಲಾಶಯದಲ್ಲಿ ಒಳಹರಿವು ಕಡಿಮೆಯಾಗಿದೆ. ಈ ನಡುವೆ ಜಲಾಶಯದಿಂದ ಮಂಡ್ಯ ಜಿಲ್ಲೆಯ ನಾಲೆಗಳಿಗೆ ನೀರು ಬಿಡಬೇಕೆಂದು ಆಗ್ರಹಿಸಿ ರೈತರು ತಮ್ಮ ಅನಿರ್ದಿಷ್ಟಾವಧಿ ಧರಣಿ ಮುಂದುವರೆಸಿದ್ದಾರೆ. ಇಂಗ್ಲೆಂಡ್ನ ಕಾರ್ಡಿಫ್ ಸೋಫಿಯಾ ಗಾರ್ಡನ್ನಲ್ಲಿ ಇಂದು ನಡೆಯುತ್ತಿರುವ ಸರಣಿಯ ಎರಡನೇ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ದ ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಎತ್ತಿಚ್ಚಿನ ವರದಿ ಬಂದಾಗ 32 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 179 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದಲ್ಲಿ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ 4 ರೈಲು ನಿಲ್ದಾಣಗಳನ್ನು ನಾಳೆ ವರ್ಚುವಲ್ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಲಿದ್ದಾರೆ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.

ಸಮಯ 8:04 ಆಯಿತು. ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ನಮ್ಮ ಆಯ್ಕೆ ಆರ್ಜಿಗಳ ನೆಚ್ಚಿನ ಗೀತೆಯನ್ನು ಕೇಳುವಂತಹ ಸಮಯ. ನನ್ನ ಆಯ್ಕೆ, ನಮ್ಮ ಆಯ್ಕೆ, ನಿಮ್ಮ ಆಯ್ಕೆ, ಎಲ್ಲರ ಆಯ್ಕೆ. ನಮ್ಮಿಷ್ಟದ ಹಾಡುಗಳೇ ನಿಮ್ಮಿಷ್ಟದ ಹಾಡುಗಳು ಅಂತ ಕೂಡ ನಮಗೂ ಗೊತ್ತು, ನಿಮ್ಮಿಷ್ಟದ ಹಾಡುಗಳೇ ನಮಗೂ ಇಷ್ಟ ಅಂತ ನಿಮಗೂ ಗೊತ್ತು. ಒಟ್ಟಿನಲ್ಲಿ ಇದು ಎಲ್ಲರ ಇಷ್ಟ, ಹೆಸರಿಗೆ ಮಾತ್ರ ನಮ್ಮ ಆಯ್ಕೆ. ಸೊ ನಮ್ಮ ಆಯ್ಕೆಯಲ್ಲಿ ನನ್ನಿಷ್ಟದ ಹಾಡುಗಳು, ನಿಮ್ಮಿಷ್ಟದ ಹಾಡುಗಳು, ಎಲ್ಲರ ಇಷ್ಟದ ಹಾಡುಗಳು ಮೂಡಿ ಬರುತ್ತೆ. ಮೊದಲಿಗೆ ಈಗ ನಿಮ್ಮಿಷ್ಟದ ಹಾಡು ಅಂತ ಕೂಡ ಗೊತ್ತು, ಬಟ್ ಈಗ ಪ್ರಸಾರ ಮಾಡೋ ಹಾಡುಗಳು ಯಾಕೆ ನನಗೆ ತುಂಬ ಇಷ್ಟ ಅಂತ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಗಾಳಿಪಟ ಚಿತ್ರದಿಂದ ನದಿಯಂತಿ ಅಂತ ನಾನು ಹಾಡಿನ ಪ್ರಸಾರ ಮಾಡ್ತಾ ಇದ್ದೀನಿ. ಈ ಗೀತೆ ನನಗೆ ಚಿಕ್ಕ ವಯಸ್ಸಲ್ಲಿ ತುಂಬ ಕಾಡ್ತಿದ್ದಂಥ ಗೀತೆ. ವೈ ಬಿಕಾಸ್ ಟಿ ವಿಲೆಲ್ಲ ನೋಡಬೇಕಾದ್ರೆ ಆ ಯಕ್ಷಗಾನದ

ಕಾಸ್ಟ್ಯೂಮ್ ಹಾಕೊಂಡು ಬರ್ತಿದ್ದಂತಹ ಡ್ಯಾನ್ಸು, ಆ ಬೀಟ್ಸ್ಗಳು, ಚಿತ್ರಮ್ಮ ಅವರ ವಾಯ್ಸು, ಆ ಸಾಂಗಲ್ಲಿ ರಾಜೇಶ್ ಕೃಷ್ಣನ್ ಅವರ ಮುದ್ದು ಮುದ್ದು ಮುಖ, ಇಟ್ ವಾಸ್ ಲೈಕ್ ಒಂಥರ ಏನು ಸಕ್ಕದಾಗಿದೆ ಹಾಡು. ಮತ್ತು ಕೊರಿಯೋಗ್ರಫಿ ಎಷ್ಟು ಚೆನ್ನಾಗಿತ್ತು, ಡ್ಯಾನ್ಸು ಅದ್ರ ಬಗ್ಗೆ ಹೇಳಿದೆ ಈಗಷ್ಟೇ, ತುಂಬ ಚೆನ್ನಾಗಿತ್ತು. ಹಾಗಾಗಿ ಈ ಹಾಡು ನನಗೆ ತುಂಬ ಇಷ್ಟ, ನಿಮಗೂ ಕೂಡ ಈ ಹಾಡು ಇಷ್ಟ ಆದರೆ ವಾಟ್ಸಪ್ಪಲ್ಲಿ ಸಂದೇಶ ಕಳಿಸ್ಕೊಡಿ 9483091902.

ಖಂಡಿತವಾಗ್ಲೂ ನೀವೆಲ್ಲರೂ ನಿಮ್ಮ ಬಾಲ್ಯಕ್ಕೆ ಒಂದು ರಿವೈಂಡ್ ಅನ್ನ ಹಾಕೊಂಡು ಬಂದಿರ್ತೀರಾ ಈ ಗೀತೆಯ ಮೂಲಕ. ನೆನಪಿರಲಿ ಮೂವಿ ಬಂದಾಗ ಎಲ್ಲ ಕಡೆ ತುಂಬ ಸದ್ ಮಾಡ್ತಿತ್ತು. ಅದೊಂಥರ ನೆಕ್ಸ್ಟ್ ಲೆವೆಲ್ ಟ್ರೆಂಡನ್ನು, ಕ್ರೇಜನ್ನು ಸೃಷ್ಟಿ ಮಾಡಿತ್ತು. ಅದರಲ್ಲಿರುವಂಥ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿದೆ. ಸ್ಪೆಷಲಿ ಈ ಹಾಡು ನನಗೆ ತುಂಬ ಇಷ್ಟ, ನಿಮಗೂ ಕೂಡ ಇಷ್ಟ ಇರುತ್ತೆ. ಯಾವ ಹಾಡು? ನೆನಪಿರಲಿ ಒಲವು ಒಂಟಿಯಲ್ಲ. ಈ ಹಾಡು ಚಿತ್ರ ಹಾಗೂ ಚೇತನ್ ಅವರ ಕಂಠದಲ್ಲಿ ಮೂಡಿ ಬಂದಂಥ ಈ ಗೀತೆಗೆ ಹಂಸಲೇಖ ಅವರ ಸಾಹಿತ್ಯ ಆಯಿತು. ರೀಸೆಂಟಾಗಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಹಾಡು ಭಾಳ ಬಾರಿ ಆಗಾಗ ಈಗೀಗ ಟ್ರೆಂಡ್ ಆಗ್ತಾನೆ ಇರುತ್ತೆ. ಈಗ ಅದೇ ಗೀತೆ ನಿಮಗಾಗಿ ಕೇಳಿ.

ನಮ್ಮ ಆಯ್ಕೆ ಆರ್ಜಿಸ್ ಚಾಯ್ಸ್ ಕಾರ್ಯಕ್ರಮ ಕೇಳ್ತಾ ಇದ್ರ. ಎರಡು ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳು ರೀಸೆಂಟ್ ಆಗಿ ಬಂದಂತಹ ಕಾಲಘಟ್ಟದಲ್ಲಿ, ಅಂದ್ರೆ ಒಂದು 2018 ಆ ಕಾಲಘಟ್ಟಕ್ಕೆ ಹೋಗೋದಾದರೆ 2014 ಈ ಒಂದು ಲೈಕ್ ಆಫ್ಟರ್ 2010 ಆದಮೇಲೆ ಬಂದಂತಹ ಒಂದು ಒಂಚೂರು ಕ್ಲಾಸಿಕ್ ಮೆಲೋಡಿ ಹಾಂಟಿಂಗ್ ಹಿಟ್ಸಲ್ಲಿ ಘಾಟಿಯ ಎಳೆದು ಮತ್ತೆ ನೆನಪಿನ ಹುಡುಗಿಯೇ ಹೀರೋ ಚಿತ್ರದ ಈ ಗೀತೆ ಬಹಳ ಪಾಪ್ಯುಲರ್ ಇತ್ತು. ಈಗ ಆ ಎರಡು ಗೀತೆಗಳು ನಿಮಗಾಗಿ.

ಮುಂದೆ ಯಜಮಾನ ಚಿತ್ರದ ಓಮೈನಾ ಓಮೈನಾ ಗೀತೆ ಮೂಡ್ ಬರ್ತಾ ಇದೆ. ಯಾಕೆ ಈ ಹಾಡು ನನಗೆ ತುಂಬ ಇಷ್ಟ ಅಂದರೆ ಆ ಹಾಡಲಿರೋ ಸಾಹಿತ್ಯ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಕೆ ಕಲ್ಯಾಣ ಅವರಂತೂ ಕೇಳೋದೇ ಬೇಡ, ಎಷ್ಟು ಅದ್ಭುತವಾಗಿ ಬರೀತಾರೆ. ಪರ್ಟಿಕ್ಯುಲರ್ಲಿ ಈ ಹಾಡಲ್ಲಿ ಕಾವೇರಿ ತೀರದಲ್ಲಿ ಬರೆದನು ನಿನ್ನ ಹೆಸರ ಮರಳೆಲ್ಲ ಹೊನ್ನಾಯಿತು ಯಾವ ಮಾಯೆ ಅಂತ ಎಂತೆಂಥ ಅದ್ಭುತವಾದ ಪದಗಳನ್ನು ಸಾಲುಗಳನ್ನು ಇಲ್ಲಿ ಪೋಣಿಸಿದ್ದಾರೆ ಅಲ್ವಾ. ಈಗ ಅದೇ ಗೀತೆ ಮೂಡ್ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಹಾಗೆ ಈ ಹಾಡಲ್ಲಿ ಯಾವ ಸಾಲು ನಿಮ್ಗೆ ತುಂಬ ಇಷ್ಟ ಅಂತ ಹಂಚ್ಕೊಳ್ಳಿ. ವಾಟ್ಸಪ್ ಸಂಖ್ಯೆ 9483091029.

ಮುಂದಿನ ಗೀತೆ ನಮ್ಮೂರ ಮಂದಾರ ಹೂವಿನ ಚಿತ್ರದಿಂದ ಹಳ್ಳಿ ಲವಣಿಯಲ್ಲಿ. ಈ ಹಾಡು ನನಗೆ ತುಂಬಾ ಇಷ್ಟ, ಬಿಕಾಸ್ ಆಫ್ ದ ಪ್ರಾಸ ಮತ್ತೆ ಕೋರಸ್. ಅಲ್ಲಿ ಮಳೆ ಬಿಲ್ಲು ಅಂದುಕೊಂತು ನಿನ್ನ ಬಣ್ಣ ಸ್ಫೂರ್ತಿ, ಕವಿ ಮನಸ್ಸು ಹಾಡಿಕೊಂತು ನಿನ್ನ ಹೆಸರು ಸ್ಫೂರ್ತಿ ಅನ್ನೋ ಒಂದಷ್ಟು ಸಾಲಗಳು ಎಷ್ಟು ಚೆನ್ನಾಗಿದೆ ಅದರಲ್ಲಿ. ಕೋರಸ್ ಮಾತ್ರ ತುಂಬಾ ಚೆನ್ನಾಗಿದೆ, ನಿನ್ನ ಮಾತು ಕವಿ ಮಾತು ಅಂತೆಲ್ಲ. ಈ ಹಾಡಿನ ಕೋರಸ್ ಪಾಟು ಯಾವಾಗಲೂ ಕಾಡ್ತಾ ಇರುತ್ತೆ. ಲೈಕ್ ಎಲ್ಲಾದರೂ ನಾನು ಟ್ರಾವೆಲ್ ಮಾಡ್ತಾ ಇದ್ರೆ ಸದಾ ಇದೇ ಆನ್ ಲೂಪಲ್ಲಿ ಓಡ್ತಾ ಇರುತ್ತೆ. ಅದೇ ಗೀತೆ ನಿಮಗಾಗಿ ಈಗ.

ಹಾಡು ಹಾಗಿದೆ, ಕೊರಸು ಕೂಡ ಹಾಗಿದೆ, ಸದಾ ಗುಂಗಲ್ ಇರುತ್ತೆ, ನಾವು ಕೂಡ ಅದನ್ನ ಗುನುಗ್ಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಅಲ್ವಾ. ನಮ್ಮ ಬಾಲ್ಯದ ದಿನಗಳು ಚೆನ್ನಾಗಿರ್ತಾ ಇತ್ತು. ಗೀತೆಗಳ ಸಾಹಿತ್ಯ ಅರ್ಥ ಆಗದಿದ್ರು ಕೂಡ ಕೇಳಿದ ಒಂದೇ ಒಂದು ಕ್ಷಣಕ್ಕೆ ಅದು ಬಾಯ್ಪಾಠ ಆಗ್ತಿತ್ತು, ಅದನ್ನ ಹಾಡ್ತಾ ಇದ್ವಿ ಅಂತ ಅನುಷ್ ಅವ್ರು ಹೇಳ್ತಾ ಇದ್ದಾರೆ. ಜಿ ಎಸ್ ಚಂದನಾ ಅವರು ಚಿತ್ರದುರ್ಗದಿಂದ, ಹಾಡುಗಳು ತುಂಬಾ ಚೆನ್ನಾಗಿದೆ ಅಂತ ಇದ್ದಾರೆ. ಹಾಗೆ ಕವಿತಾ ಅವರು ಕೂಡ ಧಾರವಾಡದಿಂದ, ಹಾಡುಗಳು ತುಂಬಾ ಚೆನ್ನಾಗಿದೆ ಅಂತ ಇದ್ದಾರೆ. ಕೌಸಲ್ಯ ಅವರು ಬನಶಂಕರಿಂದ, ಓಲ್ಡ್ ಇಸ್ ಗೋಲ್ಡ್ ನಲ್ಲಿ ಹಾಡುಗಳು ತುಂಬಾ ಚೆನ್ನಾಗಿತ್ತು, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಇದ್ದಾರೆ. ಧನ್ಯವಾದ ತಮ್ಮೆಲ್ಲರ ಸಂದೇಶಕ್ಕಾಗಿ. ಈಗ ಈ ಪ್ರೀತಿಯ ಮರೆತು ಅನ್ನೋ ಗೀತೆ ಮಲ್ಲಾ ಚಿತ್ರದಿಂದ. ಈ ಹಾಡು ನನಗೆ ಯಾಕೆ ತುಂಬ ಇಷ್ಟ ಅಂದರೆ, ಒಂದು ಬಿಕಾಸ್ ಆಫ್ ಸಾಹಿತ್ಯ, ಹಾಗೆ ಮುಂದೇನು ಅಂತ ಅರಿಯದೆ ತಪ್ಪು ಮಾಡಿದೆ ನಾನು ಹಡೆದೆ ಇವನನ್ನು. ಪರ್ಟಿಕ್ಯುಲರಾಗಿ ಆ ಒಂದು ಲೈನ್ಗೋಸ್ಕರ ಈ ಕಂಪ್ಲೀಟ್ ಹಾಡು ನನಗೆ ಇಷ್ಟ. ಬಿಕಾಸ್ ಆ ಒಂದು ಪೋರ್ಷನಲ್ಲಿ ಚಿತ್ರಾಮ್ ಅವ್ರು ಹಾಡಿರೋ ರೀತಿ ಫಾರ್ ಮೀ ನನಗದನ್ನು ಏನೋ ಒಂಥರ ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡುತ್ತೆ. ಕೇಳಿದಾಗ್ಲೆಲ್ಲ ಒಂಥರ ನೆಕ್ಸ್ಟ್ ಲೆವೆಲ್ ಫೀಲು. ನೀವು ಕೂಡ ಆ ಫೀಲನ್ನು ಅನುಭವಿಸಿ ಈಗ. ಅಂಡೋಟೋಟ್ಲಿ ಎಸ್ ಪಿ ಬಿ ಅವರು ಕೂಡ ಅಷ್ಟೇ ಚೆನ್ನಾಗಿ ಹಾಡಿದ್ದಾರೆ ಈ ಹಾಡಲ್ಲಿ.

ಇನ್ನು ಮನಸ್ಸೆಲ್ಲ ನೀನೇ ಚಿತ್ರದ ಸ್ಟೋರಿ ಲೈನ್ಗೆ ಫಿದಾ ಆಗದವರು ಯಾರು ಕೂಡ ಇಲ್ಲ. ಸ್ಪೆಷಲಿ ಅದರಲ್ಲಿ ಫಳಫಳ ಹೊಳೆಯುವ ಕನಸಿನ ಬೆಳಕಲ್ಲಿ ಸಾಂಗಿನ ಸಾಹಿತ್ಯ ಸಖತ್ತಾಗಿದೆ, ಹಾಗೆ ಮ್ಯೂಸಿಕ್ ಅಂತೂ ನೆಕ್ಸ್ಟ್ ಲೆವೆಲ್. ಅದರ ಕೊರಿಯೋಗ್ರಫಿ ಕೂಡ, ಆ ಮನೆಯಲ್ಲಿ ನಡೆಯುವಂಥ ಸೀನ್ಗಳು, ಆ ಪ್ರೀತಿಯ ಮೊದಲ ಆರಂಭದ ದಿನಗಳಲ್ಲಿ ಒಬ್ಬರನ್ನೊಬ್ಬರು ಹೇಗೆ ನೋಡ್ತಿರ್ತಾರೆ, ನಾಯಕಿ ನಾಯಕನನ್ನು ಯಾವ ಪರಿಯಲ್ಲಿ ಪ್ರೀತಿಸ್ತಾಳೆ, ಆ ಎಲ್ಲ ಭಾವಗಳು ಎಷ್ಟು ಚೆನ್ನಾಗಿ ಮೂಡಿಬಂದಿದೆ ಅಲ್ವಾ. ಈಗ ಅದೇ ಗೀತೆ ನಿಮಗಾಗಿ.

ಪ್ರೇಮ ಪ್ರೇಮ ಪ್ರೇಮ ಇವತ್ತು ರಾತ್ರಿ ಪ್ರೇಮ ನಿನಾದದಲ್ಲಿ ರಾತ್ರಿ 10:02 ಒಂದು ಚಂದದ ಪ್ರೇಮ ಕಥೆ ನಿಮಗಾಗಿ ಕಾಯ್ತಾ ಇದೆ. ಆ ಕಥೆಯನ್ನು ಮಿಸ್ ಮಾಡದೆ ಕೇಳಬೇಕು. ಇತಿಹಾಸದ ಪುಟಗಳಲ್ಲಿ ಎಂದೂ ಕೂಡ ಮಾಸದಂಥ ಪ್ರೇಮ ಕಥೆ ಯಾವ ಕಥೆ ಇರುತ್ತೆ ಗೆಸ್ ಮಾಡ್ತಾ ಇರಿ. ಕಥೆ ತಿಳ್ಕೊಳ್ಳೋಕೆ ರಾತ್ರಿ 10:02 ಟ್ಯೂನ್ ಮಾಡಬೇಕು. ನಮ್ಮ ಆಯ್ಕೆಯಲ್ಲಿ ನಿಮ್ಮ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಸಮಯ 8:48, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಒಂದು ಚಂದದ ಲಾಲಿ ಹಾಡು ಮೂಡ್ ಬರ್ತಾ ಇದೆ. ಈ ಹಾಡು ಯಾರಿಗೆ ತಾನೇ ಇಷ್ಟ ಇಲ್ಲ ಕೇಳಿ, ಎಂಜಾಯ್ ಮಾಡಿ ತುಸು ಮೆಲ್ಲ ಬೀಸೋ ಗಾಳಿಗೆ. ಈ ಹಾಡು ನನಗೆ ಯಾಕೆ ತುಂಬ ಇಷ್ಟ ಅಂದರೆ, ಒಂದು ಬಿಕಾಸ್ ಆಫ್ ಚಿತ್ರಮ್ಮ ಅವರ ಹಾಡು, ಇನ್ನೊಂದು ಸಾಹಿತ್ಯ. ಮತ್ತು ಪ್ರತಿ ಬಾರಿ ಕೇಳಿದಾಗಲೂ ಕೂಡ ನೀವು ಎಂಥದ್ದೇ ಸ್ಟ್ರೆಸ್ಸಲ್ಲಿ ಇದ್ದಾಗಲೂ ಕೇಳಿದ್ರು ಕೂಡ ಒಂದು ರಿಫ್ರೆಶ್ಮೆಂಟ್ ಫೀಲನ್ನು ಕೊಡುತ್ತೆ, ಎಲ್ಲ ಚಿಂತೆಗಳನ್ನು ದೂರ ಮಾಡುತ್ತೆ. ಚಿತ್ರಮ್ಮ ಅವರ ಧ್ವನಿ ಅಂತೂ ಏನು ಜೇನಿನ ಧ್ವನಿ, ಹಾಗೇ ಏನು ರಿಮೂವಿಂಗ್ ಹೇರ್ ಫ್ರಮ್ ದ ಬಟರ್ ಅಂತಾರಲ್ಲ, ಅಷ್ಟು ಸಖತ್ತಾಗಿದೆ ಇದರಲ್ಲಿ. ಕೇಳಿ, ಎಂಜಾಯ್ ಮಾಡಿ ತುಸು ಮೆಲ್ಲ ಬೀಸೋ ಗಾಳಿಯೇ.

ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್ ದೀಪ ಮಹದೇವ ಗುಮ್ಮಟಿಯವರು, ಹಾಡುಗಳು ತುಂಬಾ ಚೆನ್ನಾಗಿದೆ, ನಿಮ್ಮ ಆಯ್ಕೆ ಅಂತೂ ಸಖತ್ತಾಗಿದೆ ಅಂತ ಇದ್ದಾರೆ. ಅರೆ, ಅಲ್ಲೂ ನೀವೇ ಇದ್ದೀರಾ, ಕಾಮನ್ ಬಿಲ್ಲು ಅಲ್ಲೂ ನೀವೇ ಇದ್ದೀರಾ, ವಿವಿಧ ಭಾರತಿಯಲ್ಲೂ ನೀವೇ ಇದ್ದೀರಾ ಅಂತ ಅನುಷ್ ಅವರು ಸಂದೇಶವನ್ನ ಕಳಿಸ್ಕೊಡಿದ್ದಾರೆ. ಹೌದು, ಒಲವಿನ ಆಲಾಪ ಅಲ್ಲಿ ನನ್ನದೇ ಇತ್ತು ಇವತ್ತು. ಕೌಸಲ್ಯ ಅವರು ಬನಶಂಕರಿಯಿಂದ, ನಿಮ್ಮ ಎಲ್ಲ ಹಾಡುಗಳು, ನಿಮ್ಮ ಆಯ್ಕೆ ಹಾಡುಗಳು ಚಿಂದಿ ಚಿತ್ರಾನ್ನ ಅಂತ ಇದ್ದಾರೆ, ಅದ್ಭುತವಾದ ಹಾಡುಗಳು ಅಂತ ಚೈತ್ರ ಸದಾನಂದ ಹೆಚ್ ಆರ್ ಲೇಔಟ್ ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಕಲ್ಲ ತಮ್ಮನಹಳ್ಳಿಯಿಂದ ಆಕಾಶವಾಣಿಯಲ್ಲಿ ಬರ್ತಾ ಇರುವಂತಹ, ವಿವಿಧ ಭಾರತಿಯಲ್ಲಿ ಬರ್ತಿರುವಂತಹ ಹಾಡುಗಳು ತುಂಬಾ ಚೆನ್ನಾಗಿದೆ ಅಂತ ಮಂಜುನಾಥ ಪಿ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದ ತಮ್ಮೆಲ್ಲರ ಸಂದೇಶಕ್ಕಾಗಿ. ಕಾರ್ಯಕ್ರಮದ ಕೊನೆಯ ಗೀತೆ ಕೋಗಿಲೆ ಹಾಡು ಚಂದನ, ಯಾಕಂದ್ರೆ ಈ ಹಾಡು ಫಾರ್ ಮಿ ಆಲ್ವೇಸ್ ಅದು ಎವರ್ ಗ್ರೀನ್ ತರ ಲೂಪ್ ಆಗ್ತಾ ಇರುತ್ತೆ. ಎವ್ರಿ ಟೈಮ್ ಇದನ್ನ ಕೇಳಿದಾಗ ಆಸ್ ಯೂಶುವಲ್ ಫ್ರೆಶ್ ಫೀಲ್ ಕೊಡುತ್ತೆ, ಜೊತೆಗೆ ಆ ಪ್ರಕೃತಿಯ ಜೊತೆಗೆ ಕಾಲ ಎಲ್ಲವನ್ನ ಹೋಲಿಸಿ ವರ್ಣಿಸಿ ಬದುಕನ್ನ ಕಲ್ಯಾಣ ರೂಪ ಉಣಿಸಿರೋ ರೀತಿ ತುಂಬ ಚೆನ್ನಾಗಿದೆ. ಕೇಳಿ, ಎಂಜಾಯ್ ಮಾಡಿ.

ಮೋನಿಕಾ ಅವರು, ನಿಮ್ಮ ಆಯ್ಕೆ ಹಾಡುಗಳು ತುಂಬಾ ಚೆನ್ನಾಗಿತ್ತು. ಕಾರ್ಯಕ್ರಮ ತುಂಬಾ ಸಖತ್ತಾಗಿ ಮೂಡ್ ಬಂತು. ಹೇಗೆ ಒಂದ್ ಗಂಟೆ ಹೋಯ್ತು ಅಂತ ಗೊತ್ತೇ ಆಗಲಿಲ್ಲ ಅಂತ ಆದ್ರೆ ಥ್ಯಾಂಕ್ ಯು ಸೋ ಮಚ್. ಸಂದೇಶ ಕಳ್ಸಿಕೊಟ್ಟ ಪ್ರತಿಯೊಬ್ಬರಿಗೂ ನಮ್ಮ ಆಯ್ಕೆಗೆ ಟ್ಯೂನ್ ಮಾಡಿ ಇಷ್ಟೊತ್ತು ಕೇಳಿದ್ದಕ್ಕೆ ಥ್ಯಾಂಕ್ ಯು ಎಲ್ರಿಗೂ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗ್ತಾ ಇದೆ 9 ಗಂಟೆಗೆ. ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳೋಣ ದೆಹಲಿ ಕೇಂದ್ರದ ಸಹ ಪ್ರಸಾರದೊಂದಿಗೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ 9:16, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಒಂದಷ್ಟು ಚಂದದ ಹಿಂದಿ ಗೀತೆಗಳನ್ನ ಕೇಳ್ತಾ ಸಾಗೋಣ. ಹಿಂದಿ ಮೆಲೋಡಿಸ್ನಲ್ಲಿ ಮೊದಲಿಗೆ ಸಾಥಿಯಾ ತೂನೆ ಕ್ಯಾಕಿಯಾ.

ಇಂದಿ ಮೆಲೋಡಿಸ್ ನಲ್ಲಿ ಸಾಗ್ತಾ ಇದೀವಿ. ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಟ್ರ್ಯಾಕ್, ಯುನಿಕ್, ವಿಶಿಷ್ಟವಾದಂತಹ ಗೀತೆ ಅಂತ ಹೇಳಬಹುದು. ತುಂಚಾಯ ಗೀತೆ, ರಾಹತ್ ಫತೇ ಅಲಿ ಅವರ ಕಂಠದಲ್ಲಿ, ಜೊತೆಗೆ ತುಳಸಿ ಕುಮಾರ್ ಅವರು. ಈ ಹಾಡಿನ ರಿದಮ್ ಪ್ಯಾಟರ್ನ್ ನೋಡಿ ಕೇಳಿ ಕಳೆದು ಹೋಗ್ತೀರಾ. ಹಿಯರ್ ಇಸ್ ದ ಬ್ಯೂಟಿಫೈ ಯು.

ಬಹಳ ಕ್ಲಾಸಿಕ್ ಗೀತೆ ಅಲ್ವಾ. 2010 ಬಂದಂತಹ ಹಾಡು, ಈಗಲೂ ಕೂಡ ಎಷ್ಟೋ ಬಾರಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗೋದು ಕೂಡ ಉಂಟು. ಈಗ ಶ್ರೇಯಾ ಘೋಷಲ್ ಅವರ ಕಂಠದಲ್ಲಿ ಎ ಇಷ್ಕ್ ಅನ್ನೋ ಗೀತೆ, ಕರೀನಾ ಕಪೂರ್ ಅವರು ಏನು ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ ಗೀತೆಯಲ್ಲಿ ಅಲ್ವಾ.

ನನ್ನ ಇಷ್ಟದ ಹಾಡನ್ನ ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದ, ತುಂಬಾ ಖುಷಿ ಆಯಿತು ಅಂತ ಅನುಷ್ ಅವರು ಹೇಳ್ತಾ ಇದ್ದಾರೆ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಇಂಪಾದ ಹಿಂದಿ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದಾರೆ ಅಂತ ಮಮತಾ ಮೇಘ ಧ್ರುವ ಭಟ್ನಿ ಕೇಶವಪುರ ಹುಬ್ಬಳ್ಳಿಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಸಾಥಿಯ ತೂನೆ ಕ್ಯಾಕೆ ಹಾಡನ್ನ ಕೇಳಿ ಕಳೆದು ಹೋಗ್ಬಿಡಿದೀನಿ ಅಂತ ಇದ್ದಾರೆ ವಾಣಿಶ್ವರರು ಧಾರವಾಡದಿಂದ. ಕಳೆದು ಹೋಗ್ಬಿಡಿ, ಇನ್ನೊಂದಷ್ಟು ಚಂದದ ಹಿಂದಿ ಹಾಡುಗಳಿವೆ, ವಾಪಸ್ ಬನ್ನಿ. ಕೌಸಲ್ಯ ಬನಶಂಕರಿಯಿಂದ ಲವ್ ಮೂವಿಯ ಹಾಡು ತುಂಬಾ ಇಷ್ಟ ನನಗೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಸಲ್ಮಾನ್ ಖಾನ್ ಅವರ ಆಕ್ಟಿಂಗು, ಶಾಫಿ ಅವರ ಆಕ್ಟಿಂಗು ತುಂಬಾ ಇಷ್ಟ ಅಂತೆ. ಹಿಂದಿ ಹಾಡುಗಳು ತುಂಬಾ ಚೆನ್ನಾಗಿದೆ ಅಂತ ಮಾಧವನ್ ಜಯಲಕ್ಷ್ಮಿ ಚೆನ್ನೈಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಬ್ಯೂಟಿಫುಲ್ ಟ್ರ್ಯಾಕ್ ನಿಮ್ಗಾಗಿ ಮೂಡಿ ಬರ್ತಾ ಇದೆ, ಕೇಳಿ.

ಹಿಂದಿವನ್ನು ಲೋಡಿಸ್ತಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮ ನಿಮಾತು ಆರ್ಜೆ ಮಂಜುನಾಥು. ಚಂದದ ಹಿಂದಿ ಗೀತೆಗಳು ನಿಮ್ಗಾಗಿ ಮೂಡಿ ಬರ್ತಾ ಇವೆ, ಕೇಳ್ತಾ ಇದ್ರೆ ಎಂಜಾಯ್ ಮಾಡ್ತಾ ಇದ್ರೆ ಅಂತ ಭಾವಿಸ್ತೀವಿ. ಬಹಳಷ್ಟು ಸಂದೇಶಗಳು ಬಂದಿದೆ. ರಾಣಿಯವರು ಹಳೆಬಿಡ್ಡಿಂದ ಹಿಂದಿ ಹಾಡುಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಂತ ಇದ್ರೆ ನಮ್ಮ ಕಾಲದ ಹಾಡುಗಳನ್ನ ಕೇಳೋದಕ್ಕೆ ಚಂದ ಅಂತ ನಿರ್ಮಲ ಅವರು ಗೊರಗುಂಟೆ ಪಾಳ್ಯದಿಂದ ಸಂದೇಶವನ್ನ ಕಳ್ಸ್ಕೊಂಡಿದ್ದಾರೆ. ತುಂಬಾ ಒಳ್ಳೊಳ್ಳೆ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ರೆ ನಾವು ಎಷ್ಟೇ ಅಪ್ಸೆಟ್ ಆಗಿದ್ರು ಕೂಡ ನಿಮ್ಮ ಮಾತು ಹಾಡುಗಳನ್ನ ಕೇಳಿ ತುಂಬಾ ಖುಷಿ ಆಗ್ತಾ ಇದೆ ಅಂತ ವಾಣಿಶ್ ಅವರು ಧಾರವಾಡದಿಂದ ಸಂದೇಶ ಕಳ್ಸಿಕೊಟ್ಟಿದ್ದಾರೆ. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಮಧುರವಾದ ಹಾಡುಗಳು ಅಂತ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಹೇಳ್ತಾ ಇದ್ದಾರೆ. ಚಂದ್ರಮುಖಿ ITI ಲೇಔಟ್ನಿಂದ ಮಲ್ಲತ್ತಹಳ್ಳಿಯಿಂದ ಈಗ ನೀವು ಪ್ರಸಾರ ಮಾಡಿದಂಥ ಗೀತೆ ನನಗೆ ತುಂಬ ಅತ್ಯಂತ ಪ್ರಿಯವಾದದ್ದು. ನಿಮಗೆ ಧನ್ಯವಾದ ಮಂಜುನಾಥ್ ಅಂತ ಇದ್ದಾರೆ GS ಚಂದನ ಅವರು. ಚಿತ್ರದುರ್ಗದಿಂದ ಹಿಂದಿ ಸಾಂಗ್ಸ್ಗಳು ಚೆನ್ನಾಗಿದೆ, ತೇರಿ ಮೇರಿ ಸಾಂಗ್ ಕೇಳಿ ತುಂಬ ದಿನ ಆಗಿತ್ತು, ಇವಾಗ ಕೇಳಿ ಖುಷಿ ಆಯಿತು. ಆ್ಯಕ್ಚುಲಿ ಅದನ್ನು ಫೇವ್ರೆಟ್ ಸರ್ ಅಂತ ಇದ್ದಾರೆ. ವಸುಂಧರಾ ಪ್ರಭಾಕರ ಪಾಸ್ತೆ ವಿದ್ಯಾನಗರ ಹುಬ್ಬಳ್ಳಿಯಿಂದ ಹಿಂದಿ ಹಾಡುಗಳು ಚೆನ್ನಾಗಿದೆ ಅಂತ ಇದ್ದಾರೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯವು ತೀವ್ರ ಮಳೆಯ ಕೊರತೆ, ಕುಡಿಯುವ ನೀರಿನ ಬಿಕ್ಕಟ್ಟು ಹಾಗೂ ಕೃಷಿ ಮತ್ತು ಗ್ರಾಮೀಣ ಜೀವನೋಪಾಯದ ಮೇಲೆ ಗಂಭೀರ ಪರಿಣಾಮಗಳನ್ನು ಎದುರಿಸುತ್ತಿರುವ ಹಿನ್ನೆಲೆಯಲ್ಲಿ ವಿಶೇಷ ನೆರವು ಕೋರಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರು ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಹಾಗೂ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪ್ರತ್ಯೇಕವಾಗಿ ಪತ್ರ ಬರೆದಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ 24 ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಿದ್ದು ಖಾತೆಗಳಿಗೆ ನೇರ ಹಣ ವರ್ಗಾವಣೆಯಾಗಿದೆ ಎಂದು ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷ ದಿನೇಶ್ ಗೂಳಿಗೌಡ ತಿಳಿಸಿದ್ದಾರೆ. ದೇಶದ ಹಣಕಾಸು ಸೇರ್ಪಡೆ ಸೂಚ್ಯಂಕದಲ್ಲಿ ಗಮನಾರ್ಹ ಸುಧಾರಣೆ ದಾಖಲಾಗಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ತಿಳಿಸಿದೆ. 2025ರ ಮಾರ್ಚ್ನಲ್ಲಿ 67 ಇದ್ದ ಸೂಚ್ಯಂಕವು 2026ರ ಮಾರ್ಚ್ ವೇಳೆಗೆ 70ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಸಾಮಾಜಿಕ ಭದ್ರತಾ ವ್ಯಾಪ್ತಿಯಡಿ ಒಳಗೊಳ್ಳುವವರ ಸಂಖ್ಯೆ 100 ಕೋಟಿಯ ಗಡಿ ದಾಟಿದೆ ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ಒಡಿಶಾ ಪುರಿಯಲ್ಲಿ ಇಂದು ನಡೆದ ವಿಶ್ವಪ್ರಸಿದ್ದ ಜಗನ್ನಾಥ ರಥಯಾತ್ರೆಯ ಸಂದರ್ಭ ಉಂಟಾದ ಕಾಲ್ತುಳಿತದಲ್ಲಿ ಒಬ್ಬ ಭಕ್ತ ಮೃತಪಟ್ಟಿದ್ದು ಅನೇಕ ಭಕ್ತರು ಗಾಯಗೊಂಡಿದ್ದಾರೆ. ಕೇರಳದ ಪ್ರಸಿದ್ದ ಶಬರಿಮಲೆ ಶ್ರೀ ಅಯ್ಯಪ್ಪಸ್ವಾಮಿ ದೇವಸ್ಥಾನವು ಮಲಯಾಳಂ ಕ್ಯಾಲೆಂಡರ್ನ ಕರ್ಕಾಟಕ ಮಾಸದ ಮಾಸಿಕ ಪೂಜೆಗಳಿಗಾಗಿ

ಮಂದಿರಕ್ಕೆ ಇಂದು ಸಂಜೆ ತೆರೆಯಲ್ಪಟ್ಟಿದ್ದು, ಮೊದಲ ದಿನವೇ ಭಕ್ತರ ಭಾರೀ ದಟ್ಟಣೆ ಕಂಡುಬಂದಿದೆ. ಇಂಗ್ಲೆಂಡ್ನ ಕಾರ್ಡಿಫ್ ಸೋಫಿಯಾ ಗಾರ್ಡನ್ನಲ್ಲಿ ಇಂದು ನಡೆಯುತ್ತಿರುವ ಸರಣಿಯ ಎರಡನೇ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ 44 ಓವರ್ಗಳಲ್ಲಿ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು 233 ರನ್ ಗಳಿಸಿದೆ. 234 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿರುವ ಇಂಗ್ಲೆಂಡ್ ಇತ್ತೀಚಿನ ವರದಿ ಬಂದಾಗ 4.1 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 12 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸಮಯ 10:03. ಪ್ರೇಮ ನಿನಾದವನ್ನು ಶುರು ಮಾಡುವಂತಹ ಸಮಯ ಪ್ರೇಮ ನಿನಾದದಲ್ಲಿ. ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಅರ್ಜಯ್ ಮಂಜುನಾಥ್. ಇವತ್ತು ಪ್ರೇಮ ನಿನಾದದಲ್ಲಿ ಏನಿರುತ್ತೆ? ಮಾತುಕತೆ ಇರುತ್ತಾ, ಬರೀ ಹಾಡುಗಳಿರುತ್ತಾ, ಅಥವಾ ಏನಾದರೂ ವಿಶೇಷ ಇರುತ್ತಾ? ಒಂದು ಪ್ರೇಮ ಕಥೆಯನ್ನ ಹೊತ್ತು ತಂದಿದ್ದೀನಿ. ಕೆಲವು ಕಥೆಗಳು ಕೇವಲ ಪುಸ್ತಕಗಳ ಪುಟಗಳಲ್ಲಿ ಮಾತ್ರ ಉಳ್ಕೊಳ್ಳೋದಿಲ್ಲ, ಅವು ಜನರ ಹೃದಯದ ಬಡಿತದಲ್ಲಿ ಬದುಕ್ತಾ ಇರುತ್ತೆ. ಕಾಲ ಮಾಸಿದ್ರು ಕೂಡ ಅವು ಮಾಸೋದಿಲ್ಲ. ಕಾಲ ಬದಲಾಗುತ್ತೆ, ರಾಜರು ಬದಲಾಗ್ತಾರೆ, ಸಾಮ್ರಾಜ್ಯಗಳೇ ಮರೆಯಾಗಿ ಹೋಗುತ್ತವೆ, ಆದರೆ ಕೆಲವರ ಹೆಸರುಗಳು ಮಾತ್ರ ಶತಮಾನಗಳ ನಂತರ ಕೂಡ ಒಂದನ್ನೊಂದು ಬಿಟ್ಟು ಉಚ್ಚರಿಸಲ್ಪಡೋದೇ ಇಲ್ಲ. ಅಂಥ ಹೆಸರುಗಳಲ್ಲಿ ಹೀರ್ ಮತ್ತು ರಾಂಝಾ ಕೂಡ ಒಂದು. ಈ ಎರಡು ಹೆಸರುಗಳನ್ನ ಬೇರ್ಪಡಿಸಿ ಹೇಳೋದಕ್ಕೆ ಇತಿಹಾಸಕ್ಕೂ ಮನಸ್ಸಿಲ್ಲ ನೋಡಿ. ಪ್ರೀತಿ ಅಂದ್ರೆ ಜೊತೆಯಾಗಿ ಬದುಕೋದು ಮಾತ್ರ ಅಲ್ಲ, ಕೆಲವೊಮ್ಮೆ ಒಬ್ಬರಿಗಾಗಿ ಕೊನೆಯ ಉಸಿರಿರೋವರೆಗೂ ಬದುಕೋದು ಕೂಡ ಪ್ರೀತಿನೇ. ಇನ್ನೊಮ್ಮೆ ಒಬ್ಬರಿಲ್ಲದೆ ಬದುಕೋದಕ್ಕೆ ನಿರಾಕರಿಸೋದು ಕೂಡ ಪ್ರೀತಿನೇ. ಇವತ್ತು ಪ್ರೇಮ ನಿನಾದದಲ್ಲಿ ನಾನು ಹೇಳಿಕೊಟ್ಟಿರೋದು ಇಬ್ಬರು ಪ್ರೇಮಿಗಳ ಕಥೆಯಲ್ಲ. ಅಫ್ಕೋರ್ಸ್ ಪ್ರೇಮಿಗಳ ಕಥೆನೇ, ಜೊತೆಗೆ ಒಂದು ನದಿಯ ಕತೆ, ಒಂದು ಕೊಳ್ಳಲಿನ ಕತೆ, ಒಂದು ಹೃದಯ ಇನ್ನೊಂದು ಹೃದಯವನ್ನ ಹುಡುಕಿಕೊಂಡು ಹೋದಂಥ ಕತೆ. ಪಂಜಾಬಿನ ಮಣ್ಣಲ್ಲಿ ಇಂದಿಗೂ ಗಾಳಿ ಬೀಸಿದಾಗ ಆ ಗಾಳಿ ಜೊತೆ ಎಲ್ಲೋ ಒಂದು ಕೊಳಲಿನ ನಾದ ಕೇಳಿಸುತ್ತಂತೆ ಅಂತ ಜನ ಹೇಳ್ತಾರೆ. ಅದು ಸಂಗೀತ ಅಲ್ಲ, ಅದು ಇನ್ನೂ ಮುಗಿಯದ ಪ್ರೀತಿಯ ಉಸಿರು ಅನ್ಬಹುದಲ್ವಾ? ಸುಮಾರು ಸಾವಿರಾರು ವರ್ಷಗಳ ಹಿಂದೆ ತಖ್ತ್ ಹಜಾರಾ ಅನ್ನೋ ಪುಟ್ಟ ಹಳ್ಳಿಲಿ ಒಬ್ಬ ಯುವಕ ಬದುಕ್ತಾ ಇದ್ದ. ಅವನ ಹೆಸರು ರಾಂಝಾ. ಆದರೆ ಬದುಕಲ್ಲಿ ಒಂದಿನ ಇಡೀ ಜಗತ್ತು ಅವನನ್ನ ಹೀರ್ ರಾಂಝಾ ಅನ್ನೋ ಕಥೆಯಿಂದ ಕರೆಯುತ್ತೆ ಅಂತ ಅವನಿಗೂ ಕೂಡ ಗೊತ್ತಿರಲಿಲ್ಲ. ಕೆಲವು ಭೇಟಿಗಳನ್ನ ನಾವೇ ಆಯ್ಕೆ ಮಾಡ್ಕೋತೀವಿ, ಇನ್ನು ಕೆಲವು ಭೇಟಿಗಳು ನಮ್ಮನ್ನೇ ಆಯ್ಕೆ ಮಾಡ್ಕೊಳುತ್ತೆ. ಅಂಥದ್ದೇ ಹೀರ್ ಮತ್ತು ರಾಂಝಾರ ಭೇಟಿ. ಏನೀ ಕಥೆ ತಿಳ್ಕೊಳ್ಳೋಣ ಒಂದು ಗೀತೆಯ ನಂತರ. ಈತ ಕೊಳಲನ್ನ ನುಡಿಸುವಂತ ಒಬ್ಬ ತರುಣ.

ಪಂಜಾಬಿನ ನೆಲದ ಪ್ರೇಮ ಕಥೆಯನ್ನ ನಾನು ಹೇಳ್ತಾ ಇದ್ದೀನಿ. ಹೀರ್ ರಾಂಝಾ, ಇತಿಹಾಸದ ಪುಟಗಳಲ್ಲಿ ಎಂದೂ ಪಾಸದಂತಹ ಪ್ರೇಮ ಕಥೆ ಇದು. ತಖ್ತೆ ಹಜಾರ, ಸಾಸಿವೆ ಹೂಗಳಿಂದ ಹಳದಿಯಾಗಿ ನಗ್ತಾ ಇದ್ದಂತಹ ನೆಲದಲ್ಲಿ ಒಂದು ದೊಡ್ಡ ಕುಟುಂಬ, ಅದರ ಕಿರಿಯ ಮಗ ದಿಧೋ ರಾಂಝಾ. ಮನೆಯಲ್ಲಿ ಎಲ್ಲರೂ ಅವರನ್ನ ಪ್ರೀತಿಸ್ತಾ ಇದ್ರು, ಆದರೆ ಜೀವನ ಅವನನ್ನ ಅಷ್ಟು ಸುಲಭವಾಗಿ ಪ್ರೀತಿಸ್ತಾ ಇರಲಿಲ್ಲ. ತಂದೆ ತೀರ್ಕೊಂಡ ಮೇಲೆ ಮನೆಯಲ್ಲಿದ್ದಂತಹ ಸಂಬಂಧಗಳ ಬಣ್ಣ ಬದಲಾಗುತ್ತೆ. ಆಸ್ತಿ ಮಾತಾಗುತ್ತೆ, ಹಕ್ಕಿನ ಮಾತುಗಳು, ಜವಾಬ್ದಾರಿಗಳ ಮಾತು. ಅವನಿಗೆ ಒಂದು ಹೊತ್ತು ಊಟ ಕೊಡೋದು ಕೂಡ ಮನೆಯವ್ರಿಗೆ ಕಷ್ಟ ಆಗುತ್ತೆ, ಹಂಗಸಿ ಮಾತಾಡ್ತಾರೆ. ಅವನಿಗೆ ಕಾಳಜಿ ತೋರಿಸುವಂಥವ್ರು ಯಾರೂ ಇರಲೇ ಇರಲಿಲ್ಲ. ಒಂದು ದಿನ ಬೇಸತ್ತ ಅವನು ತನ್ನ ಕೈಯಲ್ಲಿದ್ದ ಕೊಳಲನ್ನು ತಗೊಂಡು ಮನಸ್ಸು ಮುರಿದಾಗ ಯಾರ ಜೊತೆನೂ ಮಾತಾಡದೆ ಮನೆ ಬಿಟ್ಟು ಹೊರಡ್ತಾನೆ. ಒಂದು ಚಿಕ್ಕ ಚೀಲ, ಒಂದು ಕೊಳಲು, ಅದನ್ನೇ ತಗೊಂಡು ಮನೆ ಬಿಟ್ಟು ಹೊರಟ. ಅವನಿಗೂ ಕೂಡ ಗೊತ್ತಿರಲಿಲ್ಲ, ಅವನು ಹುಡುಕ್ತಾ ಇದ್ದಿದ್ದು ಬದುಕಿನಲ್ಲ, ತನ್ನ ಹೃದಯದ ಇನ್ನೊಂದು ಅರ್ಥವನ್ನ. ನೀವು ಈ ಹೀರ್ ರಾಂಝಾ ಅವರ ಪ್ರೇಮ ಕಥೆಯನ್ನ ಕೇಳಿದಿರಾ ಮುಂಚೆ ಎಲ್ಲಾದರೂ? ಇದರ ಸಿನಿಮಾಗಳು ಕೂಡ ಇದೆ, ನೀವು ನೋಡಿದಿರಾ? ವಾಟ್ಸಾಪ್ ಸಂಖ್ಯೆ 9484010129 ನಿಮ್ಮ ಸಂದೇಶಗಳನ್ನ ಕಳಿಸ್ಕೊಡಿ. ಮನೆಯಲ್ಲಿ ಅವಮಾನ ಆದ ನಂತರ ಮನೆ ಬಿಟ್ಟು ಹೊರಟು ಎಲ್ಲಿಗೆ ಹೋಗ್ತಾನೆ, ಯಾರನ್ನ ಭೇಟಿ ಮಾಡ್ತಾನೆ, ತಿಳ್ಕೊಳ್ಳೋಣ ಈ ಒಂದು ಗೀತೆಯ ನಂತರ.

ಮನೆಯಲ್ಲಿ ಎಲ್ಲರೂ ಕಸದಂತೆ ಕಾಣ್ತಾರೆ ನಮ್ಮ ಕಥಾನಾಯಕನನ್ನ. ಹಾಗಾಗಿ ಅವನು ಮನೆ ಬಿಟ್ಟು ಹೊರಡ್ತಾರೆ. ಎಷ್ಟು ದೂರ ನಡೆದ್ನೋ, ಎಷ್ಟು ಹಳ್ಳಿಗಳನ್ನ ದಾಟದ್ನೋ ರಾಂಜನಿಗೆ ನೆನಪಿರಲಿಲ್ಲ. ಕಾಲುಗಳು ಮಾತ್ರ ನಡೀತಾ ಇದ್ವು, ಮನಸ್ಸು ಮಾತ್ರ ಇನ್ನೂ ತನ್ನ ಮನೆಯ ನೋವಿನಲ್ಲೇ ಸಿಲುಕಿತ್ತು. ಕೊನೆಗೆ ಅವನು ಜಂಗ್ ಅನ್ನೋ ಊರನ್ನ ತಲುಪ್ತಾನೆ. ಸಂಜೆ ಇಳಿತಾ ಇತ್ತು, ಗಾಳಿ ನಿಧಾನವಾಗಿ ಹೊಲಗಳ ನಡುವೆ ತಿರುಗಾಡ್ತಾ ಇತ್ತು. ರಾಜ ಎಂದಿನಂತೆ ತನ್ನ ಕೊಳಲನ್ನ ತುಟಿಗಳಿಗೇರಿಸ್ತಾನೆ. ಮೊದಲ ಸ್ವರ ಹೊರಬಂತು, ಆ ನಾದ ಆಹ ಗಾಳಿಯ ಮೇಲೆ ಹಾರಿ ದೂರದವರೆಗೂ ಸಾಕುತ್ತೆ. ಅದೇ ಸಮಯದಲ್ಲಿ ಹಸಿರು ಹೊಲಗಳ ನಡುವೆ ದನಗಳನ್ನ ಮೇಯಿಸ್ತಾ ಒಬ್ಬ ಸುಂದರ ಯುವತಿ ಬರ್ತಾ ಇದ್ಲು. ಅವಳ ಹೆಸರು ಹೀರ್. ಅವಳೇ ನಮ್ಮ ಕಥಾನಾಯಕಿ. ಅವಳು ಮೊದಲು ಕಂಡದ್ದು ರಾಂಜನ ಮುಖವನ್ನಲ್ಲ, ಅವನ ಕೊಳಲಿನ ನಾದವನ್ನ ಕೇಳ್ತಾಳೆ. ಆ ನಾದದಲ್ಲಿ ಒಂದು ಬೇಸರವನ್ನ ಕೂಡ ಗಮನಿಸ್ತಾಳೆ. ಆಮೇಲೆ ಯಾರು ಇಷ್ಟು ಚೆನ್ನಾಗಿ ಕೊಳಲಿನ ನುಡಿಸ್ತಾ ಇರೋದು ಅಂತ ಹುಡ್ಕೊಂಬರ್ತಾಳೆ. ಆಗ ರಾಂಜ ಕಣ್ಣಿಗೆ ಬೀಳ್ತಾನೆ. ರಾಂಜ ಕೂಡ ಅವಳನ್ನೇ ನೋಡೋದಕ್ಕೆ ಶುರು ಮಾಡ್ತಾನೆ. ಆ ಕ್ಷಣದಲ್ಲಿ ಯಾರೂ ಮಾತಾಡೋದಿಲ್ಲ. ಪ್ರೀತಿ ಯಾವಾಗ್ಲೂ ಪದಗಳಿಂದಾನೇ ಆರಂಭ ಆಗ್ಬೇಕು ಅಂತ ಇಲ್ಲ. ಕೆಲವೊಮ್ಮೆ ಎರಡು ಕಣ್ಣುಗಳು ಒಂದೇ ಪ್ರಶ್ನೆಯನ್ನ ಕೇಳಿದ್ರೆ ಸಾಕು, ಸುಮ್ಮನೆ ಕಣ್ಣಲ್ಲಿ ಕಣ್ಣೋಟ ಬೆರೆತರೆ ಸಾಕು. ಈ ಸಂಜೆಯ ಹೊತ್ತಲ್ಲಿ ಅವರಿಬ್ಬರ ಹೃದಯಗಳಲ್ಲಿ ಹೊಸ ಬೆಳಕು ಮೂಡಿತ್ತು. ಕಣ್ಣೋಟದಲ್ಲೇ ಪ್ರೀತಿ ಆರಂಭ ಆಯಿತು. ಮುಂದೇನಾಗುತ್ತೆ ಕೇಳ್ತಾರಿ, ಹಾಡು ಮುಂದುವರಿಯುತ್ತೆ.

ಪ್ರೇಮನಿನಾದ ಮುಂದುವರಿತಾ ಇದೆ. ಪ್ರೇಮನಿನಾದದಲ್ಲಿ ಹೀರೆ ರಾಂಝಾರ ಪ್ರೇಮ ಕಥೆಯನ್ನ ನಾನಿವತ್ತು ಹೇಳ್ತಾ ಇದ್ದೀನಿ. ಮರದಿನ ಕೂಡ ಹೀರ್ ಅದೇ ದಾರಿಯಲ್ಲಿ ಬರ್ತಾಳೆ, ರಾಂಜ್ ಕೂಡ ಅದೇ ಮರದ ನೆರಳಲ್ಲಿ ಕೂತಿದ್ದ. ಇದು ಕಾಕತಾಳಿಯನ ಅಥವಾ ವಿಧಿನೇ ಇಬ್ಬರನ್ನ ಮತ್ತೆ ಮತ್ತೆ ಅದೇ ಜಾಗಕ್ಕೆ ಕರೆತರ್ತಾ ಇತ್ತ. ಮಾತು ಶುರುವಾಯಿತು, ಕಣ್ಣೋಟ ಬೆರೆತಾ ಇತ್ತು, ಹೆಸರು ಎಲ್ಲವೂ ವಿನಿಮಯ ಆಯಿತು. ಆಗ ಹೀರ್ಗೆ ರಾಂಜ್ನ ಹಿನ್ನೆಲೆ ಗೊತ್ತಾಗುತ್ತೆ, ಮನೆಯಿಂದ ಈ ರೀತಿ ಹೊರಗೆ ಬಂದಿದ್ದಾನೆ ಅಂತ ಗೊತ್ತಾಗುತ್ತೆ. ಹೀರ್ ತನ್ನ ತಂದೆಯ ಬಳಿ ಕರ್ಕೊಂಡು ಹೋಗಿ ಮಾತಾಡ್ತಾಳೆ, ಅವರದ್ದೇ ಜಮೀನಲ್ಲಿ ಮನೆಯಲ್ಲಿ ಅವನಿಗೆ ಕೆಲಸ ಸಿಗುತ್ತೆ. ಇನ್ನು ರಾಂಝ ದೂರದ ಅತಿಥಿಯಲ್ಲ, ಅವನು ಪ್ರತಿದಿನ ಕಣ್ಣಿ ಕಾಣುವಂಥ ವ್ಯಕ್ತಿ. ಹೊಲಗಳು, ದನಗಳು, ಗಾಳಿ, ಕೊಳಲು ಮತ್ತು ಎರಡು ಹೃದಯಗಳು ಇಲ್ಲಿ ಸೃಷ್ಟಿಯಾಗಿವೆ. ಪ್ರೀತಿ ಅನ್ನೋದು ಹಠಾತ್ತನೆ ಬರುವ ಬಿರುಗಾಳಿ ಥರ ಅಲ್ಲ, ಅದು ಗೊತ್ತಾಗದಂತೆ ಸುರಿಯೋ ಮಳೆಯಾಗೆ. ತಿಳಿಯೋ ಅಷ್ಟರಲ್ಲಿ ಮನಸ್ಸು ಸಂಪೂರ್ಣವಾಗಿ ಮಳೆಯಲ್ಲಿ ಮಿಂದೆದ್ದಿರುತ್ತೆ. ಆದರೆ ಪ್ರತಿಯೊಂದು ಪ್ರೇಮ ಕಥೆಯನ್ನು ಲೋಕ ಸುಮ್ಮನೆ ನೋಡುತ್ತಾ ಕೂತ್ಕೊಂಡಿರುತ್ತೆ. ಅವರ ಸಂತೋಷವನ್ನು ದೂರದಿಂದ ಯಾರೋ ಒಬ್ಬರು ಗಮನಿಸ್ತಾ ಇದ್ರು. ಆ ದೃಷ್ಟಿಯೇ, ಆ ನೋಟನೇ, ಆ ವ್ಯಕ್ತಿನೇ ಅವರ ಬದುಕಿನ ದಿಕ್ಕನ್ನೇ ಬದಲಾಯಿಸ್ತಾನೆ. ಯಾರ ವ್ಯಕ್ತಿ, ಏನಾಗತ್ತೆ ಕಥೆಯಲ್ಲಿ ತಿಳ್ಕೊಬೇಕಾ? ಕೇಳ್ತೀರಿ, ಕಥೆ ಮುಂದುವರಿಯುತ್ತೆ.

ಪ್ರೇಮ ನಿನಾದ ಕೇಳ್ತಾ ಇದ್ದೀರಾ. ಪ್ರೇಮ ನಿನಾದದಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಅರ್ಜಯ್ ಮಂಜುನಾಥ್. ಪ್ರೀತಿ ಯಾವಾಗ ಆರಂಭ ಆಗುತ್ತೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಒಂದಿನ ಯಾರನ್ನಾದ್ರೂ ನೋಡದೇ ಇದ್ರೆ ಮನಸ್ಸು ಖಾಲಿ ಖಾಲಿ ಅನ್ನಿಸ್ದಾಗ ಆಗ ಅದು ಸ್ನೇಹ ಮಾತ್ರ ಅಲ್ಲ ಅನ್ನೋದು ಅರಿವಾಗುತ್ತೆ. ಹೀರ್ ಮತ್ತು ರಾಂಝ ಬದುಕಲು ಹಾಗೆ ಆಗುತ್ತೆ. ಬೆಳಗ್ಗೆ ರಾಂಝ ದನಗಳನ್ನ ಮೇಯಿಸೋದಕ್ಕೆ ಹೊಲಕ್ಕೆ ಹೋಗ್ತಿದ್ದ. ಸ್ವಲ್ಪ ಹೊತ್ತಲ್ಲೇ ಅವನ ಹುಡ್ಕೊಂಡು ಹೀರ್ ಕೂಡ ಅಲ್ಲಿಗೆ ಹೋಗಿ ನಿಂತ್ಕೋತಾ ಇದ್ಲು. ಕೈಯಲ್ಲಿ ಊಟದ ತಟ್ಟೆ, ಮುಖದಲ್ಲಿ ಮೌನದ ನಗು. ಅವಳು ಗೊತ್ತಿತ್ತು ಅವನು ಊಟಕ್ಕಿಂತ ಹೆಚ್ಚಾಗಿ ಕಾಯ್ತಾ ಇದ್ದಿದ್ದು ತನ್ನ ಒಂದು ನಗುವಿಗಾಗಿ ಅಂತ. ಅವನು ಕೊಳಲನ್ನ ನುಡಿಸ್ತಾ ಇದ್ದ ಪರಿಗೆ ಇವಳಾಗ್ಲೇ ಮನಸ್ಸು ಓತಿದ್ಲು. ಕೇಳ್ತಾಳೆ, ನಿನ್ನ ಕೊಳಲಲ್ಲಿ ಯಾವ ಮಾಯ ಇದೆ ರಾಂಝ, ನಾನಷ್ಟು ಸೋತ್ ಹೋಗ್ತೀನಿ ಅಂತಾಳೆ. ಅದಕ್ಕೆ ಅವನು ನಕ್ಕು, ನಾನು ಹೇಳಕ್ಕಾಗದಿರುವಂತಹ ಎಲ್ಲ ಮಾತುಗಳು ಎಲ್ಲ ಭಾವಗಳು ಅದರಲ್ಲಿವೆ ಹೀರಾ ಅಂತಾನೆ. ಮೊದಲ ಬಾರಿಗೆ ಇಬ್ರು ಮನಸಾರೆ ನಗ್ತಾರೆ ಚಿನಾಬ್ ನದಿಯ ದಂಡೆಯಲ್ಲಿ. ಸಂಜೆ ಇಳಿತಾ ಇತ್ತು, ನದಿಯ ನೀರು ಹರಿತಾನೆ ಇತ್ತು, ಆದರೆ ಇಬ್ಬರ ಸಮಯ ಮಾತ್ರ ಅಲ್ಲೇ ನಿಂತಿತ್ತು. ಕೆಲವು ಪ್ರೇಮ ಕಥೆಗಳಲ್ಲಿ ಐ ಲವ್ ಯು ಅನ್ನೋ ಮಾತು ಕೇಳಿಸೋದಿಲ್ಲ, ಯಾಕಂದ್ರೆ ಅದಕ್ಕೂ ಮುಂಚೆನೆ ಕಣ್ಣುಗಳೇ ಎಲ್ಲವನ್ನ ಹೇಳ್ಬಿಟ್ಟಿರುತ್ತೆ. ಅವರ ಪ್ರೀತಿಲೂ ಹಾಗೇನೆ, ಅದು ಮಾತುಗಳಾಗಿ ಹುಟ್ಟಲಿಲ್ಲ, ಮೌನದಲ್ಲಿ ಅರಳಿತು. ಆದರೆ ಹೂವು ಅರಳಿದ್ರೆ ಅದರ ಪರಿಮಳವನ್ನ ಮರೆಮಾಚೋದಕ್ಕೆ ಸಾಧ್ಯನಾ? ಅವರ ಪ್ರೀತಿಯ ಪರಿಮಳ ಕೂಡ ಯಾರೋ ಒಬ್ಬರ ಗಮನನ ಸೆಳಿತಾ ಇತ್ತು. ಪ್ರೀತಿಸೋರಿಗಿಂತ ಪ್ರೀತಿಯನ್ನ ದ್ವೇಷಿಸೋರೇ ಯಾವಾಗಲೂ ಜಾಸ್ತಿ ಅಲ್ವಾ? ಹೀರ್ ಮನೆಯಲ್ಲೂ ಕೂಡ ಅಂತಹ ಒಬ್ಬ ವ್ಯಕ್ತಿ ಇದ್ದ. ಅವನ ಹೆಸರೇ ಕೈಡೋ. ರಕ್ತ ಸಂಬಂಧಿಯಾಗಿದ್ದ, ಆದರೆ ಹೃದಯದಲ್ಲಿ ಸಂಬಂಧದ ಪ್ರೀತಿನೇ ಇರಲಿಲ್ಲ. ಒಂದು ದಿನ ದೂರದಿಂದ ಹೀರ್ ಮತ್ತು ರಾಂಝ ಮಾತಾಡೋದನ್ನ ನೋಡ್ತಾನೆ. ಮತ್ತೊಂದು ದಿನ ಹೀರ್ ಊಟ ತಗೊಂಡೋಗೋದನ್ನ ಗಮನಿಸ್ತಾನೆ. ಇನ್ನೊಂದು ದಿನ ರಾಂಝನ ಕೊಳಲಿನ ನಾದ ಕೇಳಿದಾಗ ಹೀರ್ ಮುಖದಲ್ಲಿ ಮೂಡಿದ ನಗುವನ್ನು ಕಂಡ ಅಷ್ಟೆ. ಅವನ ಮನಸ್ಸಿನಲ್ಲಿ ಅನುಮಾನದ ಬೀಜ ಮೊಳಕೆ ಹಿಡಿಯುತ್ತೆ. ಅವರಿಬ್ಬರಿಗೂ ಪ್ರೀತಿ ಆಗಿದೆ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಒಂದಷ್ಟು ಜನ ಒಬ್ಬರ ಸಂತೋಷವನ್ನ ನೋಡಿ ಖುಷಿ ಪಡ್ತಾರೆ, ಇನ್ನೊಂದಷ್ಟು ಜನ ಒಬ್ಬರ ಸಂತೋಷವನ್ನ ಸಹಿಸೋಕಾಗದೇ ಇರುವಂಥವ್ರು. ಕೈಡೋ ಎರಡನೇ ಪಂಥಕ್ಕೆ ಸೇರೋನು. ಈ ವಿಷಯನ ಹೀರ್ನ ತಂದೆಗೆ ಹೇಳೋದಕ್ಕೆ ಬರ್ತಾನೆ. ಮುಂದೇನಾಗುತ್ತೆ, ಹೀರಾಳ ತಂದೆ ಏನ್ ಮಾಡ್ತಾರೆ ತಿಳ್ಕೊಬೇಕಾ? ಕೇಳಿ ಕಥೆ ಮುಂದುವರಿಯುತ್ತೆ.

ಸಂಬಂಧದಲ್ಲಿ ರಕ್ತ ಸಂಬಂಧಿ ಆಗ್ಬೇಕು. ತಂದೆ ಸಮಾನ, ಅವನ ಕಣ್ಣಿಗೆ ಹೀರ್ ಮತ್ತು ರಾಂಚ ಪ್ರೀತಿ ಮಾಡ್ತಾ ಇರೋದು ಬೀಳುತ್ತೆ. ವಿಷಯ ಗೊತ್ತಾಗುತ್ತೆ. ವಿಷಯನ ತಂದು ಹೀರಳ ತಂದೆಯ ಹತ್ರ ಹೇಳ್ತಾನೆ. ಹೀರ್ ಜಾತಿನೇ ಬೇರೆ, ರಾಂಝ ಜಾತಿನೇ ಬೇರೆ, ಇಬ್ಬರ ಅಂತಸ್ತುಗಳು ಕೂಡ ಬೇರೆ. ಹೀರಳ ತಂದೆ ಬೇರೆಯೊಬ್ಬ ರಾಜನ ಜೊತೆ ಮದುವೆಯನ್ನ ನಿಶ್ಚಯ ಮಾಡ್ತಾರೆ. ಮನೆಯ ಹಿರಿಯರ ನಿರ್ಧಾರ. ಹೀರ್ ಕಣ್ಣೀರನ್ನ ಯಾರೋ ಕೇಳೋದಕ್ಕೂ ಇರಲಿಲ್ಲ, ಅವಳ ಮೌನವನ್ನ ಯಾರೂ ಅರ್ಥ ಮಾಡ್ಕೊಳ್ಳೋಕ್ಕೂ ಪ್ರಯತ್ನ ಪಡಲಿಲ್ಲ. ಒಬ್ಬ ಹೆಣ್ಣಿನ ಮನಸ್ಸಿಗಿಂತ ಕುಟುಂಬದ ಮಾನವೇ ದೊಡ್ಡದು ಅಂತ ಸಮಾಜ ತೀರ್ಮಾನ ಮಾಡ್ತಿದ್ದಂಥ ಕಾಲಘಟ್ಟ ಅದು. ಮದುವೆ ದಿನ ಬಂತು, ಮಂಗಳ ವಾದ್ಯಗಳು ಮೊಳಗಿದ್ವು, ಜನರು ನಗ್ತಾ ಇದ್ರು. ಆದರೆ ಆ ನಗುವಿನ ಮಧ್ಯೆ ಒಂದು ಹೃದಯ ಒಡೆದು ಹೋಗಿತ್ತು. ಯಾರ್ದು? ನಮ್ಮ ಕಥಾನಾಯಕಿ ಹೀರ್ದು. ಬೇರೆ ಮನೆಯ ಸೊಸೆಯಾದ್ಲು. ಅದೇ ಸಮಯದಲ್ಲಿ ರಾಂಝ ದೂರದ ಹೊಲದಲ್ಲಿ ಕೊಳಲುತ್ತಾ ಇದ್ದ. ಅವನಿಗೆ ಈ ಕ್ಷಣ ತನ್ನ ಬದುಕಿನ ದೊಡ್ಡ ಸೋಲಾಗುತ್ತೆ ಅಂತ ಕೂಡ ಗೊತ್ತಿರಲಿಲ್ಲ. ಅವನು ಊಹೆರು ಮಾಡಿರಲಿಲ್ಲ. ಕೆಲವು ಸುದ್ದಿಗಳು ಕಿವಿಗೆ ಮಾತ್ರ ಬೀಳೋದಿಲ್ಲ, ನೇರವಾಗಿ ಹೃದಯಕ್ಕೆ ಬಂದು ಬೀಳುತ್ತೆ. ಹೀರ್ ಮದುವೆಯಾಗಿದ್ದಾಳೆ ಅನ್ನೋ ಸುದ್ದಿ ಕೇಳಿದ ತಕ್ಷಣ ರಾಂಝನ ಕೈಯಲ್ಲಿದ್ದ ಕೊಳಲು ಜಾರಿಬಿತ್ತು. ಮೊದಲ ಬಾರಿಗೆ ಸಂಗೀತಕ್ಕೂ ಕೂಡ ಮಾತು ಬರಲಿಲ್ಲ ನೋಡಿ. ಆ ದಿನದಿಂದ ರಾಂಝ ಕಾಣೆಯಾದ, ಊರನ್ನ ಬಿಟ್ಟ. ಆದರೆ ಹೀರಳ ನೆನಪನ್ನ ಅಲ್ಲ. ಬಹಳ ಜನ ಅವನು ಹುಚ್ಚನಾದ ಅಂತ ಅನ್ಕೊಂಡ್ರು, ಇನ್ನೊಂದಷ್ಟು ಜನ ಎಲ್ಲೋ ಸತ್ತು ಹೋಗಿರಬಹುದು ಅಂತ ಅನ್ಕೊಂಡ್ರು. ಆದರೆ ರಾಂಝ ಬದುಕಿದ್ದ, ಆದರೆ ಹಿಂದಿನ ರಾಂಝನಾಗಿ ಅಲ್ಲ, ಒಬ್ಬ ಸೂಫಿಯಾಗಿ ಜೋಗಿಯ ರೂಪದಲ್ಲಿ ಜೀವನ ನಡೆಸ್ತಾ ಇದ್ದ. ಲೋಕದ ಆಸೆಗಳನ್ನ ಬಿಟ್ಟು ಒಂದು ಸತ್ಯವನ್ನ ಹುಡುಕೋದಕ್ಕೆ ಹೊರಟಿದ್ದ. ಅವನಿಗೆ ಈಗ ಅರ್ಥ ಆಗಿತ್ತು, ಪ್ರೀತಿ ಅಂದ್ರೆ ಯಾರನ್ನಾದರೂ ಪಡ್ಕೊಳ್ಳೋದಲ್ಲ, ಪ್ರೀತಿ ಅಂದ್ರೆ ಯಾರನ್ನಾದರೂ ಕಳ್ಕೊಂಡ ನಂತರ ಕೂಡ ಅವರಿಗಾಗಿ ನಮ್ಮೊಳಗೆ ನಮ್ಮ ಪ್ರೀತಿಯನ್ನ ನಮ್ಮ ಬೆಳಕನ್ನ ಉಳಿಸ್ಕೊಳ್ಳೋದು ಅಂತ. ಕೊಳಲು ಮತ್ತೆ ಅವನ ತುಟಿಗಳಿಗೆ ಏರುತ್ತೆ. ಆದರೆ ಈ ಬಾರಿ ಅದರಲ್ಲಿ ಸಂತೋಷ ಇರಲಿಲ್ಲ. ಆ ಕೊಳಲಿನ ನಾದದಲ್ಲಿ ಅನುಭವ ಇತ್ತು, ವಿರಹ ಇತ್ತು, ಪ್ರಾರ್ಥನೆ ಇತ್ತು. ದೂರದ ಒಂದೂರಲ್ಲಿ ಕೂಡ ಹೀರ್ ಪ್ರತಿದಿನ ಅವನ ಕೊಳಲಿನ ನಾದವನ್ನು ನೆನಪು ಮಾಡ್ಕೋತಾ ಅದರಲ್ಲೇ ಬದುಕ್ತಾ ಇದ್ಲು. ಅವಳ ಪ್ರೀತಿಯ ಕಥೆಯನ್ನು ಮುಗ್ದಿರಲಿಲ್ಲ. ಒಂದು ಪತ್ರ ಬರೀತಾಳೆ. ಆ ಪತ್ರ ವಿಧಿ ಅವರಿಬ್ಬರನ್ನ ಒಂದು ಮಾಡಿಸುತ್ತೆ ಅಂತ ಯಾರೂ ಊಹೆ ಮಾಡಿರಲಿಲ್ಲ. ಏನಿತ್ತು ಆ ಪತ್ರದಲ್ಲಿ ತಿಳ್ಕೋಬೇಕಾ? ಕಥೆ ಮುಂದುವರಿಯುತ್ತೆ. ಈ ಗೀತೆಯನ್ನು ಕೇಳಿ.

ಈ ಊರಿನ ಜನಕ್ಕೂ ಆ ಊರಿನ ಜನಕ್ಕೂ ಹಿಂದಿನಿಂದ ದ್ವೇಷ, ಒಬ್ಬರನ್ನೊಬ್ಬರು ಕೊಲ್ಲುವಷ್ಟು ಆಕ್ರೋಶ. ಹೀಗಿದ್ರು ಆ ಪ್ರೇಮಿಗಳು ಹೆದರಲಿಲ್ಲ. ದಿನ ರಾತ್ರಿ ಊರೆಲ್ಲ ಮಲಗಿದ್ಮೇಲೆ ಹಗ್ಗದ ಸೇತುವೆ ಮೇಲೆ ಇಬ್ಬರು ಸೇರ್ತಿದ್ದ

ಕಹಾನಿ ಮೇ ಟ್ವಿಸ್ಟ್ ಏನು ಗೊತ್ತಾ? ಹೇರಿಗ ಯಾರನ್ನ ಮದ್ವೆ ಆಗ್ತಾಳೋ ಆ ರಾಜನಿಗೆ ಹೇಳಿರ್ತಾಳೆ, ನಾನೊಬ್ಬನ್ನ ಪ್ರೀತಿಸ್ತಾ ಇದ್ದೀನಿ ಅಂತ. ಸಾಧಾರಣವಾಗಿ ಎಲ್ಲ ಗಂಡಂದ್ರು ವರ್ತಿಸೋ ಹಾಗೆ ಮೊದಲಿಗೆ ಅವನು ಕೂಡ ಒಪ್ಕೊಳ್ಳೋದಿಲ್ಲ, ನಂತರ ಅವನು ಅವಳ ಪ್ರೀತಿಯನ್ನ ಅರ್ಥ ಮಾಡ್ಕೋತಾನೆ. ಒಂದು ಪತ್ರಣ ಬರೀತಾಳೆ ಅಂತ ಈಗಷ್ಟೇ ಹಿಂಟ್ ಕೊಟ್ಟಿದ್ದೆ. ಕೆಲವು ದೂರಗಳನ್ನ ಮೈಲಿಗಳಿಂದ ಅಳೆಯೋದಕ್ಕೆ ಸಾಧ್ಯ ಇಲ್ಲ. ಒಂದೇ ಆಕಾಶದ ಕೆಳಗಿದ್ರು ಒಬ್ಬರನ್ನೊಬ್ಬರು ಸಂಧಿಸಲಾಗದೆ ಇದ್ದಾಗ ಆಗುತ್ತಲ್ಲ, ಅದೇ ನಿಜವಾದ ದೂರ. ಹೀರ್ ಬದುಕ್ತಾ ಇದ್ಲು, ಆದ್ರೆ ಬದುಕನ್ನಲ್ಲ. ಪ್ರತಿದಿನವೂ ತನ್ನನ್ನೇ ತಾನು ಸಮಾಧಾನ ಪಡಿಸ್ಕೊಳ್ಳುವಂತ ಪ್ರಯತ್ನ. ಮನೆಯವರು ಅವಳನ್ನ ಸೊಸೆ ಅಂತ ನೋಡಿದ್ರು, ಅವಳ ಮನಸ್ಸು ಮಾತ್ರ ಇನ್ನು ಚಿನಾಬ್ ನದಿಯ ದಡದಲ್ಲೇ ಉಳಿದಿತ್ತು. ಒಂದು ರಾತ್ರಿ ಚಂದ್ರನ ಬೆಳಕು ಕಿಟಕಿಯ ಮೇಲೆ ಹರಿದಿತ್ತು. ಮುಂದೆ ಬಿಳಿಕಾಗದ ಕೈಯಲ್ಲಿ ಲೇಖನಿ, ಕಣ್ಣಲ್ಲಿ ತಡೆಯಲಾಗದ ಕಣ್ಣೀರು, ಬರೆಯಬೇಕಿದ್ದು ಕೆಲವೇ ಪದಗಳು. ಆದರೆ ಪ್ರತಿ ಪದಕ್ಕೂ ಮುಂಚೆ ಎಲ್ಲ ನೆನಪುಗಳು ಕಾಡ್ತಾ ಇತ್ತು. ಬರೀತಾಳೆ, ರಾಂಜಾ ನಿನ್ನ ಮರೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಆದರೆ ಯಾರಾದರೂ ಉಸಿರಾಟನ ಉಸಿರನ್ನ ಮರೆಯೋದಕ್ಕೆ ಸಾಧ್ಯನಾ? ನೀನು ನನ್ನೊಳಗಿದೆಯಾ? ಸಾಧ್ಯವಾದರೆ ಒಂದು ಸಲ ವಾಪಸ್ ಬಾ ಅಂತ ಪತ್ರ ಬರೀತಾಳೆ. ಅದು ಕೇವಲ ಕಾಗದವಾಗಿರಲಿಲ್ಲ, ಅದು ಅವಳ ಒಡೆದ ಹೃದಯದ ಕೊನೆಯ ನಿರೀಕ್ಷೆಯಾಗಿತ್ತು. ಒಬ್ಬ ನಂಬಿಕಾರ್ಹ ವ್ಯಕ್ತಿಯ ಮೂಲಕ ಆ ಪತ್ರ ರಾಂಜನ ಕೈ ಸೇರುತ್ತೆ. ಕಥಾನಾಯಕ ರಾಂಜಾದನ ತೆಗೆದು ಓದ್ತಾನೆ. ಅವಳ ಮಾತುಗಳನ್ನ ಓದ್ದ, ಆದರೆ ಅವನ ಕಣ್ಣುಗಳು ಓದ್ತಾ ಇದ್ದಿದ್ದು ಆ ಶಾಹಿಯನ್ನಲ್ಲ, ಆ ಮಸಿಯನ್ನಲ್ಲ. ಹೀರ್ ಆ ಪತ್ರನ ಬರಿಬೇಕಾದ್ರೆ ಸುರಿಸಿದ್ದ ಕಣ್ಣೀರನ್ನ. ಅವನು ನಿಧಾನವಾಗಿ ಕಣ್ಮುಚ್ಚಿ ತನ್ನಲ್ಲೇ ತಾನು ನಾನು ಬರ್ತೀನಿ ಹೀರಾ ಅಂತ ಹೇಳ್ಕೋತಾನೆ. ಆ ಒಂದು ವಾಕ್ಯ ಇಬ್ಬರ ಬದುಕನ್ನ ಮತ್ತೊಮ್ಮೆ ಒಂದೇ ದಾರಿಯಲ್ಲಿ ನಡೆಸೋದಕ್ಕೆ ಸಿದ್ಧ ಆಗಿತ್ತು. ನಂತರ ಇಬ್ಬರು ಭೇಟಿಯಾಗ್ತಾರೆ. ಎಷ್ಟೋ ವರ್ಷಗಳ ನಂತರದ ಭೇಟಿಯದು, ಯಾರು ಕೂಡ ಲೆಕ್ಕ ಇಟ್ಟಿರಲಿಲ್ಲ. ರಾಂಜಾ ಹೀರ್ ಇದ್ದ ಊರನ್ನೇ ತಲುಪಿದ್ದ. ಅವಳು ಬರ್ತಾ ಇದ್ಲು, ಅವನು ನಿಂತಿದ್ದ. ಕ್ಷಣಕಾಲ ಕಾಲವೇ ಮೌನವಾಗಿ ನಿಂತಂತಾಗಿತ್ತು. ಒಮ್ಮೆ ಒಬ್ಬರನ್ನೊಬ್ರು ನೋಡ್ಕೊಂಡ್ರು, ಯಾವ ಮಾತು ಇರಲಿಲ್ಲ. ಯಾಕಂದ್ರೆ ಕೆಲವು ಭೇಟಿಗಳಲ್ಲಿ ಮೌನವೇ ದೊಡ್ಡ ಸಂಭಾಷಣೆ ಅಂತಾರೆ ನೋಡಿ. ಹಾಗೆ ಹೀರ್ ಕಣ್ಣಲ್ಲಿ ಕೊನೆಗೂ ನೀನು ಬಂದ್ಯಲ್ಲ ಅನ್ನೋ ಸಮಾಧಾನ, ರಾಂಜನ ಕಣ್ಣಲ್ಲಿ ನೀನ್ ಪತ್ರ ಬರೆದ್ಮೇಲೆ ನಾನು ಬರದೇ ಇರಕ್ಕಾಗತ್ತಾ ಅನ್ನೋ ಉತ್ತರ. ಅವರ ಪ್ರೀತಿಯ ಬಗ್ಗೆ ಹೀರ್ ಪತಿಗೂ ಕೂಡ ತಿಳಿದಿತ್ತು. ಒಂದಷ್ಟು ಕಥೆಗಳ ಮೂಲ ರೂಪಗಳ ಪ್ರಕಾರದಲ್ಲಿ ಆ ಹೀರ್ನ ನೋವನ್ನ ಅವಳ ಗಂಡ ಅರ್ಥ ಮಾಡಿಕೊಂಡಿದ್ದ ಅಂತ ಕೂಡ ಹೇಳುತ್ತೆ. ಹಾಗೇನೆ ಬಲವಂತದ ಸಂಬಂಧದಲ್ಲಿ ಪ್ರೀತಿ ಹುಟ್ಟೋದಿಲ್ಲ ಅನ್ನೋದನ್ನು ಕೂಡ ಅರ್ಥ ಮಾಡಿಕೊಂಡಿದ್ದ. ಕೊನೆಯದಾಗಿ ಒಂದಷ್ಟು ಮಾತುಕತೆಗಳು ನಡೆಯುತ್ತೆ. ಇಲ್ಲಿ ಹೀರಳ ಗಂಡ ಎಷ್ಟು ಧಾರಾಳ ಮನಸ್ಸಿನವನು ನೋಡಿ, ಆಗಿನ ಕಾಲಘಟ್ಟದಲ್ಲೇ ತಾನು ಮದುವೆ ಆಗಿರೋ ಹುಡುಗಿನ ಮತ್ತೊಬ್ಬರಿಗೆ ಬಿಟ್ಕೊಡೋದಕ್ಕೆ ರೆಡಿಯಾಗಿದ್ದ. ಏನು ಕಹಾನಿ ಮೀ ಟ್ವಿಸ್ಟು ತಿಳ್ಕೋಬೇಕಾ? ಈ ಒಂದು ಗೀತೆಯ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ, ಕೇಳಿ.

ಪ್ರೇಮನಿನಾದ ಮುಂದುವರಿತಾ ಇದೆ. ಬಹಳಷ್ಟು ಸಂದೇಶಗಳು ಬಂದಿದೆ. ಕಥೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸರ್. ಆಕೆ ಗಂಡನನ್ನ ಬಿಟ್ಟು ಹೋಗಬಾರ್ದು, ಪ್ರೇಮಿ ಹಿಂದೆ ಹೋಗಬಾರ್ದು ಅಂತ ಬಹಳಷ್ಟು ಜನ ಹೇಳ್ತಾ ಇದ್ದೀರಾ. ಸೊ ಬಟ್ ಇಲ್ಲಿ ಕಹಾನಿ ಮೇ ಟ್ವಿಸ್ಟ್ ಅನ್ನಲ್ಲ, ಅದೇ ಇಲ್ಲಿ ಟ್ವಿಸ್ಟ್. ಇಲ್ಲಿ ಮದುವೆಯಾಗಿರೋ ಹುಡುಗಾನೆ ತನ್ನ ಹೆಂಡತಿಯನ್ನ ಪ್ರೇಮಿಗೆ ಬಿಟ್ಕೊಡೋದಕ್ಕೆ, ಅಂದ್ರೆ ಯಾರನ್ನ ಅವಳು ಪ್ರೀತಿಸಿದ್ಲೋ ಅವನಿಗೆ ಬಿಟ್ಕೊಡೋದಕ್ಕೆ ತಯಾರಾಗಿದ್ದ. ಸೊ ಹಿರಿಯರ ಜೊತೆ ಎಲ್ಲ ಮಾತುಕತೆ ಆಗುತ್ತೆ, ಮತ್ತೆ ಹೀರ್ ರಾಂಝಾರ ಮದುವೆ ನಿಶ್ಚಯ ಆಗುತ್ತೆ. ಮದುವೆಯ ಮನೆ, ಸಂತೋಷ, ನಗು, ಸಡಗರ ಇದೆಲ್ಲವೂ ಕಂಗೊಳಿಸ್ತಾ ಇರುತ್ತೆ. ಇದೆಲ್ಲದರ ಮಧ್ಯೆ ಒಬ್ಬರ ಮನಸ್ಸು ಮಾತ್ರ ಬೆಂಕಿಯಂತೆ ಒರಿತಾ ಇತ್ತು. ಯಾರ್ದು ಹೇಳಿ, ಕೈಡೋ. ಆಗ್ಲೇ ನಮ್ಮ ಲವ್ ಬರ್ಡ್ಸ್ಗಳ ಕಥೆಯನ್ನ ತಂದೆ ತಾಯಿಗೆ ಹೇಳಿದ್ನಲ್ಲ, ಅವನೇ ಸಂಬಂಧಿಕ ಕೈಡೋ. ಇವರಿಬ್ರು ಮತ್ತೆ ಒಂದಾಗೋದನ್ನ ಅವನ ಕೈಲಿ ಸಹಿಸ್ಕೊಳ್ಳೋದಕ್ಕಾಗ್ಲಿಲ್ಲ. ಏನ್ ಮಾಡೋದು ಅಂತ ಯೋಚನೆ ಮಾಡಿ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾನೆ. ಏನು ಪ್ಲಾನ್ ಗೊತ್ತಾ? ಮದುವೆಯ ದಿನ ಸಿಹಿ ತಿಂಡಿಯಲ್ಲಿ ವಿಷ ಬರೆಸ್ತಾನೆ. ಹೀರ್ ಹತ್ರ ಹೋಗಿ, ನಾನು ನಿಮ್ಮಪ್ಪನಿಗೆ ಈ ಥರ ಸುದ್ದಿಯನ್ನು ಹೇಳಿ ನಿಮ್ಮಿಬ್ಬರನ್ನ ಬೇರ್ಪಡಿಸ್ಬಾರ್ದಿತ್ತು, ಮೊದಲೇ ನಿಮ್ಮಿಬ್ಬರಿಗೂ ಮದುವೆ ಮಾಡಿಸ್ಬೇಕಿತ್ತು, ನನಗೆ ಕ್ಷಮಿಸ್ಬಿಡಮ್ಮ ಅಂತ ಹೇಳಿ ಮತ್ತೆ ನೀವು ಮದುವೆ ಆಗ್ತಾ ಇದ್ದೀರಲ್ಲ, ಇದೇ ಖುಷಿಗೆ ಸಿಹಿಯನ್ನು ತಿನ್ನುವಂತ ವಿಷ ಬೆರೆಸಿದ ಸಿಹಿಯನ್ನು ತಿನ್ನಿಸ್ತಾನೆ. ಅವಳು ಕೂಡ ತನ್ನ ಚಿಕ್ಕಪ್ಪ ಬದಲಾದ್ರು ಅನ್ನೋ ನಂಬಿಕೆಯಿಂದ ಆ ಸಿಹಿಯನ್ನ ತಿಂದೇ ಬಿಡ್ತಾಳೆ. ಕೆಲವೇ ಕ್ಷಣಗಳಲ್ಲಿ ಅವಳ ದೇಹ ನಡುಗೋದಕ್ಕೆ ಶುರುವಾಗುತ್ತೆ. ಕಣ್ಣಲ್ಲಿ ರಾಂಝಾನ ನೋಡಬೇಕು ಅನ್ನೋ ಬಯಕೆಯೇ ಕೊನೆದಾಗಿ ಕಾಣ್ತಾ ಇರುತ್ತೆ. ಆದ್ರೆ ಅಲ್ಲಿ ಅಸು ನಿಗ್ತಾಳೆ ನಮ್ಮ ಕಥಾನಾಯಕಿ ಹೀರ್. ಈ ಸುದ್ದಿ ರಾಂಝಾನ ಕಿವಿಗೆ ತಲುಪತ್ತೆ. ಅವನು ಓಡಿ ಬಂದ. ಮುಂದೇನಾಗುತ್ತೆ? ಏನ್ ಮಾಡ್ತಾನೆ ಕಥಾನಾಯಕ ನಮ್ಮ ರಾಂಝಾ?

ಕೈಡೋ ಬದಲಾಗಿದ್ದಾನೆ ಅಂತ ನಂಬಿ ನಮ್ಮ ಕಥಾನಾಯಕಿ ಹೀರಾ ಆ ಸಿಹಿಯನ್ನ ಸೇವಿಸ್ತಾಳೆ. ಆದ್ರೆ ಅವನು ವಿಷ ಬೆರೆಸಿದ್ದಂತ ಅವಳಿಗೆ ಗೊತ್ತೇ ಇರೋದಿಲ್ಲ. ಆ ಸಿಹಿಯನ್ನ ತಿಂದು ಅವಳು ಸತ್ತು ಹೋಗಿರ್ತಾಳೆ. ಈ ವಿಷಯ ಕಥಾನಾಯಕ ರಾಂಝಾಗೆ ತಿಳಿಯುತ್ತೆ. ಅವನು ದೂರದಿಂದ ಓಡಿ ಬಂದ, ಕಾಲಕ್ಕಿಂತ ವೇಗವಾಗಿ ಓಡಿ ಬಂದ. ಓಡಿ ಬಂದು ಅವಳ ಕೈ ಹಿಡಿಯುವಷ್ಟರಲ್ಲಿ ಉಸಿರು ನಿಂತಿತ್ತು. ರಾಂಝ ಅವಳ ಮುಖವನ್ನ ಎರಡು ಕೈಗಳಿಂದ ಹಿಡಿದು ಬಹಳ ಹೊತ್ತು ಏನನ್ನೂ ಮಾತಾಡೋದೇ ಇಲ್ಲ. ನಂತರ ನಿಧಾನವಾಗಿ ಹೇಳ್ತಾನೆ, ಈ ಜನ್ಮದಲ್ಲಿ ನಿನ್ನ ಯಾರೂ ನನ್ನಿಂದ ದೂರ ಮಾಡಕ್ಕಾಗ್ಲಿಲ್ಲ, ದೂರ ಮಾಡೋದೂ ಇಲ್ಲ, ಸಾವು ಕೂಡ ನಮ್ಮಿಬ್ಬರನ್ನ ದೂರ ಮಾಡಲ್ಲ ಅಂತ ಹೇಳಿ ಹೀರ ಕೈಯಲ್ಲಿದ್ದಂಥ ವಿಷದ ಸಿಹಿಯನ್ನು ತಗೊಂಡು ತಾನು ಕೂಡ ಸೇವಿಸ್ತಾನೆ. ಅವನ ಕೊನೆಯ ದೃಷ್ಟಿ ಹೀರ್ ಕಣ್ಣಲ್ಲೇ ಇತ್ತು, ಹೀರ್ ಮೇಲೆಯೇ ಇತ್ತು. ಕೊನೆಯ ಉಸಿರು ಕೂಡ ಅವಳ ಹೆಸರಲ್ಲೇ, ಅವಳ ಉಸಿರಲ್ಲೇ ಕರಗ್ತು. ನಮ್ಮ ಕಥಾ ಜೋಡಿಯ ಅಂತ್ಯ ಇಲ್ಲಿಗೆ ಆಗುತ್ತೆ.

ಹೀಗೆ ಒಂದು ಅಮರ ಜೋಡಿಯ ಕಥೆ ಮುಗಿಯುತ್ತೆ. ಇಂದಿಗೂ ಪಂಜಾಬಿನ ನೆಲದಲ್ಲಿ ಹೀರ್ ಮತ್ತು ರಾಂಜಾರ ಸಮಾಧಿಯ ಬಳಿ ಪ್ರೀತಿಸುವವರು ಹಾದು ಹೋಗ್ತಾರೆ. ಅವರು ಒಟ್ಟಿಗೆ ಬದುಕಲಿಲ್ಲ, ಆದರೆ ಒಟ್ಟಿಗೆ ನೆನಪಾಗ್ತಾ ಇದ್ದಾರೆ. ಅದೇ ಅಲ್ವಾ ಅಮರತ್ವ, ಅದೇ ಅಲ್ವಾ ಈ ಪ್ರೇಮ ಕಥೆಯ ಶಕ್ತಿ. ಇದು ಇಬ್ಬರು ಪ್ರೇಮಿಗಳು ಸತ್ತ ಕಥೆಯಲ್ಲ, ಇಬ್ಬರು ಪ್ರೀತಿಯನ್ನ ಬದುಕಿಸಿದ ಕಥೆ. ಕಾಲ ದೇಹವನ್ನೇನೋ ಕಿತ್ಕೋತು, ಆದರೆ ಅವರ ಹೆಸರನ್ನಲ್ಲ. ಇಂದಿಗೂ ಯಾರಾದರೂ ನಿಷ್ಕಪಟವಾಗಿ ಪ್ರೀತಿ ಮಾಡಿದ್ರೆ ಜನ ಇವರು ಹೀರ್ ರಾಂಝಾರ ತರ ಅಂತ ಹೇಳ್ತಾರೆ, ಎಸ್ಪೆಷಲಿ ಪಂಜಾಬಿನ ಕಡೆ. ಅದಕ್ಕಿಂತ ದೊಡ್ಡ ಗೌರವ ಒಂದು ಪ್ರೇಮ ಕಥೆಗೆ ಇನ್ನೇನು ಸಿಗಬಹುದು ಹೇಳಿ? ಪ್ರೀತಿ ಅಂದರೆ ಗೆಲ್ಲೋದಲ್ಲ, ಒಬ್ಬರನ್ನೊಬ್ಬರು ದಕ್ಕಿಸ್ಕೊಳ್ಳೋದು ಅಲ್ಲ, ಒಬ್ಬರ ಸಂತೋಷಕ್ಕಾಗಿ ನಮ್ಮ ಹೃದಯವನ್ನು ಸಂಪೂರ್ಣವಾಗಿ ಅರ್ಪಿಸೋದು. ಪ್ರೀತಿ ಅಂದರೆ ಹೆಸರು ಮಾತ್ರ ಅಲ್ಲ, ಒಂದು ಅನುಭವ. ಅದಕ್ಕಾಗಿಯೇ ಶತಮಾನಗಳು ಕಳೆದರೂ ಹೀರ್ ಮತ್ತು ರಾಂಝಾ ಇತಿಹಾಸದ ಪುಟಗಳಲ್ಲಿ ಮಾತ್ರ ಅಲ್ಲ, ಪ್ರೀತಿಸೋ ಪ್ರತಿಯೊಂದು ಹೃದಯದಲ್ಲೂ ಇನ್ನೂ ಜೀವಂತವಾಗಿದ್ದಾರೆ. ಕೆಲವು ಕಥೆಗಳು ಮುಗಿಯೋದಿಲ್ಲ, ಅವು ಹಾಡಾಗುತ್ತವೆ. ಕೆಲವು ಪ್ರೇಮಗಳು ಸಾಯೋದಿಲ್ಲ, ಅವು ಶಾಶ್ವತವಾಗ್ತವೆ. ಇದು ಅಂತಹ ಒಂದು ಪ್ರೀತಿಯ ನಿನಾದ, ಪ್ರೇಮ ನಿನಾದದಲ್ಲಿ ಹೀರ್ ಮತ್ತು ರಾಂಝಾರ ಪ್ರೇಮ ಕತೆ. ಬಹಳಷ್ಟು ಜನ ಸಂದೇಶಗಳನ್ನ ಕಳಿಸ್ಕೊಡಿದ್ರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕಾಗಿ. ವಾಣಿಶ್ರೀಯರು ಧಾರವಾಡದಿಂದ, ಅಯ್ಯೋ ಈ ಥರ ಎಂಡೋಗೋಯ್ತಲ್ಲ, ಫಸ್ಟ್ ಟೈಮ್ ಈ ಸ್ಟೋರಿ ಕೇಳಿದ್ದು ಅಂತ ಇದ್ದಾರೆ. KGF ಸಂದೇಶವನ್ನು ಕಳಿಸ್ಕೊಡಿದ್ದಾರೆ ಮಂಜುನಾಥ್ ಅವರು, ಹಾಗೆ ನಾಗರತ್ನ ಅವರು ರಾಜಾಜಿನಗರದಿಂದ, ಕುಮಾರಸ್ವಾಮಿ ಲೇಔಟ್ನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಹಾಗೆ ಅಂಜನಪ್ಪಯ್ಯನ ಮಲಮಾಚನಹಳ್ಳಿಯಿಂದ, ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಯಲಹಂಕದಿಂದ ಮಂಜುನಾಥ್ ಆಚಾರ್ಯ ಹೇಳ್ತಾ ಇದ್ದಾರೆ. ನಿರೂಪಣೆ, ಮಾಹಿತಿ, ಹಾಡುಗಳು ಎಲ್ಲವೂ ಒಂದಕ್ಕೊಂದು ಎಷ್ಟು ಚೆನ್ನಾಗಿ ಪೋಣಿಸಿದ್ರಿ ಗೊತ್ತಾ ಅಂತ ಹೇಳ್ತಾ ಇದ್ದಾರೆ. ಸತೀಶ್ ಎನ್ಎಚ್ ನಗರಕೆರೆಯಿಂದ, ಎಲ್ಲಿಂದಾರಿ ಹುಡ್ಕೊಂಬರ್ತೀರಾ ಇಂತಹ ಕಥೆಗಳನ್ನ ಅಂತ ಸ್ನೇಹಿತರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಕೇಶವಪುರ ಹುಬ್ಬಳ್ಳಿಯಿಂದ ಮಮತಾ ಮೇಘಾಭಟ್ಟಿ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. GS ಚಂದನ ಚಿತ್ರದುರ್ಗದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಅನುಷಾ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗಾಗಿ. ಇದಾಗಿತ್ತು ಈ ಹೊತ್ತಿನ ಪ್ರೇಮ ನಿನಾದದ ವಿಶೇಷ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶದ ಮೊದಲ ನಿಖರ ಸಮಯ ಸೂಚಿಸುವ ಯಂತ್ರವನ್ನು ಬೆಂಗಳೂರಿನ ಜಕ್ಕೂರಿನ ಪ್ರಾದೇಶಿಕ ಪ್ರಮಾಣಿತ ಆಧಾರಿತ ಪ್ರಯೋಗಾಲಯದಲ್ಲಿ ಇಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಪೂರೈಕೆ ಹಾಗೂ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಲೋಕಾರ್ಪಣೆಗೊಳಿಸಿದರು. ಜಾಗತಿಕ ಪೂರೈಕೆ ಸರಪಳಿಗಳಲ್ಲಿನ ಅಡೆತಡೆಗಳು ಸೇರಿದಂತೆ ಆರ್ಥಿಕ ಸವಾಲುಗಳನ್ನು ಎದುರಿಸಲು ಬಿಮ್ಸ್ಟೆಕ್ ಸದಸ್ಯ ರಾಷ್ಟಗಳ ನಡುವೆ ನಿಕಟ ಸಹಕಾರದ ಅಗತ್ಯವನ್ನು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಬಿಮ್ಸ್ಟೆಕ್ ರಾಷ್ಟೀಯ ಭದ್ರತಾ ಮುಖ್ಯಸ್ಥರ 5ನೇ ಸಭೆ ಉದ್ದೇಶಿಸಿ ಅವರು ಮಾತನಾಡಿದರು. ಉಡಾನ್ ಯೋಜನೆಯ ಮುಂದಿನ ಹಂತವು 120 ಹೊಸ ತಾಣಗಳಿಗೆ ಸಂಪರ್ಕ ಹೆಚ್ಚಿಸುವ ಮತ್ತು ಮುಂದಿನ 10 ವರ್ಷಗಳಲ್ಲಿ 4 ಕೋಟಿ ಪ್ರಯಾಣಿಕರು ಪ್ರಯಾಣಿಸಲು ಅನುವು ಮಾಡಿಕೊಡುವ ಗುರಿ ಹೊಂದಿದೆ ಎಂದು ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ತಿಳಿಸಿದ್ದಾರೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ನವದೆಹಲಿಯಲ್ಲಿ ಇಂದು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನಿವಾಸದಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರಾಜ್ಯ ಉಸ್ತುವಾರಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಭಾಗವಹಿಸಿದ್ದರು. ಎಚ್ಎಂಟಿಗೆ ನೀಡಿರುವ ಜಮೀನನ್ನು ಅನ್ಯ ಉದ್ದೇಶಕ್ಕೆ ಬಳಸಿದರೆ ಮರು ವಶಪಡಿಸಿಕೊಳ್ಳಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ ಬಿ ಖಂಡ್ರೆ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಅಪರಾಧಿಗಳಿಗೆ ಪೊಲೀಸರ ಹಾಗೂ ಕಾನೂನಿನ ಭಯವೇ ಇಲ್ಲದಂತಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಇಂಗ್ಲೆಂಡ್ನ ಕಾರ್ಡಿಫ್ ಸೋಫಿಯಾ ಗಾರ್ಡನ್ನಲ್ಲಿ ಇಂದು ನಡೆಯುತ್ತಿರುವ ಸರಣಿಯ 2ನೇ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ನೀಡಿದ 230

4 ರನ್ಗಳ ಗುರಿ ಬೆನ್ನತ್ತಿರುವ ಇಂಗ್ಲೆಂಡ್ ಇತ್ತೀಚಿನ ವರದಿ ಬಂದಾಗ 14.3 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 67 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ಕಥೆ ತುಂಬ ಚೆನ್ನಾಗಿದೆ ಅಂತ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ. ಈ ಕಥೆಯನ್ನು ಮತ್ತಷ್ಟು ಡೀಟೇಲ್ ಆಗಿ ನೀವು ನೋಡಬೇಕು, ತಿಳ್ಕೋಬೇಕು ಅಂದರೆ ಹಿಂದಿಯಲ್ಲಿ ಎರಡು ಸಿನಿಮಾಗಳಿದೆ. ಒಂದರಲ್ಲಿ ಶ್ರೀದೇವಿ ನಟನೆ ಮಾಡಿದ್ದಾರೆ, ಇನ್ನೊಂದು ಅದಕ್ಕಿಂತ ಹಿಂದಿನ ಏನೋ ಕಾಲಘಟ್ಟದಲ್ಲಿ ಶೂಟ್ ಮಾಡಿರುವಂಥ ಎರಡು ಸಿನಿಮಾಗಳಿದೆ. ಹೀರ್ ರಾಂಜ ಅಂತಲೇ ನೀವು ಯೂಟ್ಯೂಬಲ್ಲೂ ಅವೈಲೇಬಲ್ ಇದೆ, ನೀವು ಆ ಸಿನಿಮಾನ ನೋಡಬಹುದು. ಇಟ್ಸ್ ವರ್ತ್ ವಾಚಿಂಗ್. ಸಂದೇಶ ಕಳಿಸ್ಕೊಟ್ಟ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಈಗ ಕಾರ್ಯಕ್ರಮನ ಮುಗಿಸುವಂಥ ಸಮಯ ಬಂದಿದೆ. ಎಂದಿನಂತೆ ಒಂದಷ್ಟು ಸಾಲುಗಳೊಂದಿಗೆ ಮುಗಿಸೋಣ. ಪ್ರೀತಿ ಅಂದರೆ ಕೇವಲ ಮಾತಲ್ಲ, ಪ್ರೀತಿ ಅಂದರೆ ಜವಾಬ್ದಾರಿ, ಪ್ರೀತಿ ಅಂದರೆ ದುಡಿಮೆ, ಪ್ರೀತಿ ಅಂದರೆ ಒಬ್ಬರಿಗಾಗಿ ತನ್ನ ಜೀವವನ್ನು ತೇಯ್ದು ತೇಯ್ದು ಅದರಲ್ಲೇ ಸಂತೋಷ ಪಡೋದು ಅಂತಾರೆ ರವಿ ಬೆಳಗರೆಯವರು. ಸಂಜೆಯಿಂದ ನಿಮ್ಮ ಜೊತೆ ಆಗಿದ್ದು ನಿಮ್ಮ ಮನೆ ಮಾತು ಆರ್ಜೆ ಮಂಜುನಾಥ. ಕಾರ್ಯಕ್ರಮಗಳು ಇಷ್ಟ ಆಯಿತು, ಹಾಡುಗಳು ಇಷ್ಟ ಆಯಿತು ಅಂತ ಸಂದೇಶ ಕಳಿಸ್ಕೊಡ್ತೀರಾ, ಧನ್ಯವಾದ. ಮತ್ತೆ ಸಿಗೋಣ. ಮತ್ತೆ ಸಿಗೋರ್ಗೂ ನೀವೇನು ಮಾಡಬೇಕು? ಮಿಸ್ ಮಾಡ್ಕೋಬೇಕು. ದನ ಮಿಸ್ ಮಾಡ್ಕೋತೀರಲ್ವಾ? ಕೊಡುವುದೇನು, ಕೊಂಬುದೇನು, ಒಲವು, ಸ್ನೇಹ, ಪ್ರೇಮ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಗ್ಗೆ 5:53 ಕ್ಕೆ ಮತ್ತೆ ನಮ್ಮ ಪ್ರಸಾರ ಆರಂಭ. ಶುಭರಾತ್ರಿ. ಜೈ ಹಿಂದ್.